0: ವಂದೇ ಮಾತರಂ.
1: ವಂದೇ ಮಾತರಂ ಸುಜಲ ಸುಫಲ ಮಲಯಜ ಶೀತಲ.

ಶುಭೋದಯ. ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 FM. ಇಂದು 1946 ಶಕವರ್ಷ, ಆಷಾಢ ಮಾಸದ 30ನೆಯ ದಿನ, ಅಂದರೆ 2026 ಇಸ್ವಿ ಜುಲೈ ತಿಂಗಳ 21ನೇ ತಾರೀಕು ಮಂಗಳವಾರ. ನಮ್ಮ ನಿಲಯದ ಇಂದಿನ ಪ್ರಸಾರ ಕಾರ್ಯವನ್ನು ಇದೀಗ ಆರಂಭಿಸುತ್ತಿದ್ದೇವೆ. ಈಗ ಸಮಯ 5:58:40. ಮಂಗಳವಾರದ ಬೆಳಗಿನ ಈ ಪ್ರಸಾರ ಕಾರ್ಯಕ್ಕೆ ನಿಮಗೆಲ್ಲ ಆತ್ಮೀಯವಾದ ಪ್ರೀತಿಯ ಸ್ವಾಗತ, ಸುಸ್ವಾಗತ. ಬೆಳಗಿನ ಈ ಪ್ರಸಾರ ಕಾರ್ಯದಲ್ಲಿ ನಿಮ್ಮ ಜೊತೆ ಆಗ್ತಾ ಇದ್ದೇನೆ ಬಾನುಲಿ ಬಂಧು ಚಂದು.

ಸೌಕರ್ಯ, ಕೃತಕ ಬುದ್ಧಿಮತ್ತೆ ಮತ್ತು ನಾವೀನ್ಯತೆ ಸೇರಿದಂತೆ ವ್ಯಾಪಕ ಶ್ರೇಣಿಯ ಕ್ಷೇತ್ರಗಳಲ್ಲಿ ಉಭಯ ದೇಶಗಳ ನಡುವೆ ದ್ವಿಪಕ್ಷೀಯ ಸಂಬಂಧಗಳನ್ನು ಮತ್ತಷ್ಟು ಬಲಪಡಿಸಲು ಎರಡೂ ಕಡೆಯವರು ಪರಸ್ಪರ ಒಪ್ಪಿಕೊಂಡಿದ್ದಾರೆ. ಮುಂಗಾರು ಮಳೆ ಮತ್ತು ಸಂಸತ್ತಿನ ಅಧಿವೇಶನ ಎರಡೂ ಸಕ್ರಿಯ ಹಾಗೂ ಉತ್ಪಾದಕವಾಗಿದ್ದರೆ ಅದು ರಾಷ್ಟದ ಕಲ್ಯಾಣಕ್ಕೆ ದಾರಿಯಾಗಲಿದೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಆಶಯ ವ್ಯಕ್ತಪಡಿಸಿದ್ದಾರೆ. ಅಯೋಧ್ಯೆಯ ರಾಮಮಂದಿರದಲ್ಲಿ ದೇಣಿಗೆ ದುರುಪಯೋಗದ ಆರೋಪದ ತನಿಖೆಗೆ ಎಸ್ಐಟಿ ಸ್ಥಾಪಿಸಬಹುದೇ ಎಂಬುದರ ಕುರಿತು ಸೂಚನೆಗಳನ್ನು ತೆಗೆದುಕೊಳ್ಳುವಂತೆ ಸಾಲಿಸಿಟರ್ ಜನರಲ್ ಅವರನ್ನು ಸುಪ್ರೀಂಕೋರ್ಟ್ ಕೇಳಿದೆ. ಎಥೆನಾಲ್ ಮಿಶ್ರಣವನ್ನು ಮತ್ತಷ್ಟು ಹೆಚ್ಚಿಸುವ ಕುರಿತು ಯಾವುದೇ ಭವಿಷ್ಯದ ನಿರ್ಧಾರವನ್ನು ವೈಜ್ಞಾನಿಕ ಹಾಗೂ ತಾಂತ್ರಿಕ ಅಧ್ಯಯನಗಳು ಮತ್ತು ಸಂಬಂಧಿತ ಎಲ್ಲಾ ಹಿತಾಸಕ್ತಿ ಪಕ್ಷಗಳೊಂದಿಗೆ ಸಮಾಲೋಚನೆ ನಡೆಸಿದ ಬಳಿಕವೇ ಕೈಗೊಳ್ಳಲಾಗುವುದು ಎಂದು ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವ ಹರ್ದೀಪ್ ಸಿಂಗ್ ಪುರಿ ತಿಳಿಸಿದ್ದಾರೆ. ರಾಜ್ಯಾದ್ಯಂತ ನಡೆಯುತ್ತಿರುವ ಮತದಾರರ ಪಟ್ಟಿ ಸಮಗ್ರ ಪರಿಷ್ಕರಣೆ ಎಸ್ಐಆರ್ ಕಾರ್ಯಕ್ರಮ ಯಶಸ್ವಿಯಾಗಿ ಸಾಗುತ್ತಿದ್ದು, ರಾಜ್ಯದಲ್ಲಿ ಸುಮಾರು 5.5 ಕೋಟಿ ಮತದಾರರ ಪೈಕಿ 3.5 ಕೋಟಿ ಮತದಾರರ ಪರಿಶೀಲನಾ ಕಾರ್ಯ ಪೂರ್ಣಗೊಂಡಿದೆ ಎಂದು ಮುಖ್ಯ ಚುನಾವಣಾ ಅಧಿಕಾರಿ ಅನ್ಬು ಕುಮಾರ್ ಹೇಳಿದ್ದಾರೆ. ರಾಷ್ಟೀಯ ಶುದ್ದ ವಾಯು ಕಾರ್ಯಕ್ರಮದ ಅಡಿಯಲ್ಲಿ ವಾಯುಮಾಲಿನ್ಯ ನಿಯಂತ್ರಣ ಮಾಡುವಲ್ಲಿ ದಾವಣಗೆರೆ ನಗರ ರಾಜ್ಯದಲ್ಲಿ ಅತ್ಯುತ್ತಮ ಸಾಧನೆ ಮಾಡಿದೆ ಎಂದು ಕೇಂದ್ರ ಪರಿಸರ ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಸಚಿವಾಲಯ ಸಂಸತ್ತಿನಲ್ಲಿ ಡಾ ಪ್ರಭಾ ಮಲ್ಲಿಕಾರ್ಜುನ್ ಕೇಳಿದ ಚುಕ್ಕಿರಹಿತ ಪ್ರಶ್ನೆಗೆ ಉತ್ತರವಾಗಿ ಮಾಹಿತಿ ನೀಡಿದೆ. ಕರ್ನಾಟಕ ವಾಣಿಜ್ಯ ಮತ್ತು ಕೈಗಾರಿಕಾ ಮಹಾಸಂಸ್ಥೆ ಎಚ್ಕೆಸಿಸಿಐ ಮತ್ತು ಯುಎನ್ ಗ್ಲೋಬಲ್ ಕಾಂಪ್ಯಾಕ್ಟ್ ನೆಟ್ವರ್ಕ್ ಇಂಡಿಯಾ ಸಹಯೋಗದಲ್ಲಿ ಇದೇ 23ರಂದು ಜಾಗತಿಕ ಕಾರ್ಪೊರೇಟ್ ಸಾಮಾಜಿಕ ಹೊಣೆಗಾರಿಕೆ ಸಮ್ಮೇಳನ ಆಯೋಜಿಸಲಾಗಿದೆ ಎಂದು ಸಂಸ್ಥೆಯ ಅಧ್ಯಕ್ಷೆ ಉಮಾರೆಡ್ಡಿ ತಿಳಿಸಿದ್ದಾರೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 7 ಗಂಟೆಗೆ.

ಎಲ್ಲರಿಗೂ ನಮಸ್ಕಾರ. ಕೇಳ್ತಾ ಇದ್ದೀರಾ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ನಮ್ಮ ನಿಲಯದಿಂದ ಈ ದಿನ ಪ್ರಸಾರವಾಗುವ ಕಾರ್ಯಕ್ರಮಗಳ ಪರಿಚಯವನ್ನ ಮಾಡಿಕೊಳ್ಳೋಣ. ಕೇಳುವರೆ, ನಿಮಗೆಲ್ಲ ತಿಳಿದಿರುವಂತೆ ಇನ್ನು ಮುಂದೆ ನಾದೋಪಾಸನೆ ಭಕ್ತಿಗೀತೆಗಳ ಪ್ರಸಾರವನ್ನ ಕೇಳುತ್ತೀರಿ. 7 ಗಂಟೆವರೆಗೆ 7:15 ಶುಭೋದಯ ಕರ್ನಾಟಕ ಕಾರ್ಯಕ್ರಮ. ಶುಭೋದಯ ಕರ್ನಾಟಕದಲ್ಲಿ ಮೊದಲಿಗೆ ಕನ್ನಡ ರತ್ನ ಭಂಡಾರ, ಭಾವಗೀತೆ, ನಂತರ ದಿನ ವಿಶೇಷಗಳ ಜೊತೆಗೆ ಚಿತ್ರಗೀತೆಗಳನ್ನ ಆಲಿಸುತ್ತೀರಿ. ಒಂಬತ್ತು ಗಂಟೆಗೆ ಇಂದಿನ ವಿಶೇಷ. ಈ ದಿನದ ವಿಶೇಷತೆಯನ್ನ ತಿಳಿದುಕೊಳ್ಳಬಹುದು. 10:02 ಓಲ್ಡ್ ಇಸ್ ಗೋಲ್ಡ್, ಹಳೆಯ ಕನ್ನಡ ಚಿತ್ರಗೀತೆಗಳನ್ನ ಪ್ರಸಾರ ಮಾಡುತ್ತೇವೆ. 11:02 ಬ್ಯಾಕ್ ಟು ಬ್ಯಾಕ್ ಸೂಪರ್ ಹಿಟ್ ಕನ್ನಡ ಚಿತ್ರಗೀತೆಗಳನ್ನ ಪ್ರಸಾರ ಮಾಡುತ್ತೇವೆ. 11:30 ಕಲಾಭಾರತಿ ಕಾರ್ಯಕ್ರಮದ ಪ್ರಸಾರ. 12:05 ಒಂದು ಗಂಟೆವರೆಗೆ ಕರೆಗೊಂದು ಹಾಡು. ನೀವು ವಿವಿಧ ಭಾರತಿಗೆ ಕರೆ ಮಾಡಿ ನಿಮ್ಮಿಷ್ಟದ ಹಾಡುಗಳನ್ನ ಕೇಳಬಹುದು. ಇನ್ನು ಮಂಗಳವಾರದ ಮಧ್ಯಾಹ್ನದ ಪ್ರಸಾರದಲ್ಲಿ 1:20 2 ಗಂಟೆಯವರೆಗೆ ರಸಪ್ರಶ್ನೆ ಕಾರ್ಯಕ್ರಮ. ಇದೊಂದು ಗೇಮ್ ಶೋ. ಈ ಕಾರ್ಯಕ್ರಮದಲ್ಲಿ ನೀವು ಕೂಡ ಭಾಗವಹಿಸಿ ಕೇಳುವ ಪ್ರಶ್ನೆಗೆ ಉತ್ತರಗಳನ್ನು ನೀಡಬಹುದು. ಎಂದಿನಂತೆ 2:15 ಸ್ಪಂದನ ಕಾರ್ಯಕ್ರಮ. ನಮ್ಮ ನಿಮ್ಮ ವೇದಿಕೆ 2:40 ಚಿತ್ರತಾಣ. ಒಂದೇ ಚಿತ್ರದ ಗೀತೆಗಳನ್ನು ಕೇಳುವ ಅವಕಾಶ. 3:00 ಸಖಿ ಸಹೇಲಿ ಹಿಂದಿ ಕಾರ್ಯಕ್ರಮದ ಪ್ರಸಾರ. 4:00 ಪರಿಮಳ ಮುಕ್ತ ಮಾತುಕತೆಯ ವೇದಿಕೆ. ನಮ್ಮ ಸಂಜೆ ಪ್ರಸಾರದಲ್ಲಿ ಎಂದಿನಂತೆ 5:05 ಸೇಫ್ ಡ್ರೈವ್ ಓಲ್ಡ್ ಇಸ್ ಗೋಲ್ಡ್, ಹಳೆಯ ಕನ್ನಡ ಚಿತ್ರಗೀತೆಗಳನ್ನು ಕೇಳುತ್ತೀರಿ. ಇದರಲ್ಲಿ 5:40 ಕಾನೂನು ಅರಿವಿನ ಸರಣಿ ನ್ಯಾಯವಾಣಿ. ಸಹಯೋಗ ನ್ಯಾಯ ಸಂಸ್ಥೆ, ನಿರ್ಮಾಣ ಜಾಂಪಣ್ಣ ಆಶಿಹಾಳ್, ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರ ನಾರಾಯಣ. 6:02 ಸೇಫ್ ಟ್ರೈನಲ್ಲಿ ಗಾನ ಭಜನ ಕಾರ್ಯಕ್ರಮ ಪ್ರಸಾರ. ಹಾಗೆ 6:55 ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದ ಮರು ಪ್ರಸಾರ. 7:22 ಕಗ್ಗದ ಸಿರಿ ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ನಿರ್ಮಾಣ ಎಂ ಶಿವರಾಮ್.

8:02 ಮಂಗಳವಾರ ರಾತ್ರಿ ನಿಮ್ಮ ಆಯ್ಕೆ. ನೀವು ಕರೆ ಮಾಡಿ ನಿಮ್ಮಿಷ್ಟದ ಹಾಡನ್ನು ವಿವಿಧ ಭಾರತಿಯಿಂದ ಕೇಳಬಹುದು. ಅನಂತರ 9:15 ಹಿಂದಿ ಮೆಲಡೀಸ್, ಹಿಂದಿ ಚಿತ್ರಗೀತೆಗಳ ಪ್ರಸಾರವನ್ನು ಕೇಳುತ್ತೀರಿ. 10:02 ಪ್ರೇಮ ನಿನಾದ, ಪ್ರೇಮ ಗೀತೆಗಳ ಪ್ರಸಾರವನ್ನು ಆಲಿಸಬಹುದು. ಇದಿಷ್ಟು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ವಾಹಿನಿಯಿಂದ ಈ ದಿನ ಪ್ರಸಾರವಾಗುವ ಕಾರ್ಯಕ್ರಮಗಳ ಪರಿಚಯ.

ಕೇಳ್ತಾ ಇದ್ದೀರಾ 102.9 FM ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಸಮಯ ಆಗಿದೆ 6:07:45. ಬನ್ನಿ ನಾದೋಪಾಸನೆ ಭಕ್ತಿಗೀತೆಗಳ ಪ್ರಸಾರವನ್ನು ಆರಂಭ ಮಾಡೋಣ. ಕಾರ್ಯಕ್ರಮದ ಮೊದಲಲ್ಲಿ ವಾದಿರಾಜ ವಿರಚಿತ ಗೀತೆ, ಹೆಚ್ ಎನ್ ಮೀರಾ ಅವರ ಹಾಡುಗಾರಿಕೆ.

ಪುರಂದರದಾಸರ ರಚನೆಯನ್ನ ವಿದ್ಯಾಭೂಷಣ ಅವರ ಹಾಡುಗಾರಿಕೆಯಲ್ಲಿ ಆಲಿಸಿದ್ರೆ ವಿ ಕೆ ರಾಮನ್ ಅವರ ಸಂಗೀತ ಸಂಯೋಜನೆ ಇತ್ತು. ಮುಂದೆ ಕೇಳಿ ಬಸವಣ್ಣನವರ ವಚನ ವೃಂದಗಾನದಲ್ಲಿದೆ.

ಬಸವೇಶ್ವರರ ವಚನವನ್ನ ಅವರಂತ ಗಾನದಲ್ಲಿ ಇದುವರೆಗೆ ಕೇಳಿದ್ರಿ. ನಾದೋಪಾಸನೆ ಭಕ್ತಿಗೀತೆಗಳ ಪ್ರಸಾರ 102.9 FM ವಿವಿಧ ಭಾರತೀಯ ಆಕಾಶವಾಣಿ.

0: ನಾದೋಪಾಸನೆ ಭಕ್ತಿಗೀತೆಗಳ ಪ್ರಸಾರದಲ್ಲಿ ಇಷ್ಟೊತ್ತು ಭಕ್ತಿ ರಚನೆಗಳನ್ನು ಕೇಳಿದ್ರಿ. ಇನ್ನೀಗ ಕೇಳೋಣ ಚಿತ್ರಗೀತೆಗಳಿಂದ ಆರಿಸಿದ ಭಕ್ತಿಗೀತೆಗಳು. ಸಮಯ ಆಗಿದೆ 6:30:25.
1: ಪಿಎಂ ಜಯ್ ಅಬ್ ಗರೀಬೋ ಕೆ ಜಯ್ ಬನ್ ಗಯಿ ಹೈ.

0: ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನು ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455555ಕ್ಕೆ ಕರೆ ಮಾಡಿ.
1: ಈಗಾಗಲೇ ಹೇಳಿದ ಹಾಗೆ ಜುಲೈ 21 ಈ ದಿನ ಪ್ರತಿ ವರ್ಷ ಜುಲೈ ತಿಂಗಳ 21ನೇ ತಾರೀಕು ರೈತ ಹುತಾತ್ಮರ ದಿನ ಅಂಥೇಳಿ ಆಚರಿಸಲಾಗುತ್ತೆ. 1980 ಸಮಯದಲ್ಲಿ ಉತ್ತರ ಕರ್ನಾಟಕದ ನರಗುಂದ ನವಲಗುಂದ ಸವದತ್ತಿ ಪ್ರದೇಶದಲ್ಲಿ ರೈತರ ಹೋರಾಟ ನಡೆದಿತ್ತು. ಈ ಸಂದರ್ಭದಲ್ಲಿ 139 ರೈತರು ಹೋರಾಟದಲ್ಲಿ ನಿಧನರಾಗಿದ್ದರು. ಎಲ್ಲ ರೈತರ ಪರವಾಗಿ ಹೋರಾಡಿ ಮಡಿದ ಹುತಾತ್ಮರಾದವರನ್ನು ಸ್ಮರಿಸುತ್ತಾ ಪ್ರತಿ ವರ್ಷ ಜುಲೈ 21 ರೈತ ಹುತಾತ್ಮ ದಿನ ಅಂತ ಆಚರಿಸಲಾಗ್ತಾ ಇದೆ. ರೈತರು ಸ್ವಾಭಿಮಾನಿಗಳು.

ಬೆವರು ಸುರಿಸಿ ದುಡಿಯುವಂಥ ಇವರ ಕಷ್ಟ ಮುಗಿಯೋದೇ ಇಲ್ಲ. ಎಷ್ಟೋ ಸಲ ಮಳೆ ಬಂದಾಗ ಬೆಳೆಗೆ ಬೆಲೆ ಸಿಗೋದಿಲ್ಲ, ಬೆಲೆ ಇದ್ದಾಗ ಮಳೆ ಬರದೆ ಬೆಳೆ ಬೆಳೆಯೋದು ಸಾಧ್ಯನೇ ಆಗೋದಿಲ್ಲ. ಒಮ್ಮೊಮ್ಮೆ ಅತಿವೃಷ್ಟಿ, ಇನ್ನೊಮ್ಮೆ ಅನಾವೃಷ್ಟಿ. ನಮ್ಮಲ್ಲಿ ಕೃಷಿ ಅನ್ನೋದು ಇನ್ನೂ ಒಂದು ಉದ್ಯಮವಾಗಿ ಸಾಕಷ್ಟು ಬೆಳೆಯಬೇಕಾಗಿದೆ. ರೈತರ ಬದುಕು ಮತ್ತಷ್ಟು ಉತ್ತಮವಾಗಬೇಕಾಗಿದೆ. ರೈತ ಹುತಾತ್ಮ ದಿನದ ಈ ಸಂದರ್ಭದಲ್ಲಿ ರೈತರ ನುಡಿಮುತ್ತುಗಳ ಜೊತೆಗೆ ನಾದೋಪಾಸನೆ, ಭಕ್ತಿಗೀತೆಗಳ ಪ್ರಸಾರ. ದೇವದಾಸಿ ಚಿತ್ರಕ್ಕಾಗಿ ಪುರಂದರದಾಸರ ರಚನೆಯನ್ನು ಸಂಗೀತಕ್ಕೆ ಅಳವಡಿಸಿದವರು ಜಿ ಕೆ ವೆಂಕಟೇಶ್. ಧ್ವನಿಯಾಗಿದ್ದಾರೆ ವಾಣಿ ಜಯರಾಮ್ ಮತ್ತು ಸಂಗಡಿಗರು.

ಪ್ರತಿ ವರ್ಷ ಜುಲೈ 21 ರೈತ ಹುತಾತ್ಮ ದಿನವನ್ನಾಗಿ ಆಚರಿಸಲಾಗುತ್ತೆ. ಕೃಷಿ ಮನುಷ್ಯನ ಜೀವನಾಡಿ, ಪ್ರಕೃತಿಯ ಜೊತೆಗಿನ ನಂಟನ್ನು ಬೆಸೆಯುವಂತಹ ಒಂದು ಶ್ರೇಷ್ಠ ವೃತ್ತಿ ಕೃಷಿ. ನಮ್ಮ ದೇಶದ ಸಂಸ್ಕೃತಿಯಲ್ಲಿ ಕೃಷಿಗೆ ಅತ್ಯುನ್ನತ ಸ್ಥಾನ. ಕೃಷಿಯ ಮಹತ್ವವನ್ನು ಸಾರುವ, ರೈತರ ಶ್ರಮವನ್ನು ಕೊಂಡಾಡುವ ಒಂದೆರಡು ನುಡಿಮುತ್ತುಗಳ ಜೊತೆಗೆ ಇಂದಿನ ನಾದೋಪಾಸನೆ. ಸದೃಢ ರೈತ, ಉತ್ತಮ ಬೆಳೆ ದೇಶದ ಬೆನ್ನೆಲುಬು. ಕೃಷಿ ಇಲ್ಲದೆ ಅನ್ನವಿಲ್ಲ, ಅನ್ನವಿಲ್ಲದೆ ಜೀವವಿಲ್ಲ. ರೈತ ಕೇವಲ ಬೀಜವನ್ನು ಮಾತ್ರ ಬಿತ್ತುವುದಿಲ್ಲ, ಅವನು ನಾಳಿನ ಭರವಸೆಯನ್ನು ಬೆಳೆಯುತ್ತಾನೆ. ಕೃಷಿ ನಮ್ಮ ದೇಶದ ಆತ್ಮ ಮತ್ತು ಆರ್ಥಿಕತೆಯ ಮೂಲ. ಬೆವರು ಸುರಿಸಿ ದುಡಿಯುವ ರೈತನ ಕೈಯಲ್ಲಿ ದೇಶದ ಸಮೃದ್ಧಿ ಅಡಗಿದೆ. ನಾದೋಪಾಸನೆಯಲ್ಲಿ ಕೇಳಿ ನಾಡಿನ ಭಾಗ್ಯ ಚಿತ್ರಕ್ಕಾಗಿ ಎಸ್ ನಂಜುಕವಿ ಅವರು ಬರೆದ ಗೀತೆಗೆ ಆರ್ ರತ್ನ ಅವರ ಸಂಗೀತ, ಪಿಬಿ ಶ್ರೀನಿವಾಸ್ ಅವರ ಹಾಡುಗಾರಿಕೆ.

ಲಂಕೆಯ ತೇರಿ ಲಂಕಿನಿಯನ್ನು ಕೊಂಡೆ. ಲಕ್ಷ್ಯವಿಲ್ಲದೆ ಅಕ್ಷಯ ಕುಬರನ ವಕ್ಷವನೇ ಸಿಗಿದೆ. ರಾಮ ರಾಮ ಶ್ರೀರಾಮ ಎನ್ನುತ್ತ ರಾಮ ರಾಮ ಶ್ರೀರಾಮ ಎನ್ನುತ್ತ

ಕೃಷಿ ಮತ್ತು ರೈತನ ಬದುಕನ್ನ ಹೇಳುವಂತಹ ಅನುಭವದ ನುಡಿಗಳ ಜೊತೆಗೆ ನಾದೋಪಾಸನಿ ಕಾರ್ಯಕ್ರಮ ಸಾಗ್ತಾ ಇದೆ. ಆಳಾಗಿ ದುಡಿ ಅರಸನಾಗಿ ಉಣ್ಣು, ಕೋಟಿ ವಿದ್ಯೆಗಿಂತ ಮೇಟಿ ವಿದ್ಯೆಯೇ ಮೇಲು, ಕೈಕೆಸರಾದರೆ ಬಾಯಿ ಮೊಸರು. ಒಕ್ಕಲಿಗ ಒಕ್ಕಲತನ ಮಾಡದೇ ಇದ್ರೆ ಜಗತ್ತಿಗೆ ಅನ್ನವಿಲ್ಲ. ಹೆತ್ತ ತಾಯಿ ಹೊತ್ತ ಭೂಮಿ ಸ್ವರ್ಗಕ್ಕಿಂತ ಮಿಗಿಲು.

ಭಕ್ತಿಗೀತೆಗಳಿಂದ ಚಿತ್ರಗೀತೆಗಳಿಂದ ಆರಿಸಿದ ಭಕ್ತಿ ರಚನೆಗಳಲ್ಲಿ ಲಕ್ಷ್ಮೀ ಕಟಾಕ್ಷ ಚಿತ್ರದ ಗೀತೆ ಕೇಳೋಣ. ಚಿವುದೇಶಂಕರ್ ಅವರ ಸಾಹಿತ್ಯ, ಸತ್ಯಮ್ಮ ಅವರ ಸಂಗೀತ, ಎಸ್ ಜಾನಕಿಯಮ್ಮ ಅವರ ಧ್ವನಿಯಲ್ಲಿದೆ.

ವಾರದ ಎಲ್ಲಾ ದಿನಗಳು ಪ್ರತಿದಿನವೂ ಕೂಡ ಮಹಾಲಕ್ಷ್ಮಿ ಮನೆಗೆ ಬರಲಿ, ಧಾನ್ಯಲಕ್ಷ್ಮಿ ಬರಲಿ, ಮಹಾಲಕ್ಷ್ಮಿ ಧಾನ್ಯಲಕ್ಷ್ಮಿ ಇಬ್ಬರು ನಮ್ಮ ನಮ್ಮ ಮನೆಗಳಿಗೆ ಬರಬೇಕು ಅನ್ನೋದಾದರೆ ಗಂಗಾಮಾತೆ ಬರಬೇಕು, ವರುಣನ ಕೃಪೆ ಇರಬೇಕು, ಬಾರೋ ಬಾರೋ ಮಳೆ ರಾಯ ಅಂತ ನಾವೆಲ್ಲ ಕರಿತಾ ಇದ್ದೇವೆ. ನಮ್ಮ ಕರೆ ಅವರಿಗೆ ಕೇಳಿಸ್ಲಿ. ಮಹಡಿ ಮನೆ ಆದ್ರೇನು, ಗುಡಿಸ್ಲಾದ್ರೇನು, ಆ ದೇಶ ಈ ದೇಶ ಯಾವ ದೇಶ ಆದರೂ ಕೂಡ ಹಸಿವಿಗೆ ಅನ್ನವನ್ನು ತಿನ್ನಬೇಕೇ ಹೊರತು ಚಿನ್ನವನ್ನಲ್ಲ. ಆದರೆ ಜುಲೈ ತಿಂಗಳ ಈ ಹೊತ್ತಿಗೆ ಬರಬೇಕಾದಷ್ಟು ಮಳೆ ಬಾರದೆ ರೈತ ಮಾತ್ರ ಕಂಗಾಲಾಗಿದ್ದಾನೆ. ಭೂತಾಯಿಯ ಪ್ರೀತಿಯ ಮಗ ರೈತ, ಅವನಿಂದಲೇ ಈ ಭೂಮಿ ಹಸಿರು, ಪ್ರತಿ ಅಗಳಿನಲ್ಲೂ ನಿನ್ನದೇ ಹೆಸರು, ಜಗದ ಮನೆಯ ಹಸಿವ ನೀಗಿಸುವ ತಂದೆ, ಓ ಅನ್ನದಾತ ನಿನಗೆ ನಾ ಶರಣಿಂದೆ. ನಾದೋಪಾಸನೆಯಲ್ಲಿ ಇನ್ನೀಗ ನಾವು ಕೇಳುವ ಗೀತೆ ಮಲೆಯ ಮಾರುತ ಚಿತ್ರದ್ದು. ಪುರಂದರದಾಸರ ಈ ರಚನೆ, ಸಂಗೀತಕ್ಕೆ ಅಳವಡಿಸಿದವರು ವಿಜಯ ಭಾಸ್ಕರ್, ಧ್ವನಿ ನೀಡಿದವರು ಕೆಜೆ ಯೇಸು.

ಮದುವೆ ಮಾಡಿ ನೋಡು ಚಿತ್ರದ ಗೀತೆಯನ್ನ ನೀವು ಕೇಳಿದ್ರೆ ಪಿ ಸುಶೀಲ್ ಅವರ ಧ್ವನಿಯಲ್ಲಿತ್ತು. ಹುಣಸೂರು ಕೃಷ್ಣಮೂರ್ತಿಗಳು ಬರೆದ ಗೀತೆಗೆ ಘಂಟಸಾಲ ಅವರು ಸಂಗೀತ ಸಂಯೋಜನೆಯನ್ನ ಮಾಡಿದ್ರು.

ಒಂದನ್ನೊಂದು ತಿಂದು ಬದುಕುವುದು ಬದುಕಲ್ಲ ಸಾವು, ಒಂದನ್ನೊಂದು ತಿಳಿದು ಬದುಕುವುದು ಬಾಳು. ಹೀಗೆಂದವರು ಕವಿ ಬೇಂದ್ರೆ.

0: ಎಲ್ಲೆಡೆ ನೀರಿಗೆ ಕೊರತೆ, ಜಲಮೂಲಗಳು ಬತ್ತುತ್ತಿವೆ, ಬಾವಿ ಕೊಳವೆ ಬಾವಿ ಕೆರೆಗಳು ಬರಿದಾಗುತ್ತಿವೆ.
1: ಜಲ ಜಲನೆ ಹರಿಯುವ ಜೀವ ಜಲ ನಾನು, ಹನಿ ಹನಿ ಮಳೆಯಾಗಿ ಜಗದ ಕೊಳೆ ತೊಳೆಯುವ ಜಲಗಾರ ನಾನು.
0: ನೀರನ್ನು ಮಿತವಾಗಿ ಬಳಸಿ. ಸ್ವಚ್ಛತೆಯ ಸಂದರ್ಭ ಶೌಚಾಲಯ ಬಳಕೆ, ಹೂದೋಟ ನಿರ್ವಹಣೆ ಮತ್ತು ವಾಹನ ಕ್ಲೀನಿಂಗ್ ಎಲ್ಲ ಸಂದರ್ಭಗಳಲ್ಲೂ ನೀರನ್ನು ಅಗತ್ಯ ಇರುವಷ್ಟೇ ಬಳಸಿ. ಮಿತವಾಗಿ ಬಳಸಿ, ನೀರು ಉಳಿಸಿ.
2: ರೈತ ಹುತಾತ್ಮರ ದಿನ ಎಂದು ಹಿಂದಿನಿಂದಲೂ ರೈತರ ಬದುಕು ಒಂದಲ್ಲ ಒಂದು ರೀತಿಯಲ್ಲಿ ಬದಲಾವಣೆಗೆ ಒಳಗಾಗ್ತಾ ಇದ್ರೂ ಕೂಡ ನಾವು ಸಾಗಬೇಕಾದ ದಾರಿ ದೂರ ಇದೆ. ನಮ್ಮಲ್ಲಿ ಸಾಂಪ್ರದಾಯಿಕ ಕೃಷಿ ಪದ್ಧತಿಯನ್ನು ಅನುಸರಿಸುವ ರೈತರ ಗುಂಪು ದೊಡ್ಡದು. ಅವರಿಗೆಲ್ಲ ಪ್ರಕೃತಿಯೇ ರೈತನ ದೇವರು, ಭೂಮಿಯವನ ತಾಯಿ. ಮಳೆಯಿಲ್ಲದ ಭೂಮಿ ಬಂಜರು, ರೈತನಿಲ್ಲದ ನಾಡು ನಿರ್ಜೀವ ಅಂತಾನೆ ಹೇಳ್ತಾರೆ. ಮಣ್ಣಿನ ವಾಸನೆ ಮನುಷ್ಯನಿಗೆ ಹೊಸ ಹುರುಪನ್ನು ಕೊಡುತ್ತೆ. ಒಂದು ಸಣ್ಣ ಬೀಜ ಮಣ್ಣಿನ ಒಡಲನ್ನ ಸೇರಿ ಇಡೀ ಜಗತ್ತಿಗೆ ಅನ್ನವನ್ನ ಕೊಡುತ್ತೆ. ರೈತ ಹುತಾತ್ಮ ದಿನದ ಈ ಸಂದರ್ಭದಲ್ಲಿ ನಾವೀಗ ಕೇಳೋಣ ಕಾಮನಬಿಲ್ಲು ಚಿತ್ರದಲ್ಲಿ ಕುವೆಂಪು ಅವರ ಕವಿತೆಯನ್ನ ಸಂಗೀತಕ್ಕೆ ನೀಡಿದ್ದಾರೆ ಉಪೇಂದ್ರ ಕುಮಾರ್, ಧ್ವನಿಯಾಗಿದ್ದಾರೆ ಸಿ ಅಶ್ವಥ್.

ನಾದೋಪಾಸನೆ ಭಕ್ತಿ ಗೀತೆಗಳ ಪ್ರಸಾರವನ್ನ ಇದುವರೆಗೆ ಕೇಳಿದ್ರಿ. 102.9 ಎಫ್ಎಂ ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ, ಸದಾ ನಿಮ್ಮ ಸಂಗಡ. ಸಮಯ 7 ಗಂಟೆ, ಕೇಳೋಣ ಸುದ್ದಿ ಮುಖ್ಯಾಂಶಗಳು.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಪನಾಮಾ ಜೊತೆಗಿನ ನಿಕಟ ಸಂಬಂಧವನ್ನು ಭಾರತ ಎದುರು ನೋಡುತ್ತಿದೆ. ಪನಾಮಾ ವಿದೇಶಾಂಗ ಸಚಿವ ಝೇವಿಯರ್ ಎಡ್ವರ್ಡೋ ಮಾರ್ಟಿನೆಸ್ ಆಚಾವೆಸ್ಕೇವ್ ಅವರ ಭಾರತ ಭೇಟಿಯ ಸಮಯದಲ್ಲಿ ನಡೆಯುವ ಚರ್ಚೆಗಳು ಪರಸ್ಪರ ಆಸಕ್ತಿಯ ಕ್ಷೇತ್ರಗಳಲ್ಲಿ ಸಹಕಾರದ ಹೊಸ ಮಾರ್ಗಗಳನ್ನು ತೆರೆಯುತ್ತವೆ ಎಂದು ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಈ ವರ್ಷದ ಜೂನ್ನಲ್ಲಿ ಸುಮಾರು 55.49 ಕೋಟಿ ಬಳಕೆದಾರರು ಯುಪಿಐ ಬಳಸಿದ್ದಾರೆ. 2025-26 ಹಣಕಾಸು ವರ್ಷದಲ್ಲಿ ಯುಪಿಐ ವಹಿವಾಟುಗಳು 24,162 ಕೋಟಿಯಷ್ಟು ಮತ್ತು 314 ಕೋಟಿಯಷ್ಟು ಹೆಚ್ಚಾಗಿದೆ ಎಂದು ಕೇಂದ್ರ ಹಣಕಾಸು ಖಾತೆ ರಾಜ್ಯ ಸಚಿವ ಪಂಕಜ್ ಚೌಧರಿ ತಿಳಿಸಿದ್ದಾರೆ. ಸಾರ್ವಜನಿಕರು ಮತ್ತು ಸಂಬಂಧಿತ ಹಿತಾಸಕ್ತಿಗಳ ಸಮಾಲೋಚನೆಗಾಗಿ ಕೇಂದ್ರ ಕಾನೂನು ಮತ್ತು ನ್ಯಾಯ ಸಚಿವಾಲಯ ವಕೀಲರ ತಿದ್ದುಪಡಿ ಮಸೂದೆ 2026 ಕುರಿತು ಕರಡು ಬಿಡುಗಡೆ ಮಾಡಿದೆ. ರಾಜ್ಯದಲ್ಲಿ ಮನೆ ಬಾಗಿಲಿಗೆ ಶಾಶ್ವತ ನಿವಾಸಿ ಪ್ರಮಾಣ ಪತ್ರ ವಿತರಣೆಗೆ ರಾಜ್ಯ ಸರ್ಕಾರ ಚಾಲನೆ ನೀಡಿರುವುದು ಅತ್ಯಂತ ಆತಂಕಕಾರಿ ಬೆಳವಣಿಗೆ ಎಂದು ವಿಧಾನಸಭೆ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ ದೂರಿದ್ದಾರೆ. ಈ ಕುರಿತು ಸಾಮಾಜಿಕ ಜಾಲತಾಣದಲ್ಲಿ ಅವರು, ರಾಜ್ಯ ಸರ್ಕಾರ ಇದನ್ನು ಆಡಳಿತ ಸುಧಾರಣೆ ಎಂದು ಬಿಂಬಿಸಲು ಪ್ರಯತ್ನಿಸುತ್ತಿದೆ, ಆದರೆ ಇದು ಸಂವಿಧಾನ ಬಾಹಿರ ಮತ್ತು ಕಾನೂನು ಬಾಹಿರ ಕ್ರಮವಾಗಿದೆ.

ಭಾರತದ ಮಹಾಲೇಖಪಾಲರ ಕಚೇರಿ, ಸಿಎಜಿ ಹಾಗೂ ಭಾರತೀಯ ಸಾಮಾಜಿಕ ವಿಜ್ಞಾನ ಸಂಶೋಧನಾ ಮಂಡಳಿ ICSSR ಜಂಟಿಯಾಗಿ ದೇಶದ ಪದವಿ, ಸ್ನಾತಕೋತ್ತರ ಮತ್ತು ಪಿಎಚ್ಡಿ ವಿದ್ಯಾರ್ಥಿಗಳಿಗಾಗಿ ರಾಷ್ಟಮಟ್ಟದ ಸಂಶೋಧನಾ ಪ್ರಬಂಧ ಸ್ಪರ್ಧೆಯನ್ನು ಆಯೋಜಿಸಿದೆ. ಸ್ಪರ್ಧೆಗೆ ಸಂಬಂಧಿಸಿದ ಸಂಪೂರ್ಣ ವಿವರಗಳು ಸಿಎಜಿ ಅಧಿಕೃತ ಜಾಲತಾಣದಲ್ಲಿ ಲಭ್ಯವಿದೆ. ಆಸಕ್ತ ವಿದ್ಯಾರ್ಥಿಗಳು ಭಾಗವಹಿಸಬಹುದಾಗಿದೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:05 ಹಾಗೂ 7:35. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 8 ಗಂಟೆಗೆ.

0: ಮನುಷ್ಯನಿಗೆ ಆರೋಗ್ಯವೇ ಅತಿದೊಡ್ಡ ಭಾಗ್ಯ. ಆದರೆ ಇಂದಿನ ಜಂಜಾಟದ ಬದುಕಿನಲ್ಲಿ ಎಲ್ಲರೂ ಆರೋಗ್ಯದ ಸಮಸ್ಯೆಯನ್ನು ನಿರ್ಲಕ್ಷ್ಯ ಮಾಡುತ್ತಾರೆ. ಆಸ್ಪತ್ರೆಗೆ ಹೋಗಲು ಸಮಯ ಅಥವಾ ಸಾರಿಗೆ ಸೌಲಭ್ಯದ ಸಮಸ್ಯೆ ಇಲ್ಲವೇ ಹಣಕಾಸು ಸಮಸ್ಯೆಯಿಂದ ಎಷ್ಟೋ ಕುಟುಂಬಗಳು ಕಂಗಾಲಾಗಿವೆ. ಇನ್ನು ಆತಂಕ ಬೇಡ. ರೋಗ ಬರುವ ಮುನ್ನ ಆರೋಗ್ಯ ಸೇವೆಗಳೇ ನಿಮ್ಮ ಮನೆ ಬಳಿಗೆ ಬಂದರೆ? ಹೌದು, ಇದು ಕರ್ನಾಟಕ ಸರ್ಕಾರದ ಮಹತ್ವಾಕಾಂಕ್ಷೆ ಯೋಜನೆ ಗೃಹ ಆರೋಗ್ಯ. ಆಸ್ಪತ್ರೆಗೆ ರೋಗಿ ಬರುವುದಕ್ಕಿಂತ ಮೊದಲೇ ರೋಗ ಬರದಂತೆ ತಡೆಗಟ್ಟುವುದೇ ಈ ಯೋಜನೆಯ ಗುರಿ. ಈ ಯೋಜನೆ ಅಡಿ ಬಿಪಿ, ಸಕ್ಕರೆ ಕಾಯಿಲೆ, ಅನಿಮಿಯಾ, ಬಾಯಿ, ಸ್ತನ, ಗರ್ಭಕಂಠದ ಕ್ಯಾನ್ಸರ್ ಸೇರಿದಂತೆ 14 ಬಗೆಯ ಅಸಾಂಕ್ರಾಮಿಕ ರೋಗಗಳಿಗೆ ನಿಮ್ಮ ಮನೆಯಲ್ಲೇ ಉಚಿತ ತಪಾಸಣೆ ಲಭ್ಯವಿದೆ. ಈಗಾಗಲೇ 1 ಕೋಟಿಗೂ ಅಧಿಕ ಜನರನ್ನು ತಲುಪಿರುವ ಈ ಆರೋಗ್ಯ ಕ್ರಾಂತಿಗೆ ಕೈಜೋಡಿಸಿ. ಆಶಾ ಕಾರ್ಯಕರ್ತೆಯರು ನಿಮ್ಮ ಬಳಿ ಬಂದಾಗ ಮಾಹಿತಿ ನೀಡಿ ಸಹಕರಿಸಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
1: ಕಡಿಮೆ ಸಮಯದಲ್ಲಿ ಹೆಚ್ಚು ಲಾಭ,
2: ಬರೀ 1 ಕ್ಲಿಕ್ನಲ್ಲಿ ಅದ್ಭುತ ಸಿಕ್ಬಿದ್ರು.
3: ಅಪರಿಚಿತ ಲಿಂಕ್ಗಳನ್ನು ಕ್ಲಿಕ್ ಮಾಡಬೇಡಿ. RBI ಹೇಳುತ್ತೆ,
4: ಜಾಣರಾಗಿರಿ, ಜಾಗರೂಕರಾಗಿರಿ.
5: ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com.
6: ಕೇಳ್ತಾ ಇದ್ದೀರಾ 102.9 FM ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ, ಸದಾ ನಿಮ್ಮ ಸಂಗಡ. 7:05 ಸಮಯ, ಪ್ರದೇಶ ಸಮಾಚಾರ ಧಾರವಾಡ ಕೇಂದ್ರದಿಂದ.
7: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಆರತಿ ದೇವಶಿಖಾಮಣೆ. ಮುಖ್ಯಾಂಶಗಳು: ಮತದಾರರ ಪಟ್ಟಿ ಸಮಗ್ರ ಪರಿಷ್ಕರಣೆ ಪ್ರಕ್ರಿಯೆ ಶೀಘ್ರದಲ್ಲಿ ಪೂರ್ಣಗೊಳಿಸುವಂತೆ ಮುಖ್ಯ ಚುನಾವಣಾ ಅಧಿಕಾರಿ ವಿ ಅನ್ಬುಕುಮಾರ್ ಅಧಿಕಾರಿಗಳಿಗೆ ಸೂಚನೆ. ಶೈಕ್ಷಣಿಕ ವಲಯಕ್ಕೆ ಸಂಬಂಧಪಟ್ಟಂತೆ ದೇಶದ ಶಾಲೆಗಳಲ್ಲಿನ ದಾಖಲಾತಿ ಸಂಖ್ಯೆ 25 ಕೋಟಿಗೆ ಏರಿಕೆ. ಭದ್ರಾ ಮೇಲ್ದಂಡೆ ಯೋಜನೆಗೆ ಕೇಂದ್ರ ಅರಣ್ಯ ಇಲಾಖೆಯಿಂದ ತಾತ್ವಿಕ ಅನುಮೋದನೆ. ಹಂಪಿಯ ಪ್ರಮುಖ ಪಾರ್ಕಿಂಗ್ ಸ್ಥಳಗಳಲ್ಲಿ ಪ್ಲಾಸ್ಟಿಕ್ ಕ್ರಷಿಂಗ್ ಯಂತ್ರ ಸ್ಥಾಪನೆ, ನಿರುಪಯುಕ್ತ ಬಾಟಲಿಗಳು ಪರಿಸರಕ್ಕೆ ಸೇರದಂತೆ ಕ್ರಮ. ಈಗ ವಾರ್ತೆಗಳ ವಿವರ. ರಾಜ್ಯಾದ್ಯಂತ ನಡೆಯುತ್ತಿರುವ ಮತದಾರರ ಪಟ್ಟಿ ಸಮಗ್ರ ಪರಿಷ್ಕರಣೆ ಕಾರ್ಯಕ್ರಮ ಯಶಸ್ವಿಯಾಗಿ ಸಾಗುತ್ತಿದ್ದು, ರಾಜ್ಯದಲ್ಲಿ ಸುಮಾರು 5.5 ಕೋಟಿ ಮತದಾರರ ಪೈಕಿ 3.5 ಕೋಟಿ ಮತದಾರರ ಪರಿಶೀಲನಾ ಕಾರ್ಯ ಪೂರ್ಣಗೊಂಡಿದೆ. ಅರ್ಹ ನಾಗರಿಕರ ಹೆಸರು ಮತದಾರರ ಪಟ್ಟಿಯಲ್ಲಿ ಸೇರ್ಪಡೆಯಾಗುವಂತೆ ಸಾರ್ವಜನಿಕರು ಸಹಕರಿಸುವಂತೆ ಮುಖ್ಯ ಚುನಾವಣಾ ಅಧಿಕಾರಿ ಅನ್ಬುಕುಮಾರ್ ತಿಳಿಸಿದ್ದಾರೆ. ಧಾರವಾಡದಲ್ಲಿ ಜಿಲ್ಲಾಡಳಿತದ ಸಹಯೋಗದಲ್ಲಿ ಸುಮಾರು 500 ವಿದ್ಯಾರ್ಥಿಗಳಿಂದ ಆಯೋಜಿಸಲಾದ ಮಾನವ ಸರಪಳಿ ಉದ್ಘಾಟಿಸಿ ಅವರು ಮಾತನಾಡಿದರು. 18 ವರ್ಷ ವಯಸ್ಸು ಪೂರ್ಣಗೊಳಿಸಿದ ಯುವ ಮತದಾರರು ಈ ಅಭಿಯಾನದ ಪ್ರಯೋಜನ ಪಡೆದು ಮತದಾರರ ಪಟ್ಟಿಯಲ್ಲಿ ತಮ್ಮ ಹೆಸರನ್ನು ಕಡ್ಡಾಯವಾಗಿ ನೋಂದಾಯಿಸಿಕೊಳ್ಳಬೇಕು, ಪ್ರತಿಯೊಬ್ಬ ಅರ್ಹ ನಾಗರಿಕರ ಹೆಸರು ಮತದಾರರ ಪಟ್ಟಿಯಲ್ಲಿ ಸೇರ್ಪಡೆಯಾಗುವಂತೆ ಎಲ್ಲರೂ ಸಹಕರಿಸಬೇಕು ಎಂದು ಹೇಳಿದರು.
8: ನೀವುಗಳೆಲ್ಲ 18 ವಯಸ್ಸು ಆದವರು ಯಾರ್ಯಾರಿದ್ದೀರಿ, ಕೂಡಲೇ ಪ್ರಾಸೆಸ್ ಮುಗಿಯುವ ಒಳಗೆ ತಾವೆಲ್ಲರ ಫಾರ್ಮ್ ಸಿಕ್ಸ್ ನ ಅಪ್ಲೈ ಮಾಡಬೇಕು ನಾನು ನಿಮ್ಮಲ್ಲಿ ಕೋರ್ತೀನಿ. ಮತ್ತೆ ಯಾವತ್ತೆಲ್ಲ ತಾವು 18 ವಯಸ್ಸು ಪೂರ್ತಿ ಮಾಡ್ತೀರಿ ಆವಾಗ ಖಂಡಿತವಾಗಿ ಫಾರ್ಮ್ ಸಿಕ್ಸ್ ಅನ್ನು ಅಪ್ಲೈ ಮಾಡಬೇಕು. ಈ ಕಾರ್ಯಕ್ರಮದ ಒಟ್ಟು ಉದ್ದೇಶ ಏನಂದ್ರೆ ಎವ್ರಿ ಎಲಿಜಿಬಲ್ ವೋಟರ್ ಶುಡ್ ಬಿ ಎನ್ರೋಲ್ಡ್ ಇನ್ ಟು ದಿ ವೋಟರ್ ಲಿಸ್ಟ್ ಅಂತ. ಹಂಗಾದ್ರೆ ಪ್ರತಿಯೊಂದು ಅರ್ಹ ಮತದಾರರು ಸಮೇತ ನಮ್ಮ ವೋಟ್ ಲಿಸ್ಟ್ ಹೆಸರು ಇರಬೇಕು, ಅವರು ನೋಂದಣಿ ಆಗಬೇಕೆಂಬುದೇನೆ. ಅದರಿಂದ ಈಗಾಗಲೇ ಯಾರು ಮತದಾರ ಇದ್ದಾರೆ ಅವ್ರಿಗೆ SAR ಫಾರ್ಮ್ ಕೊಟ್ಟು ಅವರು ತುಂಬಿಸಿಕೊಂಡು ನಾವು ಅವ್ರಿಗೆ ನೋಂದಣಿ ಮಾಡ್ತೀವಿ. ಆದ್ರೆ 18 ವಯಸ್ಸು ಯಾರ್ಯಾರೆಲ್ಲ ಪೂರ್ತಿ ಮಾಡ್ತಾರೋ ಅವ್ರಿಗೂ ಸಮೇತ ಈ ಅಭಿಯಾನ ಅನುಕೂಲ ಆಗಲಿ, ಈ ಅಭಿಯಾನ ಮುಖಾಂತರ ಅವ್ರಿಗೂ ಮಾಹಿತಿ ಬರಲಿ, ಮತ್ತು ಈ ಸಂದರ್ಭದಲ್ಲಿ ಭಾಗವಹಿಸಿದ ಎಲ್ಲರಿಗೂ, ಜಿಲ್ಲಾಡಳಿತ ಮತ್ತು ಜಿಲ್ಲಾ ಪಂಚಾಯತ್ ಸಿಇಒ ಕಾರ್ಪೊರೇಷನ್ ಕಮಿಷನ್ ಎಲ್ಲರಿಗೂ ನಾನು ಮತ್ತೊಮ್ಮೆ ಧನ್ಯವಾದ ಅರ್ಪಿಸ್ತೀನಿ. ಬಹಳ ಉತ್ತಮ ರೀತಿಯಲ್ಲಿ ಕೆಲಸ ಆಗ್ತಾ ಇದೆ. ಅದೇ ರೀತಿಯಲ್ಲಿ

0: ಅರ್ಹ ಮತದಾರರಿಗೂ ಮತ್ತೊಮ್ಮೆ ಮಾಹಿತಿ ಕೊರತೆ ಏನಿದೆ ಏನು ಆಗದಂತೆ ನೋಡಿಕೊಂಡು ಎಲ್ಲರಿಗೂ ಮಾಹಿತಿ ಕೊಡುವ ಕ್ರಮ ಆಗಲಿ ಅಂತ, ಮತ್ತು ನಗರ ಪ್ರದೇಶದಲ್ಲಿ ಹೆಚ್ಚಿನ ಇನ್ನೂ ಜಾಗೃತಿ ಮೂಡಿಸುವ ಅವಕಾಶ ಇದ್ರೆ ಅದನ್ನ ಕಾರ್ಪೊರೇಷನ್ ಕಮಿಷನ್ ಮತ್ತು ಅವರ ತಂಡಗಳು ದಯವಿಟ್ಟು ಮಾಡಬೇಕೆಂದು ಕೋರ್ತೀನಿ.
1: ಚುನಾವಣಾ ಆಯೋಗದ ಆದೇಶದಲ್ಲಿನ ಮಾರ್ಗಸೂಚಿಗಳು ಮತ್ತು ನಿರ್ದೇಶನಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸಿ ಯಾವುದೇ ರೀತಿಯ ಲೋಪ ಅಥವಾ ತಪ್ಪುಗಳಿಗೆ ಅವಕಾಶ ನೀಡದೆ ಜವಾಬ್ದಾರಿಯುತವಾಗಿ ಕಾರ್ಯನಿರ್ವಹಿಸಬೇಕು ಎಂದು ಮುಖ್ಯ ಚುನಾವಣಾ ಅಧಿಕಾರಿ ಅನ್ಬುಕುಮಾರ್ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಧಾರವಾಡ ಜಿಲ್ಲೆಯ ಎಲ್ಲ ವಿಧಾನಸಭಾ ಕ್ಷೇತ್ರಗಳ ಮತಗಟ್ಟೆ ಮಟ್ಟದ ಅಧಿಕಾರಿಗಳು ಮತದಾರರ ಮನೆ ಮನೆಗಳಿಗೆ ಭೇಟಿ ನೀಡಿ ಗಣತಿ ನಮೂನೆಗಳನ್ನು ವಿತರಿಸುವ ಹಾಗೂ ಗಣಕೀಕರಣದ ಕುರಿತು ಪ್ರಗತಿ ಪರಿಶೀಲಿಸಿ ಅವರು ಮಾತನಾಡಿದರು. ಮತದಾರರ ಪಟ್ಟಿ ಪರಿಷ್ಕರಣೆಗೆ ಸಂಬಂಧಿಸಿದ ಎಲ್ಲ ಮಾಹಿತಿಯನ್ನು ಮಾನ್ಯತೆ ಪಡೆದ ರಾಜಕೀಯ ಪಕ್ಷಗಳಿಗೆ ಸಕಾಲದಲ್ಲಿ ನೀಡಬೇಕು. ಪಾರದರ್ಶಕತೆ ಮತ್ತು ವಿಶ್ವಾಸಾರ್ಹತೆಯನ್ನು ಕಾಪಾಡುವ ಉದ್ದೇಶದಿಂದ ಪರಿಷ್ಕರಣೆ ಪ್ರಕ್ರಿಯೆಯ ಪ್ರತಿಯೊಂದು ಹಂತದ ಮಾಹಿತಿಯನ್ನು ಅಧಿಕೃತವಾಗಿ ಹಂಚಿಕೊಳ್ಳಬೇಕು. ಪರಿಷ್ಕರಣಾ ಕಾರ್ಯದ ಪ್ರಗತಿ ಹಾಗೂ ಎದುರಾಗುವ ಸಮಸ್ಯೆಗಳ ಕುರಿತು ವಾರಕ್ಕೊಮ್ಮೆ ರಾಜಕೀಯ ಪಕ್ಷಗಳ ಪ್ರತಿನಿಧಿಗಳೊಂದಿಗೆ ಸಭೆ ನಡೆಸಬೇಕು. ಸಭೆಯಲ್ಲಿ ಪಡೆದ ಸಲಹೆ ಹಾಗೂ ಆಕ್ಷೇಪಣೆಗಳನ್ನು ದಾಖಲಿಸಿಕೊಂಡು ಅಗತ್ಯ ಕ್ರಮ ಕೈಗೊಳ್ಳಬೇಕು ಎಂದು ತಿಳಿಸಿದರು. ರಾಮನಗರ ಜಿಲ್ಲೆಯಲ್ಲಿ ನಡೆಯುತ್ತಿರುವ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆಗೆ ಸಂಬಂಧಿಸಿದಂತೆ ಗಣತಿ ನಮೂನೆಗಳ ವಿತರಣೆ, ಸಂಗ್ರಹಣೆ ಮತ್ತು ಡಿಜಿಟಲೀಕರಣ ಕಾರ್ಯ ಪ್ರಗತಿಯಲ್ಲಿದೆ. ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಅಂಗವಾಗಿ ಮತದಾರರು ಬೂತ್ ಮಟ್ಟದ ಅಧಿಕಾರಿಗಳನ್ನು ಸುಲಭವಾಗಿ ಸಂಪರ್ಕಿಸಲು ಅನುಕೂಲವಾಗುವಂತೆ ವಾರಾಂತ್ಯಗಳಲ್ಲಿ ವಿಶೇಷ ಜನಸಂಪರ್ಕ ಕಾರ್ಯಕ್ರಮಗಳನ್ನು ಜಿಲ್ಲೆಯ ಎಲ್ಲ ಗ್ರಾಮ ಪಂಚಾಯಿತಿಗಳು ಹಾಗೂ ನಗರ ಸ್ಥಳೀಯ ಸಂಸ್ಥೆಗಳ ವ್ಯಾಪ್ತಿಯಲ್ಲಿ ಸುಮಾರು 150 ಕ್ಯಾಂಪ್ಗಳನ್ನು ಆಯೋಜಿಸುತ್ತಿರುವುದಾಗಿ ಜಿಲ್ಲಾಧಿಕಾರಿ ಯಶವಂತ್ ವಿ ಗುರುಕರ್ ತಿಳಿಸಿದ್ದಾರೆ. ಭಾರತ ಚುನಾವಣಾ ಆಯೋಗದ ನಿರ್ದೇಶನದಂತೆ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣಾ ಕಾರ್ಯವು ಕೊಡಗು ಜಿಲ್ಲೆಯಲ್ಲಿ ನಡೆಯುತ್ತಿದ್ದು, ಈಗಾಗಲೇ 100%ರಷ್ಟು ಗಣತಿ ನಮೂನೆ ವಿತರಿಸಲಾಗಿದೆ. ಆ ನಿಟ್ಟನಲ್ಲಿ ಗಣತಿ ನಮೂನೆ ಡಿಜಿಟಲೀಕರಣ ಕಾರ್ಯವು ನಡೆಯುತ್ತಿದ್ದು, ಇದರಲ್ಲೂ ಸಹ 100%ರಷ್ಟು ಪ್ರಗತಿ ಸಾಧಿಸಲು ಎಲ್ಲರೂ ಕೈಜೋಡಿಸಲು ಜಿಲ್ಲಾಧಿಕಾರಿ ಎಸ್ಜೆ ಸೋಮಶೇಖರ್ ಮನವಿ ಮಾಡಿದ್ದಾರೆ. ಶೈಕ್ಷಣಿಕ ವಲಯಕ್ಕೆ ಸಂಬಂಧಪಟ್ಟ 2025-26 ಸಾಲಿನ ಕೇಂದ್ರೀಕೃತ ಜಿಲ್ಲಾ ಮಾಹಿತಿ ವ್ಯವಸ್ಥೆಯ ಪ್ರಕಾರ ದೇಶದ ಶಾಲೆಗಳಲ್ಲಿನ ದಾಖಲಾತಿ ಸಂಖ್ಯೆ 25 ಕೋಟಿಗೆ ಏರಿಕೆಯಾಗಿದೆ ಎಂದು ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಲೋಕಸಭೆಗೆ ತಿಳಿಸಿದ್ದಾರೆ. ಲಿಖಿತ ಉತ್ತರದಲ್ಲಿ ಅವರು ದೇಶಾದ್ಯಂತ ನಿವ್ವಳ ದಾಖಲಾತಿ ಪ್ರಮಾಣದಲ್ಲಿ ಏರಿಕೆಯಾಗಿದ್ದು, ಪ್ರಾಥಮಿಕ ಮಾಧ್ಯಮಿಕ ಮತ್ತು ಪ್ರೌಢಶಾಲಾ ಹಂತಗಳಲ್ಲಿ ಮಕ್ಕಳ ದಾಖಲಾತಿ ಪ್ರಮಾಣ ಹೆಚ್ಚಾಗಿದೆ ಎಂದು ತಿಳಿಸಿದ್ದಾರೆ. ಜತೆಗೆ ಹೆಣ್ಣು ಮಕ್ಕಳ ದಾಖಲಾತಿಯಲ್ಲೂ ಏರಿಕೆಯಾಗಿದ್ದು, ಶಾಲೆಗಳಲ್ಲಿ ಕುಡಿಯುವ ನೀರು, ಶೌಚಾಲಯ, ವಿದ್ಯುತ್ ಸೌಲಭ್ಯ ಸೇರಿದಂತೆ ಕಂಪ್ಯೂಟರ್ ಹಾಗೂ ಅಂತರ್ಜಾಲದ ಸೇವೆಗಳನ್ನು ಕಲ್ಪಿಸಲಾಗಿದೆ. 2020 ಶೈಕ್ಷಣಿಕ ನೀತಿಯ ಮಾದರಿ ಶಾಲೆಗಳಾಗಿ ಪಿಎಂಶ್ರೀ ಶಾಲೆಗಳನ್ನು ಸ್ಥಾಪಿಸಲಾಗುತ್ತಿದೆ. ದೇಶದಲ್ಲಿ ಪ್ರಸ್ತುತ 13,000 ಪಿಎಂಶ್ರೀ ಶಾಲೆಗಳು ಕಾರ್ಯನಿರ್ವಹಿಸುತ್ತಿವೆ ಎಂದು ಹೇಳಿದ್ದಾರೆ. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
2: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
1: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಸಂಸದ ಗೋವಿಂದ ಕಾರಜೋಳ ಅವರ ಸತತ ಪ್ರಯತ್ನದ ಫಲವಾಗಿ ಭದ್ರಾ ಮೇಲ್ದಂಡೆ ಯೋಜನೆಯ ಪ್ಯಾಕೇಜ್ 1 ವಿದ್ಯುತ್ ಗೋಪುರಗಳ ನಿರ್ಮಾಣಕ್ಕೆ ಕೇಂದ್ರ ಅರಣ್ಯ ಮತ್ತು ಪರಿಸರ ಸಚಿವಾಲಯ ತಾತ್ವಿಕ ಅನುಮೋದನೆ ನೀಡಿದೆ. ಭದ್ರಾ ಮೇಲ್ದಂಡೆ ಯೋಜನೆಯ ಮೊದಲ ಹಂತದಲ್ಲಿ ತುಂಗಾ ಜಲಾಶಯದಿಂದ 17.54 ಟಿಎಂಸಿ ನೀರನ್ನು ಭದ್ರಾ ಜಲಾಶಯಕ್ಕೆ ತುಂಬಿಸುವ ಕಾರ್ಯ ಕೈಗೆತ್ತಿಕೊಳ್ಳಲಾಗಿದೆ. ಈ ಅನುಮೋದನೆಯಿಂದಾಗಿ ಭದ್ರಾ ಮೇಲ್ದಂಡೆ ಯೋಜನೆಯ ಕಾಮಗಾರಿಗೆ ಮತ್ತಷ್ಟು ವೇಗ ದೊರೆಯಲಿದ್ದು, ಬರ ಪೀಡಿತ ಪ್ರದೇಶಗಳಿಗೆ ನೀರಾವರಿ ಸೌಲಭ್ಯ ಕಲ್ಪಿಸುವ ನಿಟ್ಟನಲ್ಲಿ ಪ್ರಮುಖ ಮೈಲಿಗಲ್ಲಾಗಲಿದೆ. ವಿಶ್ವ ಪರಂಪರಾ ತಾಣವಾದ ಹಂಪಿಯಲ್ಲಿ ನಿರುಪಯುಕ್ತ ನೀರಿನ ಬಾಟಲಿಗಳು ಪರಿಸರಕ್ಕೆ ಸೇರದಂತೆ ಹಂಪಿ ಅಭಿವೃದ್ಧಿ ಪ್ರಾಧಿಕಾರ ಮತ್ತು ಪುರಾತತ್ವ ಇಲಾಖೆಗಳು ಜಂಟಿಯಾಗಿ ಮಹತ್ವದ ಹೆಜ್ಜೆ ಇರಿಸಿವೆ. ಹಂಪಿಯ ಪ್ರಮುಖ ಪಾರ್ಕಿಂಗ್ ಸ್ಥಳಗಳಲ್ಲಿ ಪ್ಲಾಸ್ಟಿಕ್ ಕ್ರಷಿಂಗ್ ಯಂತ್ರಗಳನ್ನು ಸ್ಥಾಪಿಸಲಾಗುವುದು ಎಂದು ಹಂಪಿ ವಿಶ್ವ ಪರಂಪರೆ ಪ್ರದೇಶ ನಿರ್ವಹಣಾ ಪ್ರಾಧಿಕಾರದ ಆಯುಕ್ತ ರಮೇಶ್ ವಟ್ಕಲ್ ಹೇಳಿದ್ದಾರೆ.
5: ರಾಜ್ಯ ಮಟ್ಟದ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಆಯುಕ್ತರು ಸಿಎಸ್ಆರ್ ಅನುದಾನ ಕೊಟ್ಟಿದ್ದಾರೆ. ಸ್ಪೆಷಲಿ ಹಂಪೆ ಸುತ್ತಮುತ್ತ ಆಗ್ತಾ ಇರತಕ್ಕಂತ ಪೆಟ್ ಬಾಟಲ್ ಪೊಲ್ಯೂಷನ್ ಗಳನ್ನ ಕಂಟ್ರೋಲ್ ಮಾಡೋ ಸಲುವಾಗಿ ನಮಗೆ 20 ಲಕ್ಷ ರೂಪೀಸ್ ದುಡ್ಡು ಕಳಿಸಿದ್ದಾರೆ, ಮತ್ತೆ ಒಂದು 40 ಲಕ್ಷ ಒಂದು ಕಳಿಸಿದ್ದಾರೆ. ಆ 20 ಲಕ್ಷ ಅಲ್ಲಿ ಬ್ಯಾಟರಿ ವೆಹಿಕಲ್ ತಗೋಬೇಕು ಅಂತ ಒಂದು ಪ್ಲಾನ್ ಆಗಿದೆ. ಅದೇ ರೀತಿ ಅವರು ಪೊಲ್ಯೂಷನ್ ಕಂಟ್ರೋಲ್ ಸಲುವಾಗಿ ಆಮೇಲೆ ವೇಸ್ಟ್ ಪೆಟ್ ಬಾಟಲ್ ಎಲ್ಲ ಕಡೆ ಸ್ಥಳದಲ್ಲಿ ಬೀಳಲಾರ್ದಂಗ್ ಕಂಟ್ರೋಲ್ ಮಾಡೋ ಸಲುವಾಗಿ 40 ಲಕ್ಷ ಕೊಟ್ಟಿದ್ದಾರೆ. ನಾವು ಈಗ ಸದ್ಯದ ಮಟ್ಟಿಗೆ 3 ಮಿಷಿನ್ ಗೆ ಟೆಂಡರ್ ಕರೆದಿದ್ದೀವಿ. ಈಚ್ ಮಿಷಿನ್ ಕಾಸ್ಟ್ ನಿಯರ್ ಅಬೌಟ್ 12 ಲಕ್ಷ ಜನ ಇದೆ. ಅದರಲ್ಲಿ ನಮ್ಮ ಇರತಕ್ಕಂತ ನೀರು ಕುಡಿದು ಖಾಲಿ ಆದಂತ ಈ ಪೆಟ್ ಬಾಟ್ಲ್ ಬಿಸ್ಲರಿ 2 ಬಾಟ್ಲ್ ಹಾಕಿದ್ರೆ ಯು ವಿಲ್ ಗೆಟ್ ದ 1 ರೂಪಿ ಕಾಯಿನ್ ರಿಟರ್ನ್ ಆಗಿ. ಇದರಿಂದ ಜನರು ಎಲ್ಲಿ ಬೇಕಲ್ಲಿ ತಮ್ಮ ಪ್ಲಾಸ್ಟಿಕ್ ಬಾಟ್ಲ್ ಗಳನ್ನ ಹಾಕೋದು ತಪ್ಪುತ್ತೆ, ಮತ್ತೆ ಅದು ಮಿಷಿನ್ ನಲ್ಲಿ ಒಯ್ದು ಹಾಕೋದ್ರಿಂದ ಅದು ವೆಂಡಿಂಗ್ ಪೌಡರ್ ಆಗ್ತದೆ. ಆ ಪೌಡರ್ ಅನ್ನ ಕೆಲವೊಂದು ಕಂಪನಿಗಳು ಅದರಿಂದ ಸಸ್ಟೈನಬಲ್ ಡೆವಲಪ್ಮೆಂಟ್ ಅಂದ್ರೆ ಟಾರ್ ಯೂಸ್ ಮಾಡ್ತಕ್ಕಂಥವ್ರು, ಬ್ಯಾಗ್ಸ್ ಮಾಡೋರು, ಅವರೆಲ್ಲ ಪೌಡರ್ ಆದಂತಹ ಪೆಟ್ ಬಾಟ್ಲ್ ಗಳನ್ನ ತಗೊಂಡೋಗಿ ಪರ್ ಕೆಜಿ 25 ರೂಪೀಸ್ ಹಂಗೆ ಪರ್ ಕೆಜಿ ನಮಗೆ ಉಲ್ಟಾ ರಿಟರ್ನ್ ದುಡ್ಡು ಕೊಟ್ಟು ಹೋಗ್ತಾರೆ. ಇದನ್ನ ಕಂಪನಿಯವರು 1 ವರ್ಷ ಮೇಂಟೈನ್ ಮಾಡ್ತಾರೆ. ನೆಕ್ಸ್ಟ್ ಮುಂದಿನ ವರ್ಷಗಳಲ್ಲಿ ಸಮೂಡ ಅವರಿಗೆ ಮೇಂಟೈನ್ ಮಾಡಲಿಕ್ಕೆ ಒಂದು ಅಗ್ರಿಮೆಂಟ್ ಸಮೂಡ ಮಾಡಿಕೊಂಡು ಇಲ್ಲಿ ಆದಷ್ಟು ಹಂಪೆ ಸುತ್ತಮುತ್ತ ಏರಿಯಾಗಳಲ್ಲಿ ಬಾಟ್ಲ್ಗಳಿಂದ ಆಗ್ತಕ್ಕಂಥ ಪೊಲ್ಯೂಷನ್ ಅನ್ನು ಕಡಿಮೆ ಮಾಡಬೇಕಂತ ಒಂದು ಯೋಜನೆಯನ್ನು ಹಾಕೊಂಡಿದ್ದೀವಿ ಪ್ರಾಧಿಕಾರದ ವತಿಯಿಂದ. ಅದಕ್ಕೆ ತಮ್ಮೆಲ್ಲರ ಸಹಕಾರ ಮತ್ತು ಸಾರ್ವಜನಿಕರು ಯಾವುದೇ ರೀತಿಯ ಪೆಟ್ ಬಾಟ್ಲ್ಗಳನ್ನು ಎಲ್ಲಿ ಬೇಕಲ್ಲಿ ಬಿಸಾಡದೆ ಆ ಒಂದು ವೆಂಡಿಂಗ್ ಮಿಷಿನ್ ಅಲ್ಲಿ ಕೊಟ್ಟು ಅದರಿಂದ ತಮಗೂ ಲಾಭ ಆಗ್ತದೆ, ತಮಗೆ ತಾವು ಮಾಡಿದಂತ ಒಂದು ಇದರಲ್ಲಿಂದ 1 ರೂಪಾಯಿ ಕಾಯಿನ್ ಬರ್ತದೆ, 2 ಪೆಟ್ ಬಾಟ್ಲ್ನ ಕ್ರಶ್ ಮಾಡಲಿಕ್ಕೆ ಒಂದು ಅವಕಾಶ ಆಗುತ್ತೆ. ಅದರಲ್ಲಿ ಕೂಡ ಕಸದಿಂದ ರಸ, ಆ ರೀತಿ ನಾವು ಪೆಟ್ ಬಾಟಲ್ ಇಂದ ಮುಂದೆ ಇನ್ನೂ ಹೆಚ್ಚಿನ ಉಪಯೋಗಗಳನ್ನು ಮಾಡಬಹುದಾಗಿದೆ.
1: ಕುಮಟಾದ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಭಾರತ್ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್ ಬೆಂಗಳೂರು ಸಂಸ್ಥೆಯಿಂದ ಸಿಎಸ್ಆರ್ ನಿಧಿಯಡಿಯಲ್ಲಿ ನಿರ್ಮಿಸಿದ ಟ್ರಾಮಾ ಕೇರ್ ಸೆಂಟರ್ನ ಉದ್ಘಾಟನೆಯನ್ನು ಇಂದು ಬೆಳಗ್ಗೆ 10 ಗಂಟೆಗೆ ಆಯೋಜಿಸಲಾಗಿದೆ. ಕಾರ್ಯಕ್ರಮದಲ್ಲಿ ಟ್ರಾಮಾ ಕೇರ್ ಸೆಂಟರ್ ಅನ್ನು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಖಾತೆ ಸಚಿವ ಯುಟಿ ಖಾದರ್ ಹಾಗೂ ತುರ್ತು ಚಿಕಿತ್ಸಾ ವಿಭಾಗ ಮತ್ತು ಶಸ್ತ್ರ ಚಿಕಿತ್ಸಾ ಕೊಠಡಿಯನ್ನು ಭಾರತ್ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್ ನಿರ್ದೇಶಕ ರಜನೀಶ್ ಶರ್ಮಾ ಉದ್ಘಾಟಿಸಲಿದ್ದು ಶಾಸಕ ದಿನಕರ್ ಕೆ ಶೆಟ್ಟಿ ಅಧ್ಯಕ್ಷತೆ ವಹಿಸಲಿದ್ದಾರೆ. ಸ್ವರ ಸಾಮ್ರಾಟ್ ಪಂಡಿತ್ ಬಸವರಾಜ್ ರಾಜ್ಗುರು ರಾಷ್ಟೀಯ ಸ್ಮಾರಕ ಟ್ರಸ್ಟ್ ವತಿಯಿಂದ ಪದ್ಮಭೂಷಣ ಸ್ವರ ಸಾಮ್ರಾಟ್ ಪಂಡಿತ್ ಬಸವರಾಜ್ ರಾಜ್ಗುರು ಅವರ 35ನೇ ವರ್ಷದ ಪುಣ್ಯಸ್ಮರಣೆ ಕಾರ್ಯಕ್ರಮವನ್ನು ಇಂದು ಬೆಳಗ್ಗೆ 9:30ಕ್ಕೆ ಧಾರವಾಡದ ಹೊಸ ಯಲ್ಲಾಪುರದಲ್ಲಿರುವ ಪಂಡಿತ್ ಬಸವರಾಜ್ ರಾಜ್ಗುರು ಅವರ ಸಮಾಧಿ ಸ್ಥಳದಲ್ಲಿ ಪೂಜಾ ಕಾರ್ಯಕ್ರಮ ಹಾಗೂ ಸಂಗೀತ ಕಾರ್ಯಕ್ರಮ ಆಯೋಜಿಸಲಾಗಿದೆ. ಕರ್ನಾಟಕ ವಿದ್ಯಾವರ್ಧಕ ಸಂಘದ ಅಧ್ಯಕ್ಷರಾದ ಚಂದ್ರಕಾಂತ್ ಬೆಲ್ಲದ್, ಭಾರತೀ ದೇವಿ ರಾಜ್ಗುರು, ಡಾ ಮಲ್ಲಿಕಾರ್ಜುನ್ ಮನ್ಸೂರ್ ರಾಷ್ಟೀಯ ಸ್ಮಾರಕ ಟ್ರಸ್ಟ್ನ ಅಧ್ಯಕ್ಷರಾದ ಪಂಡಿತ್ ಎಂ ವೆಂಕಟೇಶ್ ಕುಮಾರ್, ಟ್ರಸ್ಟ್ ಸಮಿತಿಯ ಸದಸ್ಯರು, ಪಂಡಿತ್ ಬಸವರಾಜ್ ರಾಜ್ಗುರು ಅವರ ಶಿಷ್ಯಂದಿರು ಸೇರಿದಂತೆ ಅನೇಕರು ಪಾಲ್ಗೊಳ್ಳಲಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮತದಾರರ ಪಟ್ಟಿ ಸಮಗ್ರ ಪರಿಷ್ಕರಣೆ ಪ್ರಕ್ರಿಯೆ ಶೀಘ್ರದಲ್ಲಿ ಪೂರ್ಣಗೊಳಿಸುವಂತೆ ಮುಖ್ಯ ಚುನಾವಣಾ ಅಧಿಕಾರಿ ವಿ ಅನ್ಬುಕುಮಾರ್ ಅಧಿಕಾರಿಗಳಿಗೆ ಸೂಚನೆ. ಶೈಕ್ಷಣಿಕ ವಲಯಕ್ಕೆ ಸಂಬಂಧಪಟ್ಟಂತೆ ದೇಶದ ಶಾಲೆಗಳಲ್ಲಿನ ದಾಖಲಾತಿ ಸಂಖ್ಯೆ 25 ಕೋಟಿಗೆ ಏರಿಕೆ. ಭದ್ರಾ ಮೇಲ್ದಂಡೆ ಯೋಜನೆಗೆ ಕೇಂದ್ರ ಅರಣ್ಯ ಇಲಾಖೆಯಿಂದ ತಾತ್ವಿಕ ಅನುಮೋದನೆ. ಹಂಪಿಯ ಪ್ರಮುಖ ಪಾರ್ಕಿಂಗ್ ಸ್ಥಳಗಳಲ್ಲಿ ಪ್ಲಾಸ್ಟಿಕ್ ಕ್ರಷಿಂಗ್ ಯಂತ್ರ ಸ್ಥಾಪನೆ. ನಿರುಪಯುಕ್ತ ಬಾಟಲಿಗಳು ಪರಿಸರಕ್ಕೆ ಸೇರದಂತೆ ಕ್ರಮ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 7:35ಕ್ಕೆ.
6: ಸಮಯವಾಗಿದೆ 7:15:30. ಮತ್ತೊಮ್ಮೆ ನಮಸ್ತೆ, ಸ್ವಾಗತ. ಮಧುರವಾದ ಮಂಗಳವಾರದ ಈ ಬೆಳಗಿನಲ್ಲಿ ನಿಮಗೆಲ್ಲ ಶುಭೋದಯ. ಇನ್ನೀಗ ಕೇಳೋಣ ಶುಭೋದಯ ಕರ್ನಾಟಕ. ಇದು 102.9 FM ವಿವಿಧ ಭಾರತಿ ಆಕಾಶವಾಣಿ ಕೇಂದ್ರ. ಶುಭೋದಯ ಕರ್ನಾಟಕ ಕಾರ್ಯಕ್ರಮದಲ್ಲಿ ಮೊದಲಿಗೆ ಕನ್ನಡ ರತ್ನ ಭಂಡಾರ, ಆನಂತರ ಕೇಳೋಣ ಭಾವಗೀತೆ. ಈಗ ಮೊದಲಿಗೆ ಕೇಳಿ
7: ಕನ್ನಡ ರತ್ನ ಭಂಡಾರ ಧ್ವನಿ ಬೆಳಕಿನ ಚಿತ್ರಗಳು. ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ನವ ಕರ್ನಾಟಕ ನಿರ್ಮಾತೃ ಅನಿಸಿಕೊಂಡವರು, ಗಾಂಧೀಜಿಯವರ ಅನುಯಾಯಿ, ಇಡೀ ಕರ್ನಾಟಕ ಗೌರವಿಸಿದ ರಾಜಕಾರಣಿ ಎಸ್ ನಿಜಲಿಂಗಪ್ಪನವರು, ಏಕೀಕರಣ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಪಾಲ್ಗೊಂಡವರು, ಸಜ್ಜನ ರಾಜಕಾರಣಿ, ಅನೇಕರಿಗೆ ಸ್ಫೂರ್ತಿ ಪ್ರೇರಣೆ ನೀಡಿದವರು. ಕರ್ನಾಟಕ ರತ್ನ, ನಾನು ಸಾಮಾನ್ಯರಲ್ಲಿ ಸಾಮಾನ್ಯ ಅಂದವರು ಸಿದ್ದವನಹಳ್ಳಿ ನಿಜಲಿಂಗಪ್ಪ.
8: ನಾವೇನಾದರೂ ಆಗ್ತೀವಿ ಅನ್ನೋದು ನಮಗೆ ಕನಸು ಮನಸ್ಸಿನಲ್ಲಿಲ್ಲ. ನಾವೇನಾದರೂ ಆಗಬೇಕು, ನಾವು ಮಂತ್ರಿಗಳಾಗಬೇಕು, ಅದಾಗಬೇಕು ಇದಾಗಬೇಕು ಅನ್ನೋದು ಕನಸು ಮನಸ್ಸಿನಲ್ಲೂ ನಮಗೆ ಯಾರಿಗೂ ಇರಲಿಲ್ಲ. ನಮಗೂ ಇರಲಿಲ್ಲ, ನಮ್ಮ ಮುಖಂಡರಿಗೂ ಇರಲಿಲ್ಲ, ಅದು ಇರಲಿಲ್ಲ. ಆದರೆ ನಾವು ಗೆಲ್ತೇವೆ, ಹೋರಾಟದಲ್ಲಿ ನಾವು ಯಶಸ್ವಿ ಆಗ್ತೇವೆ, ಮಹಾತ್ಮನೊಬ್ಬನ ಆಶೀರ್ವಾದ ಇದೆ ಅಂತಕ್ಕಂಥ ನಂಬಿಕೆ ಇತ್ತು ನಮಗೆ, ವಿಶ್ವಾಸ ಇತ್ತು. ಹ್ಯುಮಿಲಿಟಿ, ನಾವೊಂದು ಪಾಠ ಜೈಲಿನಲ್ಲಿ ಕಳೀತೀವಿ, ಅದು ಹೊರಗೆ ಬಂದಾಗ ಅದು ನಮ್ಮ ಜೀವನದಲ್ಲೇ ಹಾಸುಹೊಕ್ಕಾಗಿ ನಮ್ಮಲ್ಲಿ ಅದು ಬರ್ತದೆ, ಹ್ಯುಮಿಲಿಟಿ.

0: ಇನ್ನೊಬ್ಬರ ವಿಚಾರದಲ್ಲಿ ಅವರ ಅಭಿಪ್ರಾಯಕ್ಕೆ ಮನ್ನಣೆ ಕೊಡಬೇಕು ಅಂತಕ್ಕಂಥ ಒಂದು ಪಾಠ ಕಲಿತೀವಲ್ಲಿ. ನಾವೆಲ್ಲರೂ ಒಂದೇ ಸಮ ಅದು. ಅದರ ಜೊತೆಗೆ ಒಂದು ಜನಸಾಮಾನ್ಯರಿಗಾಗಿ ನಾವು ಸೇವೆ ಮಾಡಬೇಕು ಅಂತಕ್ಕಂಥ ಒಂದು ಮನೋಧರ್ಮ ಮತ್ತು ಮನೋಧಾರ್ಢ್ಯ ಒಂದು ಶಕ್ತಿ ಒಂದು ನಿರ್ಧಾರ ನಮ್ಮಲ್ಲಿ ಉಂಟಾಗ್ತದೆ. ಬಾಕಿದವರೆಲ್ಲ ಆಗ್ತದೋ ಇಲ್ಲೋ ನನಗೆ ಗೊತ್ತಿಲ್ಲ, ಆಗುತ್ತೆ ಅಂತ ನನ್ನಲ್ಲಂತೂ ಉಂಟಾಯಿತು. ಬಡವರಿಗಾಗಿ ದುಡಿಬೇಕು, ಅವರಿಗೋಸ್ಕರ ನಾವು ಏನು ಸೇವೆ ಮಾಡೋದು ತಮ್ಮ ಕಷ್ಟವಲ್ಲ ಚಿಕ್ಕದಲ್ಲ ಹಾಗೆ ಅಂಥೇಳಿ ನಾನು ನನಗೆ ಬಂದಿರತಕ್ಕಂಥದ್ದು ಒಂದು. ಅಲ್ಲಿಂದ ಬಂದಾಗ ಹಳ್ಳಿಯಲ್ಲಿ, ಯಾಕೆಂದರೆ ಸಾಕಷ್ಟು ಪ್ರಚಾರ ಮಾಡಿದ್ದೆ, ಪ್ರವಾಸ ಮಾಡಿದ್ದೆ, ಹಳ್ಳಿಗಳ ಉತ್ಪನ್ನ ಜಾಸ್ತಿ ಆಗದ ಹೊರತು, ಅವರ ಜೀವನದ ಮಟ್ಟ ಹೆಚ್ಚಾಗದ ಹೊರತು, ರೈತನಿಗೆ ಏನೇನು ಸವಲತ್ತುಗಳು ಬೇಕೋ ಅದೆಲ್ಲವೂ ಸರ್ಕಾರ ಮಾಡದ ಹೊರತು, ಮತ್ತು ಜನಸಾಮಾನ್ಯರಿಗೆ ವಿದ್ಯಾಭ್ಯಾಸ ಆಗಿ ಅವರು ವಿದ್ಯಾವಂತರು ಜ್ಞಾನಿಗಳಾಗದ ಹೊರತು, ಸ್ವತಂತ್ರ ಬಂದು ಜನಜೀವನದ ಮಟ್ಟ ಜಾಸ್ತಿ ಆಗಲಿಕ್ಕಿಲ್ಲ ಅನ್ನೋದು ಒಂದು ಇತ್ತು ನನ್ನ ಮನಸ್ಸಿನಲ್ಲಿ. ಅದು ಬಂತು ನನಗೆ, ಅದು ಇತ್ತು. ಸ್ವತಂತ್ರ ಸಂಪನ್ನೇ ಒಂದು ರಾಜಕೀಯ, ಅವ್ರನ್ನ ಓಡಿಸ್ಬೇಕು, ಸರ್ಕಾರ ಹೋಗಿ ನಮ್ಮ ಸರ್ಕಾರ ಬರಬೇಕು ಅನ್ನೋದೇ ರಾಜಕೀಯ. ಅದು ಅದರ ಹಾಸು ಹೊಕ್ಕಾಗಿರ್ತದೆ. ಸ್ವತಂತ್ರ ಬರಬೇಕು, ಅಧಿಕಾರವೂ ಬರಬೇಕು ಅನ್ನೋದು ಅದು ಇರ್ತದೆ. ಸ್ವತಂತ್ರವಾಗಿ ವೈಯಕ್ತಿಕವಾಗಿ ಬೇಕು ಅಂತ ಇದ್ರೂ ನಮಗೆ ನಮ್ಮ ಜನಕ್ಕೆ ಅಧಿಕಾರ ಬೇಕು, ನಮ್ಮ ರಾಷ್ಟ್ರದಲ್ಲಿ ನಾವೇ ಆಳ್ಬೇಕು ಅಂತಕ್ಕಂಥದ್ದು, ಸ್ವತಂತ್ರ ಬೇಕು ಅಂತ ಅವು ಹಾಸು ಹೊಕ್ಕಾಗಿ ಎರಡು ಒಟ್ಟಿಗೆ ಹೋಗ್ತಾ ಇದ್ವು. ಕಾಂಗ್ರೆಸ್ ಸದಸ್ಯನಾಗಿ ಸಾಕಷ್ಟು ಕೆಲಸ ಮಾಡಿದೆ, ಅದಾಯಿತು. ಆ ನಂತರ ಏನಾಯಿತು ಅಂದರೆ ಸ್ವತಂತ್ರ ಬರಬೇಕು ಅಂಥೇಳಿ ತೀರ್ಮಾನ ಆಯಿತು 1946ರಲ್ಲಿ ಒಂದು ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ರಾಜ್ಯಾಂಗ ಸಭೆ ಸೇರಬೇಕು ಅಂತಾಯಿತು. ನನಗೆ ಚುನಾವಣೆ ಆಯಿತು ಅಲ್ಲಿಗೆ, ಬೊಂಬೈ ಇದರಿಂದ ಕರ್ನಾಟಕದಿಂದ ನನಗೆ ಚುನಾವಣೆ ಆಯಿತು ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿಗೆ 1946 ನವೆಂಬರ್ನಿಂದ. ಅಲ್ಲಿ ರಾಜಕೀಯಕ್ಕೆ ಹೊಕ್ಕಂಗಾಯಿತು, ಮೆಂಬರ್ ಆದೆ. ಆ ಮೆಂಬರ್ ಆಗಿ 3 ವರ್ಷ ಕೆಲಸ ಮಾಡಿದ್ವು ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ಆಗಿ. ಅದು ರಾಜಕೀಯ, ಅದು ರಾಜ್ಯಾಂಗ ನಾವು ಕಲ್ಪಿಸಿಕೊಳ್ಳಲ್ಲ, ಕಾನ್ಸ್ಟಿಟ್ಯೂಷನ್ ಮಾಡಿದ್ವಲ್ಲ ನಾವು. ಅದಾಯಿತು. ಅದಾದ ನಂತರ ಸ್ವತಂತ್ರ ಬಂತು 1905. ಈಗ ಏನಾಗಿದೆ, ಈಗ ಆ ಕಾನ್ಸ್ಟಿಟ್ಯೂಷನ್ ಪ್ರಕಾರ ಎಲೆಕ್ಷನ್ ನಡೀತು, ಅದೆಲ್ಲ ನಡೀತು. ಅದು ಆ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ಪಾರ್ಲಿಮೆಂಟೇ ಆಯಿತು ಆವಾಗ. ಪಾರ್ಲಿಮೆಂಟು ತಾತ್ಕಾಲಿಕವಾಗಿ 1-2 ವರ್ಷ ಅದು ಪಾರ್ಲಿಮೆಂಟ್ ಆಗಿತ್ತು. ಅದರಲ್ಲಿ ನಾನು ಸದ್ಯ ಮೆಂಬರ್ ಆಗಿದೆ. ಆ ನಂತರ ಚುನಾವಣೆ ಆಯಿತು, ಚುನಾವಣೆಗೆ ಬಂತು ಪಾರ್ಲಿಮೆಂಟು. ಯಾವಾಗ ರಾಜ್ಯಾಂಗ ಒಪ್ಕೊಂಡಾಯಿತು ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ಪ್ರಕಾರ ಎಲೆಕ್ಷನ್ ಆದಮೇಲೆ ಫಸ್ಟ್ ಎಲೆಕ್ಷನಲ್ಲಿ ನಾನು ಎಲೆಕ್ಟ್ ಆಗಿದೆ ನಮ್ಮ ಚಿತ್ರದುರ್ಗ ಜಿಲ್ಲೆಯಿಂದ. ಅಲ್ಲಿ ಪಾರ್ಲಿಮೆಂಟ್ಗೆ ಹೋದೆ, ಅಲ್ಲಿಂದ ಶುರು ಆಯಿತು ಅಲ್ಲಿ ಇಲ್ಲಿ ರಾಜಕೀಯ ಕಾರ್ಯರೂಪಕ್ಕೆ ಬಂತು. ನಾನು ಅದಾದೆ ಇದಾದೆ ಹೀಗಾದೆ.
1: ಇವತ್ತಿನ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದಲ್ಲಿ ಕರ್ನಾಟಕ ರತ್ನ ಎಸ್ ನಿಜಲಿಂಗಪ್ಪ ಅವರ ಮಾತುಗಳನ್ನು ಆಲಿಸಿದಿರಿ. ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾಕ್ಟರ್ ಎಎಸ್ ಶಂಕರ ನಾರಾಯಣ.
2: ಸರ್ವೋದಯವಾಗಲಿ ಸರ್ವರಲಿ.
3: ಕರ್ನಾಟಕ ರತ್ನ ಎಸ್ ನಿಜಲಿಂಗಪ್ಪ ಅವರ ಮಾತುಗಳನ್ನು ಮತ್ತೊಮ್ಮೆ ಈ ಸಂಜೆ 6:55 ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದ ಮರು ಪ್ರಸಾರದಲ್ಲಿ ನೀವು ಕೇಳಬಹುದು. ಪ್ರತಿ ಬೆಳಗ್ಗೆ 7:15 ಹಾಗೆ ಸಂಜೆ 6:55 ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮವನ್ನು 107.9 FM ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ಕೇಂದ್ರದಿಂದ ಕೇಳಬಹುದು.

ಸಮಯವಾಗಿದೆ 7:21:45. ಬೆಳಗಿನಿಂದನೂ ಕೂಡ ಕಾರ್ಯಕ್ರಮವನ್ನು ಕೇಳ್ತಾ ಕೇಳ್ತಾ ನೀವೆಲ್ಲ ನಮ್ಮ ಜೊತೆಯಾಗಿದ್ದೀರಿ. ಕೇಳ್ತಾನೇ ರೀ, ಇದು 102.9 FM ವಿವಿಧ ಭಾರತಿ. ಇನ್ನೀಗ ಭಾವಗೀತೆಗಳ ಕಡೆಗೆ ನಮ್ಮ ಚಿತ್ತ. ಭಾವಗೀತೆಗಳ ಈ ಕಾರ್ಯಕ್ರಮದಲ್ಲಿ ಆನಂದ ಕಂದ ಅವರ ಕವಿತೆಗೆ ಧ್ವನಿಯಾಗಿದ್ದಾರೆ ಶ್ರೀ ಬಾಳಪ್ಪ ಹುಕ್ಕೇರಿಯವರು. ಅದಾದ ನಂತರ ಎಸ್ ವಿ ಪರಮೇಶ್ವರ ಭಟ್ಟ ಅವರ ಬರೆದಿರುವ ಈ ಕವನ ಬಿ ಕೆ ಸುಮಿತ್ರಾ ಅವರ ಧ್ವನಿಯಲ್ಲಿದೆ. ಕೇಳೋಣ ಎರಡು ಹಾಡುಗಳು.

0: ಬುತ್ತಿ ತಗೊಂಡು ಹೊಲಕ್ಕೆ ಹೋಗೋದು, ಅಲ್ಲಿ ಬೆಳೆದು ನಿಂತ ಹೊಲವನ್ನ ನೋಡಿ ಸಂಭ್ರಮಿಸೋದು, ಎತ್ತು ಗಾಡಿ ಗೊಬ್ಬರ ಬೆಳೆ ಶ್ರಮ ಇವೆಲ್ಲ ಹಳ್ಳಿಯ ರೈತರ ಬದುಕು. ಇದನ್ನು ರೈತನ ಹೆಂಡತಿ ಹೇಳ್ತಾ ಊಟ ಹೊತ್ಕೊಂಡು ಹೊರಟು ಹೇಳುವಂಥ ಮಾತುಗಳನ್ನು ನಾವು ಬಾಳಪ್ಪ ಹುಕ್ಕೇರಿಯವರ ಧ್ವನಿಯಲ್ಲಿ ಕೇಳಿದ್ವಿ. ಹಾಗೆಯೇ ವಿ ಕೆ ಸುಮಿತ್ರಾ ಅವರು ಹಾಡಿದ ಒಡಲೆಂಬ ಗುಡಿಯೊಳಗೆ ಒಡೆಯ ನನ್ನವನು ಏನು ಈ ಒಂದು ಹಾಡನ್ನು ಕೂಡ ಕೇಳಿದ್ವಿ.
1: ಅರೇ ಮೋಹನ್ ಭಾಯ್, ಕಾಫಿ ಬಿಜಿ ಲಗ್ ರಹೆ ಹೋ?
2: ಮೈ ಸೋಚ ರಹಾ ಹೂ ಕಿ ಬಿಸ್ನೆಸ್ ಶುರು ಕರೂ. ಏಕ್ ಏಜೆಂಟ್ ನೇ ಕಹಾ ಕಿ ಮುದ್ರಾ ಲೋನ್ ಜಲ್ದಿ ಸ್ಯಾಂಕ್ಷನ್ ಕರ್ವಾ ದೇಗಾ, ಬಸ್ ಪ್ರೋಸೆಸಿಂಗ್ ಫೀಸ್ ಔರ್ ಲೀಗಲ್ ಫೀಸ್ ದೇನಿ ಹೋಗಿ, ಪೇಮೆಂಟ್ ಲಿಂಕ್ ಭಿ ಭೇಜಾ ಹೈ.
1: ಅರೇ ಮೋಹನ್ ಭಾಯ್, ಪ್ರಧಾನ ಮಂತ್ರಿ ಮುದ್ರಾ ಯೋಜನಾ ಮೇ ಕೋಯಿ ಏಜೆಂಟ್ ನಹೀ ಹೋತಾ ಹೈ. ಧೋಕೆಬಾಜ್ ನಕಲಿ ವೆಬ್ಸೈಟ್, ಸ್ಯಾಂಕ್ಷನ್ ಲೆಟರ್ಸ್ ಔರ್ ದಸ್ತಖತ್ ಸೇ ಲೋಗೋ ಕೋ ಫಸಾತೇ ಹೈ.
2: ಸಚ್?
1: ಸೀಧಾ ಬ್ಯಾಂಕ್ ಯಾ ವಿತ್ತ ಸಂಸ್ಥಾ ಮೇ ಜಾಓ ಯಾ ಸರ್ಕಾರಿ ವೆಬ್ಸೈಟ್ ಸೇ ಲೋನ್ ಅಪ್ಲೈ ಕರೋ. ಸತರ್ಕ ರಹೇ ಔರ್ ಆನ್ಲೈನ್ ಠಗೋ ಸೇ ಬಚೇ.
2: ಸಮಝ್ ಗಯಾ.

0: ಸಿಕ್ಕರೆ ಬಿ ಆರ್ ಲಕ್ಷ್ಮಣರಾವ್ ಅವರ ಕವಿತೆಗೆ ಚಿನ್ಮಯಿ ಚಂದ್ರಶೇಖರ್ ಅವರು ಧ್ವನಿಯಾಗಿದ್ರು. ಭಾವಗೀತೆಗಳ ಈ ಕಾರ್ಯಕ್ರಮ ಮುಂದುವರಿಯುತ್ತೆ 7:45. ಈಗ ಸಮಯ 7:35 ಕನ್ನಡದಲ್ಲಿ ವಾರ್ತಾ ಪ್ರಸಾರ.
1: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಎಚ್ ಚೇತನಾ ರಾಜೇಂದ್ರ. ಮುಖ್ಯಾಂಶಗಳು: ರಾಷ್ಟಪತಿ ದ್ರೌಪದಿ ಮುರ್ಮು 3 ದೇಶಗಳ ಪ್ರವಾಸ, ಉತ್ತರ ಮ್ಯಾಸಿಡೋನಿಯಾ ಅಧ್ಯಕ್ಷರೊಂದಿಗೆ ಇಂದು ದ್ವಿಪಕ್ಷೀಯ ಮಾತುಕತೆ. ಸಂಸತ್ ಭವನದಲ್ಲಿಂದು ಎನ್ಡಿಎ ಸಂಸದೀಯ ಪಕ್ಷದ ಸಾಪ್ತಾಹಿಕ ಕಾರ್ಯತಂತ್ರ ಸಭೆ, ಪ್ರಧಾನಿ ನರೇಂದ್ರ ಮೋದಿ ಭಾಷಣ. ಭಾರತದ ಮೊದಲ ಡೆಂಗ್ಯೂ ಲಸಿಕೆ ಕ್ಯೂಡೆಂಗಾಗೆ ಕೇಂದ್ರ ಔಷಧ ನಿಯಂತ್ರಣ ಮಹಾನಿರ್ದೇಶನಾಲಯ ಅನುಮೋದನೆ. ಉಕ್ರೇನ್ನಲ್ಲಿ ವಾಣಿಜ್ಯ ಹಡಗಿನ ಮೇಲೆ ದಾಳಿ, 4 ಭಾರತೀಯರ ಸಾವು, ಓರ್ವ ಸಿಬ್ಬಂದಿಗೆ ಗಂಭೀರ ಗಾಯ, ಭಾರತ ಖಂಡನೆ. ಎಫ್ಐಎಚ್ ಯುವ ಹಾಕಿ 5S ಏಷ್ಯನ್ ಚಾಂಪಿಯನ್ಶಿಪ್ ಭಾರತದ ಕಿರಿಯ ಪುರುಷ ಮತ್ತು ಮಹಿಳಾ ತಂಡಗಳಿಂದ ಶುಭಾರಂಭ. ವಾರ್ತೆಗಳ ವಿವರ: 3 ರಾಷ್ಟಗಳ ಪ್ರವಾಸದಲ್ಲಿರುವ ರಾಷ್ಟಪತಿ ದ್ರೌಪದಿ ಮುರ್ಮು ತಮ್ಮ ಪ್ರವಾಸದ 2ನೇ ಚರಣದ ಭಾಗವಾಗಿ ಉತ್ತರ ಮ್ಯಾಸಿಡೋನಿಯಾಗೆ ತಲುಪಿದ್ದಾರೆ. ಭಾರತದ ರಾಷ್ಟಪತಿಯ ಮೊದಲ ಭೇಟಿ ಇದಾಗಿದೆ. ಪ್ರವಾಸದ ಅವಧಿಯಲ್ಲಿ ರಾಷ್ಟಪತಿಗಳು ಉತ್ತರ ಮ್ಯಾಸಿಡೋನಿಯಾದ ಅಧ್ಯಕ್ಷರಾದ ಗೋರ್ಡಾನ ಸಿಲ್ಜಾನೌಕಾ ಡಾವ್ಕೋವಾ ಅವರೊಂದಿಗೆ ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದಾರೆ. ಇದರೊಂದಿಗೆ ಪ್ರಧಾನಮಂತ್ರಿ ಕ್ರಿಸ್ಟಿಜನ್ ಮಿಕೋಸ್ಕಿ ಮತ್ತು ಅಸೆಂಬ್ಲಿಯ ಸ್ಪೀಕರ್ ಅಫ್ರಿಮ್ ಗಾಸಿ ಅವರನ್ನು ಭೇಟಿಯಾಗಲಿರುವ ಅವರು ಉತ್ತರ ಮ್ಯಾಸಿಡೋನಿಯಾದ ಸಂಸತ್ತನ್ನು ಉದ್ದೇಶಿಸಿ ಭಾಷಣ ಮಾಡಲಿದ್ದಾರೆ. ನಂತರ ಭಾರತ ಉತ್ತರ ಮ್ಯಾಸಿಡೋನಿಯಾ ಉದ್ಯಮ ವೇದಿಕೆಯಲ್ಲೂ ಪಾಲ್ಗೊಳ್ಳಲಿದ್ದಾರೆ. ತಮ್ಮ ಭೇಟಿಯ ಅವಧಿಯಲ್ಲಿ ರಾಷ್ಟಪತಿಗಳು ಸೆಂಟ್ ಸ್ಪಾಸ್ ಚರ್ಚ್ಗೆ ಭೇಟಿ ನೀಡಲಿದ್ದು ಮ್ಯಾಸಿಡೋನಿಯಾದ ಪ್ರಸಿದ್ಧ ಕ್ರಾಂತಿಕಾರಿ ಗೋಚೆ ಡೆಲ್ಚೇವ್ ಅವರ ಸ್ಮಾರಕಕ್ಕೆ ಪುಷ್ಪನಮನ ಸಲ್ಲಿಸಲಿದ್ದಾರೆ. ರಾಷ್ಟೀಯ ಪ್ರಜಾಸತ್ತಾತ್ಮಕ ಒಕ್ಕೂಟ ಎನ್ಡಿಎ ಸಂಸದೀಯ ಪಕ್ಷದ ಸಾಪ್ತಾಹಿಕ ಕಾರ್ಯತಂತ್ರ ಸಭೆ ಮಂಗಲ್ ಮಿಲನ್ ಇಂದು ಬೆಳಗ್ಗೆ ಸಂಸತ್ ಭವನದಲ್ಲಿ ನಡೆಯಲಿದೆ. ಪ್ರಧಾನಿ ನರೇಂದ್ರ ಮೋದಿ ಸಭೆಯನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ಸಾಂಪ್ರದಾಯಿಕವಾಗಿ ಸಂಸತ್ತಿನ ಅಧಿವೇಶನಗಳ ಸಮಯದಲ್ಲಿ

ಮಂಗಳವಾರದಂದು ಮೈತ್ರಿಕೂಟದ ಸಂಪೂರ್ಣ ಏಕತೆಯನ್ನು ಪ್ರದರ್ಶಿಸುವ ಉದ್ದೇಶದಿಂದ ಸಭೆಗಳನ್ನು ನಡೆಸಲಾಗುತ್ತದೆ. ಭಾರತದ ಮೊದಲ ಡೆಂಗ್ಯೂ ಲಸಿಕೆಗೆ ಕೇಂದ್ರ ಔಷಧ ನಿಯಂತ್ರಣ ಮಹಾನಿರ್ದೇಶನಾಲಯ ಡಿಸಿಜಿಐ ಮಾರುಕಟ್ಟೆ ಅನುಮೋದನೆ ನೀಡಿದ್ದು, ಟಕೇಡ ಬಯೋಫಾರ್ಮಸ್ಯುಟಿಕಲ್ಸ್ ಇಂಡಿಯಾ ಅಭಿವೃದ್ಧಿಪಡಿಸಿರುವ ಕ್ಯೂಡೆಂಗಾ ಲಸಿಕೆ ದೇಶದಲ್ಲಿ ಬಳಕೆಗೆ ಅನುಮೋದನೆ ಪಡೆದಿದೆ. ಈ ಅನುಮೋದನೆಯು ಡೆಂಗ್ಯೂ ವಿರುದ್ಧದ ಭಾರತದ ಹೋರಾಟದಲ್ಲಿ ಮಹತ್ವದ ಮೈಲಿಗಲ್ಲಾಗಿದೆ ಎಂದು ಕಂಪನಿ ತಿಳಿಸಿದೆ. 40 ವರ್ಷ ವಯಸ್ಸಿನವರು ಈ ಲಸಿಕೆಯನ್ನು ಪಡೆಯಬಹುದಾಗಿದ್ದು, ಈ ಹಿಂದೆ ಡೆಂಗ್ಯೂ ಸೋಂಕು ತಗುಲಿದೆಯೇ ಇಲ್ಲವೇ ಎಂಬುದನ್ನು ಪರೀಕ್ಷಿಸುವ ಅಗತ್ಯವಿಲ್ಲ. ಇತರ ಕೆಲವು ಡೆಂಗ್ಯೂ ಲಸಿಕೆಗಳಿಗಿಂತ ಭಿನ್ನವಾಗಿ ಕ್ಯೂಡೆಂಗಾ ಲಸಿಕೆ ಪಡೆಯುವ ಮೊದಲು ಸೋಂಕಿನ ಪೂರ್ವ ಪರೀಕ್ಷೆ ಕಡ್ಡಾಯವಿಲ್ಲ. ನಗರೀಕರಣ, ಹವಾಮಾನ ಬದಲಾವಣೆ, ಸೊಳ್ಳೆಗಳ ವಾಸಸ್ಥಾನದ ಬದಲಾವಣೆ ಹಾಗೂ ಜನಸಂಖ್ಯೆ ಹೆಚ್ಚಳದಿಂದ ಕಳೆದ 2 ದಶಕಗಳಲ್ಲಿ ಭಾರತದಲ್ಲಿ ಡೆಂಗ್ಯೂ ಪ್ರಕರಣಗಳು ಗಣನೀಯವಾಗಿ ಹೆಚ್ಚಾಗಿರುವ ಹಿನ್ನೆಲೆಯಲ್ಲಿ ಈ ಅನುಮೋದನೆ ಮಹತ್ವ ಪಡೆದುಕೊಂಡಿದೆ. ಕ್ಯೂಡೆಂಗಾ 4 ವಿಧದ ಡೆಂಗ್ಯೂ ವೈರಸ್ಗಳ ವಿರುದ್ಧ ರಕ್ಷಣೆ ನೀಡುವ ಲೈವ್ ಅಟೆನ್ಯೂಟೇಟೆಡ್ ಟೆಟ್ರಾವಾಲೆಂಟ್ ಲಸಿಕೆಯಾಗಿದೆ. ಈ ಲಸಿಕೆಗೆ ಈಗಾಗಲೇ ಐರೋಪ್ಯ ಒಕ್ಕೂಟ, ಬ್ರಿಟನ್, ಬ್ರೆಜಿಲ್, ಇಂಡೋನೇಷ್ಯಾ, ಅರ್ಜೆಂಟೀನಾ ಸೇರಿದಂತೆ 40 ಹೆಚ್ಚು ದೇಶಗಳಲ್ಲಿ ಅನುಮೋದನೆ ದೊರೆತಿದೆ. ವಿಶ್ವ ಆರೋಗ್ಯ ಸಂಸ್ಥೆಯ ಪೂರ್ವ ಅರ್ಹತಾ ಮಾನ್ಯತೆಯನ್ನು ಈ ಲಸಿಕೆ ಪಡೆದಿದ್ದು, ಯುನಿಸೆಫ್ ಮತ್ತು ಪ್ಯಾನ್ ಅಮೆರಿಕನ್ ಹೆಲ್ತ್ ಆರ್ಗನೈಸೇಷನ್ನಂತಹ ಜಾಗತಿಕ ಸಂಸ್ಥೆಗಳು ಇದನ್ನು ಖರೀದಿಸಲು ಅರ್ಹವಾಗಿದೆ. ಕೇಂದ್ರ ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್ ನವದೆಹಲಿಯಲ್ಲಿ ಪನಾಮಾ ವಿದೇಶಾಂಗ ಸಚಿವ ಝೇವಿಯರ್ ಎಡ್ವರ್ಡೋ ಮಾರ್ಟಿನೆಸ್ ಆಚಾ ವಾಸ್ಕೇಜ್ ಅವರೊಂದಿಗೆ ಉನ್ನತ ಮಟ್ಟದ ದ್ವಿಪಕ್ಷೀಯ ಮಾತುಕತೆ ನಡೆಸಿದರು. ಸಭೆಯಲ್ಲಿ ಮಾತನಾಡಿದ ಸಚಿವ ಡಾ ಜೈಶಂಕರ್, ಲ್ಯಾಟಿನ್ ಅಮೆರಿಕ ಮತ್ತು ಕೆರೆಬಿಯನ್ ವಲಯಕ್ಕೆ ಪನಾಮಾ ಪ್ರಮುಖ ಹೆಬ್ಬಾಗಿಲಾಗಿದ್ದು, ಅದರೊಂದಿಗಿನ ಪಾಲುದಾರಿಕೆಯನ್ನು ಮತ್ತಷ್ಟು ಬಲಪಡಿಸುವುದು ಭಾರತಕ್ಕೆ ಅತ್ಯಂತ ಮಹತ್ವದ್ದಾಗಿದೆ ಎಂದು ಪ್ರತಿಪಾದಿಸಿದರು. ಉಭಯ ನಾಯಕರು ಉದ್ಯಮ ಅಭಿವೃದ್ಧಿ, ನೌಕಾಪಡೆ, ಆರೋಗ್ಯ, ಕೃಷಿ, ಶಿಕ್ಷಣ, ಡಿಜಿಟಲ್ ತಂತ್ರಜ್ಞಾನ ಹಾಗೂ ಬಹುಪಕ್ಷೀಯ ವೇದಿಕೆಗಳಲ್ಲಿ ಸಹಕಾರ ವೃದ್ಧಿಸುವ ಕುರಿತು ವಿಸ್ತೃತವಾಗಿ ಚರ್ಚಿಸಿದರು. ಅಯೋಧ್ಯೆಯ ರಾಮಮಂದಿರದಲ್ಲಿ ಭಕ್ತರು ನೀಡಿದ ಕಾಣಿಕೆಗಳ ದುರುಪಯೋಗದ ಆರೋಪದ ಕುರಿತು ತನಿಖೆ ನಡೆಸಲು ವಿಶೇಷ ತನಿಖಾ ತಂಡ ಎಸ್ಐಟಿ ರಚಿಸುವ ಸಾಧ್ಯತೆ ಬಗ್ಗೆ ಉತ್ತರ ಪ್ರದೇಶ ಸರ್ಕಾರ ನ್ಯಾಯಾಲಯಕ್ಕೆ ಮಾಹಿತಿ ನೀಡುವಂತೆ ಸುಪ್ರೀಂಕೋರ್ಟ್ ಸೂಚಿಸಿದೆ. ಜೊತೆಗೆ ಈ ವಿಚಾರವನ್ನು ರಾಜಕೀಯಗೊಳಿಸದಂತೆ ಅರ್ಜಿದಾರರಿಗೆ ಎಚ್ಚರಿಕೆ ನೀಡಿದೆ. ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್, ನ್ಯಾಯಮೂರ್ತಿಗಳಾದ ಜಯಮಲ್ಯ ಬಾಗ್ಚಿ ಮತ್ತು ವಿ ಮೋಹನ್ ಅವರನ್ನೊಳಗೊಂಡ ಪೀಠ, ಉತ್ತರ ಪ್ರದೇಶ ಸರ್ಕಾರದ ಪರ ಹಾಜರಾದ ಸಾಲಿಸಿಟರ್ ಜನರಲ್ ತುಷಾರ್ ಮೆಹ್ತಾ ಅವರಿಗೆ ಎಫ್ಐಆರ್ ದಾಖಲಿಸುವ ಮೊದಲು ಪ್ರಕರಣವನ್ನು ಪರಿಶೀಲಿಸಿದ್ದ ಎಸ್ಐಟಿಗೆ ಸ್ಥಳೀಯ ಪೊಲೀಸರ ಬದಲಾಗಿ ತನಿಖೆಯ ಹೊಣೆ ನೀಡಬಹುದೇ ಎಂಬ ಬಗ್ಗೆ ಸರ್ಕಾರದ ಸೂಚನೆ ಪಡೆದು ತಿಳಿಸುವಂತೆ ನಿರ್ದೇಶಿಸಿದೆ. ಈ ಪ್ರಕರಣದ ವಿಚಾರಣೆಯನ್ನು ಸುಪ್ರೀಂಕೋರ್ಟ್ ಇದೇ ತಿಂಗಳ 27ರಂದು ಮುಂದುವರೆಸಲಿದ್ದು, ಎಸ್ಐಟಿ ತನಿಖೆಯ ಸಾಧ್ಯತೆ ಕುರಿತು ಉತ್ತರ ಪ್ರದೇಶ ಸರ್ಕಾರ ತನ್ನ ನಿಲುವು ತಿಳಿಸಲಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ. ಉಕ್ರೇನ್ನ ಒಡೆಸಾ ಬಂದರಿನಿಂದ ಹೊರಟಿದ್ದ ಎಂವಿ ಗೋಲ್ಡನ್ ಲಿಯೋ ವಾಣಿಜ್ಯ ಹಡಗಿನ ಮೇಲಿನ ದಾಳಿಯನ್ನು ಭಾರತ ತೀವ್ರವಾಗಿ ಖಂಡಿಸಿದೆ. ಈ ದಾಳಿಯಲ್ಲಿ 4 ಭಾರತೀಯರು ಮೃತಪಟ್ಟಿದ್ದು, ಒಬ್ಬರು ಗಂಭೀರ ಗಾಯಗೊಂಡು ಆಸ್ಪತ್ರೆಗೆ ದಾಖಲಾಗಿದ್ದಾರೆ ಎಂದು ವಿದೇಶಾಂಗ ಸಚಿವಾಲಯ ತಿಳಿಸಿದೆ. ಘಟನೆ ನಡೆದ ಸಂದರ್ಭದಲ್ಲಿ ಹಡಗಿನಲ್ಲಿದ್ದ 17 ಸಿಬ್ಬಂದಿ ಪೈಕಿ 5 ಭಾರತೀಯರು ಇದ್ದರು ಎಂದು ಸಚಿವಾಲಯ ತಿಳಿಸಿದೆ. ವಾಣಿಜ್ಯ ಹಡಗುಗಳನ್ನು ಗುರಿಯಾಗಿಸುವುದು, ನಾಗರಿಕ ಸಿಬ್ಬಂದಿಯ ಜೀವಕ್ಕೆ ಅಪಾಯ ಉಂಟುಮಾಡುವುದು ಹಾಗೂ ಸಮುದ್ರ ಮಾರ್ಗದ ಸಂಚಾರ ಮತ್ತು ವಾಣಿಜ್ಯ ಸ್ವಾತಂತ್ರ್ಯಕ್ಕೆ ಅಡ್ಡಿಪಡಿಸುವುದು ಖಂಡನೀಯ ಎಂದು ಭಾರತ ತಿಳಿಸಿದೆ. ಉಕ್ರೇನ್ನಲ್ಲಿರುವ ಭಾರತೀಯ ರಾಯಭಾರಿ ಕಚೇರಿ ಪರಿಸ್ಥಿತಿಯನ್ನು ನಿಕಟವಾಗಿ ಗಮನಿಸುತ್ತಿದ್ದು, ಸಂತ್ರಸ್ತರಿಗೆ ಸಾಧ್ಯವಿರುವ ಎಲ್ಲ ನೆರವು ಒದಗಿಸುತ್ತಿದೆ ಎಂದು ಸಚಿವಾಲಯ ತಿಳಿಸಿದೆ. ಮೃತಪಟ್ಟ ಭಾರತೀಯರ ಕುಟುಂಬಗಳಿಗೆ ಕೇಂದ್ರ ಸರ್ಕಾರ ತೀವ್ರ ಸಂತಾಪ ಸೂಚಿಸಿದ್ದು, ಗಾಯಾಳು ಶೀಘ್ರ ಗುಣಮುಖರಾಗಲಿ ಎಂದು ಹಾರೈಸಿದೆ. ಲೇಬರ್ ಪಕ್ಷದ ನೂತನ ನಾಯಕ ಆಂಡಿ ಬರ್ಹ್ಯಾಮ್ ಬ್ರಿಟನ್ನ ನೂತನ ಪ್ರಧಾನಮಂತ್ರಿಯಾಗಿ ಅಧಿಕಾರ ಸ್ವೀಕರಿಸಿದ್ದಾರೆ. ಪ್ರಧಾನಿ ಕೀರ್ ಸ್ಟಾರ್ಮರ್ ಅವರ ರಾಜೀನಾಮೆ ಹಿನ್ನೆಲೆಯಲ್ಲಿ 56 ವರ್ಷದ ಗ್ರೇಟರ್ ಮ್ಯಾಂಚೆಸ್ಟರ್ನ ಮಾಜಿ ಮೇಯರ್ ಆಗಿರುವ ಆಂಡಿ ಬರ್ನ್ಹ್ಯಾಮ್ ಅವರನ್ನು ನೂತನ ಸರ್ಕಾರ ರಚಿಸುವಂತೆ ರಾಜ 3ನೇ ಚಾರ್ಲ್ಸ್ ಅವರು ಆಹ್ವಾನಿಸಿದರು. ಇದಕ್ಕೂ ಮೊದಲು ಬ್ರಿಟನ್ನ ಪ್ರಧಾನಮಂತ್ರಿಯಾಗಿ ತಮ್ಮ ಅಂತಿಮ ಭಾಷಣವನ್ನು 10 ಡೌನಿಂಗ್ ಸ್ಟ್ರೀಟ್ನಲ್ಲಿ ಮಾಡಿದ ಕೀರ್ ಸ್ಟಾರ್ಮರ್ ಬಳಿಕ ರಾಜ ಚಾರ್ಲ್ಸ್ರನ್ನು ಭೇಟಿ ಮಾಡಿ ಅಧಿಕೃತವಾಗಿ ರಾಜೀನಾಮೆ ಸಲ್ಲಿಸಿದರು.
ರಾಷ್ಟೀಯ ಹೆದ್ದಾರಿಗಳಲ್ಲಿ ಪ್ರಯಾಣವನ್ನು ಇನ್ನಷ್ಟು ಸುಲಭ ಮತ್ತು ಪ್ರಯಾಣಿಕ ಸ್ನೇಹಿಯನ್ನಾಗಿಸಲು ರಾಜ್ಮಾರ್ಗ್ ಯಾತ್ರಾ

0: ಮೊಬೈಲ್ ಆಪ್ನಲ್ಲಿ ಡಿಜಿಟಲ್ ಲೋಕಲ್ ಪಾಸ್ ಹಾಗೂ ಮಾರ್ಗಮಿತ್ರ ಸಹಾಯ ಕೇಂದ್ರ ಎಂಬ ಎರಡು ಹೊಸ ಡಿಜಿಟಲ್ ಸೇವೆಯನ್ನು ರಾಷ್ಟೀಯ ಹೆದ್ದಾರಿ ಪ್ರಾಧಿಕಾರ ಆರಂಭಿಸಿದೆ. ಡಿಜಿಟಲ್ ಸೇವೆಯನ್ನು ರಾಷ್ಟೀಯ ಹೆದ್ದಾರಿ ಪ್ರಾಧಿಕಾರ ಆರಂಭಿಸಿದ್ದು ಈ ಕುರಿತು ರಸ್ತೆ ಸಾರಿಗೆ ಮತ್ತು ಹೆದ್ದಾರಿಗಳ ಸಚಿವಾಲಯ ಮಾಹಿತಿ ನೀಡಿದೆ. ಹೊಸದಾಗಿ ಪರಿಚಯಿಸಲಾದ ಡಿಜಿಟಲ್ ಲೋಕಲ್ ಪಾಸ್ ಸೌಲಭ್ಯದ ಮೂಲಕ ಅರ್ಹ ಪ್ರಯಾಣಿಕರು ಟೋಲ್ ಪ್ಲಾಜಾಗೆ ತೆರಳದೆ ರಾಜಮಾರ್ಗ ಯಾತ್ರಾ ಮೊಬೈಲ್ ಆಪ್ನಲ್ಲಿ ಮಾಸಿಕ ಟೋಲ್ ಪಾಸ್ ಅನ್ನು ಖರೀದಿಸಬಹುದು ಎಂದು ತಿಳಿಸಿದೆ. ಈ ಸೌಲಭ್ಯವನ್ನು ಮೊದಲ ಹಂತದಲ್ಲಿ ದೆಹಲಿಯಲ್ಲಿ ಆರಂಭಿಸಲಾಗಿದ್ದು ಮುಂಬರುವ ತಿಂಗಳುಗಳಲ್ಲಿ ದೇಶದೆಲ್ಲೆಡೆ ವಿಸ್ತರಿಸಲಾಗುವುದು ಎಂದು ಸಚಿವಾಲಯ ತಿಳಿಸಿದೆ. ನವದೆಹಲಿಯಲ್ಲಿ ನಿನ್ನೆ ಯುನೈಟೆಡ್ ಅರಬ್ ಎಮಿರೇಟ್ಸ್ನ ಆರ್ಥಿಕತೆ ಮತ್ತು ಪ್ರವಾಸೋದ್ಯಮ ಸಚಿವ ಅಬ್ದುಲ್ಲಾ ಬಿನ್ ತೌಕ್ ಅಲ್ ಮರ್ರಿ ಹಾಗೂ ಅವರ ನಿಯೋಗದೊಂದಿಗೆ ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಸಭೆ ನಡೆಸಿದರು. ಈ ಕುರಿತು ಸಾಮಾಜಿಕ ಜಾಲತಾಣದಲ್ಲಿ ಮಾಹಿತಿ ಹಂಚಿಕೊಂಡಿರುವ ಪಿಯೂಷ್ ಗೋಯಲ್, ಭಾರತ ಯುಎಇ ನಡುವಿನ ವ್ಯಾಪಾರ, ಹೂಡಿಕೆ, ಪ್ರವಾಸೋದ್ಯಮ ಮತ್ತು ಸಂಪರ್ಕ ವ್ಯವಸ್ಥೆ ಸೇರಿದಂತೆ ವಿವಿಧ ಕ್ಷೇತ್ರಗಳಲ್ಲಿ ದ್ವಿಪಕ್ಷೀಯ ಸಹಭಾಗಿತ್ವವನ್ನು ಮತ್ತಷ್ಟು ಬಲಪಡಿಸುವ ಮಾರ್ಗಗಳ ಕುರಿತು ಚರ್ಚೆ ನಡೆಸಲಾಗಿದೆ ಎಂದು ತಿಳಿಸಿದ್ದಾರೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಇರಾನ್ ವಿರುದ್ಧ ಭಾರಿ ಪ್ರತೀಕಾರ ಕ್ರಮ ಕೈಗೊಳ್ಳುವುದಾಗಿ ಎಚ್ಚರಿಕೆ ನೀಡಿದ್ದಾರೆ. ಜೋರ್ಡಾನ್ನಲ್ಲಿ ಇಬ್ಬರು ಹಾಗೂ ಇರಾಕ್ನಲ್ಲಿ ಒಬ್ಬರು ಸೇರಿದಂತೆ ಇತ್ತೀಚೆಗೆ ಮೂವರು ಅಮೆರಿಕದ ಯೋಧರು ಮೃತಪಟ್ಟ ಹಿನ್ನೆಲೆಯಲ್ಲಿ ಇರಾನ್ ಇದಕ್ಕೆ ಹಲವು ಪಟ್ಟು ಬೆಲೆ ತರಬೇಕಾಗುತ್ತದೆ ಎಂದು ಅವರು ಹೇಳಿದ್ದಾರೆ. ಈ ನಡುವೆ ಅಮೆರಿಕ ಪಡೆಗಳು ಇಂದು ಇರಾನ್ ವಿರುದ್ಧ ಮತ್ತೊಂದು ಸುತ್ತಿನ ವೈಮಾನಿಕ ದಾಳಿಯನ್ನು ಆರಂಭಿಸಿದೆ. ಸಾಮಾಜಿಕ ಜಾಲತಾಣದಲ್ಲಿ ಮಾಹಿತಿ ನೀಡಿರುವ ಅಮೆರಿಕದ ಕೇಂದ್ರೀಯ ಕಮಾಂಡ್ ಸೆಂಟ್ಕಾಮ್ ಹೋರ್ಮುಜ್ ಜಲಸಂಧಿಯಲ್ಲಿ ವಾಣಿಜ್ಯ ಹಡಗುಗಳ ಮೇಲೆ ದಾಳಿ ನಡೆಸಲು ಬಳಸಲಾಗುತ್ತಿರುವ ಇರಾನ್ನ ಸೇನಾ ಸಾಮರ್ಥ್ಯವನ್ನು ಮತ್ತಷ್ಟು ಕುಗ್ಗಿಸುವ ಉದ್ದೇಶದಿಂದ ಈ ಕಾರ್ಯಾಚರಣೆ ನಡೆಸಲಾಗಿದೆ ಎಂದು ತಿಳಿಸಿದೆ. ಒಮಾನ್ನ ಮಸ್ಕಟ್ನಲ್ಲಿ ನಿನ್ನೆ ನಡೆದ ಎಫ್ಐಎಚ್ ಯುವ ಹಾಕಿ 5S ಏಷ್ಯನ್ ಚಾಂಪಿಯನ್ಶಿಪ್ 2026 ಪಂದ್ಯಾವಳಿಯಲ್ಲಿ ಭಾರತದ ಕಿರಿಯ ಪುರುಷ ಮತ್ತು ಮಹಿಳಾ ತಂಡಗಳು ಗೆಲುವಿನೊಂದಿಗೆ ತಮ್ಮ ಆಟ ಆರಂಭಿಸಿವೆ. ಟೂರ್ನಿಯ ಉದ್ಘಾಟನಾ ದಿನ ನಡೆದ ಮಹಿಳೆಯರ ವಿಭಾಗದ ಪಂದ್ಯದಲ್ಲಿ ಭಾರತ ತಂಡ ಕಜಕಿಸ್ತಾನವನ್ನು 8-3 ಗೋಲುಗಳಿಂದ ಸೋಲಿಸಿತು. ಪುರುಷರ ವಿಭಾಗದಲ್ಲಿ ಭಾರತ ತಂಡ ತನ್ನ ಮೊದಲ ಪಂದ್ಯದಲ್ಲಿ ಬಾಂಗ್ಲಾದೇಶವನ್ನು 7-3 ಗೋಲುಗಳಿಂದ ಮಣಿಸಿತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಷ್ಟಪತಿ ದ್ರೌಪದಿ ಮುರ್ಮು ಮೂರು ದೇಶಗಳ ಪ್ರವಾಸ, ಉತ್ತರ ಮ್ಯಾಸಿಡೋನಿಯಾ ಅಧ್ಯಕ್ಷರೊಂದಿಗೆ ಇಂದು ದ್ವಿಪಕ್ಷೀಯ ಮಾತುಕತೆ. ಸಂಸತ್ ಭವನದಲ್ಲಿಂದು ಎನ್ಡಿಎ ಸಂಸದೀಯ ಪಕ್ಷದ ಸಾಪ್ತಾಹಿಕ ಕಾರ್ಯತಂತ್ರ ಸಭೆ, ಪ್ರಧಾನಿ ನರೇಂದ್ರ ಮೋದಿ ಭಾಷಣ. ಭಾರತದ ಮೊದಲ ಡೆಂಗ್ಯೂ ಲಸಿಕೆ ಕ್ಯೂಡೆಂಗಾಗೆ ಕೇಂದ್ರ ಔಷಧ ನಿಯಂತ್ರಣ ಮಹಾನಿರ್ದೇಶನಾಲಯ ಅನುಮೋದನೆ. ಉಕ್ರೇನ್ನಲ್ಲಿ ವಾಣಿಜ್ಯ ಹಡಗಿನ ಮೇಲೆ ದಾಳಿ, ನಾಲ್ವರು ಭಾರತೀಯರ ಸಾವು, ಓರ್ವ ಸಿಬ್ಬಂದಿಗೆ ಗಂಭೀರ ಗಾಯ, ಭಾರತ ಖಂಡನೆ. ಎಫ್ಐಎಚ್ ಯುವ ಹಾಕಿ 5S ಏಷ್ಯನ್ ಚಾಂಪಿಯನ್ಶಿಪ್ ಭಾರತದ ಕಿರಿಯ ಪುರುಷ ಮತ್ತು ಮಹಿಳಾ ತಂಡಗಳಿಂದ ಶುಭಾರಂಭ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 12 ಗಂಟೆಗೆ.
1: ಏಳು ಗಂಟೆ 45:35 ಸಮಯ. 102.9 ಎಫ್ಎಂ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಮತ್ತೊಮ್ಮೆ ಮಧುರವಾದ ಮಂಗಳವಾರದ ಬೆಳಗಿನ ಪ್ರಸಾರಕ್ಕೆ ನಿಮಗೆಲ್ಲ ಸ್ವಾಗತ, ಸುಸ್ವಾಗತ. ಶುಭೋದಯ ಕರ್ನಾಟಕ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀರಾ 102.9 ಎಫ್ಎಂ ವಿವಿಧ ಭಾರತಿ ಆಕಾಶವಾಣಿ ಕೇಂದ್ರದಿಂದ.

0: ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಹುಡುಗ ಹುಡುಗ ಹುಡುಗಿ ಚೈತ್ರ. ವಿವಿಧ ಭಾರತಿ ಕೇಳ್ಕೊಂಡೆ ನಾನು ಪ್ಲೇಬ್ಯಾಕ್ ಸಿಂಗರ್ ಆಗಿದ್ದೀನಿ, ನೀವು ಅಷ್ಟೇನೆ. ವಿವಿಧ ಭಾರತಿ ಕೇಳ್ತಾ ಇರಿ, ಇಲ್ಲಿ ಬರೋ ಎಲ್ಲಾ ಹಾಡುಗಳನ್ನ ಕೇಳಿ, ಎಂಜಾಯ್ ಮಾಡಿ.
1: ಅಲೆ ಅಲೆ ತೇಲಿ ತೇಲಿ ಸಿಹಿ ಸಿಹಿ ಇಂಪನ್ನ ತರುತ್ತಿದೆ ದಿನವೂ ನಮ್ಮ ವಿವಿಧ ಭಾರತಿ.
2: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.

0: ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನು ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455555ಕ್ಕೆ ಕರೆ ಮಾಡಿ.
1: ಭಾವಗೀತೆಗಳ ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಪಂಚಮ ಹಳಬಂಡಿಯವರ ಧ್ವನಿಯಲ್ಲದೆ ಅಂಬಿಕಾ ತನಯ ದತ್ತ ಅವರ ಕವಿತೆ ಅದಾದ ನಂತರ ಕೇಳಿ ಸರೋಜಿನಿಯವರ ಧ್ವನಿಯಲ್ಲಿ ಒಂದು ಸಾಂಪ್ರದಾಯಿಕ ರಚನೆ.

ಡುಂಡಿರಾಜ್ ಅವರ ಕವಿತೆ ಕಳೆದೆರಳು ಅವಳು ಇಲ್ಲಿದ್ದು ಹೋದಳು. ಈ ಹಾಡನ್ನು ಹಾಡಿದವರು ಪಂಚಮ್ ಹಳಿಬಂಡಿ. ಭಾವಗೀತೆಗಳ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯವಾಯಿತು.

0: ಕೇಳುಗರೆ, ನಾವು ನಮ್ಮ ಸಂಪಾದನೆ, ವೃತ್ತಿ, ಕೀರ್ತಿ, ಸ್ನೇಹಿತರು ಇಂಥವುಗಳಿಗೆಲ್ಲ ಕೊಟ್ಟಷ್ಟು ಮಹತ್ವವನ್ನ, ಸಮಯವನ್ನ ನಮ್ಮ ಕುಟುಂಬಕ್ಕೆ ನಾವು ಕೊಡ್ತಾ ಇದ್ದೀವ? ಒಂದು ಕ್ಷಣ ಯೋಚನೆ ಮಾಡಿ.
1: ನನ್ನ ಓಲೆ ಓಲೆಯಲ್ಲ ಮಿಡಿಯುವ ಒಂದು ಹೃದಯ.
0: ನಾವು ನಮ್ಮ ಸಂಸಾರದೊಂದಿಗೆ ಕಳಿತೀವಲ್ಲ, ಆ ಸಮಯ ಮನೆಯ ಸದಸ್ಯರಿಗೆ ನಾವು ಕೊಡುವ ಅತಿ ದೊಡ್ಡ

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಮೂರು ರಾಷ್ಟಗಳ ಪ್ರವಾಸದಲ್ಲಿರುವ ರಾಷ್ಟಪತಿ ದ್ರೌಪದಿ ಮುರ್ಮು ತಮ್ಮ ಪ್ರವಾಸದ ಎರಡನೇ ಚರಣದ ಭಾಗವಾಗಿ ಉತ್ತರ ಮ್ಯಾಸಿಡೋನಿಯಾಗೆ ತಲುಪಿದ್ದಾರೆ. ಭಾರತದ ರಾಷ್ಟಪತಿಯೊಬ್ಬರು ಈ ದೇಶಕ್ಕೆ ನೀಡುತ್ತಿರುವ ಮೊದಲ ಭೇಟಿ ಇದಾಗಿದೆ. ಪ್ರವಾಸದ ಅವಧಿಯಲ್ಲಿ ರಾಷ್ಟಪತಿಗಳು ಉತ್ತರ ಮ್ಯಾಸಿಡೋನಿಯಾದ ಅಧ್ಯಕ್ಷರಾದ ಗೋರ್ಡಾನಾ ಸಿಲ್ಜಾನೌಸ್ಕಾ ಡಾವೋಸ್ಕಾ ಅವರೊಂದಿಗೆ ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದಾರೆ. ರಾಷ್ಟೀಯ ಪ್ರಜಾಸತ್ತಾತ್ಮಕ ಒಕ್ಕೂಟ ಎನ್ಡಿಎ ಸಂಸದೀಯ ಪಕ್ಷದ ಸಾಪ್ತಾಹಿಕ ಕಾರ್ಯತಂತ್ರ ಸಭೆ ಮಂಗಲ್ ಮಿಲನ್ ಇಂದು ಬೆಳಗ್ಗೆ ಸಂಸತ್ ಭವನದಲ್ಲಿ ನಡೆಯಲಿದೆ. ಪ್ರಧಾನಿ ನರೇಂದ್ರ ಮೋದಿ ಸಭೆಯನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ಭಾರತದ ಮೊದಲ ಡೆಂಗ್ಯೂ ಲಸಿಕೆಗೆ ಕೇಂದ್ರ ಔಷಧ ನಿಯಂತ್ರಣ ಮಹಾನಿರ್ದೇಶನಾಲಯ ಡಿಸಿಜಿಐ ಮಾರುಕಟ್ಟೆ ಅನುಮೋದನೆ ನೀಡಿದ್ದು, ಟಕೇಡಾ ಬಯೋಫಾರ್ಮಸ್ಯೂಟಿಕಲ್ಸ್ ಇಂಡಿಯಾ ಅಭಿವೃದ್ಧಿಪಡಿಸಿರುವ ಕ್ಯೂಡೆಂಗಾ ಲಸಿಕೆ ದೇಶದಲ್ಲಿ ಬಳಕೆಗೆ ಅನುಮೋದನೆ ಪಡೆದಿದೆ. ಉಕ್ರೇನ್ನ ಒಡೆಸಾ ಬಂದರಿನಿಂದ ಹೊರಟಿದ್ದ ಎಂವಿ ಗೋಲ್ಡನ್ ಲಿಯೋ ವಾಣಿಜ್ಯ ಹಡಗಿನ ಮೇಲಿನ ದಾಳಿಯನ್ನು ಭಾರತ ತೀವ್ರವಾಗಿ ಖಂಡಿಸಿದೆ. ಈ ದಾಳಿಯಲ್ಲಿ ನಾಲ್ವರು ಭಾರತೀಯರು ಮೃತಪಟ್ಟಿದ್ದು, ಒಬ್ಬರು ಗಂಭೀರ ಗಾಯಗೊಂಡು ಆಸ್ಪತ್ರೆಗೆ ದಾಖಲಾಗಿದ್ದಾರೆ ಎಂದು ವಿದೇಶಾಂಗ ಸಚಿವಾಲಯ ತಿಳಿಸಿದೆ. ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ವತಿಯಿಂದ ಈ ಬಾರಿ 64,000 ಸಸಿಗಳನ್ನು ನೆಡುವ ಹಾಗೂ 40,000 ಸಸಿಗಳನ್ನು ನಾಗರಿಕರಿಗೆ ವಿತರಿಸುವ ಯೋಜನೆ ರೂಪಿಸಲಾಗಿದೆ ಎಂದು ಸಚಿವ ಕೃಷ್ಣ ಬೈರೇಗೌಡ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ನಿನ್ನೆ ಈ ಕುರಿತಂತೆ ಸಭೆ ನಡೆಸಿದರು. ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಎಸ್ಐಆರ್ ಕಾರ್ಯ ಕೊಡಗು ಜಿಲ್ಲೆಯಲ್ಲಿ ನಡೆಯುತ್ತಿದ್ದು, ಈಗಾಗಲೇ 100%ಗಣತಿ ನಮೂನೆ ವಿತರಿಸಲಾಗಿದೆ. ಗಣತಿ ನಮೂನೆ ಡಿಜಿಟಲೀಕರಣ ಕಾರ್ಯವು

0: ಮನರಂಜನೆಯ ಮುಂಚೂಣಿಯಲ್ಲಿ ಅಂದು ಇಂದು ಎಂದೆಂದು ವಿವಿಧ ಭಾರತಿ ಬೆಂಗಳೂರು 102.9 FM.
1: ಅಲೆ ಅಲೆಯಾಗಿ ವಿವಿಧ ಭಾರತಿ ನಿಮ್ಮ ಮನೆ ಮನವನ್ನ ತಲುಪ್ತಾ ಇದೆ. 8:04:55 ಸಮಯ ಕೂಡ ಆಗಿದೆ. ಬೆಳಗಿನಿಂದನೂ ನೀವು ಕೂಡ ಏನು ಒಂದು ಧಾರೆ ಧಾರೆಯಾಗಿ ನಿಮ್ಮ ಸಂದೇಶಗಳನ್ನು ಕಳಿಸ್ಕೊಟ್ಟಿದ್ದೀರಾ. ವಿವಿಧ ಭಾರತಿಯನ್ನು ನಾವು ಕೇಳ್ತಾ ಇದ್ದೇವೆ, ವಿವಿಧ ಭಾರತಿ ಕೇಳೋದಕ್ಕೆ ನಾವು ಕಾಯ್ತಾ ಇದ್ದೇವೆ ಅಂತ ಕೂಡ ಸಂದೇಶವನ್ನು ಕಳಿಸಿದ್ದೀರಿ. ಬೆಳಗಿನಿಂದ ಸಂದೇಶ ಕಳಿಸ್ತಾ ನಮ್ಮ ಜೊತೆಯಾಗಿರುವವರಿಗೆ, ಹಾಗೆ ನಿತ್ಯ ನಿರಂತರವಾಗಿ ವಿವಿಧ ಭಾರತಿಯನ್ನು ಕೇಳ್ತಾನೇ ಇರುವಂಥ, ಸಂದೇಶ ಕಳಿಸ್ತೇ ಇದ್ರೂ ಪರವಾಗಿಲ್ಲ, ಯಾವಾಗಲೂ ವಿವಿಧ ಭಾರತಿ ಕಿವಿಯಾಗಿರುವಂಥ ಎಲ್ಲ ಕೇಳುಗರಿಗೆ ಪ್ರೀತಿಯ ನಮಸ್ಕಾರಗಳು. ಶುಭ ದಿನ, ಶುಭೋದಯ ಕರ್ನಾಟಕ ಕಾರ್ಯಕ್ರಮ ಕೂಡ ಸಾಗ್ತಾ ಇದೆ. ಯಾರ್ಯಾರು ನಮಗೆ ಅಟೆಂಡೆನ್ಸ್ ಹಾಕಿದ್ದಾರೆ ಅಂತ ನೋಡ್ಕೊಂಡು ಬರೋಣ. ಯಾರಪ್ಪ ಇವರು ಅಂತ ಹೇಳಿದ್ರೆ, ಹೊನ್ನೂರಲ್ಲಿ ಅವರು ಸಂದೇಶ ಕಳಿಸ್ಕೊಟ್ಟಿದ್ದಾರೆ. ಕೌಸಲ್ಯ ಬನಶಂಕರಿಯಿಂದ, ಶಿವಗಂಗಾ ಹೆಬ್ಬಾಳದಿಂದ, ಕವಿತಾ ಶ್ರೀನಿವಾಸ್ ಧಾರವಾಡದಿಂದ, ಬೊಪ್ಪ ವೆಂಕಟೇಶ್ ಅವರು ಬೋಧನ ಹೊಸಹಳ್ಳಿಯಿಂದ, ಭಾಗ್ಯಲಕ್ಷ್ಮಿ ರಾಜಾಜಿ ನಗರದಿಂದ, ಡಾಕ್ಟರ್ ಅನಂತಕುಮಾರ್ ಅರಸ್, ಮತ್ತು ಸಿ ಎನ್ ಲಕ್ಷ್ಮಣ ಮಲ್ಲೇಶ್ವರಂಯಿಂದ, ಪ್ರಶಾಂತ್ ಸ್ನೇಹ, ಆರ್ಯನ್ ಧೀಮಂತ್ ತುಮಕೂರಿನಿಂದ, ಎನ್ ಆರ್ ಕೃಷ್ಣಮೂರ್ತಿ ಅರಸೀಕೆರೆಯಿಂದ, ಮತ್ತು ಪ್ರಸನ್ನ ಅವರು ಯಲಹಂಕದಿಂದ ಹೇಳ್ತಾ ಇದ್ದಾರೆ, ನಾನು ನಿವೃತ್ತಿ ಹೊಂದಿದ್ದೇನೆ, ಯಾವಾಗಲೂ ವಿವಿಧ ಭಾರತಿಯನ್ನು ಕೇಳ್ತಾ ಇರ್ತೀನಿ, ದಿನ ಪೂರ್ತಿ ನನ್ನ ಸಂಗಾತಿ ವಿವಿಧ ಭಾರತಿ ಮಾತ್ರ ಅಂತ. ಮಧು ಜೆ ಚಿತ್ರದುರ್ಗದಿಂದ, ಮತ್ತು ಹೆಬ್ಬಳ್ಳಿ ಗ್ರಾಮದ ಶಿವಾನಂದ ಪರತಪ್ಪ ಹೂಗಾರ್, ಕಲಬುರಗಿ ಜಿಲ್ಲೆ ಕಡಗಂಚಿಯ ಧರ್ಮಣ್ಣ ಧನ್ಯವರು, ಟಿ ಜೆ ವೀರಪ್ಪಾಜಿಗೌಡ ದೊಡ್ಡಮನೆ ಗುಬ್ಬಿ, ಇಂಡಿ ತಾಲೂಕಿನ ನೇತ್ರಾವತಿ ಕಲ್ಯಾಣಿ ಪತ್ತಾರ, ಚಂದುಲಾಲ್ ಕಲಬುರಗಿಯಿಂದ, ಬಾಗಲಕೋಟೆ ಬನಹಟ್ಟಿ ಅಂಕುಶ್ ದೀಪ ಮಹಾದೇವ್ ಗುಮ್ಮಟ್ಟಿಯವರು, ಮತ್ತು ಅನಂತರಾಜ್ ಗೋರ್ಲಡ್ಕು ಹಿರಿಯೂರು ತಾಲೂಕು ಚಿತ್ರದುರ್ಗದಿಂದ, ಸಿದ್ಧಲಿಂಗಮೂರ್ತಿ ಸಿರಿಗೆರೆ ಅವರ ಜೊತೆಗೆ, ರಾಜಾಜಿನಗರದ ಚಂದ್ರಮತಿ ಪ್ರಕಾಶ್ ಅವರು, ನಳಿನಾ ಲಂಕೇಶ್ ವಿಜಯನಗರದಿಂದ, ಕೊಕ್ಕಕ್ ತಾಲೂಕು ಪೈರ್ನಟ್ಟಿ ಗ್ರಾಮದ ದೇವರಾಜ್ ಖಿಲಾರಿ, ಸೈನಿಕರು ಧನುಷ್ ದರ್ಶನ್, ಮತ್ತು ಎಲ್ಲ ಇವ್ರ ಮನೆಯವರು ರಾಜಶ್ರೀ ಪುಂಡಲೀಕ ಸಿದ್ಧಲಿಂಗವ್ವ, ನಾವು ಕೇಳ್ತಾ ಇದ್ದೇವೆ ಯಾವಾಗಲೂ ನಿಮ್ಮ ಜೊತೆಗೆ ಅಂತ ಹೇಳಿ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಸಂಧ್ಯಾ ಮೋಹನ್ ಹೇಳ್ತಾ ಇದ್ದಾರೆ, ನಾದೋಪಾಸನೆ ಭಕ್ತಿ ಗೀತೆಗಳ ಪ್ರಸಾರದಲ್ಲಿ ವರಮಹಾಲಕ್ಷ್ಮಿ ಹಬ್ಬ ಇನ್ನು ಮುಂದೆ ಇದೆ, ನಾವು ಇವತ್ತೇ ಮಹಾಲಕ್ಷ್ಮಿನ ಮನೆಗೆ ಬಾಮ್ಮ ಅಂತ ಕರೆದಿದ್ದೇವೆ, ಅಡ್ವಾನ್ಸ್ ಆಗಿ ಕರೆದಿದ್ದೀರಿ, ನಾವು ಕರೆದ್ರು ನೀವು ಹೇಳಿದ್ರು ಲಕ್ಷ್ಮಿ ಮನೆಗೆ ಬರೋದಿಲ್ಲ ಅಂತ ಹೇಳ್ತಾಳೆ, ಖಂಡಿತ ಬರ್ತಾಳೆ ಅಂತ ಹೇಳಿದರೆ, ವಿಜಯಕುಮಾರ್ ಆರಾಧ್ಯ ರಕ್ಷಿತ ಹಳೆಯೂರು ಇವರು ಕೂಡ ಸಂದೇಶ ಕಳಿಸಿ ಹೇಳ್ತಾ ಇದ್ದಾರೆ, ಬೆಳಗಿನ ನಾದೋಪಾಸನೆ ಕಾರ್ಯಕ್ರಮದಲ್ಲಿ ನೇಗಿಲ ಹಿಡಿದು ಹೊಲದೊಳು ಹಾಡುತ್ತಾ ಈ ಹಾಡನ್ನು ಕೇಳಿ ಮೈಯೆಲ್ಲ ಜುಮ್ ಅಂದ್ಬಿಡ್ತು, ಎಂಥ ಅರ್ಥ ಇದೆ ಈ ಹಾಡಿಗೆ ಅಂತ ಇವರು ಹೇಳ್ತಾರೆ. ಹೇಮಾ ಶಿವಕುಮಾರ್ ಚಿತ್ರದುರ್ಗದಿಂದ, ಹನುಮಂತಪ್ಪ ಹುಲಗಮ್ಮನವರು ಅಕ್ಷಯ ಪಾರ್ಕಿಂದ, ಬಾಳಪ್ಪ ಹುಕ್ಕೇರಿಯವರ ಹಾಡು ಸೊಗಸಾಗಿತ್ತು ಅಂತ ಸಂದೇಶ ಕಳಿಸ್ಕೊಟ್ಟಿರೋದು ಮೇಘ ಧ್ರುವ ಬಡ್ನಿ ಕೇಶವಾಪುರ.

ನಾದೋಪಾಸನಿ, ಕನ್ನಡ ರತ್ನ ಭಂಡಾರ, ಭಾವಗೀತೆಗಳು ಎಲ್ಲವೂ ಕೂಡ ಸೊಗಸಾಗಿತ್ತು ಅಂತ ಹೇಳ್ತಾರೆ. ಅರಸೀಕೆರೆ ತಾಲೂಕು ಜಯಣ್ಣ ಸಸಿವಾಳ ಬಾಳಪ್ಪ ಹೊಕ್ಕೇರಿ ಅವರು ಹಾಡು ಕೇಳಿ ತುಂಬಾ ಖುಷಿಯಾಯಿತು ಅಂತ ಹೇಳಿದ್ರೆ, ಪ್ರೇರಣಾ ಓಸೇಕರ ಮತ್ತು ಅವ್ರ ಮನೆಯವರು ಬೆಂತೂರ ಅಂತೂರ ಬೆಂತೂರ ಅಂತ ಹೇಳಿದರೆ, ಹಾಗೆಯೇ ಹರಿಪ್ರಕಾಶ್ ಮಲ್ಲೇಶ್ವರಂ ಇವರು ಸಂದೇಶ ಕಳಿಸಿ ಹೇಳ್ತಾ ಇದ್ದರೆ, ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದಲ್ಲಿ ಎಸ್ ನಿಜಲಿಂಗಪ್ಪ ಅವರ ಮಾತು ತುಂಬಾ ಖುಷಿ ಕೊಡ್ತು. ನಾನು ರಾಜಾಜಿನಗರದಲ್ಲಿ ಕಾಲೇಜ್ ಓದ್ತಾ ಇರಬೇಕಾದ್ರೆ ಅವರ ಮಾತುಗಳನ್ನು ಕೇಳಿದ್ದು ಮತ್ತೆ ನೆನಪಾಯಿತು ಅಂತ ಹೇಳ್ತಾರೆ. ಪುಷ್ಪ ಶಾನ್ಭಾಗ್ ಇವರು ಕೂಡ ಹೇಳ್ತಾ ಇದ್ರೆ, ನಿಜಲಿಂಗಪ್ಪ ಅವರ ಮಾತು, ಭಾವಗೀತೆ, ನಾದೋಪಾಸನೆ ಚೆನ್ನಾಗಿತ್ತು ಅಂತ. ಚನ್ನಪ್ಪ ಜೆ ಪಿ ನಗರದಿಂದ ಭಾವಗೀತೆಗಳು ಸೂಪರ್ ಅಂತ ಹೇಳಿದ್ರೆ, ಅಥಣಿ ಚಂದ್ರಕಾಂತ್ ನಮಸ್ಕಾರ ಅಂತ ಹೇಳ್ತಾರೆ. ಲಿಂಗಸುಗೂರು ಅಮರಗುಂಡಪ್ಪ ಅಂಗಡಿ ಹಟ್ಟಿ, ಭಾವಗೀತೆಗಳು ನಮ್ಮನ್ನು ಕೆರಳಿಸದೆ ಇರಲಾರವು, ಧನ್ಯವಾದಗಳು ಚಂದದ ಹಾಡುಗಳಿಗಾಗಿ ಅಂತ. ವಾಣಿಶ್ರೀ ಧಾರವಾಡದಿಂದ ಶುಭೋದಯ. ಇವತ್ತಿನ ನಾದೋಪಾಸನೆಯಲ್ಲಿ ಬಂದ ವಾದಿರಾಜರು, ಪುರಂದರದಾಸರು, ಶ್ರೀನಿವಾಸನ ಹಾಡುಗಳು ಮನಸ್ಸನ್ನು ಮುಟ್ಟಿತು, ಧನ್ಯವಾದ ಅಂತ ಹೇಳಿದ್ರೆ, ಬಸಯ್ಯಸ್ವಾಮಿ ಇಮಾಮಾಬಾದ್ ಇವರು ಹೇಳ್ತಾರೆ, ರೈತರ ಹುತಾತ್ಮರ ದಿನದ ಅಂಗವಾಗಿ ನುಡಿಮುತ್ತು ಕೃಷ್ಣನ ಭಕ್ತಿ ಗೀತೆ, ಅದರಲ್ಲೂ ವಿಶೇಷವಾಗಿ ಬಾಳಪ್ಪ ಹುಕ್ಕೇರಿಯವರು ಹಾಡಿದಂಥ ಹಾಡು ತುಂಬಾ ಇಷ್ಟ ಆಯಿತು ಅಂತ. ಸುರೇಶ್ ಭಟ್ ಗೌರಿಬಿದನೂರಿನಿಂದ ಹೇಳ್ತಾರೆ, ಭಕ್ತಿ ಗೀತೆ, ರೈತರ ಬಗೆಗಿನ ಮಾತು, ನಿಜಲಿಂಗಪ್ಪ ಅವ್ರ ಮಾತು ತುಂಬಾ ಚೆನ್ನಾಗಿತ್ತು ಅಂತ. ಮಂಜುಳಾ ಮುನಿಯಪ್ಪ ಪಂತ್ರಪಳ್ಳ್ಯ ಮೈಸೂರು ರೋಡ್ನಿಂದ, ಆಷಾಢ ಮಾಸದ ಬೆಳಗಿನ ಶುಭಾಶಯ ಅಂತ ಹೇಳಿದ್ರೆ, ಬೀದರ್ ಗಣೇಶ್ ನಗರದ ಮಹೇಶ್, ರಶ್ಮಿ, ಶಾಂಭವಿ, ಚಂದ್ರಶೇಖರ್, ಮಾಧವನ್, ಜಯಲಕ್ಷ್ಮಿ ಚೆನ್ನೈಯಿಂದ, ಗುಡ್ ಮಾರ್ನಿಂಗ್ ಬ್ಯೂಟಿಫುಲ್ ನಾದೋಪಾಸನೆ ಅಂತ ಹೇಳ್ತಾ, ಒಡಲೆಂಬ ಗುಡಿಯೊಳಗೆ ಈ ಒಂದು ಅದ್ಭುತವಾದ ಹಾಡು ಬಿ ಕೆ ಸುಮಿತ್ರ ಅವರ ಧ್ವನಿಯಲ್ಲಿ ಕೇಳಿ ತುಂಬ ತುಂಬ ತುಂಬ ಸಂತೋಷ ಆಯಿತು ಅಂತ ಅಂಜನಾ ಗಾಂಧಿ ಬಜಾರ್ನಿಂದ ಸಂದೇಶ ಕಳಿಸ್ಕೊಟ್ಟಿದ್ದಾರೆ. ಮತ್ತು ಮೈಸೂರು ವಿದ್ಯಾರಣ್ಯಪುರಮಿಂದ ರಾಮ್ ಪ್ರಸಾದ್ ಅವರು, ಧನ್ಯವಾದ ಚಂದದ ಕಾರ್ಯಕ್ರಮಕ್ಕಾಗಿ ಅಂತ ಹೇಳಿದ್ರೆ, ಅರುಣಾ ಮೈತ್ರಿ ಜೆ ಸಿ ನಗರ ಪೋಸ್ಟ್ ಆಫೀಸ್, ಇಲ್ಲಿಂದ ಕಾರ್ಯಕ್ರಮ ಇಷ್ಟ ಆಯಿತು ಅಂತ ಹೇಳ್ತಾರೆ. ರೇಖಾ ರವಿಕುಮಾರ್ ಗಂಗಾನಗರದಿಂದ, ಮತ್ತೊಬ್ಬರು ಎನ್ ಕೃಷ್ಣಮೂರ್ತಿ ಹನುಮಂತ ನಗರದಿಂದ ಹೇಳ್ತಾರೆ, ಸಿ ಎಸ್ ಸರೋಜಿನಿಯವರು ಹಾಡಿದ ಕುಂತ್ರೆ ನಿಂತ್ರೆ ಅವಂದೇ ಧ್ಯಾನ ಹಾಡು ಕೇಳಿ ತುಂಬಾ ಖುಷಿಯಾಯಿತು, ಬಾಲ್ಯದಲ್ಲಿ ಆಕಾಶವಾಣಿಯಿಂದ ಕೇಳ್ತಾ ಇದ್ವಿ ಅಂತ ಹೇಳಿದ್ರಿ, ಇವಾಗಲೂ ಕೂಡ ನೀವು ಆಕಾಶವಾಣಿಯಿಂದನೇ ಕೇಳಿದ್ದು ಈ ಹಾಡನ್ನು. ಹನುಮಂತ ಎಂ ಪೂಜಾರಿ ಹೊಸಕೋಟೆ ಪೊಲೀಸ್ ಕ್ವಾರ್ಟರ್ಸ್ ಬೆಂಗಳೂರು ಇವರು ಹೇಳ್ತಾ ಇದ್ದಾರೆ, ಇವತ್ತಿನ ಭಾವಗೀತೆಗಳು ತುಂಬಾ ಇಷ್ಟ ಆಯಿತು ನನಗೂ ಕೂಡ, ವಿ ಕೆ ಸುಮಿತ್ರ ಅವರ ಕುಂತ್ರೆ ನಿಂತ್ರೆ ಒಂದೇ ಧ್ಯಾನ ಈ ಹಾಡಂತೂ ತುಂಬಾ ಖುಷಿ ಕೊಡ್ತು ಅಂತ ಹೇಳ್ತಾರೆ. ಮತ್ತು ಹಿತೇಂದ್ರ ದಾಸ್ ಅವರು ಅಸ್ಸಾಮಿಂದ ಸಂದೇಶ ಕಳಿಸಿ, ನಾನು ಕೂಡ ರೇಡಿಯೋ ಕೇಳ್ತಾ ಇದ್ದೀನಿ ಅಂತ ಹೇಳ್ತಾರೆ. ಮಂಡಿಕಲ್ ಕೃಪಾ ಅವರು, ನಮಸ್ಕಾರ ಮುಂಜಾನೆಯ ಸುಪ್ರಭಾತ, ನಾದೋಪಾಸನೆ, ಕನ್ನಡ ರತ್ನ ಭಂಡಾರ, ರೈತ ದಿನಾಚರಣೆ ಪ್ರಯುಕ್ತ ಕೇಳಿದಂತಹ ಹಾಡುಗಳು ಮಾತುಗಳು ಎಲ್ಲವೂ ಕೂಡ ತುಂಬ ತುಂಬ ತುಂಬ ಖುಷಿ ಕೊಡ್ತು ಅಂತ ಹೇಳಿದ್ದಾರೆ.

0: ಸಮಯ ಆಗಿದೆ 8:30. ಶುಭೋದಯ ಕರ್ನಾಟಕ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ನಿಮ್ಮೆಲ್ರಿಗೂ ಸ್ವಾಗತ.
1: ನಮಸ್ತೆ, ನಾನು ನಿಮ್ಮ ಕವಿರಾಜ್ ಮಾತಾಡ್ತಾ ಇದ್ದೀನಿ. ವಿವಿಧ ಭಾರತಿ ಅನ್ನೋದು ನಮ್ಮ ಬದುಕಲ್ಲಿ ಹಾಸುಹೊಕ್ಕಾಗಿದೆ. ಯಾಕಂದ್ರೆ ಬಾಲ್ಯದಲ್ಲಿ ರೇಡಿಯೋ ಅನ್ನೋದೇ ಅದ್ಭುತ ಪ್ರಪಂಚ ನಮ್ಗೆ. ಎಲ್ಲಿ ನೋಡಿದ್ರು ಅಬ್ಬರ ಉದ್ವೇಗ ತುಂಬಿರುವ ದಿನಗಳಲ್ಲಿ ವಿವಿಧ ಭಾರತಿ ಅಂದ ತಕ್ಷಣ ಇದೊಂದು ನೆಮ್ಮದಿ, ಇದೊಂದು ಶಾಂತಿ ಅಂತ ಹೇಳ್ತೀನಿ. ನಾನು ಯಾವಾಗ್ಲೂ ಕೇಳ್ತೀನಿ ವಿವಿಧ ಭಾರತಿ, ನೀವು ಕೇಳಿ.

0: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದ್ಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.
1: ಬ್ರಿಟಿಷರ ಆಳ್ವಿಕೆಯಲ್ಲಿ ನಲುಗಿದ್ದ ಭಾರತಕ್ಕೆ ಮೈ ಕೊಡವಿ ಸಿಡಿದೇಳಲು ಶಕ್ತಿಯನ್ನು ನೀಡಿದಂತಹ ಮಂತ್ರ ವಂದೇ ಮಾತರಂ. ಕವಿ ಬಂಕಿಮಚಂದ್ರರ ಈ ಗೀತೆಗೆ ಇದೀಗ 150 ವರ್ಷ. 1896 ಕೋಲ್ಕತ್ತಾ ಕಾಂಗ್ರೆಸ್ ಅಧಿವೇಶನದಲ್ಲಿ ನಮ್ಮ ರಾಷ್ಟ್ರಗೀತೆಯ ಕವಿ ರವೀಂದ್ರನಾಥ ಠಾಗೂರರು ಮೊಟ್ಟ ಮೊದಲ ಬಾರಿಗೆ ಹಾಡಿದ ಗೀತೆ ವಂದೇ ಮಾತರಂ. ಹೇರಳವಾದ ಪ್ರಾಕೃತಿಕ ಸಂಪತ್ತಿನ ಖನಿಯಷ್ಟೇ ಅಲ್ಲದೆ ನಮ್ಮ ಭರತಮಾತೆ ದಶಭುಜೆ ದುರ್ಗೆಯೂ ಹೌದು, ಕಮಲವಾಸಿನಿ ಲಕ್ಷ್ಮಿಯೂ ಹೌದು, ವೀಣಾಪಾಣಿ ಸರಸ್ವತಿಯೂ ಹೌದು.

ಅಚ್ಚುಮೆಚ್ಚು ಚಿತ್ರದ ಒಂದು ಹಾಡನ್ನ ಕೇಳ್ಕೊಂಡು ಬರೋಣ. ಟಿಪ್ಪು ಅವರ ಧ್ವನಿಯಲ್ಲಿದೆ ಎಎಂ ನೀಲ್ ಅವರ ಸಾಹಿತ್ಯ ಮತ್ತು ಸಂಗೀತ. 102.9 FM ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ಯಾವಾಗಲೂ ನಿಮ್ಮ ಸಂಗಡ.

ಬೆಳಗ್ಗೆಯಿಂದನೂ ಕೂಡ ಎಲ್ಲ ಕಾರ್ಯಕ್ರಮಗಳನ್ನ ಕೇಳ್ತಾ ಇದ್ದೇವೆ ಅಂತ ಹೇಳಿ ಗೀತಾ ಜೋಶಿಯವರು ಕಲಬುರಗಿಯಿಂದ ಸಂದೇಶ ಕಳಿಸಿದ್ದಾರೆ. ಎಂಥ ಚಂದದ ಹಾಡು ನಗುವ ನಯನ, ಯಾವಾಗಲೂ ಕೂಡ ಗುನ್ಗುನಿಸ್ತಾ ಇರ್ತೇನೆ ಅಂತ ಹೇಳಿದ್ರೆ, ಗದಗ್ ತಾಲೂಕು ಲಕ್ಕುಂಡಿಯಿಂದ ಹಜರತ್ ಅಲಿ ಅವರು ಗುಡ್ ಮಾರ್ನಿಂಗ್, ನಾವು ಕೂಡ ವಿವಿಧ ಭಾರತೀಯ ನಿತ್ಯದ ಕೇಳುಗರು ಅಂತ ಹೇಳ್ತಾರೆ. ಇಳಕಲ್ ತಾಲೂಕು ಕಂದಗಲ್ ಗ್ರಾಮ ಶ್ಯಾಮೂರ್ತಿ, ಗುಡ್ ಮಾರ್ನಿಂಗ್ ವಿವಿಧ ಭಾರತಿ ಅಂತ ಹೇಳಿದ್ರೆ. ಕಲ್ಯಾಣ್ ಕುಮಾರ್ ಗವಾಯಿಗಳು ಗೊರವಗುಂಡಿಗೆಯಿಂದ ಸಂದೇಶ ಕಳಿಸ್ತಾರೆ. ಉಷಾ ಗೋಪಾಲ್ ಕತ್ರಿಗುಪ್ಪೆಯಿಂದ, ನಮ್ಮ ಮನೇಲಿ ಬೆಳಗ್ಗೆ 6 ಗಂಟೆಗೆ ರೇಡಿಯೋ ಶುರುವಾದರೆ ಮಧ್ಯಾಹ್ನ 2 ಗಂಟೆವರೆಗೂ ಮುಂದುವರಿತಾನೆ ಇರುತ್ತೆ ವಿವಿಧ ಭಾರತಿ, ಧನ್ಯವಾದ ಅಂತ ಹೇಳ್ತಾರೆ. ಮತ್ತು ನಾದೋಪಾಸನೆ ಕನ್ನಡ ರತ್ನ ಭಂಡಾರ ಕರ್ನಾಟಕ ರತ್ನ ನಿಜಲಿಂಗಪ್ಪ ಅವರ ಮಾತುಗಳು, ಬಾಳಪ್ಪ ಹೊಕ್ಕೇರಿಯವರ ಭಾವಗೀತೆ ತುಂಬಾ ಚೆನ್ನಾಗಿತ್ತು ಅಂತ ಡಾಕ್ಟರ್ ಅನಂತಕುಮಾರ್ ಅರಸ್ ಅವರ ಸಂದೇಶ ಹೇಳ್ತಾ ಇದೆ. ಬಾಳಪ್ಪ ಹೊಕ್ಕೇರಿ ನಮ್ಮೂರಿನವರು ಅಂತ ಮುರುಗೋಡ ರಮೇಶ್, ಧನ್ಯವಾದಗಳು ವಿವಿಧ ಭಾರತಿ ಅಂತ ಹೇಳ್ತಾರೆ.

ಮೀನಾ ಮಲ್ಲೇಶ್ವರಂ ಅವರು ಬೆಂಗಳೂರಿಂದ ಹೇಳ್ತಾರೆ, ಬಿ ಕೆ ಸುಮಿತ್ರ ಅವರ ಒಡಲೆಂಬ ಗುಡಿಯೊಳಗೆ ಹಾಡು ಕೇಳಿ ತುಂಬಾನೇ ಖುಷಿಯಾಯಿತು, ಈ ಹಾಡು ಕೇಳಿರಲಿಲ್ಲ ತುಂಬ ದಿನ ಆಗಿತ್ತು ಅಂತ. ಇನ್ನು ಬೆಳಗಿನಿಂದ ಎಲ್ಲ ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದೇವೆ, ಭಾವಗೀತೆಗಳು ತುಂಬ ಚೆನ್ನಾಗಿತ್ತು, ತುಂಬ ದಿನ ಆಗಿತ್ತು ಕೇಳಿರಲಿಲ್ಲ ಅಂತ. ಚಾಮರಾಜನಗರ ಹನೂರು ತಾಲೂಕು ಹಲಗಾಪುರದಿಂದ ಸಿ ಪೂರ್ಣಚಂದ್ರ ತೇಜಸ್ವಿ, ಡಾಕ್ಟರ್ ಎಂ ಚನ್ನರಾಜು, ಪೂರ್ಣಿಮಾ, ಅರುಣ್ ಕುಮಾರ್, ಎಚ್ ಪಿ ಉಚ್ಚೇಗೌಡ ಮತ್ತು ಕೆಂಪಮ್ಮ ಅವರು ಹೇಳ್ತಾ ಇದ್ದಾರೆ ಕಾರ್ಯಕ್ರಮ ಚೆನ್ನಾಗಿದೆ ಅಂತ ಹೇಳಿ. ಪೂರ್ಣಿಮಾ ಮಿಸ್ತ್ರಿ ಧಾರವಾಡದಿಂದ ಸಂದೇಶ ಕಳಿಸ್ಕೊಟ್ಟಿದ್ದಾರೆ. ಶುಭೋದಯ ಅಂತ ತೀರ್ಥೇಶ್ ಚನ್ನಪಟ್ಟಣದಿಂದ, ರಾಜು ಚಿಕ್ಕ ಅಂಕನಹಳ್ಳಿ, ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀನಿ, ತುಂಬಾ ಇಷ್ಟ ಆಗ್ತಾ ಇದೆ ಅನ್ನುವ ಸಂದೇಶ ಕಳಿಸಿದ್ದಾರೆ.

ಇದು ಕಲ್ಟ್ ಚಿತ್ರದ ಹಾಡು. ಪೃಥ್ವಿ ಭಟ್, ಅನಿಲ್ ಕುಮಾರ್ ಅವರ ಸಾಹಿತ್ಯ ಇದೆ, ಅರ್ಜುನ್ ಜನ್ಯ ಅವರ ಸಂಗೀತ ಇದೆ. ಪೃಥ್ವಿ ಭಟ್ ಅವರ ಜೊತೆಗೆ ಜಸ್ಕರಣ್ ಸಿಂಗ್ ದನಿಯಾಗಿದ್ದಾರೆ.

0: ನಮಸ್ಕಾರ, ನಾನು ಎಸ್ ನಾರಾಯಣ್ ಮಾತಾಡ್ತಾ ಇದ್ದೀನಿ. ನನಗೆ ಬಿಡುವಾದಾಗಲೆಲ್ಲ ನಾನು ವಿವಿಧ ಭಾರತಿಯನ್ನು ಕೇಳ್ತಾ ಇರ್ತೀನಿ. ಬಾಲ್ಯದಿಂದಲೂ ನನಗೆ ವಿವಿಧ ಭಾರತಿ ಅಂದ್ರೆ ಒಂಥರ ಗೆಳತಿ ಇದ್ದ ಹಾಗೆ. ಬೇಜಾರಾದಾಗೆಲ್ಲ ಇದನ್ನ ಟ್ಯೂನ್ ಮಾಡ್ಕೋತೀನಿ. ವಿವಿಧ ಭಾರತಿ ಬರೀ ಮನರಂಜನೆಗೋಸ್ಕರ ಅಲ್ಲ, ಹಲವಾರು ಮಾಹಿತಿಗಳು ಕೂಡ ಕೊಡ್ತಾ ಇರುತ್ತೆ ನಿಮಗೆ. ಕನ್ನಡದ ಬಗ್ಗೆ, ಕನ್ನಡದ ಭಾಷೆಯ ಬಗ್ಗೆ, ಕನ್ನಡ ನೆಲ ಜಲದ ಸೊಗಡಿನ ಬಗ್ಗೆ, ಇತಿಹಾಸದ ಬಗ್ಗೆ ಯಾವುದೇ ಮಾಹಿತಿಗಳು ಬೇಕಾದರೂ ಕೂಡ ವಿವಿಧ ಭಾರತಿಯನ್ನ ಟ್ಯೂನ್ ಮಾಡಿ.
1: ಇದು ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ.
2: ಪ್ರತಿಯೊಬ್ಬನ ಬೆಳವಣಿಗೆ ಮತ್ತು ಶ್ರೇಯಸ್ಸಿನಲ್ಲಿ ತಂದೆ ತಾಯಿ ಮತ್ತು ಕುಟುಂಬದ ಹಿರಿಯರ ಕೊಡುಗೆ ಹಿರಿದಾದುದು. ಹಿರಿಯರು ದೈಹಿಕವಾಗಿ, ಮಾನಸಿಕವಾಗಿ, ಭಾವನಾತ್ಮಕವಾಗಿ ಮತ್ತು ಆರ್ಥಿಕವಾಗಿಯೂ ಸೊರಗದಂತೆ ನೋಡಿಕೊಳ್ಳುವುದು ಕುಟುಂಬದ ಕಿರಿಯ ಸದಸ್ಯರ ಕರ್ತವ್ಯ. ಹಿರಿಯ ತಲೆಮಾರು ಯಾವುದೇ ಬಗೆಯ ದೌರ್ಜನ್ಯಕ್ಕೆ ಒಳಗಾಗದಂತೆ ನೋಡಿಕೊಳ್ಳುವುದು ನಾಗರಿಕ ಸಮಾಜದ ಬಹುದೊಡ್ಡ ಹೊಣೆ.
3: ಪಿಎಂ ಜಯ್ ಅಬ್ ಗರೀಬೋ ಕೆ ಜಯ್ ಬನ್ ಗಯಿ ಹೈ.

0: ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನು ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455555ಕ್ಕೆ ಕರೆ ಮಾಡಿ.
1: ಗಂಟೆ 46 ನಿಮಿಷಗಳ ಸಮಯ ಆಗಿದೆ. ವಿವಿಧ ಭಾರತಿ ಟ್ಯೂನ್ ಮಾಡಿ ಕೇಳ್ತಾ ಇದ್ರಾ? ಇದು 102.9 FM. ಶುಭೋದಯ ಕರ್ನಾಟಕ ಕಾರ್ಯಕ್ರಮದಲ್ಲಿ ಚಿತ್ರಗೀತೆಗಳನ್ನ ಕೇಳ್ತಾ ಇದ್ದೀರಾ. ಜುಲೈ 21ನೇ ತಾರೀಕು, ಈಗಾಗಲೇ ನಾವು ರೈತ ಹುತಾತ್ಮರ ದಿನ ಅಂತ ಹೇಳಿ ತಿಳ್ಕೊಂಡ್ವಿ. ಅದರ ಜೊತೆಗೆ ಇನ್ನೊಂದು ಈ ದಿನದ ಒಂದು ಇತಿಹಾಸವನ್ನು ಗಮನಿಸಿದಾಗ, 1969 ಜುಲೈ 21ನೇ ತಾರೀಕು ಅಮೆರಿಕದ ಗಗನಯಾತ್ರಿ ನೀಲ್ ಆರ್ಮ್‌ಸ್ಟ್ರಾಂಗ್ ಇವರು ಚಂದ್ರನ ಮೇಲೆ ಕಾಲಿಟ್ಟು ಕಾಲಿಟ್ಟಂತಹ ಮೊದಲ ಮಾನವ ಅನ್ನುವ ಒಂದು ಐತಿಹಾಸಿಕ ದಾಖಲೆಗೆ ಪಾತ್ರರಾಗ್ತಾರೆ. 1969 ಜುಲೈ 21ನೇ ತಾರೀಕು ನೀಲ್ ಆರ್ಮ್‌ಸ್ಟ್ರಾಂಗ್ ಅವರು ಅಪೋಲೋ 11 ಬಾಹ್ಯಾಕಾಶ ನೌಕೆಯ ಮೂಲಕ ಹೋಗ್ತಾರೆ. ಜಗತ್ತಿನ ಇತಿಹಾಸದಲ್ಲಿ ಒಂದು ಅತ್ಯಂತ ಅಪರೂಪದ ಮೈಲಿಗಲ್ಲನ್ನು ಸಾಧಿಸ್ತಾರೆ. ನೀಲ್ ಆರ್ಮ್‌ಸ್ಟ್ರಾಂಗ್ ಅವರು ಚಂದ್ರನ ಮೇಲೆ ಹೆಜ್ಜೆ ಇಟ್ಟಂತಹ ಮೊದಲ ವ್ಯಕ್ತಿ ಅನ್ನುವ ಒಂದು ಇತಿಹಾಸವನ್ನು ಬರೀತಾರೆ. ಹಾಗಾಗಿ ಈ ದಿನ ವಿಶೇಷ ಅಂತಲೇ ನಾವು ತಿಳ್ಕೊಳ್ಬಹುದು.

ಶುಭೋದಯ ಕರ್ನಾಟಕ ಕಾರ್ಯಕ್ರಮದಲ್ಲಿ ಎರಡು ಹಾಡುಗಳನ್ನ ಕೇಳಿದ್ರಲ್ಲ, ಲಕ್ಷ್ಮೀ ಸರಸ್ವತಿ ಚಿತ್ರದ ಗೀತೆ ಚಂದಿರ ಭೂಮಿಗೆ ಅಂತ, ಇದು ಪಿ ಸುಶೀಲ್ ಅವರ ಧ್ವನಿಯಲ್ಲಿತ್ತು, ಚಿವುದಯ ಶಂಕರ್ ಅವರು ಬರೆದಿದ್ರು, ವಿಜಯ ಭಾಸ್ಕರ್ ಅವರ ಸಂಗೀತವಿತ್ತು. ಈಗ ತಾನೇ ಕೇಳಿದ್ರೆ ನೀ ನನ್ನ ಸನಿಹಕ್ಕೆ ಬಾ ಅಂತ, ಇದು ಉದಿತ್ ನಾರಾಯಣ್ ಮತ್ತು ಅನುರಾಧ ಭಟ್ ಅವರು ಹಾಡಿದ ಗೀತೆ. ಬಿ ಕೆ ಮಹೇಶ್ ಅವರು ಸಾಹಿತ್ಯವನ್ನ ನೀಡಿದ್ರು, ಚಿನ್ಮಯ ಎಂ ರಾವ್ ಸಂಗೀತ ಸಂಯೋಜನೆಯನ್ನ ಮಾಡಿದ್ರು. ಶುಭೋದಯ ಕರ್ನಾಟಕ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯ ಆಯಿತು.

9:01 ಸಮಯ. ಟ್ಯೂನ್ ಮಾಡಿ ಕೇಳ್ತಾ ಇದ್ರ 102.9 FM ವಿವಿಧ ಭಾರತಿ, ಇದು ಆಕಾಶವಾಣಿ ಕನ್ನಡ, ಯಾವಾಗ್ಲೂ ನಿಮ್ಮ ಸಂಗಡ. ಇಂದಿನ ವಿಶೇಷ, ಈಗಾಗಲೇ ನಾವು ತಿಳ್ಕೊಂಡ್ವಿ ರೈತರ ಹುತಾತ್ಮ ದಿನ ಅಂತ ಹೇಳಿ ಆಚರಿಸ್ತಾರೆ ಜುಲೈ 21 ಅಂತ ಹೇಳಿ. ಅದರ ಜೊತೆಗೆ ಮತ್ತೊಂದು ಆಚರಣೆ ಕೂಡ ಇದೆ, ಜುಲೈ 21 ವಿಶೇಷ. ಇಂದಿನ ವಿಶೇಷ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಪ್ರೀತಿಯ ಸ್ವಾಗತ, ಸುಸ್ವಾಗತ. ಕೇಳ್ತಾ ಇರಿ ನಿಮ್ಮ ರೇಡಿಯೋ ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ, ಸದಾ ನಿಮ್ಮ ಸಂಗಡ ಅಂತ. ಇಂದಿನ ವಿಶೇಷ ಕಾರ್ಯಕ್ರಮದಲ್ಲಿ ಒಂದು ಹಾಡನ್ನ ಕೇಳಿ ಬರೋಣ. ಇದು ಆರಕ್ಷಕ ಚಿತ್ರದ ಗೀತೆ, ಶ್ರೀನಿವಾಸ್ ಮತ್ತು ಶ್ರುತಿ ತುಮಕೂರು ಹಾಡಿದ್ದಾರೆ. ಉಪೇಂದ್ರ ಅವರು ಬರೆದಿರುವ ಗೀತೆಗೆ ಗುರುಕಿರಣ್ ಅವರ ಸಂಗೀತ ಇದೆ. ಈ ದಿನದ ಮತ್ತೊಂದು ವಿಶೇಷತೆ ಏನು ಅಂತ ಈ ಹಾಡಿನ ನಂತರ ನಾವು ತಿಳ್ಕೊಳ್ಳೋಣ.

ಇಂದಿನ ವಿಶೇಷ ಕಾರ್ಯಕ್ರಮದಲ್ಲಿ ಯಾವ ವಿಶೇಷತೆ ಬಗ್ಗೆ ನಾವು ಮಾತಾಡ್ತೀವಿ? ಜುಲೈ 21 ಜಂಕ್ ಫುಡ್ ಡೇ ಅಂತ ಹೇಳಿ ಕೆಲವೊಂದಷ್ಟು ದೇಶಗಳಲ್ಲಿ ಆಚರಿಸ್ತಾರೆ. ನಾವು ಪೌಷ್ಟಿಕ ಆಹಾರವನ್ನು ತಿನ್ನಬೇಕು, ಕರೆದಿದ್ದನ್ನ ಹೆಚ್ಚು ತಿನ್ನಬಾರ್ದು, ಹಾಗೆ ಸಕ್ಕರೆ, ಬೆಣ್ಣೆ, ತುಪ್ಪ, ಸಂಸ್ಕರಿಸಿದ ಆಹಾರ, ಏನು ಪ್ರಿಸರ್ವೇಟಿವ್ಸ್ ಎಲ್ಲ ಹಾಕಿರ್ತಾರಲ್ಲ ಅಂಥದ್ದನ್ನು ತಿನ್ನಬಾರ್ದು. ಅದರಿಂದ ಒಂದಷ್ಟು ಬೊಜ್ಜು ಬರುತ್ತೆ, ಲೇಸಿನೆಸ್ ಬರುತ್ತೆ, ಅಷ್ಟೇ ಅಲ್ಲ ದೇಹದ ಬೇರೆ ಬೇರೆ ಅಂಗಗಳಿಗೂ ಕೂಡ ತೊಂದರೆ ಆಗುತ್ತೆ ಅಂತೀವಲ್ಲ, ಅದನ್ನೆಲ್ಲ ಒಂದು ದಿನ ಪಕ್ಕಕ್ಕಿಡಿ. ನಿಮಗೆ ಇಷ್ಟ ಬಂದ ತಿಂಡಿಯನ್ನು ತಿನ್ನಿ, ಯಾವುದಕ್ಕೂ ನಿಯಂತ್ರಣ ಹಾಕೋಬೇಡಿ. ನೆನಪಿರಲಿ, ವರ್ಷದಲ್ಲಿ ಒಂದೇ ಒಂದು ದಿನ ಮಾತ್ರ ಜಂಕ್ ಫುಡ್ಡನ್ನು ತಿನ್ನಬಹುದು ಅಂತ ಕೆಲವೊಂದಷ್ಟು ದೇಶಗಳಲ್ಲಿ ಹೇಳಿ ಈ ದಿನ ಅಂದರೆ ಜುಲೈ 21 ತಾರೀಕು ಇಷ್ಟವಾದದ್ದನ್ನೆಲ್ಲವನ್ನು ಕೂಡ ತಿಂತಾರಂತೆ. ಹಾಗಾಗಿ ಜುಲೈ 21 ಜಂಕ್ ಫುಡ್ ಡೇ. ಸೊ ನೀವು ಈಗ ಏನು ಮಾಡ್ತೀರಾ? ಇಷ್ಟ ಬಂದಿದ್ದೆಲ್ಲ ತಿಂತೀರಾ ಅಥವಾ ಬೇಡಪ್ಪ, ಅಲ್ಲಿಯ ಆಚರಣೆ ಅಲ್ಲಿಗೆ ಇರಲಿ, ನಾವು ಸ್ವಲ್ಪ ಯಾವಾಗಲೂ ಡಯಟಲ್ಲೇ ಇರ್ತೀವಿ ಅಂತೀರಾ? ಒಗ್ಗರಣೆ ಚಿತ್ರದ ಹಾಡು ಕೈಲಾಶ್ ಖೇರ್ ಮತ್ತು ಸಂಗಡಿಗರ ಧ್ವನಿಯಲ್ಲಿದೆ. ಜಯಂತ್ ಕಾಯ್ಕಿಣಿಯವರು ಗೀತೆಯನ್ನು ಬರೆದಿದ್ದಾರೆ, ಇಳೆಯರಾಜ ಸಂಗೀತ ನೀಡಿದ್ದಾರೆ.

ವೀರಂ ಚಿತ್ರದ ಹಾಡು ನೀವು ಕೇಳಿದ್ದೀವಾಗ. ಕವಿರಾಜ್ ಅವರು ಬರೆದಂತಹ ಗೀತೆ, ಅನೂಪ್ ಸೀಲಿನ್ ಅವರು ಸಂಗೀತ ಸಂಯೋಜನೆ ಮಾಡಿದ್ರು, ನಿಹಾಲ್ ತಾರೋ ಅವರು ಹಾಡಿಗೆ ದನಿಯಾಗಿದ್ರು. 102.9 FM ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ ಕೇಂದ್ರದಿಂದ ಇಂದಿನ ವಿಶೇಷ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀರಾ. ಈಗಾಗಲೇ ಹೇಳಿದ ಹಾಗೆ ಜುಲೈ 21 ಜಂಕ್ ಫುಡ್ ಡೇ ಅಂದರೆ ಯಾವಾಗಲೂ ಪೌಷ್ಟಿಕ ಆಹಾರನೇ ತಿನ್ನಬೇಕು, ಕರೆದಿದ್ದು ತಿನ್ನಬಾರ್ದು, ಸಕ್ಕರೆ ಬೆಣ್ಣೆ ತುಪ್ಪ ಅಥವಾ ಹೆಚ್ಚು ಪ್ರಿಸರ್ವೇಟಿವ್ಸ್ ಇರುವಂಥ ಆಹಾರವನ್ನು ತಿನ್ನೋದ್ರಿಂದ ಬೊಜ್ಜು ಬರುತ್ತೆ, ಲೇಸಿನೆಸ್ ಬರುತ್ತೆ, ದೇಹದ ಬೇರೆ ಬೇರೆ ಅಂಗಗಳಿಗೂ ಕೂಡ ತೊಂದರೆ ಆಗುತ್ತೆ ಅಂತ ಹೇಳೋದ್ರ ಬದಲಾಗಿ ಒಂದು ದಿನ, ಒಂದೇ ಒಂದು ದಿನ ಅಂದರೆ ಜುಲೈ 21 ಆಹಾರಕ್ಕೆ ಯಾವುದೇ ರೀತಿಯ ನಿಯಂತ್ರಣವನ್ನು ಹಾಕ್ಕೊಳ್ಳದೆ ನಿಮಗಿಷ್ಟ ಬಂದಿದ್ದನ್ನೆಲ್ಲ ತಿನ್ನಿ ಅಂತ ಹೇಳಿ ಜಂಕ್ ಫುಡ್ ಡೇ ಅಂತ ಹೇಳಿ ಆಚರಿಸ್ತಾರಂತೆ ಬೇರೆ ಬೇರೆ ದೇಶದಲ್ಲಿ. ಅಂದರೆ ಜಂಕ್ ಫುಡ್ಡಲ್ಲಿ ಹೆಚ್ಚು ಕ್ಯಾಲರಿ ಇರುತ್ತೆ, ಸಕ್ಕರೆ ಉಪ್ಪು ಕೊಬ್ಬು ಇದೆಲ್ಲ ಇರುತ್ತೆ, ಮತ್ತು ಇದರಲ್ಲಿ ನಾರಿನಂಶ ಏನೂ ಇರೋದಿಲ್ಲ. ಹಾಗಾಗಿ ದೀರ್ಘಕಾಲದ ಸಮಸ್ಯೆಗಳನ್ನು ನಾವು ಕಾಣಬಹುದು. ಸ್ಥೂಲಕಾಯ, ಮಧುಮೇಹ, ಹೃದಯಕ್ಕೆ ಸಂಬಂಧಪಟ್ಟಂಥ ಸಮಸ್ಯೆಗಳು ಬರುತ್ತೆ ಜಂಕ್ ಫುಡ್ಡಲ್ಲಿ ಅಂತ ಹೇಳಿ ಇಂತಹ ಒಂದು ಆಹಾರವನ್ನು ಆದಷ್ಟು ನಾವು ಕಡಿಮೆ ಮಾಡೋದಕ್ಕೆ ಹೇಳ್ತೀವಿ. ಮಲಬದ್ಧತೆ ಇರಬಹುದು, ಹಲ್ಲುಗಳಿಗೆ ಸಂಬಂಧಪಟ್ಟಂತಹ ಸಮಸ್ಯೆ, ಜೀರ್ಣಕ್ರಿಯೆಗೆ ತೊಂದರೆ ಆಗುತ್ತೆ, ಆಯಾಸ, ನಿರಾಸಕ್ತಿ ಇವೆಲ್ಲವೂ ಕೂಡ ಬರುತ್ತೆ ಜಂಕ್ ಫುಡ್ ತಿನ್ನೋದ್ರಿಂದ. ತಾತ್ಕಾಲಿಕವಾಗಿ ನಮಗೆ ಒಂದಷ್ಟು ಶಕ್ತಿ ಸಿಕ್ಕಿದ್ರೂ ಕೂಡ ನಿರಂತರವಾಗಿ ದೇಹದಲ್ಲಿ ಶಕ್ತಿ ಕಡಿಮೆ ಆಗುತ್ತೆ ಅನ್ನೋದು ಜಂಕ್ ಫುಡ್ ಬಗ್ಗೆ ಹೇಳುವಂಥ ಮಾತು. ಆದರೆ ಅದೆಲ್ಲವನ್ನು ಕೂಡ ಒಂದು ದಿನ ಬಿಟ್ಟು ನಾಲಿಗೆಗೆ ಮನಸ್ಸಿಗೆ ಖುಷಿ ಕೊಡುವಂಥ ಜಂಕ್ ಫುಡ್ಡನ್ನು ತಿನ್ನಿ ಅಂತಲೇ ಇವತ್ತು ಜಂಕ್ ಫುಡ್ ಡೇ ಆಚರಣೆ ಮಾಡ್ತಾರಂತೆ ಕೆಲವು ದೇಶಗಳಲ್ಲಿ.

ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನ ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455 ಕರೆ ಮಾಡಿ.

ಉಪ್ಪಿಟ್ಟು ಚಿತ್ರದ ಹಾಡನ್ನ ನೀವು ಕೇಳಿದ್ರಿ. ಉಪೇಂದ್ರ ಅವರು ಬರೆದದ್ದು, ಗುರುಕಿರಣ್ ಅವರ ಸಂಗೀತ, ಪುನೀತ್ ರಾಜ್ಕುಮಾರ್ ಅವರ ಧ್ವನಿಯಲ್ಲಿತ್ತು ಗೀತೆ. ಇಂದಿನ ವಿಶೇಷ ಕಾರ್ಯಕ್ರಮದಲ್ಲಿ ನಾವು ಮಾತಾಡ್ತಾ ಇದ್ದೇವೆ ಜಂಕ್ ಫುಡ್ ಡೇ ಅಂತ ಹೇಳಿ ಕೆಲವು ಕಡೆಗಳಲ್ಲಿ ಆಚರಣೆ ಮಾಡ್ತಾರೆ ಅಂತ. ಜಂಕ್ ಫುಡ್ ಅಂದರೆ ಈ ಒಂದು ಆಹಾರವನ್ನು ಸೇವನೆ ಮಾಡೋದ್ರಿಂದ ಸಾಕಷ್ಟು ದುಷ್ಪರಿಣಾಮಗಳಾಗತ್ತೆ ಅಂತ ನಾವು ಹೇಳ್ತಾ ಇದ್ವಿ. ಜಂಕ್ ಫುಡ್ ತಿನ್ನೋದ್ರಿಂದ ಯಾವುದೇ ರೀತಿಯ ಪೋಷಕಾಂಶಗಳು ಸಿಗೋದಿಲ್ಲ, ಮತ್ತು ಈ ರೀತಿಯ ಜಂಕ್ ಫುಡ್ಡನ್ನು ಸಂಸ್ಕರಿಸಿದ ಆಹಾರ

ಅಥವಾ ಹೆಚ್ಚು ಸಕ್ಕರೆ ಉಪ್ಪು ಇರುವಂಥ ಊಟವನ್ನು ಆಹಾರವನ್ನು ತಿನ್ನೋದ್ರಿಂದ ಖಿನ್ನತೆ ಮತ್ತು ಮಾನಸಿಕ ಒತ್ತಡ ಆಗುತ್ತೆ ಅಂತ ಸಂಶೋಧನೆ ಮಾಡಿದವರು ಹೇಳ್ತಾರೆ. ಜೊತೆಗೆ ಹಾರ್ಮೋನ್ಗಳಲ್ಲಿ ಏರುಪೇರಾಗಿ ಮಾನಸಿಕ ಆರೋಗ್ಯ ಕೂಡ ಕೆಡುತ್ತೆ ಅಂತ ಹೇಳ್ತಾರೆ. ಮಾನಸಿಕ ಆರೋಗ್ಯ ಕೆಡುತ್ತೆ, ಒತ್ತಡ ಆಗುತ್ತೆ, ಖಿನ್ನತೆ ಆಗುತ್ತೆ. ಇದೆಲ್ಲದರ ಪರಿಣಾಮವಾಗಿ ಮೆಮೊರಿ ಅಂದರೆ ನೆನಪಿನ ಶಕ್ತಿ ಕೂಡ ಕಡಿಮೆ ಆಗಿ ವಿದ್ಯಾರ್ಥಿಗಳಲ್ಲಿ ಅಥವಾ ಅಧ್ಯಯನ ಮಾಡುವವರಲ್ಲಿ ಕಲಿಯುವಂಥ ಸಾಮರ್ಥ್ಯ ಕೂಡ ಕಡಿಮೆ ಆಗ್ತಾ ಹೋಗುತ್ತೆ. ಮೆದುಳಿನ ಕಾರ್ಯಕ್ಷಮತೆಯನ್ನು ಕಡಿಮೆ ಮಾಡೋದ್ರಿಂದ ಏಕಾಗ್ರತೆ, ನೆನಪಿನ ಶಕ್ತಿ ಸಹಜವಾಗಿ ಕಡಿಮೆ ಆಗುತ್ತೆ. ಮತ್ತು ಈ ಥರ ಜಂಕ್ ಫುಡ್ಡಲ್ಲಿ ನಮಗೆ ಬೇಕಾದಂತಹ ವಿಟಮಿನ್ಗಳು ಸಿಗದೇ ಇರೋದ್ರಿಂದ ರೋಗ ನಿರೋಧಕ ಶಕ್ತಿ ಕಡಿಮೆಯಾಗಿ ದೇಹ ಬೇಗ ಬೇರೆ ಬೇರೆ ರೀತಿಯ ಆರೋಗ್ಯದ ತೊಂದರೆಗಳಿಗೆ ಗುರಿಯಾಗುತ್ತೆ. ಹಾಗೆ ಎಣ್ಣೆ ಮತ್ತು ಸಕ್ಕರೆ ಅಂಶದಿಂದಾಗಿ ಮುಖದಲ್ಲಿ ಮೊಡವೆಗಳಿರಬಹುದು ಅಥವಾ ಚರ್ಮದಲ್ಲಿ ಸುಕ್ಕು, ತಲೆ ಕೂದಲು ಬೀಳುವಂತಹ ಸಮಸ್ಯೆಯನ್ನು ಕೂಡ ಅಧ್ಯಯನ ಮಾಡಿದವರು ಗಮನಿಸಿದ್ದಾರೆ. ಸಮಯ ಆಗಿದೆ 9:29:50. 107.9 FM ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಇಂದಿನ ವಿಶೇಷ ಕಾರ್ಯಕ್ರಮದಲ್ಲಿ ಜಂಕ್ ಫುಡ್ ಡೇ ಅಂತ ಹೇಳಿ ಆಚರಿಸ್ತಾ ಇದ್ದಾರಲ್ಲ, ಅದ್ರ ಬಗ್ಗೆ ನಾವು ಮಾತಾಡ್ತಾ ಚಂದದ ಚಿತ್ರಗೀತೆಗಳ ಜೊತೆಗೆ ನಮ್ಮ ಈ ಪ್ರಯಾಣ ಸಾಗ್ತಾ ಇದೆ.

0: Super.
1: ರೈತನ ಮಗನಾದ ಶಿವನು ಹೊಸದಾಗಿ ಮದುವೆ ಆದಾಗ ಪಾರ್ವತಮ್ಮನ ಹಾಡಿತ ಪದವಾ
2: ಓದುವ
1: ಹಾಡ್ತೀನ್ ಕೇಳೆ ನಿನಗೆ ನನ್ ನೋಡತೀ
2: ಬಿಡು ಮತ್ತೊಂದ
1: ರೈತರ ಮಕ್ಕಳಾದ ನಾವು ಪ್ರೀತಿನೇ ಬಿತ್ತು ಪ್ರೀತಿನೇ ಬೆಳೆದು ಪ್ರೀತಿನೇ ಹಂಚೋದು
2: ಹೌದಾ
1: ಭೂಮ್ ತಾಯಿನ ಪ್ರೀತಿ ಮಾಡ್ದಷ್ಟೇ ಪ್ರೀತಿ ಮಾಡ್ತೀನಿ ನಿನ್ನ ನನ್ ನೋಡತೀ

ಚಂದದ ಹಾಡುಗಳ ಜೊತೆಗೆ ಕಾರ್ಯಕ್ರಮ ಸೊಗಸಾಗಿ ಮೂಡಿ ಬರ್ತಾ ಇದೆ ಅಂತ ಹೇಳಿ ನೀವೆಲ್ಲ ಸಂದೇಶವನ್ನು ಕಳಿಸ್ಕೊಡ್ತಾ ಇದ್ದೀರಾ. ವಿವಿಧ ಭಾರತಿಯಲ್ಲಿ ಇಂದಿನ ವಿಶೇಷ ಅಂತ ಹೇಳಿ ಜಂಕ್ ಫುಡ್ ಆಚರಣೆ, ಜಂಕ್ ಫುಡ್ ಡೇ ಅಂತ ಹೇಳಿ ಆಚರಿಸ್ತಾರಲ್ಲ, ಅದ್ರ ಬಗ್ಗೆ ಮಾತಾಡ್ತಾ ಇರಬೇಕಾದ್ರೆ ನೀವು ಎರಡು ಹಾಡುಗಳನ್ನು ಕೇಳ್ಕೊಂಡು ಬಂದ್ರಿ. ಟಗರು ಪಲ್ಯ ಚಿತ್ರದ ಗೀತೆ ವಾಸುಕಿ ವೈಭವ್, ಚೈತ್ರ ಆಚಾರ್ ಮತ್ತು ಸಂಗಡಿಗರ ಧ್ವನಿಯಲ್ಲಿತ್ತು. ಧನಂಜಯ ಅವರು ಗೀತೆಯನ್ನು ಬರೆದಿದ್ರು, ವಾಸುಕಿ ವೈಭವ್ ಸಂಗೀತ ಸಂಯೋಜನೆ ಮಾಡಿದ್ರು. ತಿನ್ಬೇಡ ಕಮ್ಮಿ ತಿನ್ಬೇಡ ಕಮ್ಮಿ ಅಂತ ನೆಲಗಡಲೆ ಬಗ್ಗೆ ಹಾಡಿತ್ತಲ್ಲ, ಅದು ಎಸ್ ವಿ ಪೂರ್ಣಚಂದ್ರ ತೇಜಸ್ವಿ ಅವರು ಬರೆದು ಸಂಗೀತ ಸಂಯೋಜನೆ ಮಾಡಿದ್ರು. ಬಪ್ಪಿ ಬ್ಲಾಸಂ ಪೂರ್ಣಚಂದ್ರ ತೇಜಸ್ವಿ ಮತ್ತು ಅರುಣ್ ಎಂ ಸಿ ಇವರೆಲ್ಲರ ಧ್ವನಿಗಳಲ್ಲಿತ್ತು ಗೀತೆ. ಅಂದರೆ ಕರೆದಿದ್ದು ಸಕ್ಕರೆ, ಉಪ್ಪು ಮತ್ತು ಸಂರಕ್ಷಕಗಳು ಅಂದರೆ ಪ್ರಿಸರ್ವೇಟಿವ್ಸ್ ಇರುವಂಥ ತಿಂಡಿ ತಿನಿಸು, ಅದು ಪಿಜ್ಜಾ ಆಗಿರ್ಬೋದು, ಬರ್ಗರ್ ಆಗಿರ್ಬೋದು, ಆಲೂ ಫ್ರೈ, ಚಾಕ್ಲೇಟ್, ಚಿಪ್ಸ್, ಐಸ್ ಕ್ರೀಮ್, ಇಂಥವೆಲ್ಲ ಜಂಕ್ ಫುಡ್ ಅಂತ ಅನ್ಸ್ಕೊಂಡ್ರೆ, ಹಣ್ಣು ಸೊಪ್ಪು ತರಕಾರಿ ಬೇಳೆ ಕಾಳುಗಳು ಅಕ್ಕಿ ರಾಗಿ ಗೋಧಿ ಇಂತಹ ಒಂದಷ್ಟು ಪದಾರ್ಥಗಳನ್ನು ಬಳಸಿ ಮನೆಯಲ್ಲೇ ಮಾಡಿದ್ದು ಪೌಷ್ಟಿಕ ಆಹಾರ. ಜಂಕ್ ಫುಡ್ ಮತ್ತು ಪೌಷ್ಟಿಕ ಆಹಾರ ಇವೆರಡೂ ನಮ್ಮ ದೇಹದಲ್ಲಿ ಪರಸ್ಪರ ವಿರುದ್ಧ ದಿಕ್ಕಿನಲ್ಲಿ ಕೆಲಸ ಮಾಡುತ್ತವೆ. ಜಂಕ್ ಫುಡ್ನಿಂದ ಏನೆಲ್ಲ ದುಷ್ಪರಿಣಾಮಗಳಾಗುತ್ತೆ ಅನ್ನೋದನ್ನು ನಾವು ತಿಳ್ಕೊಂಡ್ವಲ್ಲ, ಹಾಗೆಯೇ ಪೌಷ್ಟಿಕ ಆಹಾರದ ಮಹತ್ವ ಅಂತೂ ನಮ್ಮೆಲ್ಲರಿಗೂ ಗೊತ್ತೇ ಇದೆ. ಒಂದಷ್ಟು ಶರೀರಕ್ಕೆ ದೀರ್ಘಕಾಲದ ಶಕ್ತಿ ಬೇಕು ಅಂದರೆ ಹಣ್ಣು ತರಕಾರಿ ಧಾನ್ಯಗಳನ್ನು ನಾವು ತಗೊಳ್ಬೇಕಾಗುತ್ತೆ. ಹಾಗಾಗಿ ದಿನವಿಡೀ ಕೆಲಸ ಮಾಡೋದಕ್ಕೆ ಬೇಕಾದಂತಹ ಶಕ್ತಿಯನ್ನು ಪೌಷ್ಟಿಕ ಆಹಾರದಿಂದ ನಾವು ಪಡ್ಕೊಳ್ಬಹುದು. ಜೊತೆಗೆ ಕ್ಯಾಲ್ಸಿಯಂ ಮತ್ತು ಪ್ರೋಟೀನ್ ಇರುವಂಥ ಆಹಾರಗಳನ್ನು ತಿನ್ನೋದ್ರಿಂದ ನಮ್ಮ ಮೂಳೆಗಳಿಗೆ ಬೇಕಾದಂತಹ ಕ್ಯಾಲ್ಸಿಯಂ ಸಿಗುತ್ತೆ, ಮೂಳೆಗಳು ಕೂಡ ಗಟ್ಟಿಮುಟ್ಟಾಗಿರುತ್ತೆ. ಮತ್ತು ನಾರಿನ ಅಂಶ ಹೆಚ್ಚಾಗಿರುವಂಥ ಆಹಾರವನ್ನು ತಗೊಳ್ಳೋದ್ರಿಂದ ನಮಗೆ ಮಲಬದ್ಧತೆ ಕಡಿಮೆ ಆಗುತ್ತೆ, ಹೊಟ್ಟೆಯ ಆರೋಗ್ಯಕ್ಕೆ ಬೇಕಾದಂಥ ಶಕ್ತಿ ಕೂಡ ಸಿಗುತ್ತೆ. ಪೌಷ್ಟಿಕ ಆಹಾರವನ್ನು ತಿನ್ನೋದ್ರಿಂದ ನಮ್ಮ ಮೆದುಳಿನಲ್ಲಿ ಇರುವಂತಹ ರಾಸಾಯನಿಕಗಳನ್ನು ಸಮತೋಲನದಲ್ಲಿಟ್ಟು ನಮ್ಮ ಮೂಡ್ ಅಂದರೆ ಮನಸ್ಸು ಒಂದು ಪ್ರಶಾಂತವಾಗಿರುವ ಹಾಗೆ ಈ ಪೌಷ್ಟಿಕ ಆಹಾರ ಕೆಲಸ ಮಾಡುತ್ತೆ. ಹಾಗಾಗಿ ನಾವು ಜಂಕ್ ಫುಡ್ ಡೇ ಸೆಲೆಬ್ರೇಷನ್ ಮಾಡಿದರೂ ಕೂಡ ಯಾವುದನ್ನು ತಿನ್ನಬೇಕು ಯಾವುದನ್ನು ಬಿಡಬೇಕು ಅನ್ನೋದು ನಮಗೆ ಬಿಟ್ಟಿದ್ದು. ಒಂಬತ್ತು ಗಂಟೆ 39:55 ಸಮಯ ಆಗಿದೆ. ರಾಜ ನರಸಿಂಹ ಚಿತ್ರದ ಹಾಡು ಇದು, ಸಂಗೀತ ಮತ್ತು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿದೆ. ಕೆ ಕಲ್ಯಾಣ್ ಅವರು ಬರೆದ ಗೀತೆಗೆ ದೇವ ಅವರ ಸಂಗೀತ.

0: ಆಗ ಬೇಡ ರಾಂಗ್ ರಗಳೆ.
1: ಜೀವನದ ಯಶಸ್ಸಿನ ಗುಟ್ಟುಗಳಲ್ಲಿ ನಾವು ತಿನ್ನುವ ಆಹಾರವೂ ಒಂದು. ಊಟ ಬಲ್ಲವನಿಗೆ ರೋಗವಿಲ್ಲ ಎಂದಿದ್ದಾರೆ ಹಿರಿಯರು.
2: ಅಸುರಕ್ಷಿತ ಆಹಾರ ಮತ್ತು ಅಶುದ್ಧ ನೀರಿನ ಸೇವನೆ ಅಪಾಯಕಾರಿ. ಹೆಚ್ಚು ಹೆಚ್ಚು ತರಕಾರಿ ಹಣ್ಣು ಹಂಪಲುಗಳನ್ನು ಬಳಸಿ ಸಾಕಷ್ಟು ನೀರನ್ನು ಕುಡಿಯಿರಿ. ಆಹಾರ ಪದಾರ್ಥಗಳನ್ನು ವ್ಯರ್ಥ ಪೋಲು ಮಾಡದೆ ಪುನರ್ಬಳಕೆಯ ವಿಧಾನಗಳನ್ನು ತಿಳಿದುಕೊಳ್ಳಿ.
1: ಆಹಾರ ಪದಾರ್ಥಗಳನ್ನು ಗೌರವಿಸಿ, ಅದು ನಿಮ್ಮ ಗೌರವ ಉಳಿಸುತ್ತದೆ. ಆರೋಗ್ಯಕರ ಆಹಾರ ಪದ್ಧತಿಯನ್ನು ಅನುಸರಿಸಿ ರೋಗಗಳಿಂದ ದೂರವಿರೋಣ.

0: ದಿಲ್ ರಂಗೀಲಾ.
1: ದಿಲ್ ರಂಗೀಲಾ ಚಿತ್ರದ ಹಾಡನ್ನು ನೀವು ಕೇಳಿದ್ರಿ. ಅರ್ಜುನ್ ಚನ್ನಿ ಅವರು ಹಾಡನ್ನು ಹಾಡಿದ್ದು, ಸಂಗೀತ ಸಂಯೋಜನೆ ಕೂಡ ಅವರದೇ ಆಗಿತ್ತು. ಯೋಗರಾಜ್ ಭಟ್ ಅವರು ಬರೆದ ಗೀತೆ ಇದಾಗಿತ್ತು. 9:39:39 ಸಮಯ. ಟ್ಯೂನ್ ಮಾಡಿ 102.9 ಎಫ್ ಎಂ ಕೇಳ್ತಾ ಇದ್ದೀರಾ. ಇಂದಿನ ವಿಶೇಷ, ಜಂಕ್ ಫುಡ್ ಡೇ ಅಂತ ಆಚರಣೆ ಮಾಡ್ತಾರೆ. ಆದರೆ ಜಂಕ್ ಫುಡ್ಡಾ, ಪೌಷ್ಟಿಕ ಆಹಾರನ ಯಾವುದು ಅನ್ನೋದು ನಮಗೆ ಬಿಟ್ಟಂಥ ವಿಷಯ. ಇದ್ರ ಬಗ್ಗೆ ಇನ್ನೂ ಸ್ವಲ್ಪ ಮಾತಾಡ್ತಾ ಹೋಗೋಣ. ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ ವಾಹಿನಿಯನ್ನು ನೀವು ಕೇಳ್ತಾ ಇದ್ದೀರಾ.
2: ಯಶಸ್ವಿ ಜೀವನದ ಗುಟ್ಟುಗಳಲ್ಲಿ ನಾವು ಸೇವಿಸುವ ಆಹಾರವೂ ಮುಖ್ಯ ಪಾತ್ರ ವಹಿಸುತ್ತದೆ. ಅಸುರಕ್ಷಿತ ಆಹಾರ ಮತ್ತು ನೀರಿನ ಸೇವನೆ ಸಕಲ ರೋಗಗಳ ಮೂಲ. ನಮ್ಮ ಆಹಾರವೇ ನಮಗೆ ಮದ್ದಾಗಲಿ. ಗಲಬೆರಕೆ ಆಹಾರ ಪ್ರಾಣಕ್ಕೆ ಸಂಚಕಾರ.
1: ಚಂದದ ಹಾಡುಗಳ ಜೊತೆಗೆ ನಮ್ಮ ಪಯಣ ಕೂಡ ಸಾಗ್ತಾ ಇದೆ. ನಾವು ಕೂಡ ನಿಮ್ಮ ಜೊತೆಗಿದ್ದೇವೆ ಅಂತ ಹೇಳಿ ಕಾರ್ಯಕ್ರಮಕ್ಕೆ ತಕ್ಕ ಹಾಗೆ ಹಾಡುಗಳು ಪ್ರೋಗ್ರಾಮ್ ಚೆನ್ನಾಗಿ ಬರ್ತಾ ಇದೆ. ಮಂಡ್ಯ ಸಕ್ಕರೆ ಕಾರ್ಖಾನೆ ಕೊಡಿಸ್ತೀನಿ, ಮೈಸೂರು ಪ್ಯಾಲೇಸ್ ಆದರೂ ಕೊಡಿಸ್ತೀನಿ ಅನ್ನುವ ಹಾಡು ಕೂಡ ಚೆನ್ನಾಗಿದೆ. ದಿಲ್ ರಂಗಿಲ ಚಿತ್ರದ ಗೀತೆ ಇಷ್ಟ ಆಯಿತು. ಓವರಾಲ್ ಒಳ್ಳೆ ಕಾರ್ಯಕ್ರಮವನ್ನು ಕೊಡ್ತಾ ಇದೆ ವಿವಿಧ ಭಾರತಿ ಅಂತ ಹೇಳಿ ನೀವೆಲ್ಲ ಸಂದೇಶವನ್ನು ಕಳಿಸ್ಕೊಟ್ಟಿದ್ರಿ. ಈಗ ಒಂದು ಹಾಡನ್ನು ಕೇಳಿ. ಇದು ಸಕೂಚಿ ಚಿತ್ರದ ಗೀತೆ. ಸಂಜಿತ್ ಹೆಗಡೆ ಮತ್ತು ಅನನ್ಯ ಭಟ್ ಅವರ ಧ್ವನಿ, ಹೃದಯ ಶಿವ ಅವರು ಬರೆದ ಗೀತೆಗೆ ಗಣೇಶ್ ಗೋವಿಂದ ಸ್ವಾಮಿ ಸಂಗೀತ ನೀಡಿದ್ದಾರೆ.

ಊಟ ತನ್ನಿಚ್ಛೆ, ನೋಟ ಪರರಿಚ್ಛೆ ಅನ್ನುವ ಒಂದು ಮಾತಿದೆ. ನಮ್ಮ ದೇಹಕ್ಕೆ ಯಾವುದು ಒಗ್ಗುತ್ತೆ, ಏನ್ ತಿಂದ್ರೆ ಒಳ್ಳೇದು, ಎಲ್ಲಿ ತಿನ್ಬೇಕು, ಎಷ್ಟು ತಿನ್ಬೇಕು ಅನ್ನೋದು ನಮ್ದೇ ತೀರ್ಮಾನ. ಎಲ್ಲಾ ಸಂದರ್ಭಗಳಲ್ಲಿ ಡಯೆಟ್ ಅಥವಾ ಪಥ್ಯ ಮಾಡೋದು ಸಾಧ್ಯ ಆಗದೇ ಇದ್ರು ಕೂಡ ಹಬ್ಬ ಹರಿದಿನ ಮದುವೆ ಶುಭ ಸಮಾರಂಭಗಳಲ್ಲಿ ಮನಸಾರೆ ಆಹಾರವನ್ನ ಸವಿದರೂ ದಿನನಿತ್ಯದ ಆಹಾರ ಕ್ರಮದಲ್ಲಿ ನಿಯಂತ್ರಣ ಇಲ್ಲದೆ ಇದ್ದಾಗ, ನಿಯಂತ್ರಣ ಇದ್ದಾಗ ನಿಜ ಬೇರೆ ಬೇರೆ ಸಂದರ್ಭಗಳಲ್ಲಿ ನಾವು ದಿನನಿತ್ಯದ ಆಹಾರ ಕ್ರಮದಲ್ಲಿ ನಿಯಂತ್ರಣವನ್ನು ಇಟ್ಕೊಂಡಾಗ ದೇಹ ಅನ್ನೋದು ದೇಗುಲವಾಗುತ್ತೆ, ಇಲ್ಲಾಂದರೆ ಶರೀರ ರೋಗಗಳ ಗೂಡಾಗುತ್ತೆ.

102.9 ಎಫ್ಎಂ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ವಾಹಿನಿಯಿಂದ ಇಂದಿನ ವಿಶೇಷ ಕಾರ್ಯಕ್ರಮವನ್ನು ಇಷ್ಟೊತ್ತು ಕೇಳಿದ್ರಿ. ಈಗ ಸಮಯ ಸರಿಯಾಗಿ 10 ಗಂಟೆ. ಕೆಲವೇ ಕ್ಷಣಗಳಲ್ಲಿ ಕೇಳಿ ಸುದ್ದಿ ಮುಖ್ಯಾಂಶಗಳು.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಅಂಚೆ ಮತದಾನ ವ್ಯವಸ್ಥೆಯನ್ನು ಮತ್ತಷ್ಟು ಸಮಗ್ರ, ಸುರಕ್ಷಿತ ಹಾಗೂ ಸಾರ್ವತ್ರಿಕವಾಗಿ ಲಭ್ಯವಾಗಿಸುವ ಉದ್ದೇಶದಿಂದ ಭಾರತೀಯ ಚುನಾವಣಾ ಆಯೋಗ ಇಂದು ಕೋಲ್ಕತ್ತಾದಲ್ಲಿ ಅಂತಾರಾಷ್ಟೀಯ ಸಮ್ಮೇಳನವನ್ನು ಆಯೋಜಿಸಿದೆ. ಅಯೋಧ್ಯೆಯ ರಾಮಮಂದಿರ ಕಾಣಿಕೆ ದುರುಪಯೋಗದ ಆರೋಪದ ಕುರಿತು ತನಿಖೆ ನಡೆಸಲು ವಿಶೇಷ ತನಿಖಾ ತಂಡ ಎಸ್ಐಟಿ ರಚಿಸುವ ಸಾಧ್ಯತೆ ಬಗ್ಗೆ ಉತ್ತರ ಪ್ರದೇಶ ಸರ್ಕಾರ ನ್ಯಾಯಾಲಯಕ್ಕೆ ಮಾಹಿತಿ ನೀಡುವಂತೆ ಸುಪ್ರೀಂಕೋರ್ಟ್ ಸೂಚಿಸಿದೆ. ಜೊತೆಗೆ ಈ ವಿಚಾರವನ್ನು ರಾಜಕೀಯಗೊಳಿಸದಂತೆ ಅರ್ಜಿದಾರರಿಗೆ ಎಚ್ಚರಿಕೆ ನೀಡಿದೆ. ರಾಷ್ಟೀಯ ಹೆದ್ದಾರಿಗಳಲ್ಲಿ ಪ್ರಯಾಣವನ್ನು ಇನ್ನಷ್ಟು ಸುಲಭ ಮತ್ತು ಪ್ರಯಾಣಿಕ ಸ್ನೇಹಿಯನ್ನಾಗಿಸಲು ರಾಜ್ಮಾರ್ಗ್ ಯಾತ್ರಾ ಮೊಬೈಲ್ ಆಪ್ನಲ್ಲಿ ಡಿಜಿಟಲ್ ಲೋಕಲ್ ಪಾಸ್ ಹಾಗೂ ಮಾರ್ಗಮಿತ್ರ ಸಹಾಯ ಕೇಂದ್ರ ಎಂಬ ಎರಡು ಹೊಸ ಡಿಜಿಟಲ್ ಸೇವೆಗಳನ್ನು ರಾಷ್ಟೀಯ ಹೆದ್ದಾರಿ ಪ್ರಾಧಿಕಾರ ಆರಂಭಿಸಿದೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಇರಾನ್ ವಿರುದ್ಧ ಭಾರೀ ಪ್ರತೀಕಾರ ಕ್ರಮ ಕೈಗೊಳ್ಳುವುದಾಗಿ ಎಚ್ಚರಿಕೆ ನೀಡಿದ್ದಾರೆ. ಜೋರ್ಡಾನ್ನಲ್ಲಿ ಇಬ್ಬರು ಹಾಗೂ ಇರಾಕ್ನಲ್ಲಿ ಒಬ್ಬರು ಸೇರಿದಂತೆ ಇತ್ತೀಚೆಗೆ ಮೂವರು ಅಮೆರಿಕದ ಯೋಧರು ಮೃತಪಟ್ಟ ಹಿನ್ನೆಲೆಯಲ್ಲಿ ಇರಾನ್ ಇದಕ್ಕೆ ಹಲವು ಪಟ್ಟು ಬೆಲೆ ತೆರಬೇಕಾಗುತ್ತದೆ ಎಂದು ಅವರು ಹೇಳಿದ್ದಾರೆ. ಲೇಬರ್ ಪಕ್ಷದ ನೂತನ ನಾಯಕ ಆಂಡಿ ಬರ್ನ್ಹ್ಯಾಮ್ ಬ್ರಿಟನ್ನ ನೂತನ ಪ್ರಧಾನಮಂತ್ರಿಯಾಗಿ ಅಧಿಕಾರ ಸ್ವೀಕರಿಸಿದ್ದಾರೆ. ಕುಮಟಾದ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಭಾರತ್ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್ ಬೆಂಗಳೂರು ಸಂಸ್ಥೆಯಿಂದ ಸಿಎಸ್ಆರ್ ನಿಧಿ ಅಡಿಯಲ್ಲಿ ನಿರ್ಮಿಸಿದ ಟ್ರಾಮಾ ಕೇರ್ ಸೆಂಟರ್ ಅನ್ನು ಇಂದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಸಚಿವ ಯುಟಿ ಖಾದರ್ ಉದ್ಘಾಟಿಸಲಿದ್ದಾರೆ. ಆಫ್ಘಾನಿಸ್ತಾನದ ಪೂರ್ವ ಭಾಗದ ನೂರಿಸ್ತಾನ್ ಪ್ರಾಂತ್ಯದಲ್ಲಿ ಭಾರೀ ಮಳೆಯಿಂದ ಉಂಟಾದ ಹಠಾತ್ ಪ್ರವಾಹದಲ್ಲಿ ಕನಿಷ್ಠ 20 ಮಂದಿ ಮೃತಪಟ್ಟಿದ್ದು ಸುಮಾರು 80 ಮಂದಿ ಗಾಯಗೊಂಡಿದ್ದಾರೆ. 100ಕ್ಕೂ ಹೆಚ್ಚು ಮಂದಿ ನಾಪತ್ತೆಯಾಗಿದ್ದಾರೆ. ಇಂದಿನಿಂದ ಇದೇ 26ರವರೆಗೆ ನಡೆಯಲಿರುವ ಚೀನಾ ಓಪನ್ ಬ್ಯಾಡ್ಮಿಂಟನ್ ಪಂದ್ಯಾವಳಿಗೆ ಚೀನಾದ ಚಾಂಗ್ಝೌನಲ್ಲಿ ಚಾಲನೆ ದೊರೆತಿದೆ. ಭಾರತದ ಪರ ಇಂದು ಪುರುಷರ ಸಿಂಗಲ್ಸ್ನಲ್ಲಿ ಎಚ್ಎಸ್ ಪ್ರಣಯ್ ಮತ್ತು ಮಹಿಳಾ ಸಿಂಗಲ್ಸ್ನಲ್ಲಿ ದೇವಿಕಾ ಸಿಹಾಗ್ ಕಣಕ್ಕಿಳಿಯಲಿದ್ದಾರೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 11 ಗಂಟೆಗೆ.

0: ಬೆಳ್ಳಿ ತೆರೆಯ ಬೆಳಗಿದ ಬಂಧುರದ ಹಾಡುಗಳು.
1: ನೀ ಬಂದು ನಿಂತಾಗ ನಿಂತು ನೀನಕ್ಕಾಗ
2: ಭಾವ ಭಿತ್ತಿಯೊಳಗೆ ಅಚ್ಚೊತ್ತಿದ ನಮ್ಮೆಲ್ಲರ ಅಚ್ಚುಮೆಚ್ಚಿನ ಸಾಲುಗಳು.
0: ನೆನಪಿನ ನೆಪದಲ್ಲಿ ನಮ್ಮನ್ನು ಹಿಡಿದಿಡುವ ಒನಪಾದ ಪದಗಳು. ಹಾಡು ಹಳೆತು, ಭಾವ ಎಂದಿದ್ದರೂ ಹೊಸತು,
2: ಹಳೆಯ ಬಂಗಾರದ ಗೀತೆಗಳು.

0: ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
1: ಎಲ್ಲರಿಗೂ ನಮಸ್ಕಾರ. ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ, ಸುಸ್ವಾಗತ. 10:35 ಸಮಯ ಆಗಿದೆ. ಬೆಳಗಿನಿಂದನೂ ಸಮಯ ಹೇಗೆ ಸರಿದು ಹೋಗ್ತಾ ಇದೆ ಅಂತಾನೆ ಗೊತ್ತಾಗ್ತಾ ಇಲ್ಲ. ಎಷ್ಟೆಲ್ಲ ಕಾರ್ಯಕ್ರಮಗಳ ನಡುವೆ ನಾವೀಗ ಓಲ್ಡ್ ಈಸ್ ಗೋಲ್ಡ್ ಹಳೆಯ ಹಾಡುಗಳ ಕಾರ್ಯಕ್ರಮಕ್ಕೆ ಬಂದು ನಿಂತಿದ್ದೇವೆ. ಸಾಕಷ್ಟು ಜನ ಕಾರ್ಯಕ್ರಮವನ್ನು ಕೇಳ್ತಾ ಕೇಳ್ತಾ ಸಂದೇಶವನ್ನು ಕಳಿಸ್ಕೊಟ್ಟಿದ್ದೀರಿ. ಹುಬ್ಬಳ್ಳಿ ಕೇಶವಾಪುರದಿಂದ ನಿವೇದಿತ ಗುರುರಾಜ ನವಲ್ಗುಂದ ಮನೆಯವರು ಎಲ್ಲ ಕಾರ್ಯಕ್ರಮಗಳು ತುಂಬಾ ಇಷ್ಟ ಆಗ್ತಾ ಇದೆ ಅಂತ ಅವರು ಹೇಳ್ತಾರೆ. ಕಾಕ್ಸ್ಟೌನ್ನಿಂದ ಗಿಳಿಯಾರು ಸದಾನಂದ ಶೆಟ್ಟಿ ಮತ್ತು ನಾಗಣ್ಣ, ನಾವಂತೂ ಬೆಳಗ್ಗೆ 6 ಗಂಟೆಯಿಂದನೇ ಕಾರ್ಯಕ್ರಮವನ್ನು ಕೇಳ್ತಾ ಕೆಲಸ ಮಾಡ್ತಾ ಇದ್ದೀವಿ ಮಾರಾಯರೇ ಅಂತ ಹೇಳ್ತಾರೆ. ಮತ್ತೊಬ್ಬರು ಸೌಭಾಗ್ಯ ರಾಜನ್ ಕುಂಟೆಯಿಂದ, ಹಾಡುಗಳು ಚೆನ್ನಾಗಿದೆ, ಕಾರ್ಯಕ್ರಮ ಇಷ್ಟ ಆಗ್ತಾ ಇದೆ, ಥ್ಯಾಂಕ್ ಯು ವಿವಿಧ ಭಾರತಿ ಅಂತ. ಪರಿಮಳ ಆನಂದ ಮೂರ್ತಿ ಯಲಹಂಕ, ಬೆಳಗಿನಿಂದ ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದೀವ್ರಿ ಅಂತ ಹೇಳ್ತಾರೆ. ನಿರ್ಮಲ ಅವರು ಗೊರಗೊಂಟೆ ಪಾಳ್ಯದಿಂದ, ಮುದ್ದಾದ ಹಾಡುಗಳು ಮುದ್ದಾದ ಕಾರ್ಯಕ್ರಮ ಅಂತ ಹೇಳ್ತಾರೆ. ಕೌಸಲ್ಯವರು ಬನಶಂಕರಿಯಿಂದ ಸಂದೇಶ ಕಳಿಸಿ ಹೇಳ್ತಾ ಇದ್ರೆ, ಕೃಷಿ ಇಲ್ಲದೆ ಅನ್ನ ಇಲ್ಲ, ಅನ್ನವಿಲ್ಲದೆ ಜೀವ ಇಲ್ಲ ಅಂತ ಹೇಳಿದ್ರಿ, ಈ ಮಾತು ಹೃದಯಕ್ಕೆ ಟಚ್ ಆಯಿತು ಅಂತ ಹೇಳ್ತಾರೆ. ನಿಜ ಅಲ್ವಾ, ಕೃಷಿ ಇಲ್ಲ ಅಂದರೆ ನಾವು ಹೊಟ್ಟೆಗೆ ಏನು ತಿನ್ನಬೇಕು? ಓಹೋ. ಮತ್ತೊಬ್ಬರು ಯಾರಪ್ಪ, ಮಂಜುನಾಥ್ ಪಿ ಕಲ್ಲತ್ತಮ್ಮನಹಳ್ಳಿ ಬೆಂಗಳೂರು, ಇವರು ಹೇಳ್ತಾ ಇದ್ರೆ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀವಿ ಅಂತ. ಬೇರೆ ಬೇರೆ ಏನೇನೋ ಒಂದಷ್ಟು ಮೆಸೇಜ್ ಕಳಿಸಿದ್ರೆ ಅದು ಖಂಡಿತವಾಗ್ಲೂ ನಂಗೆ ಅರ್ಥ ಆಗ್ತಾ ಇಲ್ಲ. ಮತ್ತು ಕವಿತಾ ಶ್ರೀನಿವಾಸ್ ಧಾರವಾಡದಿಂದ, ಜಂಕ್ ಫುಡ್ ಬಗ್ಗೆ ಒಳ್ಳೆ ಮಾಹಿತಿ ನೀಡಿದ್ರಿ ಅಂತ ಸುರೇಶ್ ಭಟ್ ಅವರು ಹೇಳ್ತಾ ಇದ್ದಾರೆ. ಭವ್ಯ ಹೆಸರುಘಟ್ಟ, ಬೆಳಗ್ಗೆಯಿಂದ ಕಾರ್ಯಕ್ರಮ ಕೇಳ್ತಾ ಇದ್ದೀವಿ, ಎಲ್ಲವೂ ಕೂಡ ಚಂದ ಅಂತ. ಬಸವರಾಜ್ ಕಣಬರ್ಗಿ ಇವರು ಕೂಡ ವಿವಿಧ ಭಾರತಿಗೆ ಧನ್ಯವಾದ ಅಂತ ಹೇಳಿದರೆ, ಹಾಡುಗಳು ತುಂಬ ಸೊಗಸಾಗಿ ಮೂಡಿ ಕಾರ್ಯಕ್ರಮ ಹಿತ ಅನ್ನಿಸ್ತಾ ಇದೆ, ಧನ್ಯವಾದ ಅಂತ ಉಷಾ ಗೋಪಾಲ್ ಅವರು ಹೇಳ್ತಾ ಇದ್ದಾರೆ. ದೇಹವೆಂದರೆ ಓಮನಜ, ಈ ಹಾಡಿನಲ್ಲಿ ಎಷ್ಟೊಂದು ಸತ್ಯ ಇದೆ ಅಂತ ನಾಗರತ್ನ ಅವರು ಹೇಳಿದ್ರೆ, ಗುಡ್ ಮಾರ್ನಿಂಗ್, ಸೂಪರ್ ಹಾಡುಗಳು ಕೇಳಿ ಖುಷಿ ಆಗ್ತಾ ಇದೆ ಅಂತ ಸಂಜಯ್ ಕತ್ರಿಗುಪ್ಪೆಯಿಂದ ಸಂದೇಶ ಕಳಿಸಿದ್ರೆ, ಶ್ರೀನಿವಾಸ್ ಅವರು ಪದ್ಮನಾಭನಗರದಿಂದ ಸಂದೇಶವನ್ನು ಕಳಿಸ್ಕೊಡ್ತಾ ಇದ್ರೆ, ಹೀಗೆ ಕಾರ್ಯಕ್ರಮ ನಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ನೀವು ಹೇಳಿದಿರಿ. ಎಲ್ಲರಿಗೂ ಕೂಡ ಧನ್ಯವಾದಗಳು. ಸಂದೇಶ ಕಳಿಸಿದವ್ರಿಗೆ ಮಾತ್ರ ಧನ್ಯವಾದ ಅಲ್ಲ, ಕಾರ್ಯಕ್ರಮ ಕೇಳ್ತಾ ಇರುವ ನಿಮಗೂ ಕೂಡ ಧನ್ಯವಾದಗಳು ಕಣ್ರಿ.
2: ಇದು ಆಕಾಶವಾಣಿ, ಶಿಕ್ಷಣ, ಮಾಹಿತಿ ಮತ್ತು ಮನೋರಂಜನೆಯೇ ಧ್ಯೇಯವಾಗುಳ್ಳ ಬೃಹತ್ ಸಂಸ್ಥೆ.
3: 1927 ಮುಂಬೈ ಹಾಗೂ ಕಲ್ಕತ್ತಾದಲ್ಲಿ ಖಾಸಗಿಯಾಗಿ ಆರಂಭಗೊಂಡಿತು ಆಕಾಶವಾಣಿ.
2: ಆಲ್ ಇಂಡಿಯಾ ರೇಡಿಯೋ ಎಂದು ನಾಮಕರಣವಾದುದು ಮತ್ತು ವಾರ್ತಾ ಬುಲೆಟಿನ್ ಆರಂಭವಾದುದು 1936.
3: ವಿವಿಧ ಭಾರತಿ ಸೇವೆ ಪ್ರಾರಂಭಗೊಂಡುದು 1957.
2: ವಿವಿಧ ಭಾರತಿ ಸೇವೆಯಲ್ಲಿ ವಾಣಿಜ್ಯ ಪ್ರಸಾರವನ್ನ ಜಾರಿಗೆ ತಂದುದು 1967.
3: ಎಫ್ಎಂ ಸೇವೆ ಚೆನ್ನೈಯಲ್ಲಿ ಆರಂಭಗೊಂಡಿತು 1977.
2: ನಾಡು ನಾಡಿ ಬಯಸುವಂಥ ನಾಡಿ ನುಲಿಯ ಬಾನುಲಿ, ಶುದ್ಧ ಮನಕ್ಕೆ ಸುಸಮಯದಲ್ಲಿ ಬರುತ್ತಲಿರುವ ಬಾನುಲಿ.
3: ಸರ್ವೇ ಜನಾಃ ಸುಖಿನೋ ಭವಂತು,
2: ಬಹುಜನ ಹಿತಾಯ ಬಹುಜನ ಸುಖಾಯ, ಈ ಧ್ಯೇಯ ಹೊತ್ತ ಆಕಾಶವಾಣಿ
3: ಸಂವಿಧಾನ ಪ್ರಣೀತ ಪ್ರಜಾಸತ್ತಾತ್ಮಕ ಮೌಲ್ಯಗಳ ವರ್ಧನೆಗೆ ಹಾಗೂ ದೇಶದ ಐಕ್ಯದ ವೃದ್ಧಿಗಾಗಿ ನಿರಂತರ ಶ್ರಮಿಸುತ್ತಿದೆ.
2: ಇದು ನಮ್ಮ ನಿಮ್ಮೆಲ್ಲರ ಆಕಾಶವಾಣಿ.
1: ಸೊಗಸಾದ ಹಳೆಯ ಹಾಡುಗಳನ್ನು ನಾವೀಗ ಕೇಳ್ತಾ ಹೋಗೋಣ. ಒಂದಷ್ಟು ಚಂದದ ಹಾಡುಗಳು ನಿಮಗಾಗಿ ಕಾಯ್ತಾ ಇದೆ. ಎಲ್ಲ ಹಾಡುಗಳನ್ನು ಕೇಳಿ, ಒಂದಕ್ಕಿಂತ ಒಂದು ಅದ್ಭುತವಾದ ಹಾಡುಗಳು. ಆದರೆ ಈ ಎಲ್ಲ ಹಾಡುಗಳನ್ನು ನೀವೇನು ಇದೇ ಮೊದಲನೇ ಸಲ ಕೇಳ್ತಾ ಇಲ್ಲ, ಕೇಳಿರುವಂಥ ಮತ್ತೆ ಮತ್ತೆ ಕೇಳಬೇಕು ಅನಿಸುವಂಥ ಚಂದದ ಹಾಡುಗಳ ಕಾರ್ಯಕ್ರಮ ಓಲ್ಡ್ ಈಸ್ ಗೋಲ್ಡ್ ಕೇಳಿ

0: ಬಳಗ ಕಂಡೋರುಂಟು, ಬಾಣ ಎಲ್ಲಿ ಬಂದೋರುಂಟು, ನನ್ನ ಬಣ್ಣ ಕಂಡೋರಿಲ್ಲ. ನನ್ನ ಸರಲ್ಲೇ ಕಮ್ಮಾಲ್ ನಾನೇ ಕಣ್ವರ್ಲಾಲ್, ನನ್ನ ಸರಲ್ಲೇ ಕಮ್ಮಾಲ್ ನಾನೇ ಕಣ್ವರ್ಲಾಲ್.
1: ಏಯ್ ಯಾಕ್ರಿ ಹೀಗೆ ಕಣ್ ಕಂಡಲ್ಲಿ ಕಸ ಎಸಿತೀರಾ? ನಿಮ್ಮ ಮನೆ ಆದ್ರೆ ಹೀಗೆ ಮಾಡ್ತೀರೇನ್ರಿ?
2: ಪ್ಲೀಸ್ ಸ್ವಾಮಿ, ನಿಮ್ಮ ಉಪದೇಶ ಸ್ವಲ್ಪ ನಿಲ್ಲಿಸ್ತೀರಾ? ಇದು ಪಬ್ಲಿಕ್ ಪ್ಲೇಸ್, ಹೇಗೆ ಬೇಕಾದ್ರೂ ನಡ್ಕೋಬಹುದು.
1: ಅಲ್ಲಪ್ಪ, ಪಬ್ಲಿಕ್ ಪ್ಲೇಸ್ ಏನೋ ಸರಿ, ಹಂಗಂತ ನೀವು ಇಷ್ಟ ಬಂದಂಗೆ ಕಸ ಹಾಕಿದ್ರೆ ಹೆಂಗಪ್ಪ? ನಮ್ಮ ಊರು, ನಮ್ಮ ಸುತ್ತಮುತ್ತಲ ಶುಚಿತ್ವವನ್ನ ನಾವೇ ಕಾಪಾಡ್ಕೋಬೇಕು ಅಲ್ವಾ?
3: ಪರಿಸರ ಮಾಲಿನ್ಯ ಎಲ್ಲೋ ದೂರದಲ್ಲಿ ನಡೆಯುತ್ತಿದೆ ಎಂಬ ಭಾವನೆ ಸರಿಯಲ್ಲ. ಮನೆಯ ಮುಂದೆ ಹರಿಯುತ್ತಿರುವ ಕೊಳಚೆ ನೀರು, ಮಳೆ ನೀರು ಹರಿದು ಹೋಗಲು ಆಸ್ಪದವಿಲ್ಲದ ಚರಂಡಿಗಳು, ರಸ್ತೆಯಲ್ಲಿ ಚೆಲ್ಲಿದ ಕಸಕಡ್ಡಿ, ಎಂದಾದರೊಮ್ಮೆ ಖಾಲಿ ಮಾಡುವ ಕಸದ ತೊಟ್ಟಿ, ಇವೆಲ್ಲ ಪರಿಸರ ಮಾಲಿನ್ಯದ ತಾಣಗಳು. ಇವುಗಳ ನಿರ್ಮೂಲನೆ ನಮ್ಮ ಆದ್ಯ ಗುರಿಯಾಗಬೇಕು.
4: ಓಲ್ಡ್ ಇಸ್ ಗೋಲ್ಡ್ ಹಳೆಯ ಹಾಡುಗಳ ಕಾರ್ಯಕ್ರಮ ಆರಂಭ ಆಗಿದೆ. ಕೇಳಿದ್ರಿ ನೀವು ಎರಡು ಹಾಡುಗಳನ್ನ. ಮೊದಲನೆಯ ಹಾಡು ತೀರದ ಬೈಕೆ ಚಿತ್ರದ ಗೀತೆ ನಾ ಮರೆಯಲಾರೆ ಅಂತ ಹಾಡಿದ್ರು. ರಾಜು ಅವರು ಬರೆದ ಗೀತೆಗೆ ವಿಜಯ ಭಾಸ್ಕರ್ ಅವರು ಸಂಗೀತ ಸಂಯೋಜನೆಯನ್ನ ಮಾಡಿದ್ರು. ಅಂತಹ ಚಿತ್ರದ ಗೀತೆಯನ್ನ ಕೇಳಿದ್ರಿ. ನಾನು ಯಾರು ಯಾವ ಊರು ಅಂತ ಹೇಳಿ ಬಂತು ಹಾಡು. ಎಸ್ ಪಿ ಬಾಲಸುಬ್ರಹ್ಮಣ್ಯ ಮತ್ತು ಸಂಗಡಿಗರ ಧ್ವನಿಯಲ್ಲಿತ್ತು. ಆರ್ ಎನ್ ಜೇಗೋಪಾಲ್ ಅವರು ಗೀತೆಯನ್ನ ಬರೆದಿದ್ರು. ಜಿ ಕೆ ವೆಂಕಟೇಶ್ ಅವರ ಸಂಗೀತ ಸಂಯೋಜನೆ ಇತ್ತು. ನಾಗರಾಜ್ ಕೊಡೇಕಲ್ ಅವ್ರು ಹೇಳ್ತಾ ಇದ್ರೆ ನಾ ಮರೆಯಲಾರೆ ಈ ದಿನ ತಪ್ಪು, ನಾನು 365 ದಿನಾನು ವಿವಿಧ ಭಾರತೀಯ ಈ ಮಧುರವಾದ ಕಾರ್ಯಕ್ರಮವನ್ನು ಮರೆಯೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳಿ. ಹಾಗೆ ಜಿ ಎಸ್ ಚಂದನ್ ಅವರು ಚಿತ್ರದುರ್ಗದಿಂದ ಹೇಳ್ತಾ ಇದ್ದಾರೆ, ಸಂದೇಶ ಕಳಿಸೋರಿಗೆ ಮಾತ್ರ ಅಲ್ಲ ಕಾರ್ಯಕ್ರಮ ಕೇಳೋವರಿಗೂ ಕೂಡ ಧನ್ಯವಾದಗಳು ಅಂತ ಹೇಳ್ತಿರಲ್ಲ, ಅದೇ ಇಷ್ಟ. ಯಾಕಂದರೆ ಒಂದೊಂದ್ಸಲ ನಮಗೆ ಸಂದೇಶ ಕಳಿಸೋದಕ್ಕೆ ಸಾಧ್ಯನೇ ಆಗೋದಿಲ್ಲ ಕಾರ್ಯಕ್ರಮದಲ್ಲಿ, ಯಾವಾಗಲೂ ನಿಮ್ಮ ಜೊತೆಯಾಗಿರ್ತೇವೆ ಅಂತ ಹೇಳಿದ್ರೆ. ನಿರ್ಮಲ ಅವರು ಹೇಳ್ತಾ ಇದ್ರೆ ನಾನಂತೂ ಬಕಪಕ್ಷಿ ಥರ ಕಾಯ್ತಾ ಇರ್ತೀನಿ ಹಳೆಯ ಹಾಡುಗಳ ಕಾರ್ಯಕ್ರಮಕ್ಕೆ ಅಂತ. ಎನ್ ಎಂ ಕರ್ಜಗಿ ಮರಗೋಡದಿಂದ, ಶಿವಯ್ಯ ಜೆ ಪಿ ನಗರದಿಂದ, ಗಜಲಕ್ಷ್ಮಿ ಸಿಡ್ಲಘಟ್ಟದಿಂದ ಸಂದೇಶವನ್ನು ಕಳಿಸಿ ಕಾರ್ಯಕ್ರಮದಲ್ಲಿ ಜೊತೆಯಾಗಿದ್ದ

ಅಂತ ಹೇಳಿದ್ರೆ, ನಮ್ಮ ಮತ್ತೊಬ್ಬರು ಆತ್ಮೀಯ ಸ್ನೇಹಿತರು ಹೇಳ್ತಾ ಇದ್ರೆ, ಜಂಕ್ ಫುಡ್ ಬಗ್ಗೆ ಒಳ್ಳೆ ಕಾರ್ಯಕ್ರಮವನ್ನು ಕೊಟ್ರಿ, ಬೆಳಗ್ಗೆಯಿಂದ ರಾತ್ರಿವರೆಗೆ ಅದೇ ಎಣ್ಣೆಯಲ್ಲಿ ಕರೆದು ಎದ್ದಿ ಎದ್ದಿ ಕೊಡ್ತಾ ಇರ್ತಾರೆ. ಅದ್ರ ಬದಲಾಗಿ ಒಂದು ಬಾಳೆಹಣ್ಣು ತಿನ್ನಬೇಕಾದ್ರೆ ಕೂಡ ಆಚೆ ಈಚೆ ಯಾರಾದರೂ ನೋಡ್ತಾರಾ ಅಂತ ಯೋಚಿಸ್ತೀವಿ. ಹಾಗೆ ಅಲ್ಲಿ ಇಲ್ಲಿ ರಸ್ತೆ ಬದಿಯಲ್ಲಿ ತಿಂತಾನೆ ಇರ್ತೀವಿ ವಿಷಪೂರಿತ ಆಹಾರ. ಅದರಲ್ಲಿ ಏನಿದೆ, ಪ್ರೋಟೀನು ಬರೀ ಮಣ್ಣು. ಒಳ್ಳೆ ಕಾರ್ಯಕ್ರಮ, ಧನ್ಯವಾದಗಳು. ನಾನು ಯಾರು, ಯಾವ ಊರು, ಎಂಥ ಮಸ್ತ್ ಮ್ಯೂಸಿಕ್ ರೀ ಅಂತ ಹೇಳ್ತಾ ಇದ್ದಾರೆ. ಕೇಳ್ತಾ ರೀ, ಓಲ್ಡ್ ಇಸ್ ಗೋಲ್ಡ್ ಹಳೆಯ ಹಾಡುಗಳ ಈ ಪ್ರಸಾರ ಮುಂದುವರಿತಾ ಇದೆ. ನಮ್ಮ ಮುಂದಿನ ಹಾಡನ್ನು ನಾವು ಆರಿಸ್ಕೊಂಡಿರೋದು ಯಾವ ಸಿನಿಮಾದಿಂದ ಅಂತ ಹೇಳಿದ್ರೆ, ಅನುಪಮ ಚಿತ್ರದಾಗೀತೆ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ, ಎಸ್ ಜಾನಕಿಯವರ ಡ್ಯೂಟ್ ಸಾಂಗ್ ಇದು. ದೊಡ್ಡ ರಂಗೇಗೌಡರು ಬರೆದ ಗೀತೆ, ಅಶ್ವಥ್ ವೈದಿ ಸಂಗೀತ ಸಂಯೋಜನೆ ಇದೆ.

0: ತಂದೆ ಮಕ್ಕಳ ಸಂಬಂಧ ಒಂದು ಸುಂದರ ಪಯಣ.
1: ಅಪ್ಪ ಸೂತ್ರಧಾರ ಕೇಳೋ ಕನಸು ಕಂಡಿರೆ.
0: ಅಪ್ಪ ಎಂದರೆ ಆಪ್ತತೆ, ಅಪ್ಪ ಎಂದರೆ ಆತ್ಮವಿಶ್ವಾಸ.
2: ಅಪ್ಪ ಅಮ್ಮ ಇಲ್ಲ ಅನ್ನೋ ನೋವು ಬೇಡಮ್ಮ, ನನ್ನ ನೋಡಮ್ಮ.
0: ಪಿತೃದೇವೋಭವ, ಇದು ಭಾರತೀಯ ಸಂಸ್ಕೃತಿ ತೋರಿದ ಪರಮ ಗೌರವ.
1: ನಾನು ನೋಡಿದ ಮೊದಲ ವೀರ, ಬಾಳು ಕಲಿಸಿದ ಸಲಹೆಗಾರ, ಬೆರಗು ಮೂಡಿಸೋ ಜಾದುಗಾರ.
0: ತನ್ನ ಮಗುವನ್ನು ತಂದೆಯಷ್ಟು ಚೆನ್ನಾಗಿ ಯಾರೂ ಅರ್ಥ ಮಾಡಿಕೊಳ್ಳಲಾರರು, ಇದು ಶೇಕ್ಸ್ಪಿಯರ್ ಹೇಳಿರುವ ಮಾತು.

ಅಬ್ಬಬ್ಬಾ ಎಷ್ಟು ಚಂದ ನಮ್ಮ ಪುನೀತ್ ಆಗ ಲೋಹಿತ್ ಆಗಿದ್ರು, ಎಂಥ ಮುದ್ದಾಗಿ ಹೇಳ್ತಾರೆ ಹಾಡು. ಈ ಹಾಡು ಮತ್ತು ಆ ಭಕ್ತ ಕುಂಬಾರದಲ್ಲಿ ಅವರನ್ನು ನೋಡೋದು, ಅವ್ರ ಮಾತು ಹಾಡು ಎಲ್ಲವೂ ಚಂದ ಚಂದ ಚಂದ. ಏನು ಮಾಡೋದು, ಒಳ್ಳೆಯವರನ್ನು ಹೆಚ್ಚು ದಿನ ಈ ಭೂಮಿ ಮೇಲೆ ಇರೋದಕ್ಕೆ ಬಿಡೋದಿಲ್ವಂತೆ ಆ ಜವರಾಯ, ಅದೇ ಬೇಸರ. ಆದರೆ ಅವರು ಹಾಡಿರುವಂಥ ಹಾಡುಗಳನ್ನು, ಅವರ ಸಿನಿಮಾಗಳನ್ನು ನೋಡ್ತಾ ನಾವು ಅವರನ್ನು ಅಮರರನ್ನಾಗಿಸಬಹುದು. ಭಾಗ್ಯವಂತ ಚಿತ್ರದ ಗೀತೆ ಮಾಸ್ಟರ್ ಲೋಹಿತ್ ಅವರ ಧ್ವನಿಯಲ್ಲಿತ್ತು. ಚಿವುದೇಶಂಕರ್ ಅವರು ಗೀತೆಯನ್ನು ಬರೆದಿದ್ರು. ಟಿ ಜಿ ಲಿಂಗಪ್ಪ ಅವರ ಸಂಗೀತ ಇತ್ತು. ಅದರ ಜೊತೆಗೆ ಮತ್ತೊಂದು ಸೂಪರ್ ಹಿಟ್ ಹಾಡು ಕೂಡ ಕೇಳಿಬಂತು, ಅನುಪಮ ಚಿತ್ರದ ಗೀತೆ ಒಲುಮೆ ಪೂಜೆಗೆಂದೇ ಕರೆಯ ಕೇಳಿ ಬಂದೆ. ಇದು ಕೂಡ ದೊಡ್ಡರಂಗೇಗೌಡರ ರಚನೆ, ಎಸ್ ಜಾನಕಿ ಮತ್ತು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿತ್ತು. ಸಂಗೀತ ಸಂಯೋಜನೆ ಅಶ್ವಥ್ ವೈದಿ ಅವರದಾಗಿತ್ತು.

ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನು ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455555 ಕರೆ ಮಾಡಿ.

0: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
1: ಓಲ್ಡ್ ಇಸ್ ಗೋಲ್ಡ್, ಹಳೆಯ ಹಾಡುಗಳ ಪ್ರಸಾರ ಮುಂದುವರಿತಾ ಇದೆ. ಸಮಯ 10:35. ಟ್ಯೂನ್ ಮಾಡಿ ಕೇಳ್ತಾ ಇರೋದು ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ, ಸದಾ ನಿಮ್ಮ ಸಂಗಡ. ಕೇಳೋಣ ಚಲಿಸುವ ಮೋಡಗಳು ಚಿತ್ರದಿಂದ ಆರಿಸಿದ ಒಂದು ಹಾಡು. ಡಾಕ್ಟರ್ ರಾಜ್ಕುಮಾರ್ ಮತ್ತು ಎಸ್ ಜಾನಕಿಯವರ ಧ್ವನಿ, ಚಿವದೇಶಂಕರ್ ಅವರ ಸಾಹಿತ್ಯಕ್ಕೆ ರಾಜನ್ ನಾಗೇಂದ್ರ ಅವರ ಸಂಗೀತ ಇದೆ. ಇದರ ಜೊತೆಗೆ ಮತ್ತೊಂದು ಹಾಡು ಧರ್ಮ ದಾರಿ ತಪ್ಪಿತು ಚಿತ್ರದಿಂದ ನಾಗೇಂದ್ರ ಬಾಬು ಅವರು ಬರೆದಿದ್ದಾರೆ, ರಮೇಶ್ ನಾಯ್ಡು ಸಂಗೀತ ನೀಡಿದ್ದಾರೆ, ಪಿ ಸುಶೀಲಾ ಧ್ವನಿಯಾಗಿದ್ದಾರೆ.

0: ಹಾಳಾದ ಕೆಮ್ಮು. ಡಾಕ್ಟರ್ ತಾವ ಹೋಗ್ಬೇಕು. ಡಾಕ್ಟ್ರೆ ನಮಸ್ಕಾರ ಡಾಕ್ಟ್ರ.
1: ಓ ಬಾಪ್ಪ, ಏನಪ್ಪ ಬಂದಿದ್ದು, ಏನು ಸಮಾಚಾರ ಅಂತೀನಿ?
0: ಒಂದು ವಾರ ಆಯಿತು ಡಾಕ್ಟ್ರೆ, ಕೆಮ್ಮು ಹೋಯಕ್ಕೇ ಇಲ್ಲ ಅಂತದೆ.
1: ಕೆಮ್ಮು? ಏನು ಕೆಲಸ ಮಾಡ್ತೀಯ ನೀನು?
0: ರೈತ ಸ್ವಾಮಿ.
1: ಅಲ್ಲ, ಎಷ್ಟು ಜನ ಮಕ್ಕಳು ನಿಮಗೆ?
0: ಮೂರುವರೆ ಅವೆ, ಮೂರು ಮಕ್ಕಳವೇ ಮನೇಲಿ, ಇನ್ನೊಂದು ಹೊಟ್ಟೆಲ್ಲದೆ.
1: ಅದಕ್ಕೆ ಅರ್ಧ ಹೊರೆ ಅಂತಂದ್ರೆ ಹೊರೇನು ಒಂಥರ ಹೊರೇನೆ ತಾನೆ ನಿನ್ನ ಹೆಂಡತಿಗೆ. ಅಲ್ಲ, ನೀನು ಈ ಕೆಲಸ ಮಾಡಕ್ ಹೋಯ್ತೀಯಲ್ಲ, ನಿನ್ನ ಹೆಂಡತಿ ಏನ್ ಮಾಡ್ತಾಳೆ ಅವಳು?
0: ಇಲ್ಲ ಸ್ವಾಮಿ, ಮನೇಲೆ ಇರ್ತಾಳೆ.
1: ಮನೆಯಲ್ಲೇ ಇರ್ತಾಳೆ? ಏನು ಕೆಲಸ ಮಾಡಲ್ವಾ?
0: ಇಲ್ಲ, ಬೆಳಿಗ್ಗೆ 4 ಗಂಟೆಗೆ ಎದ್ದೇಳ್ತಾಳೆ, ನೀರು ಸೌದೆ ಒತ್ಕೊ ಬರ್ತಾಳೆ, ಒಲೆ ಒತ್ತಿಸಿ ನಾಷ್ಟ ತಯಾರು ಮಾಡ್ತಾಳೆ, ನಂತರ ಒಳಗೆ ಹೋಗಿ ಸ್ನಾನ ಮಾಡ್ಕೊಂಡು ಹಂಗೆ ಬಟ್ಟೆ ಹೋಗ್ಕೊಂಡು ಬರ್ತಾಳೆ. ವಾರಕ್ಕೊಂದು ಬಾರಿ ಗಿರಣಿಗೆ ಹೋಗಿ ಇಟ್ಟು ಬೀಸ್ಕೊಂಡು ಬರ್ತಾಳೆ. ನಂತರದ ಹತ್ರ ಸಂತೆಗೆ 2 ಮಕ್ಕಳನ್ನ ಜೊತೆಯಲ್ಲಿ ಕರ್ಕೊಂಡು ಹೋಗಿ ಟೊಮೆಟೊ ಮಾರ್ತಾಳೆ, ಮಾರ್ತಾ ಮಾರ್ತಾ ಬುಟ್ಟಿ ಎಣಿತಾಳೆ, ಬರುವಾಗ ಮನೆಗೆ ಬೇಕಾದ ಸಾಮಾನು ತತ್ತಾಳೆ, ಅಲ್ಲಿಂದ ಬಂದು ಮಧ್ಯಾಹ್ನದ ಅಡುಗೆ ತಯಾರು ಮಾಡ್ತಾಳೆ.
1: ಮಧ್ಯಾಹ್ನ ಉಣ್ಣಕ್ಕೆ ಬತ್ತಿಯ ತಾನೆ?
0: ಇಲ್ಲ ಇಲ್ಲ ಸ್ವಾಮಿ, ಅವಳೆ 3 ಕಿಲೋಮೀಟರ್ ನಡ್ಕೊಂಡ್ಬಂದು ಹೊಲಕ್ಕೆ ಊಟ ತಂದ್ಕೊತಾಳೆ. ನಾನು ಊಟ ಮಾಡಿ ಬದುವಿನಲ್ಲಿ ಮಲಗಿ ಸ್ವಲ್ಪ ವಿಶ್ರಾಂತಿ ತಗೋತೀನಿ.
1: ಆಮೇಲೆ
0: ನಂತರ ಅವಳು ಹೊಲದಲ್ಲಿ ಕಳೆ ಗಿಳೆ ಕೀಳ್ತಾಳೆ, ತರಕಾರಿ ತೋಟಕ್ಕೆ ನೀರು ಹಾಕ್ತಾಳೆ. ಸಂಜೆ ಇಬ್ರು ಒಟ್ಟಿಗೆ ಮನೆಗೆ ಹೋಗ್ತೀವಿ.
1: ಸಂಜೆ ಮನೆಗೆ ಹೋಗ್ತೀಯ? ಮನೆಗೆ ಹೋದ್ಮೇಲೆ
0: ಸಂಜೆ ಸ್ವಲ್ಪ ಸ್ನೇಹಿತರ ಜೊತೆ ಸಾಯಂಕಾಲ ಒಂದು ಸ್ವಲ್ಪ ಹಂಗೆ ಕಾಲ ಕಳಿತೀವಿ ಸ್ವಾಮಿ.
1: ಅಲ್ಲಪ್ಪ, ಸಂಜೆ ನೀನೇನೋ ಸ್ನೇಹಿತರ ಜೊತೆ ಹಂಗೆ ಹೊರಗಡೆ ಹೊರಟೈತೀಯ, ಅವಳೇನು ಮಾಡ್ತಾಳೆ ಅಂತೀನಿ?
0: ಅವಳು ಮನೇಲೇ ಇರ್ತಾಳೆ ಸ್ವಾಮಿ, ರಾತ್ರಿ ಊಟಕ್ಕೆ ರೆಡಿ ಮಾಡ್ಬೇಕಲ್ಲ.
1: ಓಹ್, ಅಂದರೆ ಮನೆಗೆ ರಾತ್ರಿ ಊಟಕ್ಕೆ ಮಾತ್ರ ನೀನು ತಪ್ಪದೇ ಬರ್ತೀಯ, ಅಥವಾ ಅಲ್ಲೇ ಸ್ನೇಹಿತರ ಜೊತೆನೇ ಏನಾದರೂ ಮುಗಿಸ್ಕೊ ಬಂದ್ಬಿಡ್ತೀಯ?
0: ಇಲ್ಲ ಇಲ್ಲ ಇಲ್ಲ, ಊಟಕ್ಕೆ ಮಾತ್ರ ನಾನು ಮನೆಗೆ ಬರ್ತೀನಿ, ಊಟ ಮಾಡಿ ಮಲ್ಕೊಬಿಡ್ತೀನಿ.
1: ಆಯಿತು, ನೀನು ಮನೆ ಕಂಬಿಟ್ಟೆ, ಅವಳು ಊಟ ಗಿಟ್ಟ ಮಾಡಿ ಮನೆ ಕತ್ತಾಳ ಹೆಂಗೆ ಅಂತ?
0: ಇಲ್ಲ ಸ್ವಾಮಿ, ಪಾತ್ರೆ ಅವು ಇವು ತೊಳಿಬೇಕಲ್ಲ.
1: ಅಂದ್ರೆ ನೀನ್ ಆಕ್ಲೆ ಹೇಳ್ದೆ ಅವಳು ಏನು ಕೆಲಸ ಮಾಡಲ್ಲ, ಸುಮ್ಮನೆ ಮನೆಯಲ್ಲೇ ಇರ್ತಾಳೆ ಅಂತ?
0: ಹ್ಞೂ ಹೇಳದ್ನಲ್ಲ, ಅವಳು ಕೆಲಸ ಏನು ಮಾಡಲ್ಲ, ಮನೇಲೇ ಇರ್ತಾಳೆ.
1: ಹಂಗಾದ್ರೆ ನಿನ್ನ ದೃಷ್ಟಿನಲ್ಲಿ ಇವೆಲ್ಲ ಮಾಡ್ತಾಳಲ್ಲ, ಇದೇನು ಕೆಲಸನೇ ಅಲ್ವಾ?
0: ಹ್ಞೂ ಮತ್ತೆ
2: ಈ ಧೋರಣೆ ಖಂಡಿತ ಬೇಡ. ಹೆಣ್ಣಿನ ಶ್ರಮ, ಹೆಣ್ಣಿನ ಶಕ್ತಿ, ಹೆಣ್ಣಿನ ತ್ಯಾಗದ ಕುರಿತು ಗೌರವ ಬೆಳೆಸಿಕೊಳ್ಳೋಣ. ಗಂಡು ಹೆಣ್ಣು ಒಂದೇ ನಾಣ್ಯದ 2 ಮುಖಗಳು.
3: ಓಲ್ಡ್ ಇಸ್ ಗೋಲ್ಡ್ ಹಳೆಯ ಹಾಡುಗಳ ಕಾರ್ಯಕ್ರಮದಲ್ಲಿ ಜೊತೆಯಾಗಿದ್ದೀರಾ, ಸಂದೇಶ ಕಳಿಸ್ತಾ ಇದ್ದೀರಾ ಕಾರ್ಯಕ್ರಮ ಚೆನ್ನಾಗಿದೆ ಅಂತ ಹೇಳಿ. ಮುಂದಿನ ಹಾಡು ನಿಮಗೆಲ್ರಿಗೂ ಗೊತ್ತಿರುವ ಹಾಗೆ ದಾಹ ಚಿತ್ರದಿಂದ ಒಂದು ಗೀತೆ. ಆರ್ ಎನ್ ಜಯಗೋಪಾಲ್ ಅವರು ಬರೆದಿದ್ದಾರೆ, ರಮೀಲ್ ಶೆಹ್ರಾ ಸಂಗೀತ ಸಂಯೋಜನೆ ಮಾಡಿದ್ದಾರೆ, ಪಿ ಬಿ ಶ್ರೀನಿವಾಸ್ ಅವರು ಹಾಡಿಗೆ ದನಿಯಾಗಿದ್ದಾರೆ. ಈ ಹಾಡಿನ ನಂತರ ಮತ್ತೊಂದು ಗೀತೆಯನ್ನು ಕೂಡ ನೀವು ಕೇಳ್ತೀರಿ. ಇದು ಸೂಪರ್ ಡೂಪರ್ ಹಾಡು, ಗೀತಾ ಚಿತ್ರದ ಗೀತೆ, ಚಿವುದೇಶಂಕರ್ ಅವರ ರಚನೆ, ಇಳೆಯರಾಜ ಅವರ ಸಂಗೀತ, ಎಸ್ ಜಾನಕಿ ಹಾಗೂ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ.

ಅದ್ಭುತವಾದ ಹಳೆಯ ಹಾಡುಗಳು, ಅದರಲ್ಲೂ ನನ್ನ ಮಗಳಿಗೆ ತುಂಬಾನೇ ಇಷ್ಟವಾದಂತಹ ಹಾಡು ಗೀತಾ ಸಿನಿಮಾದು ಶಂಕರ್ ನಾಗ್ ಅವರ ಅಭಿನಯ ಮರೆಯೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಭವ್ಯ ಹೆಸರುಘಟ್ಟದಿಂದ ಹೇಳ್ತಾ ಇದ್ರೆ, ಚಿದಾನಂದ್ ಅವರು ಹಳೆ ಹಾಡುಗಳು ಖುಷಿ ಕೊಡ್ತಾ ಇದೆ ಅಂತ ಹೇಳ್ತಾರೆ, ಮಂಜುಳಾ ಮುನಿಯಪ್ಪ ಪಂತ್ರಪಾಳ್ಯ ಸುಮಧುರವಾದ ಹಾಡುಗಳು ಅಂತ ಹೇಳಿದ್ರೆ, ನಾಗರತ್ನ ಅವರು ಎವರ್ ಗ್ರೀನ್ ಸಾಂಗ್ಸ್ ಅಂತಾರೆ, ರಮೇಶ್ ರಂಗ ವಿದ್ಯಾರ್ಥಿ ರಾಯಚೂರಿನಿಂದ ಸೂಪರ್ ಪ್ರೋಗ್ರಾಮ್ ಚಲಿಸುವ ಮೋಡಗಳು ಗೀತಾ ಅಬ್ಬಾ ಇಷ್ಟು ಚಂದ ಅಂತ ಹೇಳಿದ್ರೆ, ಹಳೆ ಹಾಡುಗಳು ಚೆನ್ನಾಗಿದೆ ಅಂತ ಗುಣವತಿ ಭೀಮಪ್ಪ ದಾವಣಗೆರೆಯಿಂದ, ವೀಣಾ ನ್ಯಾಮತಿಯಿಂದ ಶುಭೋದಯ, ಎಲ್ಲವೂ ಚೆನ್ನಾಗಿದೆ ಕಾರ್ಯಕ್ರಮ ಸೂಪರ್ ಅಂತ ಹೇಳ್ತಾ ಇದ್ದಾರೆ. ಮತ್ತೊಬ್ಬರು ಸುರೇಶ್ ಬಾಬು, ಕೆ ಬಿ ಕದಲೂರು ಮದ್ದೂರು ಇಲ್ಲಿಂದ, ಚಂದದ ಆಯ್ಕೆಯ ಚಂದದ ಹಾಡುಗಳನ್ನು ಕೇಳೋದೇ ಚಂದ ಅಂತ, ವಿವಿಧ ಭಾರತಿ ಧನ್ಯವಾದಗಳು ಅಂತ ಹೇಳ್ತಾರೆ, ವೆರಿ ನೈಸ್ ಸಾಂಗ್ಸ್ ಎಕ್ಸಲೆಂಟ್ ಟೇಸ್ಟ್ ಥ್ಯಾಂಕ್ ಯು ಆಲ್ ಅಂತ ಅಂಜನಾ ಗಾಂಧಿ ಬಜಾರ್ನಿಂದ ಹೇಳ್ತಾ ಇದ್ದಾರೆ. ಅನುಪಮಾ ಚಿತ್ರದ ಹಾಡನ್ನು ಕೇಳಿ ನನ್ನ ಮೊದಲನೇ ಸೊಸೆ ಅನುಪಮಾ ತುಂಬ ಖುಷಿಪಟ್ಲು, ನನ್ನ ಹೆಸರಿನ ಸಿನಿಮಾ ಇದೆ ಅಂತ ನನಗೆ ಗೊತ್ತೇ ಇರಲಿಲ್ಲ, ಇದು ನಮ್ಮ ಮೊಬೈಲ್ನಲ್ಲಿ ಆ ಫಿಲ್ಮ್ ನೋಡ್ತೀನಿ ಅಂತ ಹೇಳಿದಾಳೆ ಅಂತ ಹೇಳಿ ಅಕ್ಕ ಮಹಾದೇವಿ ಅವರು ಕೊಡೈಕಲ್ ಗಂಗಾವತಿಯಿಂದ ಸಂದೇಶ ಕಳಿಸ್ಕೊಟ್ಟಿದ್ದಾರೆ. ಇಷ್ಟೇ ಅಲ್ಲ, ಇನ್ನೂ ಬಹಳ ಅದ್ಭುತವಾದಂಥ ಹಾಡುಗಳು ಇದೆ ವಿವಿಧ ಭಾರತಿಯಲ್ಲಿ, ನೀವು ಕೇಳ್ತಾ ಇರಿ. ಎಷ್ಟು ಅರ್ಥಗರ್ಭಿತವಾದ ಹಾಡು ಪ್ರಸಾರವಾಯಿತು, ತುಂಬ ದಿನ ಆಗಿತ್ತು ಈ ಹಾಡನ್ನು ಕೇಳಿ ಅಂತ ರಮ್ಯಾ ಚಲ್ಲಹಳ್ಳಿಯಿಂದ ಸಂದೇಶ ಕಳಿಸ್ಕೊಟ್ಟಿದ್ದಾರೆ. ಜಾಣೆಯಾಗಿರೋ ನನ್ನ ಮಲ್ಲಿಗೆ ಹೆಣ್ಣಿಗೆ ಮಾತ್ರ ಎಲ್ಲ ಎಲ್ಲೇ ಇದೆ ಅಂತ ಹೇಳಿ ಹೇಳಿದ್ದಾರೆ, ಚೆನ್ನಾಗಿದೆ ಅಂತ ನಾಗರತ್ನ ಅವರು ರಾಜಾಜಿನಗರದಿಂದ. ಎನ್ ಆರ್ ಕೃಷ್ಣಮೂರ್ತಿ ಅರಸೀಕೆರೆಯಿಂದ, ಮತ್ತು ಚಂದ್ರಮತಿ ಪ್ರಕಾಶ್ ರಾಜಾಜಿನಗರದಿಂದ, ಅವರ ಜೊತೆಗೆ ಯಾರಿದು ದೇವಿಕಾ ಹನುಮನಹಟ್ಟಿ ಕೊಪ್ಪಳದಿಂದ, ಎಲ್ಲ ಕಾರ್ಯಕ್ರಮಗಳು ಚಂದ ಅಂತ ಹೇಳ್ತಾರೆ. ಹಳೆಯ ಕನ್ನಡ ಚಿತ್ರಗೀತೆಗಳು ಸುಮಧುರವಾಗಿದೆ ಅಂತ ಗೋಪಾಲ್ ಕಾಂಬ್ಳೇಕರ್ ಶಿವಪುರ ಕೊಪ್ಪಳದಿಂದ, ಸಪ್ನ ಹೊಯ್ಸಳ ಯಶವಂತಪುರದಿಂದ, ಮತ್ತು ಮಂಗಳೂರಿನ ಮಂಗಳೇಶ ಸ್ವಾಮಿ ಏನು ಹೇಳ್ತಾ ಇದ್ದಾರೆ ಅಂದರೆ, ಸುಮಧುರವಾದ ಹಾಡುಗಳನ್ನು ಕೇಳ್ತಾನೆ ಇರಬೇಕು ಅನಿಸುತ್ತೆ, ವಿವಿಧ ಭಾರತಿಗೆ ವಿವಿಧ ಭಾರತಿ ಮಾತ್ರ ಸಾಟಿಯಾಗೋದಕ್ಕೆ ಸಾಧ್ಯ ಅಂತ ಹೇಳಿದರೆ. ಮತ್ತೊಬ್ಬರು ಹೇಳ್ತಾ ಇದ್ದಾರೆ, ಲೀಲಾ ಬೇಗೂರಿನಿಂದ, ಭಾಗ್ಯವಂತ ಸಿನಿಮಾದ ಪುನೀತ್ ಅವರ ಹಾಡು ತುಂಬಾ ಇಷ್ಟ ಆಯಿತು, ನನ್ನ ಶಾಲಾ ದಿನಗಳ ನೆನಪನ್ನು ತಂದುಕೊಡ್ತು ಅಂತ ಹೇಳಿದ್ರೆ. ಗುರುಮಿಟ್ಕಲ್ ತಾಲೂಕು ಯಾದಗಿರಿಯಿಂದ ವೆಂಕಟೇಶ್ ಪಾಲಾದಿ ಜೈಗ್ರಾಮ, ಇವರು ಕೂಡ ನಮಗೆ ತುಂಬಾ ಇಷ್ಟ ರೀ ಹಳೆ ಹಾಡುಗಳು ಅಂತ ಹೇಳ್ತಾರೆ. ಭಾಗ್ಯ ಅವರು, ಭಾಗ್ಯಶ್ರೀ, ಟಿಫಿನ್ ಆಯಿತಾ ಅಂತ ಕೇಳ್ತಾ ಇದ್ರೆ, ಖಂಡಿತ ಟಿಫನ್ ಆಗಿದೆ ಭಾಗ್ಯ, ನೀವು ಹೇಗಿದ್ದೀರಿ? ವಾಣಿಶ್ರೀ ಧಾರವಾಡದಿಂದ, ಒಲುಮೆ ಪೂಜೆಗೆಂದು, ಈ ಹಾಡುಗಳು ಎಷ್ಟು ಚೆನ್ನಾಗಿದೆ, ಜಾನಕಮ್ಮ ಅವರು ಎಷ್ಟು ಚಂದವಾಗಿ ಹಾಡನ್ನು ಹಾಡಿದ್ದಾರೆ, ಖುಷಿಯಾಗುತ್ತೆ ಅಂತ ಹೇಳಿದ್ರೆ. ಉಮಾಮೋಹನ್ ಮುರಳಿ ಜೋಗಿಮಟ್ಟಿ ರಸ್ತೆ ಚಿತ್ರದುರ್ಗದಿಂದ, ಚಂದದ ಅಪರೂಪದ ಹಾಡುಗಳು ನಾ ಮರೆಯಲಾರಿ, ಒಲುಮೆ ಪೂಜೆಗೆಂದು ತುಂಬಾ ಇಷ್ಟ ಕಣ್ರಿ ಈ ಹಾಡು ಅಂತ ಹೇಳ್ತಾರೆ. ಸಮಂತ್ ಸವಿತಾ ಗಿರೀಶ್ ಸುಂದರ ಕುಪ್ಪಿ, ಮತ್ತು ಕೆಂಪಣ್ಣ ವಾಡಪ್ಪಗೋಳ್ ರಾಣಿ ಚೆನ್ನಮ್ಮ ನಗರ ಚಿಕ್ಕೋಡಿಯಿಂದ, ಅವರ ಜೊತೆಗೆ ಸುಮಾ ಸುಂಕದ ಕಟ್ಟೆಯಿಂದ, ನಾನು ಕೂಡ ಓಲ್ಡೀಸ್ ಗೋಲ್ಡ್ ಕೇಳ್ತಾ ಇದ್ದೀನಿ ಚೆನ್ನಾಗಿದೆ ಅಂತ ರಾಮಚಂದ್ರಪ್ಪ ಸಂಡೂರಿನಿಂದ, ಭಾಸ್ಕರ್ ಅವರು ಯಶವಂತಪುರದಿಂದ ಸಂದೇಶ ಕಳಿಸಿ ಗುಡ್ ಮಾರ್ನಿಂಗ್ ಒಳ್ಳೆ ಹಾಡುಗಳನ್ನು ಪ್ರಸಾರ ಮಾಡ್ತಾ ಇದ್ದೀರಾ ಅಂತ ಹೇಳ್ತಾ ಇದ್ರೆ. ಹೀಗೆ ಮತ್ತಷ್ಟು ಜನರ ಪ್ರೀತಿಯ ಸಂದೇಶಗಳು ಬರ್ತಾನೇ ಇದೆ, ನಿಲ್ತಾ ಇಲ್ಲ ಈ ಸಂದೇಶಗಳ ಸುರಿಮಳೆ, ಒಳ್ಳೆಯ ಹಾಡುಗಳು ಅಂತ. ಶೈಲಿನಿ ಮುರಳೀಧರ್ ಶಿವಕುಮಾರ್ ಮಂಡ್ಯದಿಂದ, ಅರುಣ ಮೈತ್ರಿ ಜೆ ಸಿ ನಗರ ಪೋಸ್ಟ್ ಆಫೀಸ್ ರಸ್ತೆಯಿಂದ, ಶಾಂತಾ ಬ್ಯಾಂಕ್ ಕಾಲನಿಯಿಂದ, ವಾಸುಕಿ ಸಾಗರದಿಂದ, ಹಳೆ ಹಾಡುಗಳು ತುಂಬಾ ಇಷ್ಟ ಆಯಿತು ಅಂತ ಮಮತಾ ಮೇಘ ಧ್ರುವ, ಸುಧಾ ಕನಕನಪಾಳ್ಯದಿಂದ, ಮತ್ತು ಹಲಸೂರಿನ ರಾಜೇಶ್ ಅವರು ಹಳೆ ಹಾಡುಗಳನ್ನು ಕೇಳೋದೇ ತುಂಬ ಖುಷಿ ಅಂಥೇಳಿ ಪ್ರೀತಿಯಿಂದ ಸಂದೇಶ ಕಳಿಸ್ಕೊಟ್ಟಿದ್ರಿ. ಹೌದು, ನೀವು ಪ್ರೀತಿಯಿಂದ ಸಂದೇಶ ಕಳಿಸಿದ್ರಿ, ನಾವು ಕೂಡ ನಿಮಗೋಸ್ಕರ ಪ್ರೀತಿಯಿಂದ ಹಾಡುಗಳನ್ನು ಹಾಕಿದ್ದೇವೆ ಸಂದೇಶ ಕಳಿಸ್ದವ್ರಿಗೆ. ಹಾಗೆ

ಸಂದೇಶ ಕಳಿಸದೆಯೂ ಕೂಡ ಕಾರ್ಯಕ್ರಮದಲ್ಲಿ ಯಾವಾಗಲೂ ಜೊತೆಯಾಗಿರುವ ನಿಮಗೂ ಕೂಡ ಪ್ರೀತಿಯ ಧನ್ಯವಾದಗಳು. ಇದಿಷ್ಟು ಓಲ್ಡ್ ಇಸ್ ಗೋಲ್ಡ್, ಹಳೆಯ ಹಾಡುಗಳ ಕಾರ್ಯಕ್ರಮ. ಎಲ್ಲವೂ ಕೂಡ ಎವರ್ ಗ್ರೀನ್ ಹಾಡುಗಳು. ಎಷ್ಟು ಕೇಳಿದ್ರು ಮತ್ತೆ ಮತ್ತೆ ಕೇಳಬೇಕು ಅನಿಸುವಂತಹ ಚಂದದ ಗೀತೆಗಳು. ಪ್ರತಿ ಬೆಳಗ್ಗೆ 10:02, ಸಂಜೆ 5:05 ವಿವಿಧ ಭಾರತಿಯಿಂದ ಕೇಳ್ತಾನೇ ಇರುತ್ತೆ ನಿಮ್ಮ ಮೆಚ್ಚಿನ ಹಳೆಯ ಹಾಡುಗಳ ಕಾರ್ಯಕ್ರಮ. ನೀವು ಕೂಡ ತಪ್ಪದೆ ಸದಾ ವಿವಿಧ ಭಾರತಿ ಜೊತೆಯಾಗಿರಿ. ಇದಿಷ್ಟು ಇವತ್ತಿನ ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮ. ಬೆಳಗಿನಿಂದ ಇಷ್ಟು ಹೊತ್ತು ನಿಮ್ಮ ಜೊತೆಯಾಗಿದ್ದದ್ದು ನಾನು ಚಂದು, ಬಾನುಲಿ ಬಂಧು. ಮತ್ತೊಮ್ಮೆ ಮತ್ತೊಂದು ಪ್ರಸಾರದಲ್ಲಿ ಭೇಟಿಯಾಗೋಣ. ಕೇಳ್ತಾನೆ ಇರಿ, ಇದು ನಿಮ್ಮ ರೇಡಿಯೋ ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ, ಸದಾ ನಿಮ್ಮ ಸಂಗಡ. ಸಮಯ 11:00, ಇನ್ನೀಗ ಕೇಳಿ ಸುದ್ದಿ ಮುಖ್ಯಾಂಶಗಳು.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಎನ್ಡಿಎ ಸಂಸದೀಯ ಪಕ್ಷದ ಸಾಪ್ತಾಹಿಕ ಕಾರ್ಯತಂತ್ರ ಸಭೆ ಮಂಗಲ್ ಮಿಲನ್ ಇಂದು ಸಂಸತ್ ಭವನದಲ್ಲಿ ಆರಂಭವಾಗಿದೆ. ಈ ಸಭೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ, ಕೇಂದ್ರ ಸಚಿವರಾದ ಅಮಿತ್ ಶಾ, ಜೆಪಿ ನಡ್ಡಾ, ಕಿರಣ್ ರಿಜಿಜು ಸೇರಿದಂತೆ ಎನ್ಡಿಎ ನಾಯಕರು ಪಾಲ್ಗೊಂಡಿದ್ದಾರೆ. ದೇಶದಲ್ಲಿ ಡೆಂಗ್ಯೂ ತಡೆಗಟ್ಟುವಿಕೆ ಮತ್ತು ನಿಯಂತ್ರಣ ಕ್ರಮಗಳನ್ನು ಮತ್ತಷ್ಟು ಬಲಪಡಿಸುವ ನಿಟ್ಟಿನಲ್ಲಿ ಕೇಂದ್ರ ಔಷಧಗಳ ಮಾನಕ ನಿಯಂತ್ರಣ ಸಂಸ್ಥೆ ಸಿಡಿಎಸ್ಇಒ ಭಾರತದ ಮೊದಲ ಡೆಂಗ್ಯೂ ಲಸಿಕೆಯಾದ ಕ್ಯೂ ಡೆಂಗಾಗೆ ಮಾರುಕಟ್ಟೆ ಅನುಮೋದನೆ ನೀಡಿದೆ. ಸಿಕ್ಕಿಂನ ನಾಮ್ಚಿ ಜಿಲ್ಲೆಯ ಸರ್ಮುರ್ಡಂಗ್ ಬಳಿ ಎನ್ಎಚ್ಪಿಸಿ ಟೀಸ್ತಾ ಹಂತ 4 ಜಲವಿದ್ಯುತ್ ಯೋಜನೆಯ ನಿರ್ಮಾಣ ಹಂತದಲ್ಲಿದ್ದ ಸುರಂಗ ಕುಸಿತಗೊಂಡು ಸಂಭವಿಸಿದ ದುರಂತದಲ್ಲಿ 7 ಮಂದಿ ಮೃತಪಟ್ಟಿದ್ದು ಸಿಲುಕಿರುವವರ ಇತರ ಕಾರ್ಮಿಕರ ಸ್ಥಳಾಂತರಕ್ಕಾಗಿ ಬೃಹತ್ ರಕ್ಷಣಾ ಕಾರ್ಯಾಚರಣೆ ಮುಂದುವರೆದಿದೆ. ಸಿಜೆಪಿ ಪಕ್ಷ ಆಯೋಜಿಸಿದ್ದ ಪ್ರತಿಭಟನೆ ವೇಳೆ ದೆಹಲಿಯಲ್ಲಿ ಸಂಭವಿಸಿದ ಹಿಂಸಾಚಾರ ಮತ್ತು ವಿಧ್ವಂಸಕ ಕೃತ್ಯಗಳ ಕುರಿತು ದೆಹಲಿ ಪೊಲೀಸರು ತನಿಖೆಯನ್ನು ತೀವ್ರಗೊಳಿಸಿದ್ದು, ಗಲಭೆಕೋರರನ್ನು ಪತ್ತೆಹಚ್ಚಲು 250 ಹೆಚ್ಚು ವಿಡಿಯೋ ತುಣುಕುಗಳ ಸಮಗ್ರ ಪರಿಶೀಲನೆ ನಡೆಸುತ್ತಿದ್ದಾರೆ. ಬೆಂಗಳೂರಿನಲ್ಲಿ ಇಂದು ನಡೆಯಲಿರುವ ಸಮಾರಂಭವೊಂದರಲ್ಲಿ ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯ ವಿಟಿಯು ಗೂಗಲ್ ಸಂಸ್ಥೆಯೊಂದಿಗೆ ಕ್ಲೌಡ್ ಕಂಪ್ಯೂಟಿಂಗ್ ಸೇರಿದಂತೆ ವಿವಿಧ ವಿಷಯಗಳಲ್ಲಿ ಕೌಶಲ್ಯಾಭಿವೃದ್ಧಿ ಕುರಿತ ತಿಳುವಳಿಕಾ ಪತ್ರಕ್ಕೆ ಸಹಿ ಹಾಕಲಿದೆ. ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ವಿಧಾನಸೌಧದಲ್ಲಿಂದು ಬ್ರಾಹ್ಮಣ ಅಭಿವೃದ್ಧಿ ಪ್ರಾಧಿಕಾರದ ಪ್ರತಿನಿಧಿಗಳೊಂದಿಗೆ ಸಭೆ ನಡೆಸಲಿದ್ದಾರೆ. ಹಾವೇರಿ ಜಿಲ್ಲೆಯಾದ್ಯಂತ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಮುಂದುವರೆದಿದ್ದು, ರಾಜ್ಯ ಮುಖ್ಯ ಚುನಾವಣಾಧಿಕಾರಿ ವಿ ಅನ್ಬುಕುಮಾರ್ ಹಾವೇರಿ ಜಿಲ್ಲೆಗೆ ಭೇಟಿ ನೀಡಿ ಎಸ್ಐಆರ್ ಪ್ರಕ್ರಿಯೆ ಪರಿಶೀಲಿಸಿದರು. ಬಳಿಕ ಮಾತನಾಡಿದ ಅವರು, ಎಸ್ಐಆರ್ ಪ್ರಕ್ರಿಯೆಯ ಪ್ರಗತಿಯಲ್ಲಿ ಹಾವೇರಿ ಎರಡನೇ ಸ್ಥಾನದಲ್ಲಿದೆ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಮುಂಬೈ ಷೇರು ಮಾರುಕಟ್ಟೆಯಲ್ಲಿಂದು ಷೇರು ಸಂವೇದಿ ಸೂಚ್ಯಂಕ ಸೆನ್ಸೆಕ್ಸ್ ಆರಂಭಿಕ ವಹಿವಾಟಿನಲ್ಲಿ 58 ಅಂಕಗಳ ಇಳಿಕೆ ಕಂಡು 77,649 ವಹಿವಾಟು ನಡೆಸಿದೆ. ನಿಫ್ಟಿ ಕೂಡ 22 ಅಂಕ ಇಳಿಕೆಯಾಗಿ 24,216 ಆರಂಭಿಕ ವಹಿವಾಟು ನಡೆಸಿದೆ. ಅಮೆರಿಕ ಡಾಲರ್ ಎದುರು ಭಾರತೀಯ ರೂಪಾಯಿ ಮೌಲ್ಯ 6 ಪೈಸೆ ಕುಸಿತ ಕಂಡು 96.42. ಚಾಂಗ್ಜೌನಲ್ಲಿ ನಡೆಯಲಿರುವ ಚೀನಾ ಓಪನ್ ಬ್ಯಾಡ್ಮಿಂಟನ್ ಟೂರ್ನಿಯ 32 ಸುತ್ತಿನ ಪಂದ್ಯದಲ್ಲಿಂದು ಭಾರತದ ಎಚ್ಎಸ್ ಪ್ರಣಯ್ ಮಲೇಷ್ಯಾದ ಲಿಯಾಂಗ್ ಯುನ್ ಹಾವ್ ವಿರುದ್ಧ ಸೆಣಸಲಿದ್ದಾರೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ 12 ಹಾಗೂ ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ಮಧ್ಯಾಹ್ನ 1 ಗಂಟೆಗೆ.

ಮನುಷ್ಯನಿಗೆ ಆರೋಗ್ಯವೇ ಅತಿದೊಡ್ಡ ಭಾಗ್ಯ. ಆದರೆ ಇಂದಿನ ಜಂಜಾಟದ ಬದುಕಿನಲ್ಲಿ ಎಲ್ಲರೂ ಆರೋಗ್ಯದ ಸಮಸ್ಯೆಯನ್ನು ನಿರ್ಲಕ್ಷ್ಯ ಮಾಡುತ್ತಾರೆ. ಆಸ್ಪತ್ರೆಗೆ ಹೋಗಲು ಸಮಯ ಅಥವಾ ಸಾರಿಗೆ ಸೌಲಭ್ಯದ ಸಮಸ್ಯೆ ಇಲ್ಲವೇ ಹಣಕಾಸು ಸಮಸ್ಯೆಯಿಂದ ಎಷ್ಟೋ ಕುಟುಂಬಗಳು ಕಂಗಾಲಾಗಿವೆ. ಇನ್ನು ಆತಂಕ ಬೇಡ. ರೋಗ ಬರುವ ಮುನ್ನ ಆರೋಗ್ಯ ಸೇವೆಗಳೇ ನಿಮ್ಮ ಮನೆ ಬಳಿಗೆ ಬಂದರೆ? ಹೌದು, ಇದು ಕರ್ನಾಟಕ ಸರ್ಕಾರದ ಮಹತ್ವಾಕಾಂಕ್ಷೆ ಯೋಜನೆ ಗೃಹ ಆರೋಗ್ಯ. ಆಸ್ಪತ್ರೆಗೆ ರೋಗಿ ಬರುವುದಕ್ಕಿಂತ ಮೊದಲೇ ರೋಗ ಬರದಂತೆ ತಡೆಗಟ್ಟುವುದೇ ಈ ಯೋಜನೆಯ ಗುರಿ. ಈ ಯೋಜನೆ ಅಡಿ ಬಿಪಿ, ಸಕ್ಕರೆ ಕಾಯಿಲೆ, ಅನಿಮಿಯಾ, ಬಾಯಿ, ಸ್ತನ, ಗರ್ಭಕಂಠದ ಕ್ಯಾನ್ಸರ್ ಸೇರಿದಂತೆ 14 ಬಗೆಯ ಅಸಾಂಕ್ರಾಮಿಕ ರೋಗಗಳಿಗೆ ನಿಮ್ಮ ಮನೆಯಲ್ಲೇ ಉಚಿತ ತಪಾಸಣೆ ಲಭ್ಯವಿದೆ. ಈಗಾಗಲೇ 1 ಕೋಟಿಗೂ ಅಧಿಕ ಜನರನ್ನು ತಲುಪಿರುವ ಈ ಆರೋಗ್ಯ ಕ್ರಾಂತಿಗೆ ಕೈಜೋಡಿಸಿ.

ಹಾಯ್ ಹಲೋ ನಮಸ್ಕಾರ, ಹೇಗಿದ್ದೀರಾ ಎಲ್ರು? ಎಲ್ಲರೂ ಚೆನ್ನಾಗಿದ್ದೀರಿ, ಖುಷಿಯಾಗಿದ್ದೀರಿ ಅಂತ ಭಾವಿಸ್ತಾ ಮಂಗಳವಾರದ ಮಧ್ಯಾಹ್ನದ ಪ್ರಸಾರ ಕಾರ್ಯವನ್ನು ಆರಂಭಿಸ್ತಾ ಇದ್ದೀನಿ. ಸ್ಟುಡಿಯೋದಲ್ಲಿ ಸಮಯ ಆಗಿದೆ ಸರಿಯಾಗಿ 11:05. ಕೇಳ್ತಾ ಇದ್ದೀರಿ ಆಕಾಶವಾಣಿ ವಿವಿಧ ಭಾರತಿ ಕನ್ನಡ 102.9 FM. ಮಂಗಳವಾರದ ಮಧ್ಯಾಹ್ನದ ಪ್ರಸಾರದಲ್ಲಿ ನಿಮ್ಮ ಜೊತೆಯಾಗಿದ್ದೀನಿ ನಾನು ಆರ್ಜೆ ವಿನುತಾ ಶಶಿಧರ್. ನಿಮ್ಮ ವಿವಿಧ ಭಾರತಿಯಲ್ಲಿ ಬ್ಯಾಕ್ ಟು ಬ್ಯಾಕ್ ಸೂಪರ್ ಹಿಟ್ ಸಾಂಗ್ಗಳನ್ನು ಹಾಡುಗಳನ್ನು ಕೇಳುವಂಥ ಸಮಯವಿದು. ಆರಂಭದಲ್ಲಿ ಮೂಡಿ ಬರ್ತಾ ಇದೆ ಏಕ್ ಲವ್ಯ ಚಿತ್ರದಿಂದ ಎದೆ ಬಡಿತ ಜೋರಾಗಿದೆ ಅನ್ನೋ ಸಾಂಗ್. ಈ ಹಾಡು ಕೇಳಿ ನಿಮ್ಮ ಎದೆ ಬಡಿತ ಜೋರಾದರೆ ಅದಕ್ಕೆ ನಾವು ಜವಾಬ್ದಾರರಲ್ಲ. ಅನುರಾಧ ಭಟ್ ಮತ್ತು ಮಂಜುನಾಥ್ BS ಅವರು ಸಾಹಿತ್ಯವನ್ನು ಬರೆದಿದ್ದಾರೆ. ಅನುರಾಧ ಭಟ್ ಮತ್ತು ಜೋಗಿ ಪ್ರೇಮ್ ಅವರ ಗಾಯನದಲ್ಲಿ ಗೀತೆ ಮೂಡಿ ಬಂದಿದೆ. ಅರ್ಜುನ್ ಜನ್ಯ ಅವರ ಸಂಗೀತ ಈ ಗೀತೆಗಿದೆ. ಜೊತೆಯಾಗಿ ಮೂಡಿ ಬರ್ತಾ ಇದೆ ನಿನ್ನ ಗುಂಗಲ್ಲೆ ಅನ್ನೋ ಸಾಂಗ್ ಸೋನು ನಿಗಮ್ ಅವರ ಗಾಯನದಲ್ಲಿ. ಎರಡು ಬ್ಯಾಕ್ ಟು ಬ್ಯಾಕ್ ಗೀತೆಗಳು ನಿಮಗಾಗಿ ನಮ್ಮ ಆಕಾಶವಾಣಿ ವಿವಿಧ ಭಾರತಿ 102.9 FM ಅಲ್ಲಿ.

ಬ್ಯಾಕ್ ಟು ಬ್ಯಾಕ್ ಸೂಪರ್ ಹಿಟ್ ಗೀತೆಗಳನ್ನ ಕೇಳ್ತಾ ಇದ್ದೀರಿ ನಿಮ್ಮ ಆಕಾಶವಾಣಿ ವಿವಿಧ ಭಾರತಿ ಕನ್ನಡದಲ್ಲಿ. ಮುಂದೆ ಮೂಡಿ ಬರ್ತಾ ಇದೆ ಹೇ ಗಗನ ಅನ್ನೋ ಗೀತೆ, ಕೃಷ್ಣಂ ಪ್ರಣಯ ಸಖಿ ಚಿತ್ರದಿಂದ ಸೋನು ನಿಗಮ್ ಮತ್ತು ಚಿನ್ಮಯಿ ಶ್ರೀಪಾದ ಅವರ ಗಾಯನದಲ್ಲಿ, ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯಕ್ಕೆ ಅರ್ಜುನ್ ಜನ್ಯ ಅವರ ಸಂಗೀತ ಸಂಯೋಜನೆ ಇರುವ ಗೀತೆ. ಹಾಗೆಯೇ ಜೊತೆಯಾಗಿ ಇನ್ನೊಂದು ಗೀತೆಯನ್ನು ಕೂಡ ಕೇಳಬಹುದು ನೀವು. ಕೇಡೆ ಚಿತ್ರದಿಂದ ಮಿಕಾ ಸಿಂಗ್ ಅವರ ಗಾಯನದಲ್ಲಿ, ಜೋಗಿ ಪ್ರೇಮ್ ಅವರ ಸಾಹಿತ್ಯಕ್ಕೆ ಅರ್ಜುನ್ ಜನ್ಯ ಅವರದೇ ಸಂಗೀತ ಸಂಯೋಜನೆ ಇರುವ ಎರಡು ಬ್ಯಾಕ್ ಟು ಬ್ಯಾಕ್ ಗೀತೆಗಳು ನಿಮಗಾಗಿ.

ನಗು ಮನುಷ್ಯನ ಬದುಕನ್ನು ಅರಳಿಸುವ ದಿವ್ಯೌಷಧ. ನಗು ಜೀವರಸವನ್ನು ಉದ್ದೀಪಿಸುವ ಸಂಜೀವಿನಿ. ಮನುಷ್ಯನಿಗೆ ನಿಸರ್ಗ ನೀಡಿರುವ ವರ.

0: ಮನಸ್ಸನ್ನ ಬೆಸೆಯುವುದೂ ನಗು. 108 ಒತ್ತಡಗಳ ಸುಳಿಯಲ್ಲಿ ನಲುಗುತ್ತಾ ಬಾಳನ್ನ ಯಾಂತ್ರಿಕಗೊಳಿಸಿರುವ ಮನುಷ್ಯನಿಗೆ ಕಲ್ಮಶವಿಲ್ಲದ ನಗು ಬದುಕನ್ನ ಹಗುರಾಗಿಸಬಲ್ಲದು.
1: ನಗುತ್ತಿರು ಎಂದೆಂದು ಮಲ್ಲಿಗೆ ಹೂವಂತೆ ಸೂಸುತ್ತಿರು ಪ್ರೀತಿ.
0: ನಮ್ಮೆಲ್ಲ ಅಹಂ ಒತ್ತಡ ಜಂಜಡಗಳನ್ನ ಬದಿಗಿಟ್ಟು ನಗುವುದನ್ನು ಕಲಿಯೋಣ, ಇನ್ನೊಬ್ಬರ ನಗುವಿಗೂ ಕಾರಣರಾಗೋಣ.

ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನ ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455 ಕರೆ ಮಾಡಿ.

0: ಮನರಂಜನೆಯ ಮುಂಚೂಣಿಯಲ್ಲಿ ಅಂದು ಇಂದು ಎಂದೆಂದು ವಿವಿಧ ಭಾರತಿ ಬೆಂಗಳೂರು 102.9 FM.
1: ಸಮಯ ಆಗಿದೆ 11:32 ಕೇಳ್ತಾ ಇದ್ದೀರಿ ಆಕಾಶವಾಣಿ ವಿವಿಧ ಭಾರತಿ ಕನ್ನಡ 102.9 FM. ಈ ಸಮಯ ಕಲಾ ಭಾರತೀಯ ಸಮಯ. ಕಲೆಗೆ ಸಂಬಂಧಪಟ್ಟ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೈದಂಥ ಸಾಧಕರನ್ನ ಸಂಭ್ರಮಿಸುವ ವೇದಿಕೆ ಈ ನಮ್ಮ ಕಲಾಭಾರತಿ. ಇಂದು ನಾವು ದಕ್ಷಿಣ ಭಾರತದ ಚಿತ್ರರಂಗದ ಅದ್ಭುತ ಮತ್ತು ಬಹುಭಾಷಾ ನಟಿಯರಲ್ಲಿ ಒಬ್ಬರಾದಂತಹ ಊರ್ವಶಿ ಅವರ ಬಗ್ಗೆ ಮಾತಾಡ್ತಾ ಇದ್ದೀವಿ. ಒಂದು ಗೀತೆಯ ನಂತರ ಮತ್ತೆ ಕಲಾಭಾರತಿಯಲ್ಲಿ ಮುಂದುವರಿಯೋಣ. ಕೇಳ್ತಾ ಇರಿ ಆಕಾಶವಾಣಿ ವಿವಿಧ ಭಾರತಿ ಕನ್ನಡ 102.9 FM.

ನಾನು ನನ್ನ ಹೆಂಡತಿ ಚಿತ್ರದಿಂದ ಮೂಡಿಬಂದ ಗೀತೆ ಇದು. ಕೆಜೆ ಜೇಸುದಾಸ್ ಅವರ ಗಾಯನದಲ್ಲಿ ಹಂಸಲೇಖ ಅವರ ಸಾಹಿತ್ಯವಿರುವ ಗೀತೆ ಇದಾಗಿತ್ತು. ಶಂಕರ್ ಗಣೇಶ್ ಅವರು ಈ ಚಿತ್ರಕ್ಕೆ ಸಂಗೀತವನ್ನು ನೀಡಿದರು. ಈ ಗೀತೆಗೆ ಸಂಗೀತವನ್ನು ನೀಡಿದವರು ಶಂಕರ್ ಗಣೇಶ್ ಅವರಾಗಿದ್ದರು. ದಕ್ಷಿಣ ಭಾರತದ ಬಹುಭಾಷಾ ನಟಿ ಊರ್ವಶಿ ಅವರ ಬಗ್ಗೆ ಮಾತಾಡ್ತಾ ಇಂದಿನ ಕಲಾಭಾರತಿಯಲ್ಲಿ ನಾವು ಸಾಕ್ತಾ ಇದ್ದೀವಿ. ಇವರ ನಿಜವಾದ ಹೆಸರು ಕವಿತಾ ರಂಜಿನಿ. ಹುಟ್ಟಿದ್ದು ಕೇರಳದ ಕೊಲ್ಲಂನಲ್ಲಿ. ಇವರ ತಂದೆ ವಿ ಪಿ ನಾಯರ್ ಮತ್ತು ತಾಯಿ ವಿಜಯಲಕ್ಷ್ಮಿ ಅವರು ಇಬ್ಬರು ನಾಟಕ ಕಲಾವಿದರಾಗಿದ್ದರು. ಊರ್ವಶಿ ಅವರು ಬಾಲನಟಿಯಾಗಿ ಚಿತ್ರರಂಗಕ್ಕೆ ಪ್ರವೇಶ ಮಾಡ್ತಾರೆ. ನಂತರ ತಮಿಳು ಮತ್ತು ಮಲಯಾಳಂ ಚಿತ್ರಗಳಲ್ಲಿ ಸ್ಟಾರ್ ನಾಯಕಿಯಾಗಿ ಬೆಳೀತಾರೆ. ಕನ್ನಡ ಚಿತ್ರರಂಗಕ್ಕೂ ಇವರಿಗೂ ದಶಕಗಳ ಕಾಲದ ಗಟ್ಟಿ ಸಂಬಂಧವಿದೆ ಅಂತಾನೆ ಹೇಳಬಹುದು. 1984 ತೆರೆ ಕಂಡ ವರನಟ ಡಾಕ್ಟರ್ ರಾಜ್ಕುಮಾರ್ ಅಭಿನಯದ ಸೂಪರ್ ಹಿಟ್ ಚಿತ್ರ ಶ್ರಾವಣ ಬಂತು ಚಿತ್ರದ ಮೂಲಕ ಊರ್ವಶಿ ಅವರು ಕನ್ನಡ ಚಿತ್ರರಂಗಕ್ಕೆ ನಾಯಕಿಯಾಗಿ ಕಾಲಿಡ್ತಾರೆ. ನಾಯಕಿಯಾಗಿ ಮತ್ತು ಪೋಷಕ ನಟಿಯಾಗಿ ಇವರು ಕನ್ನಡದಲ್ಲಿ ಸುಮಾರು 30 ಹೆಚ್ಚು ಸಿನಿಮಾಗಳಲ್ಲಿ ನಟಿಸಿದ್ದಾರೆ. ಮುಂದೆ ಮೂಡಿ ಬರ್ತಾ ಇದೆ ಶ್ರಾವಣ ಬಂತು ಚಿತ್ರದ ಗೀತೆ. ಡಾಕ್ಟರ್ ರಾಜ್ಕುಮಾರ್ ಹಾಗೂ ವಾಣಿ ಜಯರಾಮ್ ಅವರ ಗಾಯನದಲ್ಲಿ ಚೀವುದಯ ಶಂಕರ್ ಅವರ ಸಾಹಿತ್ಯಕ್ಕೆ ಎಂ ರಂಗರಾವ್ ಅವರ ಸಂಗೀತವಿದೆ.

ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೇ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೇ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ, ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.

0: ವಿವಿಧ ಭಾರತಿ ಬೆಂಗಳೂರು 102.9 FM.
1: ಸಮಯ ಆಗಿದೆ 11:44. ಕೇಳ್ತಾ ಇದ್ದೀರಿ ಆಕಾಶವಾಣಿ ವಿವಿಧ ಭಾರತಿ ಕನ್ನಡ 102.9 FM. ವಿವಿಧ ಭಾರತಿಯಲ್ಲಿ ನಾವು ಕಲಾಭಾರತಿ ಕಾರ್ಯಕ್ರಮದಲ್ಲಿ ಸಾಗ್ತಾ ಇದ್ವಿ. ಅದರಲ್ಲೂ ದಕ್ಷಿಣ ಭಾರತದ ಬಹುಭಾಷಾ ನಟಿ ಊರ್ವಶಿಯವರ ಬಗ್ಗೆ ಮಾತಾಡ್ತಾ ಸುಮಧುರವಾದ ಗೀತೆಗಳನ್ನು ಕೂಡ ಕೇಳ್ತಾ ಸಾಗ್ತಾ ಇದ್ವಿ. ಕನ್ನಡದಲ್ಲಿ ಊರ್ವಶಿಯವರ ಕಾಮಿಡಿ ಟೈಮಿಂಗ್ ಅದ್ಭುತವಾದದ್ದು. ರಾಜೇಂದ್ರ ಸಿಂಗ್ ಬಾಬು ಮತ್ತು ರಮೇಶ್ ಅರವಿಂದ್ ನಿರ್ದೇಶನದ ಕಾಮಿಡಿ ಚಿತ್ರಗಳಲ್ಲಿ ಇವರ ಪಾತ್ರಗಳು ಇಂದಿಗೂ ಪ್ರೇಕ್ಷಕರ ನೆಚ್ಚಿನದಾಗಿವೆ. ಕೋತಿಗಳು ಸರ್ ಕೋತಿಗಳು, ಕತ್ತೆಗಳು ಸರ್ ಕತ್ತೆಗಳು, ಯಾರಿಗೆ ಸಾಲುತ್ತೆ ಸಂಬಳ, ಹಾಗೆ ರಾಮ ಶ್ಯಾಮ ಭಾಮ ಈ ಚಿತ್ರದಲ್ಲಿ ರಮೇಶ್ ಅರವಿಂದ್ ಅವರ ಪತ್ನಿಯಾಗಿ ಭಾಮ ಎಂಬ ಪಾತ್ರದಲ್ಲಿ ಊರ್ವಶಿಯವರು ನೀಡಿದ ಹಾಸ್ಯ ಪ್ರದರ್ಶನ ಮರೆಯಲಾಗದ್ದು. ಮುಂದೆ ಮೂಡಿ ಬರ್ತಾ ಇದೆ ಕೋತಿಗಳು ಸರ್ ಕೋತಿಗಳು ಚಿತ್ರದಿಂದ ಬಿ

ಕಲಾಭಾರತಿಯಲ್ಲಿ ಸಾಕ್ತಾ ಇದ್ದೀವಿ ನಾವು. ಊರ್ವಶಿ ಅವರು ದಕ್ಷಿಣ ಭಾರತದಾದ್ಯಂತ 500 ಹೆಚ್ಚು ಸಿನಿಮಾಗಳಲ್ಲಿ ನಟಿಸಿದ್ದು, ನಟನೆ ಮಾತ್ರವಲ್ಲದೆ ಚಿತ್ರಕಥೆ ಬರೆಯೋದು ಹಾಗೂ ಚಿತ್ರ ನಿರ್ಮಾಣದಲ್ಲೂ ಕೂಡ ತೊಡಗಿಸಿಕೊಂಡಿದ್ದಾರೆ. ಅಚುವಿಂಟೆ ಅಮ್ಮ ಎಂಬ ಮಲಯಾಳಂ ಚಿತ್ರದ ನಟನೆಗಾಗಿ ಅತ್ಯುತ್ತಮ ಪೋಷಕ ನಟಿ ರಾಷ್ಟ್ರ ಪ್ರಶಸ್ತಿ ಕೂಡ ಪಡೆದಿದ್ದಾರೆ. ಹಾಗೇನೆ ನಟಿ ಊರ್ವಶಿ ಅವರು ಕನ್ನಡ ಚಿತ್ರರಂಗದಲ್ಲಿ ಕೇವಲ ಗ್ಲಾಮರ್ ಗೊಂಬೆಯಾಗಿ ಮಾತ್ರ ಉಳಿಯದೆ ತಮ್ಮ ಅದ್ಭುತ ನಟನಾ ಸಾಮರ್ಥ್ಯ ಹಾಗೂ ವಿಶಿಷ್ಟ ಹಾಸ್ಯ ಪ್ರಜ್ಞೆಯಿಂದ ಪ್ರೇಕ್ಷಕರ ಮನ ಗೆದ್ದವರು. ಮೂಡಿ ಬರ್ತಾ ಇದೆ ಈ ಜೀವ ನಿನಗಾಗಿ ಚಿತ್ರದ ಗೀತೆ, ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಗಾಯನದಲ್ಲಿ ಚಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ವಿಜಯಾನಂದ್ ಅವರ ಸಂಗೀತವಿದೆ.

ಕಲಾಭಾರತಿಯಲ್ಲಿ ಊರ್ವಶಿಯವರ ಬಗ್ಗೆ ಮಾತಾಡ್ತಾ ಸಾಕ್ತಾ ಇದ್ದೀವಿ ನಾವು. ಸಂದೇಶಗಳು ಬಂದು ನಮ್ಮನ್ನ ತಲುಪ್ತಾ ಇದೆ. ಕವಿತಾ ಅವರು ವಯಸ್ ಕಾಲೋನಿಯಿಂದ ಸಂದೇಶವನ್ನ ಕಳಿಸಿದ್ದಾರೆ, ಹಾಗೆ ಕೌಸಲ್ಯ ಬನಶಂಕರಿಯಿಂದ ಕೂಡ ಸಂದೇಶವನ್ನ ಕಳಿಸಿದ್ದಾರೆ. ಹಲಸೂರಿನಿಂದ ರಾಜೇಶ್ ಅವರು ಊರ್ವಶಿಯವರ ಎಲ್ಲ ಕನ್ನಡ ಚಿತ್ರಗಳಲ್ಲಿ ಅಭಿನಯ ಅಮೋಘ ಮತ್ತು ರಾಮಶಾಮ ಪಾಮ ಚಿತ್ರದಲ್ಲಿ ಅವರ ಹಾಸ್ಯ ಪಾತ್ರ ತುಂಬಾ ಸೊಗಸಾಗಿತ್ತು ಅಂತ ಹೇಳ್ತಾ ಇದ್ದಾರೆ. ಹಾಗೆ ಭವ್ಯ ಹೆಸರುಘಟ್ಟದಿಂದ ಹೇಳ್ತಾ ಇದ್ದಾರೆ, ಕೋತಿಗಳು ಸಾರ್ ಕೋತಿಗಳು ಚಿತ್ರದಲ್ಲಿ ಚೆನ್ನಾಗಿ ಅಭಿನಯ ಮಾಡಿದ್ದಾರೆ. ಹಾಗೆ ಊರ್ವಶಿಯವರು ಶ್ರಾವಣ ಬಂತು ಚಿತ್ರದಲ್ಲಿ ತುಂಬಾ ಚೆನ್ನಾಗಿ ಅಭಿನಯಿಸಿದ್ದಾರೆ ಅಂತ ಕೂಡ ಹೇಳ್ತಾ ಇದ್ದಾರೆ. ಹಾಗೆ ಶ್ರೀ ಹೋವಳಿ ಲಕ್ಷ್ಮಿ ಚಂದ್ರಶೇಖರ್ ಅವರು ಹೇಳ್ತಾ ಇದ್ದಾರೆ, ಇವತ್ತಿನ ಕಲಾಭಾರತಿ ಚೆನ್ನಾಗಿದೆ, ರಾಮಶಮ್ಮ ಪಾಮ ನನ್ನ ಫೇವ್ರೇಟ್ ಮೂವಿ ಅಂತ. ಹಾಗೆ ಪುಷ್ಪಾ ಶಾನ್ ಭೋಗರ್ ಅವರು ಗದಗದಿಂದ ಹೇಳ್ತಾ ಇದ್ದಾರೆ, ಕಲಾಭಾರತಿಯಲ್ಲಿ ಊರ್ವಶಿಯವರ ಬಗ್ಗೆ ಮಾಹಿತಿ ಚೆನ್ನಾಗಿತ್ತು, ಹಾಡುಗಳು ಸೂಪರ್ ಅಂತ ಹೇಳ್ತಾ ಇದ್ದಾರೆ. ಹಾಗೆಯೇ ಬೆಳಗಾವಿ ತಾಲೂಕಿನ ಸುಳೆಬಾವಿ ಗ್ರಾಮದ ಶಿವಾನಂದ್ ಶಶಿಕಲಾ ಶ್ರವಣ್ ಶ್ರೇಯಸ್ ಇವರಿಗೆ ಇಂದು ಪ್ರಸಾರವಾದ ಕಲಾಭಾರತಿ ತುಂಬಾ ಇಷ್ಟ ಆಯಿತು, ಊರ್ವಶಿಯವರ ಎಲ್ಲ ಚಿತ್ರಗಳು ಸೂಪರ್ ಹಿಟ್ ಆಗಿವೆ ಅಂತ ಹೇಳ್ತಾ ಇದ್ದಾರೆ. ಹಾಗೆಯೇ ಇದು ಯಾರಿದು, ಕೊಪ್ಪಳ ಜಿಲ್ಲೆಯಿಂದ ಮಂಗಳೂರಿನ ಮಂಗಳೇಶ ಸ್ವಾಮಿಯವರು ಹಾಗೂ ಮನೆಯವರು ಕಲಾಭಾರತಿಯ ಕಾರ್ಯಕ್ರಮದಲ್ಲಿ ಊರ್ವಶಿಯವರ ಮಾಹಿತಿ ಕೇಳಿ ತುಂಬಾ ಖುಷಿಯಾಯಿತು ಹಾಗೂ ಬಹಳಷ್ಟು ದೊಡ್ಡ ಸಂದೇಶವನ್ನು ಬರೆದು ಕಳಿಸಿದ್ದಾರೆ ಇವರು. ಹಾಗೆ ನಮಸ್ಕಾರ, ಇಂದಿನ ಕಲಾಭಾರತಿ ಕಾರ್ಯಕ್ರಮದಲ್ಲಿ ನಟಿ ಊರ್ವಶಿಯವರ ಪರಿಚಯ ಮಾಡಿಕೊಡುವ ಕಾರ್ಯಕ್ರಮ ಕೇಳುತ್ತಿದ್ದೇನೆ, ತುಂಬಾ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ. ವರಲಕ್ಷ್ಮಿ ಪಿಂಡ್ಯದಿಂದ ಅವರೆಲ್ಲ ಚಿತ್ರಗಳನ್ನು ನೋಡಿದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಎನ್ ಜಿ ಬಸವರಾಜ್ ಅನ್ನಪೂರ್ಣ ಚಿತ್ರದುರ್ಗದಿಂದ ಇಂದಿನ ಕಲಾಭಾರತಿಯಲ್ಲಿ ಪ್ರಸಾರವಾದ ಬಹುಭಾಷಾ ನಟಿ ಊರ್ವಶಿಯವರ ಮಾಹಿತಿ ತುಂಬಾ ಚೆನ್ನಾಗಿತ್ತು ಹಾಗೂ ಮಾಹಿತಿ ಹಾಡುಗಳು ಮಧುರವಾಗಿದ್ದವು, ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ. ಯಾರಿದು, ಜೆ ಸಿ ನಗರದಿಂದ ಅರುಣಾ ಮೈತ್ರಿ, ಕಲಾಭಾರತಿ ಕಾರ್ಯಕ್ರಮದಲ್ಲಿ ಊರ್ವಶಿಯವರ ಹಾಡುಗಳು ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಇಂದಿನ ಕಲಾಭಾರತಿಯಲ್ಲಿ ನಟಿ ಊರ್ವಶಿಯವರ ಬಗ್ಗೆ ಮಾಹಿತಿ ಹಾಡುಗಳು ಇಷ್ಟ ಆಯಿತು ಅಂತ ಸುರೇಶ್ ಭಟ್ ಗೌರಿ ಬಿದನೂರಿನಿಂದ ಸಂದೇಶವನ್ನು ಕಳಿಸಿದ್ರೆ, ಯಾರಿದು, ನಂಬರ್ ಎಂಡಿಂಗ್ ವಿತ್ 98681, ಶುಭ ದಿನ, ಊರ್ವಶಿಯವರ ಬಗ್ಗೆ ಮಾಹಿತಿ ನಟಿ ಊರ್ವಶಿಯವರ ಬಗ್ಗೆ ತುಂಬ ಚೆನ್ನಾಗಿ ಮೂಡಿ ಬರ್ತಾ ಇದೆ, ಹಾಡುಗಳಂತೂ ಒಂದಕ್ಕಿಂತ ಒಂದು ಸೂಪರ್ ಅಂತ ಹೇಳ್ತಾ ಇದ್ದಾರೆ. ನಿಮ್ಮ ಹೆಸರನ್ನು ಬರೆದು ಕಳಿಸಿದ್ರೆ ಚೆನ್ನಾಗಿತ್ತು ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸ್ತಾ, ಇಂದಿನ ಕಲಾಭಾರತಿಯಲ್ಲಿ ಬಹುಭಾಷಾ ತಾರೆ ಊರ್ವಶಿಯವರ ಬಗ್ಗೆ ಮಾಹಿತಿ ಮತ್ತು ಹಾಡುಗಳು ನಿಮಗೆಲ್ಲ ಇಷ್ಟ ಆಯಿತು ಅಂತ ಸಂದೇಶದ ಮೂಲಕ ಕೂಡ ತಿಳಿಸಿದಿರಿ. ಹಾಗೆ ಸಂದೇಶ ಕಳುಹಿಸದೇ ಇದ್ದವರು ಕೂಡ ಇಷ್ಟ ಆಯಿತು ಅಂತ ಭಾವಿಸ್ತಾ, ಸಮಯ ಆಗಿದೆ 11:57, ಕಲಾಭಾರತಿಯನ್ನು ಮುಗಿಸುವಂಥ ಸಮಯ ಬಂದಿದೆ. ಸದಾ ಕೇಳ್ತಾ ಇರಿ ಆಕಾಶವಾಣಿ ವಿವಿಧ ಭಾರತಿ ಕನ್ನಡ, ಸದಾ ನಿಮ್ಮ ಸಂಗಡ. ಈ ಒಂದು ಕೊನೆಯ ಗೀತೆಯೊಂದಿಗೆ ಕಲಾಭಾರತಿಯನ್ನು ಮುಗಿಸ್ತೀನಿ. ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ನಮ್ಮ ನಿಮ್ಮ ಭೇಟಿ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ರಾಜ್ಯಾದ್ಯಂತ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಪ್ರಕ್ರಿಯೆ ಪ್ರಗತಿಯಲ್ಲಿದೆ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಎನ್ಯುಮರೇಷನ್ ಅರ್ಜಿ ವಿತರಣೆ ಪೂರ್ಣಗೊಳಿಸಲಾಗಿದ್ದು ಎಸ್ಐಆರ್ ಗಣಕೀಕರಣ ಪ್ರಕ್ರಿಯೆಯಲ್ಲಿ ಜಿಲ್ಲೆ ಪ್ರಥಮ ಸ್ಥಾನದಲ್ಲಿದೆ. ಹಾವೇರಿ ಜಿಲ್ಲೆ ಎರಡನೇ ಸ್ಥಾನದಲ್ಲಿದೆ ಎಂದು ರಾಜ್ಯ ಮುಖ್ಯ ಚುನಾವಣಾಧಿಕಾರಿ ವಿ ಅನ್ಬುಕುಮಾರ್ ತಿಳಿಸಿದ್ದಾರೆ. ಶಿಗ್ಗಾವಿ ಪ್ರವಾಸಿ ಮಂದಿರದಲ್ಲಿ ಎಸ್ಐಆರ್ ಪ್ರಗತಿ ಪರಿಶೀಲನಾ ಸಭೆ ನಡೆಸಿ ಮಾತನಾಡಿದ ಅವರು, ಎಸ್ಐಆರ್ ಪ್ರಕ್ರಿಯೆಯಲ್ಲಿ ಪಾರದರ್ಶಕತೆ ಕಾಯ್ದುಕೊಳ್ಳಬೇಕು. ರಾಜಕೀಯ ಪಕ್ಷಗಳು ಹಾಗೂ ಸಾರ್ವಜನಿಕರ ಕುಂದುಕೊರತೆಗಳು, ಸಲಹೆಗಳು ಹಾಗೂ ಸೂಚನೆಗಳನ್ನು ಅಧಿಕಾರಿಗಳು ಗಂಭೀರವಾಗಿ ಪರಿಗಣಿಸಿ ಚುನಾವಣಾ ಆಯೋಗದ ನಿಯಮಾವಳಿಗಳಿಗೆ ಅನುಸಾರವಾಗಿ ಅಗತ್ಯ ಕ್ರಮ ಕೈಗೊಳ್ಳಬೇಕು ಎಂದರು. ಕರ್ನಾಟಕ ಸರ್ಕಾರ ಅಧೀನದ ಮೈಸೂರು ಸೇಲ್ಸ್ ಇಂಟರ್ನ್ಯಾಷನಲ್ ಎಂಎಸ್ಐಎಲ್ನ ವಿವಿಧ ಹಂತಗಳಲ್ಲಿ ಖಾಲಿ ಇರುವ ಹುದ್ದೆಗಳ ನೇಮಕಾತಿ ಪ್ರಕ್ರಿಯೆಯನ್ನು ತ್ವರಿತಗತಿಯಲ್ಲಿ ಪೂರ್ಣಗೊಳಿಸಲು ನಿರ್ದೇಶಿಸಲಾಗಿದೆ ಎಂದು ಬೃಹತ್ ಮತ್ತು ಮಧ್ಯಮ ಕೈಗಾರಿಕೆಗಳು ಮೂಲಸೌಕರ್ಯ ಅಭಿವೃದ್ಧಿ ಖಾತೆ ಸಚಿವ ಎಂಬಿ ಪಾಟೀಲ್ ತಿಳಿಸಿದ್ದಾರೆ. ತಮ್ಮ ಎಕ್ಸ್ ಖಾತೆಯಲ್ಲಿ ಮಾಹಿತಿ ಹಂಚಿಕೊಂಡಿರುವ ಸಚಿವರು, ಹಿರಿಯ ಅಧಿಕಾರಿಗಳೊಂದಿಗೆ ಸಭೆ ನಡೆಸಲಾಗಿದೆ. ಅಭ್ಯರ್ಥಿಗಳ ನೇಮಕಾತಿ ಪತ್ರಗಳನ್ನು ಶೀಘ್ರದಲ್ಲಿ ವಿತರಿಸಲು ಅಗತ್ಯ ಕ್ರಮ ಕೈಗೊಳ್ಳುವಂತೆ ಸೂಚಿಸಲಾಗಿದೆ ಎಂದರು. ಕಲಬುರಗಿ ಜಿಲ್ಲೆಯಲ್ಲಿ ಮಳೆಗಾಲದ ಹಿನ್ನೆಲೆ ಡೆಂಗಿ ಸಾಂಕ್ರಾಮಿಕ ಹರಡುವಿಕೆ ತಡೆಗಟ್ಟಲು ರಾಷ್ಟೀಯ ರೋಗವಾಹಕ ಆಶ್ರಿತ ರೋಗಗಳ ನಿಯಂತ್ರಣ ಕಾರ್ಯಕ್ರಮದಡಿ ಸಮಗ್ರ ಮುಂಜಾಗ್ರತಾ ಕ್ರಮ ಕೈಗೊಳ್ಳಲಾಗಿದೆ ಎಂದು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿ ಡಾ ಶರಣಬಸಪ್ಪ ಕ್ಯಾತನಾಳ್ ತಿಳಿಸಿದ್ದಾರೆ. ಜಿಲ್ಲೆಯ ಸುಮಾರು 2015 ಶಾಲೆಗಳಲ್ಲಿ ಜಾಗೃತಿ ಕಾರ್ಯಕ್ರಮ ನಡೆಸಲಾಗಿದೆ. ವಿದ್ಯಾರ್ಥಿಗಳಿಗೆ ಸೊಳ್ಳೆ ಮುಕ್ತ ಶಾಲಾ ಆವರಣ ಪ್ರಮಾಣ ವಚನ ಬೋಧಿಸಿ ನೆರೆಹೊರೆಯಲ್ಲಿ ಜಾಗೃತಿ ಮೂಡಿಸಲು ಪ್ರೇರೇಪಿಸಲಾಗಿದೆ ಎಂದರು. ಬಳ್ಳಾರಿ ಜಿಲ್ಲೆ ಸಂಡೂರು ತಾಲೂಕಿನ ಸ್ವಾಮಿ ಮಲೈ ಬೆಟ್ಟಸಾಲು ಅರಣ್ಯದ ನವಲೋಟಿ ಸಮೀಪ ಪತ್ತೆಯಾಗಿದ್ದ ಆದಿ ಮಾನವರ ವಾಸಸ್ಥಳ ಸೂಕ್ಷ್ಮ ಶಿಲಾ ಆಯುಧಗಳು 11,000 ವರ್ಷಗಳ ಹಳಮೆ ಹೊಂದಿರುವುದು ವೈಜ್ಞಾನಿಕ ಕಾರ್ಬನ್ ಡೇಟಿಂಗ್ ಪರೀಕ್ಷೆ ಮೂಲಕ ಸಾಬೀತಾಗಿದೆ. ಇಲ್ಲಿನ ದೇವದಾರಿ ಗುಹೆಗಳಲ್ಲಿ ಪತ್ತೆಯಾದ ಸಣ್ಣ ಶಿಲಾ ಆಯುಧಗಳ ಕುರಿತು ಜಂಟಿ ಕ್ಷೇತ್ರ ಕಾರ್ಯ ಕೈಗೊಂಡ ಪ್ರಾಗೈತಿಹಾಸಿಕ ತಜ್ಞ ಪ್ರೊಫೆಸರ್ ರವಿ ಕೋರಿಶೆಟ್ಟರ್ ಪ್ರದೇಶ ಸಮಾಚಾರಕ್ಕಾಗಿ ಹೆಚ್ಚಿನ ಮಾಹಿತಿ ನೀಡಿದ್ದಾರೆ.
1: ಆ ಗವಿ ಇರೋದು ದೇವದಾರಿ ಗುಡ್ಡ ಕಾಲುಗಳಲ್ಲಿ, ನವಲೂತಿ ಗುಡ್ಡ ಅಥವಾ ದೇವದಾರಿ ಗುಡ್ಡ ಮತ್ತೆ ರಸೀದು ಪಡಿ ಅಂತ ಮೂರ್ನಾಲ್ಕು ಹೆಸರಿನಿಂದ ಕರೀತಾರೆ. ಮತ್ತು ನಾವು ಹೋದಾಗ ನನಗೆ ಮೊಟ್ಟ ಮೊದಲಿಗೆ ಹೆಜ್ಜೆ ಇಟ್ಟು ಕೂಡಲೇ ಕಂಡದ್ದೇನಪ್ಪ ಅಂದ್ರೆ ಅತಿ ಸೂಕ್ಷ್ಮ ಶಿಲಾ ಉಪಕರಣಗಳು. ಆ ಪ್ರದೇಶದಲ್ಲಿ ಸರ್ವೇಕ್ಷಣೆ ಮಾಡಿದಾಗ ನಮಗೆ 100+ ಸಂಖ್ಯೆಯಲ್ಲಿ ಸೂಕ್ಷ್ಮ ಶಿಲಾ ಉಪಕರಣಗಳು ಸಿಕ್ಕಿದ್ವು. ಆ ಶಿಲಾ ಉಪಕರಣಗಳ ಜೊತೆ ಪ್ರಾಣಿಗಳ ಎಲುಬು, ಆದಿಮಾನವನ ಎಲುಬಿನ ತುಂಡುಗಳು ಇವೆಲ್ಲ ಆರಿಸಿಕೊಂಡು ಬಂದಿದ್ವಿ. ಆ ಒಂದು ಎಲುಬುಗಳನ್ನ ನಾವು ಫಿಸಿಕಲ್ ರಿಸರ್ಚ್ ಲ್ಯಾಬೊರೇಟರಿ ಇದೆ ಅಹಮದಾಬಾದ್ ನಲ್ಲಿ, ಅಲ್ಲಿಗೆ ನಾವು ಈ ಎಲುಬುಗಳನ್ನು ಕಳಿಸಿಕೊಟ್ಟು ಒಂದು 8-10 ತಿಂಗಳಾದ ನಂತರ ನಮಗೆ ಇತ್ತೀಚೆಗೆ ಇವು ಸುಮಾರು 11,000 ವರ್ಷಗಳ ಹಿಂದೆ ತಯಾರಿಸಿದಂತ ಶಿಲಾ ಉಪಕರಣಗಳು ಅಂತ ಖಚಿತವಾಗಿ ತಿಳಿದುಬಂತು.
0: ಮಂಡ್ಯ ಜಿಲ್ಲೆಯಲ್ಲಿ ಜನನ ಮತ್ತು ಮರಣಗಳ ನೋಂದಣಿಯನ್ನು ನಿಗದಿತ 21 ದಿನಗಳ ಒಳಗೆ ಕಡ್ಡಾಯವಾಗಿ ಮಾಡಬೇಕು. ವಿಳಂಬ ನೋಂದಣಿಯನ್ನು ತಡೆಯಲು ಹಾಗೂ ಸಕಾಲದಲ್ಲಿ ಪ್ರಮಾಣಪತ್ರ ನೀಡಲು ಅಧಿಕಾರಿಗಳು ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಬೇಕು ಎಂದು ಜಿಲ್ಲಾಧಿಕಾರಿ ಡಾ ಕುಮಾರ್ ತಿಳಿಸಿದ್ದಾರೆ. ಕೋಲಾರ ನಗರಾಭಿವೃದ್ಧಿ ಪ್ರಾಧಿಕಾರದ ವತಿಯಿಂದ ಹೊಸ ಬಡಾವಣೆ ನಿರ್ಮಾಣಕ್ಕಾಗಿ ರೈತರ ಜಮೀನು ಪಡೆಯುವ ಸಂಬಂಧ ರೈತರ ಅಭಿಪ್ರಾಯ ಸಂಗ್ರಹಿಸಲು ಇನ್ನೂ 2 ತಿಂಗಳ ಕಾಲಾವಕಾಶ ನೀಡಲಾಗುವುದು. ಬಳಿಕ ಮತ್ತೊಂದು ಸಭೆ ನಡೆಸಿ ಅಂತಿಮ ತೀರ್ಮಾನ ಕೈಗೊಳ್ಳಲಾಗುವುದು ಎಂದು ಶಾಸಕ ಕೊತ್ತೂರು ಮಂಜುನಾಥ್ ತಿಳಿಸಿದ್ದಾರೆ. ಕೊಪ್ಪಳ ಜಿಲ್ಲೆ ಕೆರೆಹಳ್ಳಿ ಗ್ರಾಮದ ಟೋಲ್ಗೇಟ್ ಬಳಿ ಸಂಭವಿಸಿದ ರಸ್ತೆ ಅಪಘಾತದಲ್ಲಿ ಹುಲಗಿ ಗ್ರಾಮದ ಇಬ್ಬರು ಮೃತಪಟ್ಟಿದ್ದಾರೆ. ಬೊಲೆರೋ ವಾಹನ ಲಾರಿಗೆ ಡಿಕ್ಕಿ ಹೊಡೆದಿದ್ದು ಬೊಲೆರೋ ವಾಹನದಲ್ಲಿದ್ದ 80 ವರ್ಷ ವಯಸ್ಸಿನ ಖಾದರ್ ಖಾನ್ ಹಾಗೂ 75 ವರ್ಷ ವಯಸ್ಸಿನ ಖೈರುಂಬಿ ಮೃತಪಟ್ಟಿದ್ದಾರೆ. 6 ಜನರು ಗಾಯಗೊಂಡಿದ್ದು ಹುಬ್ಬಳ್ಳಿಯ ಖಾಸಗಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಮುನಿರಾಬಾದ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಧಾರವಾಡ ಕರ್ನಾಟಕ ವಿದ್ಯಾವರ್ಧಕ ಸಂಘದ 137ನೇ ಸಂಸ್ಥಾಪನಾ ದಿನಾಚರಣೆ ಅಂಗವಾಗಿ ನಾಡೋಜ ಪಾಟೀಲ್

0: ನಿಮಿತ್ತ ಲೋಕಮಾನ್ಯ ತಿಲಕ್ ರಾಷ್ಟ್ರೀಯ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಆಗಸ್ಟ್ 1ರಂದು ಪುಣೆಯಲ್ಲಿ ಆಯೋಜಿತ ಲೋಕಮಾನ್ಯ ಬಾಲಗಂಗಾಧರ್ ತಿಲಕ್ ಅವರ ಪುಣ್ಯತಿಥಿ ಕಾರ್ಯಕ್ರಮದಲ್ಲಿ ಪ್ರಶಸ್ತಿ ಪ್ರದಾನವಾಗಲಿದೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ ಮಧ್ಯಾಹ್ನ 1:10.
1: ಪಿಎಂ ಜಯ್ ಅಬ್ ಗರೀಬೋ ಕೆ ಜಯ್ ಬನ್ ಗಯಿ ಹೈ.

ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನು ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455 ಕರೆ ಮಾಡಿ.

0: ವಿವಿಧ ಭಾರತಿ ಬೆಂಗಳೂರು 102.9 ಎಫ್ಎಂ.
1: ಸಮಯ ಆಗಿದೆ 12:06:05. ಕೇಳ್ತಾ ಇದ್ದೀರಿ ಆಕಾಶವಾಣಿ ವಿವಿಧ ಭಾರತಿ ಕನ್ನಡ 102.9 ಎಫ್ಎಂ. ಇದು ಕರೆಗೊಂದು ಹಾಡಿನ ಸಮಯ. ನಿಮ್ಮ ಇಷ್ಟದ ಗೀತೆಗಳನ್ನು ಪ್ರಸಾರ ಮಾಡುವಂತಹ ಸಮಯ ಇದು. ನಿಮ್ಮನ್ನು ನಗಿಸೋ ಹಾಡುಗಳು, ಅಳಿಸೋ ಹಾಡುಗಳು, ನೋವನ್ನು ಮರೆಸೋ ಹಾಡುಗಳು, ಮರೆತವರನ್ನು ನೆನಪಿಸೋ ಹಾಡುಗಳು, ಹಾಗೂ ಇನ್ನೂ ನಿಮ್ಮ ಇಷ್ಟದ ಬೇರೆ ಬೇರೆ ಹಾಡುಗಳು, ಹಾಡು ಯಾವುದೇ ಇರಲಿ ನಾವು ಪ್ರಸಾರ ಮಾಡ್ತೀವಿ ನಿಮ್ಮ ಕೋರಿಕೆಯ ಮೇರೆಗೆ. ನೀವು ನಮಗೆ ಕರೆ ಮಾಡಬೇಕು. ನಮ್ಮ ದೂರವಾಣಿ ಸಂಖ್ಯೆ ಹೀಗಿದೆ: 0802226125 7, 0800322657 ಇದು ನಮ್ಮ ದೂರವಾಣಿ ಸಂಖ್ಯೆ. ಈ ಸಂಖ್ಯೆಗೆ ಕರೆ ಮಾಡಿ ನಿಮ್ಮ ಇಷ್ಟದ ಗೀತೆಯನ್ನು ನೀವು ಕೋರಿಕೆ ಮಾಡಬಹುದು. ದಯವಿಟ್ಟು ಪದೇ ಪದೇ ಕರೆ ಮಾಡುವವರು ಮಾಡದೆ ಹೊಸಬರಿಗೆ ಅವಕಾಶವನ್ನು ನೀಡಿ. ಹೊಸ ಧ್ವನಿ, ಹೊಸ ಗೀತೆಗಳನ್ನು ಕೇಳುವ ಸೌಭಾಗ್ಯ ನಮ್ಮ ನಿಮ್ಮೆಲ್ಲರದಾಗಲಿ ಅಂತ ಹೇಳ್ತಾ ಅಮರ್ ಚಿತ್ರದಿಂದ ಒಂದು ಗೀತೆ ಮೂಡಿ ಬರ್ತಾ ಇದೆ. ಅರ್ಮಾನ್ ಮಲ್ಲಿಕ್, ಶ್ರೇಯಾ ಘೋಷಾಲ್ ಮತ್ತು ಸಂಗಡಿಗರ ಧ್ವನಿಯಲ್ಲಿ ಕವಿರಾಜ್ ಅವರ ಸಾಹಿತ್ಯಕ್ಕೆ ಅರ್ಜುನ್ ಜನ್ಯ ಸಂಗೀತದ ಗೀತೆ.

0: ಒಂದು ಹಾಡಿನಲ್ಲಿ ಕಾಲರ್ ಒಬ್ರು ರೆಡಿ ಇದ್ದಾರೆ, ಯಾರು ಅಂತ ನೋಡುವಂತ ಸಮಯ. ಹಲೋ,
1: ಹಲೋ ಹೇಳಿ ಮೇಡಮ್. ಅವರೇ
0: ನೀವು ಹೇಳಿ ಮೇಡಮ್ ಅವರೇ, ಹೆಸರೇನು ನಿಮ್ದು?
1: ಭಾಗ್ಯಮ್ಮ ಅಂತ.
0: ಭಾಗ್ಯಮ್ಮ ಅವರೇ, ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ತಿಪ್ಪಗೊಂಡನಹಳ್ಳಿ.
1: ಹೌದು ಮೇಡಮ್. ಅವರೇ
0: ಹೌದಾ, ಏನ್ ಮಾಡ್ಕೊಂಡಿರೋದು ನೀವು ಭಾಗ್ಯ?
1: ಮನೆಯಲ್ಲೇ ಇದ್ದೀವಿ ಮೇಡಮ್. ಅವರೇ
0: ಗೃಹಿಣಿ?
1: ಗೃಹಿಣಿ, ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿದ್ದೆ, ಈಗ ಮಾಜಿ ಆಗಿದ್ದೀನಿ.
0: ಓಕೆ, ಎಲ್ ಬೇಕಾದ್ರೂ ಮಾಜಿ ಆಗ್ಬೋದು, ಬಟ್ ಮನೇಲಿ ಗೃಹಿಣಿ ಕೆಲಸ ಮಾತ್ರ ಮಾಜಿ ಆಗಲ್ಲ ನೋಡಿ.
1: ಹೌದೌದು ಮೇಡಮ್
0: ಅಲ್ವಾ?
1: ಹೌದು.
0: ಆಮೇಲೆ ಯಾವ ಮಾಡ್ಬೇಕಿತ್ತು
1: ಮೇಡಮ್? ಆಡಿಸಿ ನೋಡಿ, ಬೀಡಿಸಿ ನೋಡ್ಬೇಕು. ನಮ್ಮ ಹಸ್ಬೆಂಡ್ ಇದೆಲ್ಲ, ಅವ್ರ ಅಕ್ಕಂದು ತುಂಬಾ ಇಷ್ಟ ಆಡುವ, ಅದಕ್ಕೆ ಮೇಡಮ್. ಅರೆ
0: ಓಕೆ, ಖಂಡಿತ ಪ್ರಸಾರ ಮಾಡ್ತೀವಿ. ಕೇಳ್ತಾ ಇರ್ತೀರಾ ವಿವಿಧ ಭಾರತಿನ?
1: ಹ್ಞೂ ಮೇಡಮ್, ಅರೆ ಕೇಳ್ತಾ ಇರ್ತೀನಿ.
0: ಯಾವ ಕಾರ್ಯಕ್ರಮ ತುಂಬಾ ಇಷ್ಟ ಆಗುತ್ತೆ ನಿಮಗೆ?
1: ನನಗೆ 12 ಗಂಟೆಗೆ ನಡೆಸ್ಕೊಡ್ತೀರ ತುಂಬಾ ಇಷ್ಟ ಮೇಡಮ್. ನಿಮಗೆ
0: ಕರೆಗೊಂದು ಹಾಡು.
1: ಹ್ಞೂ ಮೇಡಮ್. ಅರೆ
0: ಖಂಡಿತ ಪ್ರಸಾರ ಮಾಡ್ತೀವಿ, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು.
1: ನಮಸ್ಕಾರ ಮೇಡಮ್.
0: ಕಸ್ತೂರಿ ನಿವಾಸ ಚಿತ್ರದಿಂದ ಗೀತೆ ಪ್ರಸಾರ ಆಗ್ತಾ ಇದೆ. ಪಿ ಬಿ ಶ್ರೀನಿವಾಸ್ ಅವರ ಗಾಯನದಲ್ಲಿ, ಜೆ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ಜಿ ಕೆ ವೆಂಕಟೇಶ್ ಅವರ ಸಂಗೀತವಿದೆ.

0: ಕರೆಗೊಂದು ಹಾಡಿನಲ್ಲಿ ಸಾಕ್ತಾ ಇದ್ವಿ. ನೀವು ಕೂಡ ನಿಮ್ಮ ಇಷ್ಟದ ಗೀತೆಯನ್ನ ವಿವಿಧ ಭಾರತಿ ಕನ್ನಡದಲ್ಲಿ ಕೇಳಲು ಕರೆ ಮಾಡಿ 0800 222 6125 ಇದು ನಮ್ಮ ದೂರವಾಣಿ ಸಂಖ್ಯೆ. 0800 222 6125 ಈ ಸಂಖ್ಯೆಗೆ ನೀವು ಕರೆ ಮಾಡಿ ನಿಮ್ಮ ಇಷ್ಟದ ಗೀತೆಯನ್ನ ಕೇಳ್ಬೋದು. ಸದ್ಯಕ್ಕೆ ಕಾಲರ್ ಒಬ್ಬರು ರೆಡಿ ಇದ್ದಾರೆ, ಯಾರು ಅಂತ ನೋಡೋಣ. ಹಲೋ
1: ಮೇಡಮ್
0: ನಮಸ್ಕಾರ, ಯಾರು ಮಾತಾಡ್ತಿರೋದು?
1: ನಮಸ್ತೆ ಮೇಡಮ್, ನನ್ನ ಹೆಸರು ಹನುಮಂತ ಮೇಡಮ್, ಮಶಕಿ ತಾಲೂಕು ನಾಗರಬೆಂಚಿ ಮೇಡಮ್.
0: ಹೌದಾ, ಎಲ್ಲಿ ಬರುತ್ತೆ ಇದು?
1: ಮೇಡಮ್ ಮಶಕಿ ತಾಲೂಕು ಮೇಡಮ್, ರಾಯಚೂರು ಜಿಲ್ಲೆ.
0: ರಾಯಚೂರು ಜಿಲ್ಲೆ, ಏನ್ ಮಾಡ್ಕೊಂಡಿರೋದು ನೀವು?
1: ಮೇಡಮ್ ರೈತರಿದ್ದೀನಿ ಮೇಡಮ್.
0: ರೈತರು, ಏನ್ ಬೆಳಿತೀರಾ?
1: ಮೇಡಮ್ ತೊಗರಿ.
0: ತೊಗರಿ, ಓಕೆ. ಈಗ ಮಳೆ ಎಲ್ಲ ಹೇಗಿದೆ ಆ ಕಡೆ?
1: ಇಲ್ಲ ಮೇಡಮ್, ಮಳೆ ಇಲ್ಲ, ಮೊನ್ನೆ ಸ್ವಲ್ಪ ಉದುರಿದ್ ಮೇಡಮ್ ಸಣ್ಣಗೆ, ಒಂದು 20 ದಿನ ಆಯ್ತು ಮೇಡಮ್, ಮಳೆನೇ ಇಲ್ಲ.
0: ಈಗ ಬೇಕಲ್ವಾ ಮಳೆ ಬೆಳೆಗೆಲ್ಲ?
1: ಹೌದು ಮೇಡಮ್, ಏನ್ ಮಾಡಕ್ಕಾಗಲ್ಲ ಮೇಡಮ್.
0: ಬಿತ್ತನೆ ಮಾಡೋ ಟೈಮ್ ಅಲ್ವಾ ಇದು?
1: ಇಲ್ಲ ಮೇಡಮ್, ಬಿತ್ತನೆ ಮಾಡಿದೆ ಮೇಡಮ್. ಮಳೆ
0: ಬಿತ್ತನೆ ಮಾಡಾಗಿದ್ಯಾ?
1: ಮೇಡಮ್ ಒಂದು ತಿಂಗಳ ಆಯ್ತು ಮೇಡಮ್, ಮಳೆ ಇಲ್ಲ ಮೇಡಮ್. ಮಟ್ಟ
0: ಐ ಟೈಮಲ್ ಮಳೆ ಬೇಕಲ್ವಾ?
1: ಮೇಡಮ್ ಬೇಕು ಮೇಡಮ್, ಮಳೆ ಇಲ್ಲ ಮೇಡಮ್ ಅಷ್ಟ.
0: ಓಕೆ ಓಕೆ, ಮಳೆ ಬರಲಿ ಅಂತ ಎಲ್ಲರೂ ಪ್ರಾರ್ಥಿಸೋಣ ನಾವು ದೇವ್ರ ಹತ್ರ. ಈಗ ಯಾವ ಗೀತೆ ಬೇಕು ಅಂತ ಹೇಳಿ
1: ಮೇಡಮ್? ಯಜಮಾನ ಮೇಡಮ್.
0: ಸಿಂಹಾದ್ರಿಯ ಸಿಂಹ ಬೇಕು ಅಂತ ಕೇಳಿದ್ರಲ್ಲ.
1: ಸಿಂಹದ ಸಿಂಹ ಮೇಡಮ್.
0: ಓಕೆ, ಖಂಡಿತ ಪ್ರಸಾರ ಮಾಡ್ತೀವಿ. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು.
1: ನಮಸ್ತೆ ಮೇಡಮ್.
0: ಸಿಂಹಾದ್ರಿಯ ಸಿಂಹ ಚಿತ್ರದಿಂದ ಗೀತೆ ಪ್ರಸಾರ ಆಗ್ತಾ ಇದೆ. ಯಜಮಾನ ಯಜಮಾನ ಅನ್ನೋ ಸಾಂಗು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರ ಅವರ ಗಾಯನದಲ್ಲಿ ಈ ಗೀತೆ ಮೂಡಿ ಬರ್ತಾ ಇದೆ. ಎಸ್ ನಾರಾಯಣ್ ಅವರ ಸಾಹಿತ್ಯಕ್ಕೆ ದೇವಾ ಅವರ ಸಂಗೀತ ಸಂಯೋಜನೆ ಇದೆ.

0: ಕರೆಗೊಂದು ಹಾಡಿನಲ್ಲಿ ಮುಂದಿನ ಕರೆ ಯಾರು ಮಾಡಿದ್ದಾರೆ ಅಂತ ನೋಡೋಣ. ಹಲೋ.
1: ಹಲೋ, ನಮಸ್ತೆ ಮೇಡಮ್.
0: ನಮಸ್ತೆ, ಯಾರು ಮಾತಾಡ್ತಿರೋದು?
1: ಮೇಡಮ್, ನೇರ್ಲಗುಂಡೆಯಿಂದ ಚಂದ್ರಿಕಾ ಜಗನ್ನಾಥ್.
0: ಚಂದ್ರಿಕಾ ಜಗನ್ನಾಥ್ ಅವರೇ, ಹೇಗಿದ್ದೀರಿ?
1: ಚೆನ್ನಾಗಿದ್ದೀವಿ ಮೇಡಮ್. ತಾವ್ ಹೇಗಿದ್ದೀರಾ ಮೇಡಮ್?
0: ನಾವು ಚೆನ್ನಾಗಿದ್ದೀವಿ. ಮತ್ತೆ ಹೇಗಿದೆ ನಿಮ್ಮ ಊರು
1: ಮೇಡಮ್? ಊರು ಇವಾಗ ಮೇಡಮ್ ಆಷಾಢ ಅನಿಸ್ತಾ ಇದೆ, ತುಂಬಾ ಖುಷಿ ಆಗ್ತಾ ಇದೆ ಮೇಡಮ್. ಮೂರ್ ದಿನದಿಂದ ಮಳೆರಾಯ ನಮಗೆ ಕಂಟ ಅದ್ಬಿಟ್ಟಿದ್ದಾನೆ.
0: ಓ, ಮಳೆ ಬರ್ತಿದ್ಯಾ ನಿಮ್ ಕಡೆ?
1: ಓ ಮೇಡಮ್, ಮೂರ್ ದಿನದಿಂದ ಬರ್ತಿದೆ ಮೇಡಮ್. ನಮ್ಮ ಹಳ್ಳಿಲಿ ಎಲ್ಲಾ ಬಿತ್ತನೆ ಮಾಡಿದ್ವಿ ಮೇಡಮ್, ಮಳೆನೆ ಹೋಗ್ಬಿಟ್ಟಿತ್ತು.
0: ಜೋರಾಗಿ ಬರ್ತಿದ್ಯಾ ಹಂಗೆ?
1: ಹೌದು ಮೇಡಮ್, ನಿನ್ನೆ ಇವಾಗ ಸ್ಟಾರ್ಟ್ ಆಗಿದೆ ಮೇಡಮ್. ನೋಡ್ಬೇಕು, ನಿನ್ನೆ ಮೊನ್ನೆ ಹದ ಮಳೆ ಆಯ್ತು ಮೇಡಮ್. ನಮ್ಗೆ ತೋಟಕ್ಕೆ ಜೋಳಗಳು ರಾಗಿ ಎಲ್ಲ ಬಿತ್ತಿದ್ದಾರೆ ಮೇಡಮ್. ಎಲ್ಲರಿಗೂ ತುಂಬಾ ಇದಾಗ್ಬಿಟ್ಟಿತ್ತು, ತೊಂದರೆ ಆಗಿತ್ತು.
0: ಮಳೆಗಾಲ ಅಂದ್ರೆ ಮಳೆ ಇದ್ರೆ ಚಂದ
1: ಮೇಡಮ್. ನಿಜವಾಗ್ಲೂ ನಿನ್ನೆ ಇವತ್ತು ಇದು ಆಷಾಢ ಅಂತ ಇವಾಗ ಅನ್ನಿಸ್ತಾ ಇದೆ ಮೇಡಮ್.
0: ಅಲ್ವಾ,
1: ವಾತಾವರಣ ಒಂಥರ ತಣ್ಣಗೆ ಕತ್ಲೆ ಕತ್ಲೆ, ಏನೋ ಒಂಥರ ಕವಿದ ಮೋಡ,
0: ಗಾಳಿ ಬೀಸ್ತಾ ಇದೆ,
1: ಗಾಳಿ ಬೀಸ್ತಾ ಇದೆ, ತಣ್ಣನೆ ವಾತಾವರಣ. ಇದೊಂಥರ ಆಷಾಢದಲ್ಲಿ ನಾವು ಒಳ ಕುತ್ಕೊಂಡು ಶೇಂಗಾ ಹುರ್ಕೊಂಡ್ ತಿನ್ನೋದು,
0: ಬಜ್ಜಿ ಮಾಡ್ಕೊಂಡು ತಿನ್ನೋದು ಸಂಜೆ ಟೈಮ್.
1: ನಮ್ದಂತೂ ಬಜ್ಜಿ ಮೆಣಸಿನ್ಕಾಯಿ ಫೇಮಸ್ ಅಲ್ಲ ಮೇಡಮ್. ಹಂಗಾಗಿ ಈ ವಾತಾವರಣ ನಿನ್ನೆ ಮೊನ್ನೆ ಇವತ್ತು ಸೃಷ್ಟಿ ಆಗಿದೆ ನೋಡಿ ಮೇಡಮ್.
0: ಅಲ್ವಾ,
1: ಬೆಂಗಳೂರಲ್ಲಿ ಮೇಡಮ್ ಮಳೆ?
0: ಬೆಂಗಳೂರಲ್ಲಿ ಹಂಗೆ ಮೋಡ ಕವಿದ ವಾತಾವರಣವಿತ್ತು, ಅಲ್ಲಲ್ಲಿ ತುಂತುರು ಮಳೆ ಆಗ್ತಾ ಇದೆ. ಓಕೆ, ಯಾವ ಹಾಡು ಬೇಕು
1: ಮೇಡಮ್? ನನ್ಗೆ ಅನುರಾಗ ಹರಳಿತು ಇಂದ ಗಂಗಾ ಯಮುನಾ ಸಂಗಮ ಗೀತೆ ಬೇಕು ಮೇಡಮ್.
0: ಈ ಗೀತೆ ಬೇಕಾ? ಓಕೆ, ಖಂಡಿತ ಮೇಡಮ್ ಮಾಡ್ತೀವಿ. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು.
1: ಧನ್ಯವಾದಗಳು ಮೇಡಮ್ ಅವಕಾಶಕ್ಕಾಗಿ.
0: ಓಕೆ,
1: ನಮಸ್ತೆ.
0: ಅನುರಾಗ ಅರಳಿತು ಚಿತ್ರದಿಂದ ಗೀತೆ ಮೂಡಿ ಬರ್ತಾ ಇದೆ. ಡಾಕ್ಟರ್ ರಾಜ್ಕುಮಾರ್ ಹಾಗೂ ಎಸ್ ಜಾನಕಿ ಮತ್ತು ಸಂಗಡಿಗರ ಧ್ವನಿಯಲ್ಲಿ ಜಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ಉಪೇಂದ್ರ ಕುಮಾರ್ ಅವರ ಸಂಗೀತವಿದೆ.

0: ವಿವಿಧ ಭಾರತಿ ಬೆಂಗಳೂರು 102.9 FM.
1: ಸಮಯ ಆಗಿದೆ 12:29:44 ಕೇಳ್ತಾ ಇದ್ದೀರಿ ಆಕಾಶವಾಣಿ ವಿವಿಧ ಭಾರತಿ ಕನ್ನಡ. ಕರೆಗೊಂದು ಹಾಡಿನ ಸಮಯದಲ್ಲಿ ನಾವಿದ್ದೀವಿ. ಕೇಳುಗರು ಕರೆ ಮಾಡ್ತಾ ಇದ್ದಾರೆ, ಸುಮಧುರವಾದ ಗೀತೆಗಳನ್ನು ಕೂಡ ಕೇಳ್ತಾ ಇದ್ದೀವಿ. ಮುಂದಿನ ಕರೆ ಯಾರು ಅಂತ ನೋಡುವಂತ ಸಮಯ. ಹಲೋ,
2: ಹಲೋ,
1: ನಮಸ್ಕಾರ, ಯಾರು ಮಾತಾಡ್ತಿರೋದು?
2: ಮೇಡಮ್, ನಮ್ ಭವ್ಯ ಅಂತ, ಹೆಸರುಗಟ್ಟಿಂದ.
1: ಭವ್ಯ ಅವ್ರೆ, ಹೇಗಿದ್ದೀರಿ?
2: ಚೆನ್ನಾಗಿದ್ದೀವಿ ಮೇಡಮ್, ನೀವು?
1: ನಾವು ಚೆನ್ನಾಗಿದ್ದೀವಿ. ನೋಡಿ, ಇವತ್ತು ಯಾಕೋ ಲೇಡೀಸ್ ಕಡೆ ಲೈನ್ ವಾಲ್ ಬಿಟ್ಟಿದೆ ಅನ್ಸುತ್ತೆ. ಆಲ್ಮೋಸ್ಟ್ ಎಲ್ಲ ಲೇಡೀಸೇ ಫೋನ್ ಮಾಡ್ತಾ ಇದ್ದೀರಾ, ಖುಷಿ ಆಗ್ತಾ ಇದೆ.
2: ಹೇಳಿ, ಎಷ್ಟು
1: ದಿನ ಆಗಿತ್ತು ಕಾಲ್ ಮಾಡಿ?

0: ಆಗ್ಲೇ ಸುಮಾರು ದಿನ ಆಯ್ತು, ಒಂದ್ ತಿಂಗಳ ಮೇಲೆ ಆಯ್ತು ಅನ್ಸುತ್ತೆ.
1: ಓಕೆ, ಯಾವ ಗೀತೆ ಬೇಕು ನಿಮ್ಗೆ?
0: ಅದೇ ಅಣ್ಣ ತಂಗಿ ಫಿಲ್ಮ್ ಇಂದ ಅಣ್ಣ ತಂಗಿ ಈ ಬಂದ ಸಾಂಗ್ ಕೇಳಿದ್ದೆ.
1: ಓಕೆ ಓಕೆ, ಏನ್ ಮಾಡ್ಕೊಂಡಿರೋದು ಭವ್ಯ?
0: ಮೇಡಮ್ ನಾವು ಹೌಸ್ ವೈಫ್, ಮನೇಲೇ
1: ವೈಫ್. ಓಕೆ ಓಕೆ ಓಕೆ, ಏನು ಫ್ರೀ ಟೈಮ್ ಅಲ್ಲಿ ಏನ್ ಮಾಡ್ಕೊಂಡಿರ್ತೀರಾ?
0: ಫ್ರೀ ಟೈಮ್ ಏನಿಲ್ಲ, ಹಿಂಗೆ ಫೋನ್ ನೋಡ್ತಾ ಇರ್ತೀವಿ, FM ಕೇಳ್ತಾ ಇರ್ತೀವಿ.
1: ಈಗ ಫೋನ್ ಬಂದಿರೋದು ಅನ್ನೋದು ಫ್ರೀ ಟೈಮ್ ಸಿಗ್ತಾ ಇಲ್ಲ, ಬರೀ ಇನ್ಸ್ಟಾಗ್ರಾಮು ಫೇಸ್ಬುಕ್ ಅದು ಇದು ನೋಡ್ತಾ ಇರ್ತೀವಿ.
0: ನಮಗೆ ಸುಮ್ಮನೆ ಫ್ರೀ ಇದ್ದಾಗ ಸ್ವಲ್ಪ ಫೋನ್ ಫೇಸ್ಬುಕ್ ಎಲ್ಲ ನೋಡ್ತಾ ಇರ್ತೀವಿ.
1: ಓಕೆ ಓಕೆ ಓಕೆ,
0: ಅದು ಮಕ್ಕಳು ಸ್ಕೂಲ್ಗೆ ಹೋಗಿದ್ದಾಗ ಅವ್ರು ಬಂದ್ರೆ ಅವ್ರ ಕೆಲ್ಸನೇ ಆಗೋಗುತ್ತಲ್ಲ
1: ಅಲ್ವಾ?
0: ಅವ್ರ ಕೆಲ್ಸನೇ, ಅವ್ರ ತಿಂಡಿ ಕೊಡು ಊಟ ಕೊಡು ಅದೇ ಮಾಡ್ಬೇಕು.
1: ಚಿಕ್ಕ ಚಿಕ್ಕ ಅವರ ಮಕ್ಕಳು?
0: ಸೆವೆಂತ್, ಮಗಳ ಫಿಫ್ತ್. ಕೃತಿಕಾ ಅಂತ ಮಗಳು, ಮಗ ಪೃಥ್ವಿರಾಜ್ ಅಂತ.
1: ಓಕೆ ಓಕೆ, ಖಂಡಿತ ನಿಮ್ಮ ನೆಚ್ಚಿನ ಗೀತೆಯನ್ನ ಕೇಳೋಣ ಈಗ ನಮ್ಮ ಆಕಾಶವಾಣಿ ವಿವಿಧ ಭಾರತಿಯಲ್ಲಿ.
0: ಥ್ಯಾಂಕ್ ಯು ಮೇಡಮ್.
1: ಗೀತೆ ಮೂಡಿ ಬರ್ತಾ ಇದೆ ಅಣ್ಣ ತಂಗಿ ಚಿತ್ರದಿಂದ, SP ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರ ಅವರ ಗಾಯನದಲ್ಲಿ, ಹಂಸಲೇಖ ಅವರ ಸಂಗೀತ ಮತ್ತು ಸಾಹಿತ್ಯ ಈ ಗೀತೆಗಿದೆ.

0: ರಕ್ಷಾಬಂಧನಕ್ಕೆ ತುಂಬ ದಿನ ಇರಬೇಕಾದ್ಲೇ ರಕ್ಷಾಬಂಧನ ಹಾಡನ್ನ ಕೇಳಿ ಆಗಿದೆ. ಈಗ ಮುಂದಿನ ಕರೆ ಯಾರು ಅಂತ ನೋಡೋಣ. ಹಲೋ,
1: ನಮಸ್ಕಾರ ಮೇಡಮ್.
0: ನಮಸ್ಕಾರ, ಯಾರು ಮಾತಾಡ್ತಿರೋದು?
1: ಮೇಡಮ್, ಸುರೇಶ್ ಭಟ್ ಅಂತ, ಗೌರಿ ಬಿದ್ನೂರ್.
0: ಸುರೇಶ್ ಭಟ್ ಅವರೇ, ಎಷ್ಟು ದಿನ ಆಗಿತ್ತು ಕರೆ ಮಾಡಿ?
1: ಮೇಡಮ್, ಇವತ್ತಿಗೆ 42 ದಿನ.
0: ಇವತ್ತಿಗೆ 42 ದಿನ? ಡೇಸ್ ಲೆಕ್ಕ ಹಾಕೋತಾ ಇರ್ತೀರಾ?
1: ಹೌದು ಮೇಡಮ್, ಹೌದು ಮೇಡಮ್. ನಾನು ಬೇರೆಯವ್ರಿಗೆ ಅವಕಾಶ ಅಂತ ಹೇಳಿ ಬಿಟ್ಬಿಡ್ತೀನಿ ಮೇಡಮ್. ಒಂದ್ವರೆ ತಿಂಗಳು
0: ಬಿಟ್ಬಿಡ್ತೀರಾ?
1: ಹೌದು ಮೇಡಮ್. ಸಂದೇಶ ಕಳ್ಸೋದು?
0: ಉಪವಾಸ ವ್ರತ?
1: ಹಂಗಿಲ್ಲ ಮೇಡಮ್, ಕೇಳ್ತೀನಿ, ಸಂದೇಶ ಕಳಿಸ್ತೀನಿ ಮೇಡಮ್.
0: ಖಂಡಿತ ನಿಮ್ ಸಂದೇಶಗಳನ್ನ ಓದ್ತಾ ಇರ್ತೀವಿ ನಾವು. ಹಾಗೆ ಯಾವ ಹಾಡು ಬೇಕಿತ್ತು
1: ಮೇಡಮ್? ಕಲ್ಲು ಸಕ್ಕರೆ. ಈ ಚಿತ್ರದಿಂದ ನನಗೆ ಗುಲಾಬಿ ಹೂವೆ ಬಾ ಎಣ್ಣಾಗಿ ಬಂದ ಅಂತ ಒಂದು ಹಾಡಿದೆ ಮೇಡಮ್.
0: ಓಕೆ, ಯಾಕೆ ಈ ಹಾಡು ಇಷ್ಟ ನಿಮ್ಗೆ?
1: ಇದು ನಮ್ಮ ಮನೆಯವ್ರಿಗಾಗಿ ಮೇಡಮ್.
0: ನಿಮ್ ಮನೆಯವ್ರಿಗಾಗಿ?
1: ಹೌದು ಮೇಡಮ್, ಅದಕ್ಕೋಸ್ಕರ ಇಷ್ಟ.
0: ಮನೆಯವ್ರ ಹೆಸರೇನು?
1: ಸುಜಾತ ಭಟ್.
0: ಸುಜಾತ ಭಟ್ ಗೋಸ್ಕರ ಗುಲಾಬಿ ಹೂವೆ ಬಾ ಅನ್ನೋ ಗೀತೆ ಕೇಳ್ತಾ ಇದ್ದೀರಾ?
1: ಹೌದು ಮೇಡಮ್.
0: ಖಂಡಿತ ಪ್ರಸಾರ ಮಾಡ್ತೀವಿ. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು.
1: ಒಳ್ಳೇದು ಮೇಡಮ್, ತುಂಬಾ ಧನ್ಯವಾದಗಳು. ನಮಸ್ಕಾರ.
0: ನಮಸ್ಕಾರ. ಪಿ ವಿ ಶ್ರೀನಿವಾಸ್ ಹಾಗೂ ಎಸ್ ಜಾನಕಿ ಅವರ ಗಾಯನದಲ್ಲಿ ಗೀತೆ ಮೂಡಿ ಬರ್ತಾ ಇದೆ. ವಿಜಯ ನರಸಿಂಹ ಅವರ ಸಾಹಿತ್ಯಕ್ಕೆ ಎನ್ ಎಸ್ ತ್ಯಾಗರಾಜನ್ ಅವರ ಸಂಗೀತ ಸಂಯೋಜನೆ ಇರುವ ಗೀತೆ ಚಿತ್ರ ಕಲ್ಲು ಸಕ್ಕರೆ.

0: ಕರೆಗೊಂದು ಹಾಡಿನ ಸಮಯದಲ್ಲಿ ನಾವಿದ್ದೀವಿ. ಮುಂದಿನ ಕರೆಯನ್ನ ಯಾರು ಮಾಡಿದ್ದಾರೆ ಅಂತ ನೋಡೋಣ. ಹಲೋ,
1: ಹಲೋ,
0: ನಮಸ್ಕಾರ, ಯಾರು ಮಾತಾಡ್ತಿರೋದು?
1: ನಮಸ್ಕಾರ ಮೇಡಮ್.
0: ನಮಸ್ಕಾರ, ಹೇಳಿ, ನಿಮ್ಮ ಹೆಸರು ಹೇಳಿ.
1: ನಮ್ಮ ಹೆಸರು ಬೆಂಗಳೂರಿಂದ ಕರೀನಪಲ್ಲಿ ಅಂತ, ಸುರೇಶ್ ಅಂತ.
0: ಸುರೇಶ್ ಅವರೇ, ಏನ್ ಮಾಡ್ಕೊಂಡಿರೋದು?
1: ನಾವೊಂದು ಪ್ರೈವೇಟ್ ಗಾರ್ಮೆಂಟ್ಸ್ ಅಲ್ಲಿ ಕೆಲಸ ಮಾಡ್ತಿದ್ದೀವಿ ಮೇಡಮ್.
0: ಈಗ ಹಿಂದಿನ ಕಾಲರ್ ಕೂಡ ಸುರೇಶ್ ಅವರು ಅಂತಾನೆ ಮಾಡಿದ್ದು. ಸುರೇಶ್ ಭಟ್ ಗೌರಿಬಿದನೂರು.
1: ಗೌರಿಬಿದನೂರು, ನಾವು ಬೆಂಗಳೂರು ಮೇಡಮ್.
0: ಬೆಂಗಳೂರು. ಓಕೆ, ಯಾವ ಹಾಡು ಬೇಕಿತ್ತು?
1: ನಮ್ಗೆ ಡಾಕ್ಟರ್ ರಾಜ್ಕುಮಾರ್ ಇದೆ, ನನ್ನ ಮಗಳು ವಿನೀತಾಗೋಸ್ಕರ.
0: ಓ, ನನ್ನ ಹೆಸರನ್ನೇ.
1: ಹುಟ್ಟಿದರೆ ಕನ್ನಡ ನಾಡಿದೆಯಲ್ಲ, ಅದು ಮಾಡಬೇಕು. ಇನ್ನೊಂದು ಕೋರಿಕೆ ಮೇಡಮ್, ಡೈಲಿ ಶುಭೋದಯ ಕಾರ್ಯಕ್ರಮದ ಡಾಕ್ಟರ್ ರಾಜ್ಕುಮಾರ್ ಆಡಿದ ಕಾರ್ಯಕ್ರಮ
0: ಯೋಚನೆ ಮಾಡೋಣ ಇದ್ರ ಬಗ್ಗೆ. ಈಗ ಕರೆಗೊಂದು ಹಾಡಲಿದ್ದೀವಿ, ಇದ್ರ ಬಗ್ಗೆ ಮಾತಾಡೋಣ. ಓಕೆ, ಧನ್ಯವಾದಗಳು. ಆಕಸ್ಮಿಕ ಚಿತ್ರದಿಂದ ಗೀತೆ ಪ್ರಸಾರ ಆಗ್ತಾ ಇದೆ. ಡಾಕ್ಟರ್ ರಾಜ್ಕುಮಾರ್ ಅವರ ಗಾಯನದಲ್ಲಿ ಹಂಸಲೇಖ ಅವರ ಸಂಗೀತ ಮತ್ತು ಸಾಹಿತ್ಯ ಈ ಗೀತೆಗಿದೆ.

0: ಸಮಯಾಗಿದೆ 12:47 ಕೇಳ್ತಾ ಇದ್ದೀರಿ ಆಕಾಶವಾಣಿ ವಿವಿಧ ಭಾರತಿ ಕನ್ನಡದಲ್ಲಿ ಕರೆಗೊಂದು ಹಾಡನ್ನ. ಮುಂದಿನ ಕರೆ ಯಾರು ಮಾಡಿದ್ದಾರೆ, ಯಾವ ಗೀತೆಗೋಸ್ಕರ ಇವರು ಕೇಳ್ತಾ ಇದ್ದಾರೆ ಅಂತ ನೋಡೋಣ. ಹಲೋ
1: ಹಲೋ ಹೇಳಿ ಮೇಡಮ್.
0: ಹಲೋ
1: ಹೇಳಿ ಮೇಡಮ್, ಕೇಳಿಸ್ತಾ ಇದೆಯಾ?
0: ಹಲೋ
1: ಹಲೋ ಮೇಡಮ್, ಹೇಳಿ, ಕೇಳಿಸ್ತಾ ಇದೆ.
0: ಪಾರ್ವತಮ್ಮ ಅವರು ಕರೆ ಮಾಡಿದ್ರು, ನಾನಿರುವುದೇ ನಿನಗಾಗಿ ಚಿತ್ರದ ಗೀತೆಯನ್ನ ಕೇಳಿದ್ರು, ಬಹುಶಃ ಕರೆ ಕಟ್ ಆಗಿದೆ ಅಂತ ಅನ್ಸತ್ತೆ. ಮೊದಲ ಸಲ ಕರೆ ಮಾಡ್ತಾ ಇದ್ದೀನಿ ಅಂತ ತುಂಬಾ ಎಕ್ಸೈಟ್ ನಿಂದ ಮಾತಾಡ್ತಿದ್ರು. ಪಾಪ ಕರೆ ಕಟ್ ಆಗೋಗಿದೆ ಅವ್ರದ್ದು. ಅವರ ಗೀತೆಯನ್ನ ಈಗ ಪ್ರಸಾರ ಮಾಡೋಣ. ಎಸ್ ಚಾಣಕ್ಯ ಅವರ ಗಾಯನದಲ್ಲಿ ಈ ಗೀತೆ ಮೂಡಿ ಬರ್ತಾ ಇದೆ. ಚಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ರಾಜನ್ ನಾಗೇಂದ್ರ ಅವರ ಸಂಗೀತವಿದೆ.

0: ಕರೆಗೊಂದು ಹಾಡಿನಲ್ಲಿ ಸಾಕ್ತಾ ಇದ್ದೀವಿ ನಾವು. ಕೆಲವೊಂದು ಕರೆಗಳು ಕಾಲರ್ ಹೇಳ್ತಾರೆ, ಮೆಸೇಜ್ ಮಾಡಿ ಹೇಳ್ತಾರೆ ನೀವು ಕಾಲ್ ತೊಗೊಳ್ಳಲ್ಲ ಅಂತ. ನಾವು ಬೇರೆ ಲೈನಲ್ಲಿ ಕಾಲಲ್ಲಿ ಇರಬೇಕಾದ್ರೆ ನಿಮ್ಮ ಲೈನ್ ಹೆಂಗೆ ತೊಗೊಳೋಕ್ಕಾಗುತ್ತೆ? ಒಂದು ಸರಿ ಎರಡೆರಡು ಲೈನ್ ಕನೆಕ್ಟ್ ಮಾಡೋಕ್ಕಾಗಲ್ಲ, ಒಂದೇ ಲೈನಲ್ಲಿ ನಾವು ಮಾತಾಡಬೇಕಾಗತ್ತೆ. ಸೊ ಯಾವ ಫೋನಲ್ಲಿ ಇರ್ತೀವೋ ಕಂಟಿನ್ಯೂಸಾಗಿ ಇವತ್ತು ಫೋನ್ ಬರ್ತಾನೆ ಇದೆ. ಇಲ್ಲಿ ಮೆಸೇಜ್ ಆಗ್ತಾ ಇದ್ದಾರೆ, ನನ್ನ ಫೋನ್ ರಿಂಗ್ ಆಯಿತು ನೀವು ತೆಗೀಲಿಲ್ಲ ಅಂತ. ನೋಡೋಣ ಮುಂದಿನ ಕರೆ ಯಾರು ಮಾಡಿದ್ದಾರೆ ಅಂತ. ಹಲೋ.
1: ಹಲೋ ಮೇಡಮ್.
0: ಹಲೋ.
1: ಹಲೋ ಹೇಳಿ.
0: ಹಲೋ.
1: ಹಲೋ ರೀ, ನಮಸ್ಕಾರ ಮೇಡಮ್.
0: ಲ್ಯಾಂಡ್ ಲಾರ್ಡ್ ಚಿತ್ರದ ಗೀತೆಗಾಗಿ ರಿಕ್ವೆಸ್ಟನ್ನು ಕೇಳಿದ್ರು ಒಬ್ಬ ಕೇಳುಗರು. ನಿಂಗವ್ವ ನಿಂಗವ್ವ ಅನ್ನೋ ಗೀತೆ ವಿಜಯಪ್ರಕಾಶ ಹಾಗೂ ಅನನ್ಯ ಭಟ್ ಅವರ ಗಾಯನದಲ್ಲಿ ಈ ಗೀತೆ ಮೂಡಿ ಬರ್ತಾ ಇದೆ. ಯೋಗರಾಜ್ ಭಟ್ ಅವರ ಸಾಹಿತ್ಯಕ್ಕೆ ಅಜನೀಶ್ ಲೋಕನಾಥ್ ಅವರ ಸಂಗೀತವಿದೆ.

0: ಒಂದು ಹಾಡಿನಲ್ಲಿ ಕೊನೆಯ ಕಾಲರೊಬ್ಬರು ರೆಡಿ ಇದ್ದಾರೆ ಯಾರು ಅಂತ ನೋಡೋಣ. ಯಾವ ಗೀತೆಗೋಸ್ಕರ ರಿಕ್ವೆಸ್ಟ್ ಕೇಳ್ತಾ ಇದ್ದಾರೆ ನೋಡೋಣ. ಹಲೋ,
1: ನಮಸ್ತೆ ಮೇಡಮ್.
0: ಹಲೋ,
1: ನಮಸ್ತೆ.
0: ಹಲೋ,
1: ನಮಸ್ತೆ ಮೇಡಮ್. ನಮಸ್ತೆ, ನಮಸ್ತೆ.
0: ಹಲೋ,
1: ರಾಮಚಂದ್ರಪ್ಪ ಸಂಡೂರು.
0: ರಾಮಚಂದ್ರ ಅವರು ಸಂಡೂರಿಂದ ಕರೆ ಮಾಡಿದ್ರು. ಕೂಡಿ ಬಾಳಿದರೆ ಸ್ವರ್ಗ ಸುಖ ಚಿತ್ರದ ಗೀತೆಗೋಸ್ಕರ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಅವರ ಗಾಯನದಲ್ಲಿ ಗೀತೆ ಮೂಡಿ ಬರ್ತಾ ಇದೆ. ದೊಡ್ಡರಂಗಿಗೌಡ ಅವರ ಸಾಹಿತ್ಯಕ್ಕೆ ರಾಜನ್ ನಾಗೇಂದ್ರ ಅವರ ಸಂಗೀತವಿರುವ ಗೀತೆ. ಈ ಒಂದು ಗೀತೆಯೊಂದಿಗೆ ಕರೆಗೊಂದು ಹಾಡನ್ನು ಇಲ್ಲಿಗೆ ಮುಗಿಸುವಂತಹ ಸಮಯ ಬಂದಿದೆ. ಕರೆ ಮಾಡಿದ ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೂ ಧನ್ಯವಾದಗಳನ್ನು ಅರ್ಪಿಸ್ತಾ ಈ ಗೀತೆ ಪ್ರಸಾರ ಆಗ್ತಾ ಇದೆ. ಎಷ್ಟೊತ್ತು ನಿಮ್ಮ ಜೊತೆಯಾಗಿದ್ದೆ ನಾನು ಆರ್ ಜೆ ವಿನುತಾ ಶಶಿಧರ್.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ವಿವಿಧ ವಿಷಯಗಳ ಕುರಿತಂತೆ ಪ್ರತಿಪಕ್ಷಗಳ ಸದಸ್ಯರು ಕಲಾಪಕ್ಕೆ ಅಡ್ಡಿಪಡಿಸಿದ ಹಿನ್ನೆಲೆಯಲ್ಲಿ ಸಂಸತ್ತಿನ ಉಭಯ ಸದನಗಳ ಕಲಾಪವನ್ನು ಮಧ್ಯಾಹ್ನ 2 ಗಂಟೆವರೆಗೆ ಮುಂದೂಡಲಾಗಿದೆ. ಲೋಕಸಭಾಧ್ಯಕ್ಷರ ಮನವಿಯ ಹೊರತಾಗಿಯೂ ಪ್ರತಿಪಕ್ಷಗಳ ಸದಸ್ಯರು ಪದೇ ಪದೇ ಗದ್ದಲ ಉಂಟುಮಾಡಿದ ಹಿನ್ನೆಲೆಯಲ್ಲಿ ಲೋಕಸಭೆ ಕಲಾಪವನ್ನು 2 ಬಾರಿ ಮುಂದೂಡಲಾಗಿದೆ. ಭವಿಷ್ಯದಲ್ಲಿ ಪ್ರಶ್ನೆ ಪತ್ರಿಕೆ ಸೋರಿಕೆಯನ್ನು ತಡೆಗಟ್ಟಲು ಎಲ್ಲಾ ಪಾಲುದಾರರು ಸಂಘಟಿತ ಪ್ರಯತ್ನಗಳನ್ನು ಮಾಡಬೇಕೆಂದು ಪ್ರಧಾನಿ ನರೇಂದ್ರ ಮೋದಿ ಕರೆ ನೀಡಿದ್ದಾರೆ. ಇತ್ತೀಚಿನ ನೀಟ್ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಸೋರಿಕೆಯಲ್ಲಿ ಭಾಗಿಯಾಗುವವರ ವಿರುದ್ದ ಕಠಿಣ ಕ್ರಮ ಕೈಗೊಳ್ಳಲಾಗುವುದು ಎಂದು ಸ್ಪಷ್ಟಪಡಿಸಿದ್ದಾರೆ. ಸಚಿವ ಸಂಪುಟ ವಿಸ್ತರಣೆ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹಾಗೂ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ನವದೆಹಲಿಗೆ ಪ್ರಯಾಣ ಬೆಳೆಸಿದ್ದಾರೆ. ಭಾರತೀಯ ವೈದ್ಯಕೀಯ ಸಂಶೋಧನಾ ಮಂಡಳಿ ಇಂದು ಕ್ಯಾನ್ಸರ್ ಹಾಗೂ ಸಾಂಕ್ರಾಮಿಕ ರೋಗ ಪರಿಹಾರಗಳನ್ನು ಅಭಿವೃದ್ಧಿಪಡಿಸಲು ಪ್ರಮುಖ ಭಾರತೀಯ ಔಷಧ ಮತ್ತು ಲಸಿಕೆ ತಯಾರಿಕರಿಗೆ 3 ಸ್ಥಳೀಯ ಬಯೋಮೆಡಿಕಲ್ ತಂತ್ರಜ್ಞಾನಗಳ ಪರವಾನಗಿ ಸುಗಮಗೊಳಿಸಿದೆ. ಈ ತಂತ್ರಜ್ಞಾನಗಳು ಮುಂದಿನ ಪೀಳಿಗೆಯ ಚಿಕಿತ್ಸಕ ಮತ್ತು ಲಸಿಕೆಗಳ ಸ್ಥಳೀಯ ಅಭಿವೃದ್ಧಿಯನ್ನು ಮುನ್ನಡೆಸಲಿವೆ ಎಂದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ ಸ್ಪಷ್ಟಪಡಿಸಿದೆ. ನವದೆಹಲಿಯಲ್ಲಿ ನಾಳೆ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರ ಸಭೆ ನಡೆಯಲಿದೆ. ಪ್ರಸಕ್ತ ವರ್ಷದಲ್ಲಿ ತಮಿಳುನಾಡು ಕಾವೇರಿ ನೀರಿನ ಕೊರತೆ ಎದುರಿಸುತ್ತಿರುವುದರಿಂದ ತಮಿಳುನಾಡು ಕಾವೇರಿ ನೀರು ಬಿಡುಗಡೆ ಮಾಡುವಂತೆ ರಾಜ್ಯದ ಮೇಲೆ ಒತ್ತಡ ಹೆಚ್ಚಿಸಿದೆ. ವಿಧಾನಸೌಧದಲ್ಲಿ ಇಂದು ಕರ್ನಾಟಕ ರಾಜ್ಯ ಬ್ರಾಹ್ಮಣ ಅಭಿವೃದ್ಧಿ ಮಂಡಳಿಯ ಪದಾಧಿಕಾರಿಗಳ ನಿಯೋಗ ಉಪಮುಖ್ಯಮಂತ್ರಿ ಹಾಗೂ ಕಂದಾಯ ಸಚಿವ ಡಾ ಜಿ ಪರಮೇಶ್ವರ್ ಅವರನ್ನು ಭೇಟಿ ಮಾಡಿ ಚರ್ಚೆ ನಡೆಸಿತು. ಐಸಿಸ್ ಭಯೋತ್ಪಾದಕ ಸಂಘಟನೆಗೆ ಹಣಕಾಸು ನೆರವು ನೀಡಿದ ಆರೋಪ ಸಂಬಂಧ ಬೆಂಗಳೂರಿನ 8 ಸ್ಥಳಗಳಲ್ಲಿ ಇಂದು ಜಾರಿ ನಿರ್ದೇಶನಾಲಯ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ಸಿರಿಯಾದಲ್ಲಿ ಐಸಿಸ್ ಉಗ್ರ ಸಂಘಟನೆಗೆ ಹಣಕಾಸಿನ ನೆರವು, ಮುಸ್ಲಿಮರ ನೇಮಕಾತಿ ಮತ್ತು ಹಣಕಾಸು ನೆರವು ನೀಡಿದ ಪ್ರಕರಣ ಇದಾಗಿದೆ. ಆಗಸ್ಟ್ 15-30ರವರೆಗೆ ಬೆಲ್ಜಿಯಂ ಮತ್ತು ನೆದರ್ಲ್ಯಾಂಡ್ನಲ್ಲಿ ನಡೆಯಲಿರುವ ಎಫ್ಐಎಚ್ ಹಾಕಿ ಪುರುಷರ ವಿಶ್ವಕಪ್ನಲ್ಲಿ ಭಾರತ ತಂಡವನ್ನು ಹರ್ಮನ್ಪ್ರೀತ್ ಮುನ್ನಡೆಸಲಿದ್ದಾರೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ 1:10 ಹಾಗೂ ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 5 ಗಂಟೆಗೆ.

0: ವರ್ಕ್ ಫ್ರಮ್ ಹೋಮ್ ಹೈ ಸ್ಯಾಲರಿ ಬರೀ ಒಂದು ಕ್ಲಿಕ್ ನಲ್ಲಿ ಅರೇ ವಾ
1: ಸಿಕ್ಕಿಬಿದ್ರು
2: ಅಪರಿಚಿತ ಲಿಂಕ್ ಗಳನ್ನು ಕ್ಲಿಕ್ ಮಾಡಬೇಡಿ ಆರ್ಬಿಐ ಹೇಳುತ್ತೆ
3: ಜಾಣರಾಗಿರಿ ಜಾಗರೂಕರಾಗಿರಿ
4: ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ ಬನ್ನಿ ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ ಪ್ರಕಟಣೆಗಾಗಿ ಸಂಪರ್ಕಿಸಿ CBSVLR@gmail.com

0: ಮನರಂಜನೆಯ ಮುಂಚೂಣಿಯಲ್ಲಿ ಅಂದು ಇಂದು ಎಂದೆಂದು ವಿವಿಧ ಭಾರತಿ ಬೆಂಗಳೂರು 102.9 FM.
1: ಕೇಳ್ತಾ ಇದ್ದೀರಿ ಆಕಾಶವಾಣಿ ವಿವಿಧ ಭಾರತಿ ಕನ್ನಡ. ಬಹಳಷ್ಟು ಸಂದೇಶಗಳು ಬಂದು ನಮ್ಮನ್ನು ತಲುಪಿದೆ. ಗೀತಾ ಜೋಶಿ ಕಲಬುರಗಿಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಊರ್ವಶಿ ಮೇಡಮ್ ಅವರ ಜೀವನ ಚರಿತ್ರೆ ಸಿನಿಮಾ ಮಾಹಿತಿ ತುಂಬ ಚೆನ್ನಾಗಿತ್ತು ಅಂತ ವಿರೂಪಾಕ್ಷಪ್ಪ ಕಾವ್ಯ ರೇಣುಕ ರುದ್ರಪ್ಪ ಗೌರಿ ಮಡಿವಾಳರ್ ಇಂದರಗಿ ಕೊಪ್ಪಳದಿಂದ ಸಂದೇಶವನ್ನು ಕಳಿಸಿದರೆ ಕಲಾಭಾರತಿ ಮತ್ತು ಕರೆಗೊಂದು ಹಾಡು ಕೇಳುಗರ ಹಾಡು ಇಷ್ಟ ಆಯಿತು ಸೂಪರ್ ಕಾರ್ಯಕ್ರಮ ಅಂತ ನಮಗಂತೂ ಕರೆ ಸಿಗೋದಿಲ್ಲ ಅಂತ ಮಯೂರಕೋಟೆ ಜನ್ನಾಪುರ ಭದ್ರಾವತಿಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಹಾಡುಗಳು ಸೂಪರ್ ಆಗಿದೆ ಅಂತ ಭವ್ಯ ಹೆಸರುಘಟ್ಟದಿಂದ ಸಂದೇಶವನ್ನು ಕಳಿಸಿದರೆ ಪುಷ್ಪಾ ಶಾನ್ಭೋಗ್ ಅವರು ಹೇಳ್ತಾ ಇದ್ದಾರೆ, ಮನೆ ಕೆಲಸ ಮಾಡ್ತಾ ಇದ್ದೀನಿ, ಎಲ್ಲ ಹಾಡುಗಳು ಕಲಾಭಾರತದು ಕರೆಗೊಂದು ಹಾಡಿನಲ್ಲಿ ಸೂಪರ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಮುದ್ದಾದ ಗೀತೆ ಅಂತ ನಿರ್ಮಲಾ ಅವರು ಸಂದೇಶವನ್ನು ಕಳಿಸಿದ್ದಾರೆ. ಆದರೆ ಇಲ್ಲೊಬ್ಬರು ಕಂಪ್ಲೇಂಟ್ ಮಾಡಿದರೆ, 5 ಬಾರಿ ಫೋನ್ ರಿಂಗ್ ಆದರೂ ತೆಗೆದುಕೊಳ್ಳಿಲ್ಲಲ್ಲ, ತುಂಬ ವಿಪರ್ಯಾಸ ಅಂತ. ಬೇರೆ ಲೈನಲ್ಲಿ ಇರಬೇಕಾದ್ರೆ ಹೇಗೆ ತೊಗೊಳೋಕ್ಕಾಗುತ್ತೆ ನಿಮ್ಮ ಲೈನು? ಹಾಗೆ ಟ್ರೈ ಮಾಡ್ತಾ ಇರಿ, ಖಂಡಿತ ನಿಮಗೂ ಒಂದಿನ ಲೈನ್ ಸಿಗುತ್ತೆ. ಹಾಗೆ ವಿನಯ್ ಪಾರ್ಥಸಾರಥಿ ಅವರು ಕೂಡ ನಮಗೆ ಒಂದು ಮತ್ತೊಂದು ಕಡೆಯಿಂದ ಎರಡೂ ವಾಯ್ಸ್ ಚೆನ್ನಾಗೇ ಕೇಳಿಸ್ತಾ ಇತ್ತು ಅಂತ ಕನಕಪುರದಿಂದ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಹಾಗೆ ಯಾರಿದು ವಿ ಲೀಲಾ ಶಿವಮೊಗ್ಗದಿಂದ ಈಗ ಪ್ರಸಾರವಾಗ್ತಾ ಇರುವ ಕರೆಗೊಂದು ಹಾಡು ಕಾರ್ಯಕ್ರಮದಲ್ಲಿ ಬಹಳ ಚಂದದ ಗೀತೆಗಳು ಕೇಳುಗರು ಕೇಳ್ತಾ ಇದ್ದಾರೆ. ಒಲವಿನ ಗೆಳೆಯನೇ ನನಗೆ ತುಂಬ ಇಷ್ಟ ಆಯಿತು ಅಂತ ಹೇಳ್ತಾ ಇದ್ದಾರೆ. ಹಾಗೆ ಯಾರಿದು ಪೂರ್ಣಿಮಾ ರಾಘವೇಂದ್ರ ಕುಂದಾಪುರದಿಂದ ಕೂಡ ಸಂದೇಶವನ್ನು ಕಳಿಸಿದ್ದಾರೆ. ದಿನ ವಾರ ತಿಂಗಳು ವರ್ಷ ಕಳೆದರೂ ನಮಗೆ ಕರೆ ಸಿಗೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಖಂಡಿತ

ದಿನಪತ್ರಿಕೆಗಳು ಸಮಾಜಕ್ಕೆ ಕೈಗನ್ನಡಿ ಇದ್ದ ಹಾಗೆ, ಪತ್ರಿಕೆಗಳ ಓದು ನಮ್ಮ ತಿಳುವಳಿಕೆಯನ್ನು ಹೆಚ್ಚಿಸುವ ಹಾಗೆ ನಮ್ಮಲ್ಲಿ ಸಾಮಾಜಿಕ ಎಚ್ಚರವನ್ನೂ ಮೂಡಿಸುತ್ತದೆ.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ವಿಜಯಲಕ್ಷ್ಮಿ ನಾಗರಾಜು. ಮುಖ್ಯಾಂಶಗಳು: ಎನ್ಡಿಎ ಸಂಸದೀಯ ಪಕ್ಷದ ಸಭೆ, ಪರೀಕ್ಷಾ ಅಕ್ರಮ ತಡೆಗೆ ಪ್ರಧಾನಿ ನರೇಂದ್ರ ಮೋದಿ ಕಟ್ಟುನಿಟ್ಟಿನ ಸೂಚನೆ. ಸಂಸತ್ ಅಧಿವೇಶನ, ವಿವಿಧ ವಿಷಯಗಳ ಕುರಿತಂತೆ ಪ್ರತಿಪಕ್ಷಗಳಿಂದ ಗದ್ದಲ, ಉಭಯ ಸದನಗಳ ಕಲಾಪ 2 ಗಂಟೆಗೆ ಮುಂದೂಡಿಕೆ. ಉಕ್ರೇನ್ನಲ್ಲಿ ವಾಣಿಜ್ಯ ಹಡಗಿನ ಮೇಲಿನ ದಾಳಿಗೆ ಭಾರತ ತೀವ್ರ ಖಂಡನೆ, ರಷ್ಯಾ ರಾಯಭಾರಿಗೆ ಸಮನ್ಸ್ ಜಾರಿ. ಐಸಿಸ್ ಉಗ್ರ ಸಂಘಟನೆಗೆ ನೇಮಕಾತಿ ಪ್ರಕರಣ, ಬೆಂಗಳೂರಿನ 8 ಸ್ಥಳಗಳಲ್ಲಿ ಇಡಿ ದಾಳಿ. ಹಾಗೂ ಚಾಂಗ್ಝೌನಲ್ಲಿ ಚೀನಾ ಓಪನ್ ಬ್ಯಾಡ್ಮಿಂಟನ್ ಟೂರ್ನಿ ಆರಂಭ, ಭಾರತಕ್ಕೆ ಆರಂಭಿಕ ಹಿನ್ನಡೆ. ವಾರ್ತೆಗಳ ವಿವರ: ದೇಶಾದ್ಯಂತ ಭವಿಷ್ಯದಲ್ಲಿ ನಡೆಯುವ ಪರೀಕ್ಷೆಗಳಲ್ಲಿ ಪ್ರಶ್ನೆ ಪತ್ರಿಕೆ ಸೋರಿಕೆಯನ್ನು ತಡೆ

0: ಎಲ್ಲಾ ಪಾಲುದಾರರು ಸಮನ್ವಯತೆಯಿಂದ ಕೆಲಸ ಮಾಡಬೇಕೆಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಕರೆ ನೀಡಿದ್ದಾರೆ. ಇತ್ತೀಚಿನ ನೀಟ್ ಪರೀಕ್ಷಾ ಅಕ್ರಮದಲ್ಲಿ ಭಾಗಿಯಾದವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಲು ಹಾಗೂ ಯುವಜನತೆಯ ಹಿತಾಸಕ್ತಿ ಕಾಯಲು ಸರ್ಕಾರ ಬದ್ಧವಾಗಿದೆ ಎಂದು ಅವರು ಪುನರುಚ್ಚರಿಸಿದ್ದಾರೆ. ಸಂಸತ್ ಭವನದಲ್ಲಿ ನಡೆದ ಎನ್ಡಿಎ ಸಂಸದೀಯ ಪಕ್ಷದ ಮಂಗಳ ಮಿಲನ್ ಸಭೆಯನ್ನು ಉದ್ದೇಶಿಸಿ ಪ್ರಧಾನಿ ಮಾತನಾಡಿದರು. ಸಭೆಯ ಬಳಿಕ ಮಾಧ್ಯಮಗಳಿಗೆ ಮಾಹಿತಿ ನೀಡಿದ ಸಂಸದೀಯ ವ್ಯವಹಾರಗಳ ಸಚಿವ ಕಿರಣ್ ರಿಜಿಜು, ನೀಟ್ ಅಕ್ರಮದ ಮಾಹಿತಿ ತಿಳಿಯುತ್ತಿದ್ದಂತೆ ಸರ್ಕಾರ ತಕ್ಷಣವೇ ಕಾರ್ಯಪ್ರವೃತ್ತವಾಗಿದೆ ಎಂದು ಪ್ರಧಾನಿ ತಿಳಿಸಿರುವುದಾಗಿ ಹೇಳಿದರು. ಪ್ರಕರಣದಲ್ಲಿ ಭಾಗಿಯಾದ ಎಲ್ಲ ಆರೋಪಿಗಳನ್ನು ಬಂಧಿಸಲಾಗಿದ್ದು 13 ಮಂದಿ ಪ್ರಸ್ತುತ ಜೈಲಿನಲ್ಲಿದ್ದಾರೆ. ದೋಷಿಗಳಿಗೆ ಕಠಿಣ ಶಿಕ್ಷೆಯಾಗಬೇಕು ಎಂದು ಒತ್ತು ನೀಡಿರುವ ಪ್ರಧಾನಿಯವರು, ಭವಿಷ್ಯದಲ್ಲಿ ಇಂತಹ ಅಕ್ರಮಗಳು ಮರುಕಳಿಸದಂತೆ ಬಿಗಿಕ್ರಮ ಕೈಗೊಳ್ಳಲಾಗಿದೆ ಎಂದಿದ್ದಾರೆ. ಇದೇ ವೇಳೆ ವಿವಿಧ ದೇಶಗಳೊಂದಿಗೆ ಭಾರತ ಮಾಡಿಕೊಂಡಿರುವ ಮುಕ್ತ ವ್ಯಾಪಾರ ಒಪ್ಪಂದಗಳ ಕುರಿತು ಪ್ರಸ್ತಾಪಿಸಿದ ಪ್ರಧಾನಿ, ಪ್ರತಿಯೊಂದು ಒಪ್ಪಂದದಲ್ಲೂ ದೇಶದ ರೈತರ ಕಲ್ಯಾಣ ಹಾಗೂ ರಾಷ್ಟ್ರಹಿತಕ್ಕೆ ಅತ್ಯುನ್ನತ ಆದ್ಯತೆ ನೀಡಲಾಗಿದೆ ಎಂದು ಸ್ಪಷ್ಟಪಡಿಸಿದರು. ಸಂಸತ್ತಿನ ಮುಂಗಾರು ಅಧಿವೇಶನದಲ್ಲಿ ವಿಧೇಯಕಗಳ ಅಂಗೀಕಾರಕ್ಕೆ ಎನ್ಡಿಎ ಸಕಾರಾತ್ಮಕವಾಗಿ ಕಾರ್ಯನಿರ್ವಹಿಸಲಿದೆ ಎಂದು ಪ್ರಧಾನಿಯವರು ತಿಳಿಸಿರುವುದಾಗಿ ಮಾಹಿತಿ ನೀಡಿದ ಸಚಿವ ಕಿರಣ್ ರಿಜಿಜು, ರಾಷ್ಟ್ರಹಿತ ಹಾಗೂ ಯುವಕರ ಭವಿಷ್ಯದ ದೃಷ್ಟಿಯಿಂದ ವಿಪಕ್ಷಗಳು ಕಲಾಪಕ್ಕೆ ಸಹಕರಿಸಬೇಕೆಂದು ಮನವಿ ಮಾಡಿದರು. ಇದಕ್ಕೂ ಮುನ್ನ ಭಾರತದಲ್ಲಿ ಸುದೀರ್ಘಾವಧಿಗೆ ಜನರಿಂದ ಆಯ್ಕೆಯಾದ ಪ್ರಧಾನಿ ಎಂಬ ಹೆಗ್ಗಳಿಕೆಗೆ ಪಾತ್ರರಾದ ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಅಭಿನಂದಿಸಿ ಎನ್ಡಿಎ ಮೈತ್ರಿಕೂಟದ ನಾಯಕರು ಸಭೆಯಲ್ಲಿ ನಿರ್ಣಯ ಅಂಗೀಕರಿಸಿದರು. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣ ಕುರಿತಂತೆ ಹಲವು ಪ್ರಕರಣ ಮುಂದಿಟ್ಟುಕೊಂಡು ಪ್ರತಿಪಕ್ಷಗಳು ನಡೆಸಿದ ಗದ್ದಲದ ನಡುವೆಯೇ ಸಂಸತ್ತಿನ ಉಭಯ ಸದನಗಳ ಕಲಾಪ 2 ಗಂಟೆವರೆಗೆ ಮುಂದೂಡಲಾಗಿದೆ. ಲೋಕಸಭೆ ಇಂದು ಬೆಳಗ್ಗೆ 11 ಗಂಟೆಗೆ ಸಮಾವೇಶಗೊಳ್ಳುತ್ತಿದ್ದಂತೆ ಲೋಕಸಭಾಧ್ಯಕ್ಷ ಓಂ ಬಿರ್ಲಾ ಪ್ರಶ್ನೋತ್ತರ ಕಲಾಪ ಕೈಗೆತ್ತಿಕೊಳ್ಳಲು ಪ್ರಯತ್ನಿಸಿದರು. ಈ ವೇಳೆ ಪ್ರತಿಪಕ್ಷ ನಾಯಕರು ವಿವಿಧ ವಿಷಯಗಳನ್ನು ಮುಂದಿಟ್ಟುಕೊಂಡು ಘೋಷಣೆಗಳನ್ನು ಕೂಗಲಾರಂಭಿಸಿ ಗದ್ದಲದ ವಾತಾವರಣ ನಿರ್ಮಾಣವಾಯಿತು. ಸದನ ಸುಗಮವಾಗಿ ನಡೆಯಲು ಸಹಕರಿಸುವಂತೆ ಸಭಾಧ್ಯಕ್ಷರು ಕೋರಿದ ನಂತರವೂ ಗದ್ದಲ ಮುಂದುವರಿದ ಹಿನ್ನೆಲೆ ಮೊದಲಿಗೆ 12 ಗಂಟೆವರೆಗೆ ಸದನವನ್ನು ಮುಂದೂಡಲಾಯಿತು. ನಂತರವೂ ಗದ್ದಲ ಮುಂದುವರಿದ ಹಿನ್ನೆಲೆಯಲ್ಲಿ ಪೀಠಾಸೀನ ಅಧಿಕಾರಿ ಸಂಧ್ಯಾರೆ ಅಪರಾಹ್ನ 2 ಗಂಟೆವರೆಗೆ ಕಲಾಪ ಮುಂದೂಡಿದರು. ರಾಜ್ಯಸಭೆಯಲ್ಲೂ ಇದೇ ರೀತಿಯ ವಾತಾವರಣ ಕಂಡುಬಂದಿದ್ದು, ಕೇಂದ್ರ ಸಚಿವರು ಕಾಗದ ಪತ್ರಗಳನ್ನು ಮಂಡಿಸಿದ ಬಳಿಕ ರಾಜ್ಯಸಭೆ ಸಭಾಪತಿ ಸಿಪಿ ರಾಧಾಕೃಷ್ಣನ್ ವಿರೋಧ ಪಕ್ಷದ ನಾಯಕ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ವಿಷಯ ಪ್ರಸ್ತಾಪಿಸಲು ಅವಕಾಶ ನೀಡಿದರು. ಈ ವೇಳೆ ಮಲ್ಲಿಕಾರ್ಜುನ ಖರ್ಗೆ ನಿನ್ನೆಯ ನವದೆಹಲಿಯಲ್ಲಿನ ವಿದ್ಯಾರ್ಥಿಗಳ ಪ್ರತಿಭಟನೆ ಕುರಿತು ಪ್ರಸ್ತಾಪಿಸಿದರು. ಬಳಿಕ ಸದಸ್ಯರು ಗದ್ದಲ ಎಬ್ಬಿಸಿದ ಬೆನ್ನಲ್ಲೇ ಕಲಾಪ ಮುಂದೂಡಲಾಯಿತು. ಇದಕ್ಕೂ ಮುನ್ನ ಸಂವಿಧಾನ 129ನೇ ತಿದ್ದುಪಡಿ ಮಸೂದೆ 2024 ಹಾಗೂ ಕೇಂದ್ರಾಡಳಿತ ಪ್ರದೇಶಗಳ ಕಾನೂನುಗಳ ತಿದ್ದುಪಡಿ ಮಸೂದೆ 2024 ಪರಿಶೀಲನೆಗಾಗಿ ರಚಿಸಲಾಗಿರುವ ಜಂಟಿ ಸಂಸದೀಯ ಸಮಿತಿಗೆ ಇಬ್ಬರು ಸದಸ್ಯರನ್ನು ನೇಮಕ ಮಾಡುವ ಸಂಬಂಧ ಕೇಂದ್ರ ಸಚಿವ ಡಾ ಎನ್ ಮುರುಗನ್ ಮಂಡಿಸಿದ ನಿರ್ಣಯವನ್ನು ರಾಜ್ಯಸಭೆ ಅಂಗೀಕರಿಸಿತು. ಉಕ್ರೇನ್ನ ಒಡೆಸಾ ಬಂದರಿನಿಂದ ಹೊರಡುತ್ತಿದ್ದ ಎಂವಿ ಗೋಲ್ಡನ್ ಲಿಯೋ ವಾಣಿಜ್ಯ ಹಡಗಿನ ಮೇಲೆ ನಡೆದ ದಾಳಿಯಲ್ಲಿ 4 ಭಾರತೀಯರು ಮೃತಪಟ್ಟ ಘಟನೆಗೆ ಸಂಬಂಧಿಸಿದಂತೆ ಭಾರತದಲ್ಲಿರುವ ರಷ್ಯಾದ ರಾಯಭಾರ ಕಚೇರಿ ಉಸ್ತುವಾರಿ ವ್ಲಾಡಿಮಿರ್ ಲಾಡನೋವ್ ಅವರಿಗೆ ಕೇಂದ್ರ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ಇಂದು ಸಮನ್ಸ್ ಜಾರಿ ಮಾಡಿತು. ಸಚಿವಾಲಯಕ್ಕೆ ಅವರನ್ನು ಕರೆಸಿಕೊಂಡ ಭಾರತ ಸರ್ಕಾರ ಈ ದಾಳಿಯ ಕುರಿತು ತೀವ್ರ ಕಳವಳ ಹಾಗೂ ಖಂಡನೆಯನ್ನು ವ್ಯಕ್ತಪಡಿಸಿದೆ. ವಾಣಿಜ್ಯ ಹಡಗುಗಳನ್ನು ಗುರಿಯಾಗಿಸಿ ದಾಳಿ ನಡೆಸುವುದು ಅಂತಾರಾಷ್ಟೀಯ ನೌಕಾಯಾನ ಮತ್ತು ವಾಣಿಜ್ಯ ಕ್ಷೇತ್ರದ ಭದ್ರತೆ, ಸುರಕ್ಷತೆ ಹಾಗೂ ಸ್ಥಿರತೆಯನ್ನು ಸಂಪೂರ್ಣವಾಗಿ ನಾಶಪಡಿಸುತ್ತದೆ ಎಂದು ಸಚಿವಾಲಯ ಆಕ್ಷೇಪಿಸಿದೆ. ವಾಣಿಜ್ಯ ಹಡಗುಗಳ ಮೇಲೆ ದಾಳಿ ನಡೆಸುವುದು ಹಾಗೂ ಅಮಾಯಕ ನಾಗರಿಕರ ಸಾವು ನೋವಿಗೆ ಕಾರಣವಾಗುವುದು ಯಾವುದೇ ಕಾರಣಕ್ಕೂ ಸ್ವೀಕಾರಾರ್ಹವಲ್ಲ. ಈ ಕುರಿತು ಭಾರತ ಹೊಂದಿರುವ ತೀವ್ರ ಕಳವಳವನ್ನು ತಮ್ಮ ಉನ್ನತಾಧಿಕಾರಿಗಳಿಗೆ ತಕ್ಷಣ ತಲುಪಿಸಬೇಕು ಎಂದು ಉಸ್ತುವಾರಿ ವ್ಲಾಡಿಮಿರ್ ಲಾಡನೋವ್ ಅವರಿಗೆ ಸೂಚಿಸಲಾಗಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ. ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15 ಕ್ಕೆ.
0: ಐಸಿಸ್ ಭಯೋತ್ಪಾದಕ ಸಂಘಟನೆಗೆ ಯುವಕರನ್ನು ನೇಮಕಾತಿ ಮಾಡಿಕೊಳ್ಳುತ್ತಿದ್ದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಜಾರಿ ನಿರ್ದೇಶನಾಲಯದ ಬೆಂಗಳೂರು ವಲಯ ಘಟಕವು ನಗರದ 8 ಸ್ಥಳಗಳಲ್ಲಿ ಇಂದು ದಿಢೀರ್ ಶೋಧ ಕಾರ್ಯ ನಡೆಸಿದೆ.

ರಾಷ್ಟ್ರೀಯ ತನಿಖಾ ಸಂಸ್ಥೆ ದಾಖಲಿಸಿದ್ದ ಎಫ್ಐಆರ್ ಆಧರಿಸಿ ಇಡಿ ತನಿಖಾ ವರದಿ ದಾಖಲಿಸಿಕೊಂಡಿತ್ತು. ಬೆಂಗಳೂರು ಮೂಲದ ಇಕ್ರಾ ವೆಲ್ಫೇರ್ ಟ್ರಸ್ಟ್, ಗೈಡೆನ್ಸ್ ಫಾರ್ ಮ್ಯಾನ್ಕೈಂಡ್ ಸಂಸ್ಥೆಗಳು ಹಾಗೂ ಕೆಲ ವ್ಯಕ್ತಿಗಳು ಐಸಿಸ್ ಸಂಘಟನೆಗೆ ಯುವಕರನ್ನು ತಳ್ಳುವ ಕೃತ್ಯದಲ್ಲಿ ತೊಡಗಿಸಿಕೊಂಡಿದ್ದಾರೆ ಎಂಬ ಆರೋಪ ಕೇಳಿಬಂದಿತ್ತು. ಈ ಪ್ರಕರಣದಲ್ಲಿ ಈಗಾಗಲೇ 5 ಆರೋಪಿಗಳನ್ನು ಬಂಧಿಸಲಾಗಿದ್ದು ಯುಎಪಿಎ ಕಾಯ್ದೆಯಡಿ ಎನ್ಐಎ ದೋಷಾರೋಪಣೆ ಪಟ್ಟಿ ಸಲ್ಲಿಸಿದೆ. ನಿಷೇಧಿತ ಉಗ್ರ ಸಂಘಟನೆಯೊಂದಿಗೆ ಸಂಪರ್ಕ ಹೊಂದಿದ ಆರೋಪಿಗಳು ಬೆಂಗಳೂರಿನ ಮುಸ್ಲಿಂ ಯುವಕರನ್ನು ಐಸಿಸ್ ಸೇರ್ಪಡೆಗೊಳಿಸಲು ಪ್ರಚೋದಿಸುತ್ತಿದ್ದರು ಎಂಬುದು ತನಿಖೆಯಿಂದ ತಿಳಿದುಬಂದಿದೆ. ಸದ್ಯ ಪ್ರಕರಣದ ಕುರಿತು ಇಡಿ ಅಧಿಕಾರಿಗಳು ತನಿಖೆಯನ್ನು ತೀವ್ರಗೊಳಿಸಿದ್ದಾರೆ. ಕ್ಯಾನ್ಸರ್ ಮತ್ತು ಸಾಂಕ್ರಾಮಿಕ ರೋಗಗಳ ತಡೆ ಹಾಗೂ ಚಿಕಿತ್ಸೆಯನ್ನು ಉತ್ತೇಜಿಸುವ ನಿಟ್ಟಿನಲ್ಲಿ ಭಾರತೀಯ ವೈದ್ಯಕೀಯ ಸಂಶೋಧನಾ ಮಂಡಳಿಯು ಐಸಿಎಂಆರ್ ಇಂದು 3 ಪ್ರಮುಖ ದೇಶೀಯ ಜೈವಿಕ ವೈದ್ಯಕೀಯ ತಂತ್ರಜ್ಞಾನಗಳ ಪರವಾನಗಿಯನ್ನು ದೇಶದ ಅಗ್ರಗಣ್ಯ ಔಷಧ ಹಾಗೂ ಲಸಿಕಾ ತಯಾರಿಕಾ ಸಂಸ್ಥೆಗಳಿಗೆ ಹಸ್ತಾಂತರಿಸಿದೆ. ಈ ತಂತ್ರಜ್ಞಾನ ವರ್ಗಾವಣೆ ಮುಂದಿನ ಪೀಳಿಗೆಯ ಔಷಧಗಳು ಮತ್ತು ಲಸಿಕೆಗಳ ದೇಶೀಯ ಅಭಿವೃದ್ದಿಗೆ ಬಲ ನೀಡಲಿದೆ ಎಂದು ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ ತಿಳಿಸಿದೆ. ನವದೆಹಲಿ ಪ್ರದೇಶದಲ್ಲಿ ನಿನ್ನೆ ನಡೆದ ವಿದ್ಯಾರ್ಥಿಗಳ ಪ್ರತಿಭಟನೆ ಹಿಂಸಾಚಾರಕ್ಕೆ ತಿರುಗಿದ ಪರಿಣಾಮ 118 ಹೆಚ್ಚು ಪೊಲೀಸ್ ಸಿಬ್ಬಂದಿ ಗಾಯಗೊಂಡಿದ್ದಾರೆ. ಗಾಯಾಳುಗಳಲ್ಲಿ ವಿಶೇಷ ಪೊಲೀಸ್ ಆಯುಕ್ತರು, ಜಂಟಿ ಪೊಲೀಸ್ ಆಯುಕ್ತರು, ಹೆಚ್ಚುವರಿ ಪೊಲೀಸ್ ಆಯುಕ್ತರು ಹಾಗೂ ಉಪ ಪೊಲೀಸ್ ಆಯುಕ್ತರ ಹುದ್ದೆಯ ಹಿರಿಯ ಅಧಿಕಾರಿಗಳು ಸೇರಿದ್ದಾರೆ ಎಂದು ದೆಹಲಿ ಪೊಲೀಸರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಘರ್ಷಣೆಯ ವೇಳೆ ಸುಮಾರು 60 ಪ್ರತಿಭಟನಾಕಾರರು ಗಾಯಗೊಂಡಿದ್ದಾರೆ. ಇದುವರೆಗೆ 70 ಮಂದಿಯನ್ನು ವಶಕ್ಕೆ ಪಡೆಯಲಾಗಿದ್ದು ಅವರ ವಿರುದ್ದ ಭಾರತೀಯ ನ್ಯಾಯ ಸಂಹಿತೆ ಹಾಗೂ ಇತರ ಅನ್ವಯವಾಗುವ ಕಾನೂನುಗಳ ಅಡಿ ಎಫ್ಐಆರ್ ದಾಖಲಿಸಿ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಲಾಗುತ್ತಿದೆ ಎಂದು ಪೊಲೀಸರು ತಿಳಿಸಿದ್ದಾರೆ. ಅಂಚೆ ಮತಪತ್ರ ವ್ಯವಸ್ಥೆಯನ್ನು ಇನ್ನಷ್ಟು ಸಮಗ್ರ, ಸುರಕ್ಷಿತ ಹಾಗೂ ಸುಲಭವಾಗಿ ಎಲ್ಲರಿಗೂ ಲಭ್ಯವಾಗುವಂತೆ ರೂಪಿಸುವ ಕುರಿತು ಚರ್ಚಿಸಲು ಚುನಾವಣಾ ಆಯೋಗವು ಇಂದು ಕೋಲ್ಕತ್ತಾದಲ್ಲಿ ಅಂತಾರಾಷ್ಟೀಯ ಸಮ್ಮೇಳನವನ್ನು ಆಯೋಜಿಸಿದೆ. ಭಾರತದ ಅಂತಾರಾಷ್ಟೀಯ ಪ್ರಜಾಪ್ರಭುತ್ವ ಮತ್ತು ಚುನಾವಣಾ ನಿರ್ವಹಣಾ ಸಂಸ್ಥೆ ಐಐಐಡಿಇಎಂ ಹಾಗೂ ಇಂಟರ್ನ್ಯಾಷನಲ್ ಐಡಿಯಾ ಸಂಸ್ಥೆಯ ಸಹಯೋಗದಲ್ಲಿ ಈ ಸಮ್ಮೇಳನ ನಡೆಯುತ್ತಿದೆ. ಪಶ್ಚಿಮ ಬಂಗಾಳದ ಎಲ್ಲ 24 ಚುನಾವಣಾ ಜಿಲ್ಲೆಗಳ ಚುನಾವಣಾ ಅಧಿಕಾರಿಗಳು, ಭಾರತ ಹಾಗೂ ವಿವಿಧ ದೇಶಗಳ ಚುನಾವಣಾ ನಿರ್ವಾಹಕರು, ನೀತಿ ನಿರೂಪಕರು, ಶಿಕ್ಷಣ ತಜ್ಞರು ಮತ್ತು ಚುನಾವಣಾ ಪರಿಣಿತರು ಈ ಸಮ್ಮೇಳನದಲ್ಲಿ ಭಾಗವಹಿಸುತ್ತಿದ್ದಾರೆ. ಚೀನಾದ ಚಾಂಗ್ಝೌನಲ್ಲಿ ಇಂದು ಚೀನಾ ಓಪನ್ ಬ್ಯಾಡ್ಮಿಂಟನ್ ಟೂರ್ನಿಗೆ ಚಾಲನೆ ದೊರೆತಿದೆ. ಇದೇ 26 ನಡೆಯಲಿರುವ ಈ ಟೂರ್ನಿಯಲ್ಲಿ ಭಾರತದ ಪರ ಲಕ್ಷ್ಯ ಸೇನ್, ಆಯುಷ್ ಶೆಟ್ಟಿ, ಪಿವಿ ಸಿಂಧು, ಉನ್ನತಿ ಹೂಡಾ ಸೇರಿದಂತೆ ಹಲವು ಪ್ರಮುಖ ಆಟಗಾರರು ಕಣಕ್ಕಿಳಿಯುತ್ತಿದ್ದಾರೆ. ಟೂರ್ನಿಯ ಆರಂಭದಲ್ಲಿ ಭಾರತಕ್ಕೆ ಅಲ್ಪ ಹಿನ್ನಡೆಯಾಗಿದ್ದು ಇಂದು ನಡೆದ ಪುರುಷರ ಸಿಂಗಲ್ಸ್ ವಿಭಾಗದ 32 ಸುತ್ತಿನ ಪಂದ್ಯದಲ್ಲಿ ಹೆಚ್ಎಸ್ ಪ್ರಣಯ್ ಹಾಗೂ ಮಹಿಳಾ ಸಿಂಗಲ್ಸ್ನ 32 ಸುತ್ತಿನ ಪಂದ್ಯದಲ್ಲಿ ದೇವಿಕಾ ಸಿಹಾಗ್ ಪರಾಭವಗೊಂಡು ಟೂರ್ನಿಯಿಂದ ಹೊರಬಿದ್ದಿದ್ದಾರೆ. ಭಾರತದ ತಾರಾ ಆಟಗಾರರಾದ ಲಕ್ಷ್ಯ ಸೇನ್ ಹಾಗೂ ಪಿವಿ ಸಿಂಧು ತಮ್ಮ ವಿಭಾಗಗಳಲ್ಲಿ ನಾಳೆ ಕಣಕ್ಕಿಳಿಯಲಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಎನ್ಡಿಎ ಸಂಸದೀಯ ಪಕ್ಷದ ಸಭೆ, ಪರೀಕ್ಷಾ ಅಕ್ರಮ ತಡೆಗೆ ಪ್ರಧಾನಿ ನರೇಂದ್ರ ಮೋದಿ ಕಟ್ಟುನಿಟ್ಟಿನ ಸೂಚನೆ. ಸಂಸತ್ ಅಧಿವೇಶನ, ವಿವಿಧ ವಿಷಯಗಳ ಕುರಿತಂತೆ ಪ್ರತಿಪಕ್ಷಗಳಿಂದ ಗದ್ದಲ, ಉಭಯ ಸದನಗಳ ಕಲಾಪ 2 ಮುಂದೂಡಿಕೆ. ಉಕ್ರೇನ್ನಲ್ಲಿ ವಾಣಿಜ್ಯ ಹಡಗಿನ ಮೇಲಿನ ದಾಳಿಗೆ ಭಾರತ ತೀವ್ರ ಖಂಡನೆ, ರಷ್ಯಾ ರಾಯಭಾರಿಗೆ ಸಮನ್ಸ್ ಜಾರಿ. ಐಸಿಸ್ ಉಗ್ರ ಸಂಘಟನೆಗೆ ನೇಮಕಾತಿ ಪ್ರಕರಣ, ಬೆಂಗಳೂರಿನ 8 ಸ್ಥಳಗಳಲ್ಲಿ ಇಡಿ ದಾಳಿ. ಹಾಗೂ ಚಾಂಗ್ಝೌನ್ ಚೀನಾ ಓಪನ್ ಬ್ಯಾಡ್ಮಿಂಟನ್ ಟೂರ್ನಿ ಆರಂಭ, ಭಾರತಕ್ಕೆ ಆರಂಭಿಕ ಹಿನ್ನಡೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಅಪರಾಹ್ನ 2:30.

ವಂದೇ ಮಾತರಂ ರಾಷ್ಟ್ರೀಯ ಹಾಡಿಗೆ 150 ವರ್ಷದ ಸಂಭ್ರಮ. ನಾವು ವಂದೇ ಮಾತರಂನ 150 ವೈಭವದ ವರ್ಷಗಳನ್ನ ಆಚರಿಸ್ತಾ ಇದ್ದೇವೆ. ಹಲವು ಪೀಳಿಗೆಯ ಭಾರತೀಯರು ಒಂದಾಗಲು, ಎದ್ದು ನಿಲ್ಲಲು ಮತ್ತು ರಾಷ್ಟ್ರದ ಚೈತನ್ಯವನ್ನ ಆಚರಿಸಲು ಪ್ರೇರೇಪಿಸಿದ ಹಾಡು ಇದಾಗಿದೆ. ಖ್ಯಾತ ಬಂಗಾಳಿ ಕವಿ ಮತ್ತು ಕಾದಂಬರಿಕಾರ ಬಂಕಿಂಚಂದ್ರ ಚಟರ್ಜಿ ಈ ವಂದೇ ಮಾತರಂ ಹಾಡನ್ನ ರಚಿಸಿದರು. ವಂದೇ ಮಾತರಂ ಎಂಬ ರಾಷ್ಟ್ರೀಯ ಹಾಡು ಭಾರತದ ಜಾಗೃತಿಯ ಸಂಕೇತವಾಗಿ ನಿಂತಿದೆ.

ಸಮಯ ಆಗಿದೆ 1:22. ಕೇಳ್ತಾ ಇದ್ದೀರಿ ಆಕಾಶವಾಣಿ ವಿವಿಧ ಭಾರತಿ ಕನ್ನಡ 102.9 FM. ಮಂಗಳವಾರದ ವಿಶೇಷ ಗೇಮ್ ಶೋ ಹೊಂಬಿಸಿಲಿಗೆ ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೂ ಕೂಡ ಆತ್ಮೀಯವಾದ ಸ್ವಾಗತ. ನಾವು ಕೇಳುವ ಪ್ರಶ್ನೆಗಳಿಗೆ ನೀವು ಉತ್ತರ ಕಳಿಸಬೇಕು. ಸಂದೇಶದ ಮೂಲಕ ನಮ್ಮ ವಾಟ್ಸಪ್ ಸಂಖ್ಯೆ ಹೀಗಿದೆ: 9483091029949890910129. ಈ ಸಂಖ್ಯೆಗೆ ವಾಟ್ಸಪ್ಗಳ ಮೂಲಕ ನೀವು ಉತ್ತರವನ್ನು ಕಳಿಸಬೇಕು. ಹಾಗಾದರೆ ತಡ ಮಾಡದೆ ನಮ್ಮ ಮೊದಲ ಪ್ರಶ್ನೆಯ ಕಡೆಗೆ ಸಾಗೋಣ. ನಮ್ಮ ಪ್ರಶ್ನೆ ಹೀಗಿದೆ: ಪ್ರಸಿದ್ಧವಾದ ನೀರ್ ಮಹಲ್ ಪ್ಯಾಲೇಸ್ ಭಾರತದ ಯಾವ ರಾಜ್ಯದಲ್ಲಿದೆ? ಪ್ರಸಿದ್ಧವಾದ ನೀರ್ ಮಹಲ್ ಪ್ಯಾಲೇಸ್ ಭಾರತದ ಯಾವ ರಾಜ್ಯದಲ್ಲಿದೆ ಅಂತ ನೀವು ಉತ್ತರವನ್ನು ಕಳಿಸಬೇಕು. ನಿಮಗಿರುವ ಕಾಲಾವಕಾಶ ಒಂದು ಗೀತೆಯ ಸಮಯ ಮಾತ್ರ ಮೂಡಿ ಬರ್ತಾ ಇದೆ. AK-47 ಚಿತ್ರದಿಂದ ಹರಿಹರನ್ ಮತ್ತು ಚಿತ್ರಾ ಅವರ ಗಾಯನದಲ್ಲಿ ಹಂಸಲೇಖ ಅವರ ಸಂಗೀತ ಮತ್ತು ಸಾಹಿತ್ಯ ಈ ಗೀತೆಗಿದೆ.

0: ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನ ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455555ಕ್ಕೆ ಕರೆ ಮಾಡಿ.
1: ಸಮಯ ಆಗಿದೆ 1:30. ಮಂಗಳವಾರದ ವಿಶೇಷ ಗೇಮ್ ಶೋ ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ. ಬಹಳಷ್ಟು ಜನ 99.9% ಕರೆಕ್ಟಾಗಿ ಉತ್ತರ ಕೊಟ್ಟಿದ್ದೀರ. ಒಂದೆರಡು ಜನ ಅಲ್ಲಿ ಇಲ್ಲಿ ಸ್ವಲ್ಪ ತಪ್ಪಿದ್ದದು, ಯಾಕೆ ಅಂತ ಹೇಳ್ತೀನಿ, ಕನ್ಫ್ಯೂಸ್ ಮಾಡ್ಕೊಂಡಿರೋದು. ಸರಿಯಾದ ಉತ್ತರ ಯಾವುದಾಗಿತ್ತು ಅಂತ ನೋಡೋದಾದರೆ ಪ್ರಶ್ನೆ ಏನಾಗಿತ್ತು ಹಾಗಿದ್ರೆ, ಪ್ರಸಿದ್ಧವಾದ ನೀರ್ ಮಹಲ್ ಪ್ಯಾಲೇಸ್ ಭಾರತದ ಯಾವ ರಾಜ್ಯದಲ್ಲಿದೆ ಅಂತ ಕೇಳಿದ್ದೆ. ಸರಿಯಾದ ಉತ್ತರವನ್ನು ಕೊಟ್ಟಿರೋರು ಎನ್ ಆರ್ ಪ್ರಸಾದ್ ರಾಜಾಜಿನಗರದಿಂದ, ಹಾಗೆಯೇ ನೇತ್ರಾ ಕೆಂಗೇರಿಯಿಂದ, ದೇವಿ ಸಿಂಗ್ ಸರೋಜಾ ಸಿಂಗ್, ಮತ್ತು ಅನುಪಮಾ ಕುಮಾರ ಪಾರ್ಕಿಂದ, ಕೌಸಲ್ಯ ಬನಶಂಕರಿಯಿಂದ, ರೂಪಾ ಪಾಂಡುರಂಗರಾವ್, ಹಾಗೆಯೇ ಹಾಸನದಿಂದ ಶಾಂತಿನಿ, ಗೀತಾ ಜೋಶಿ ಕಲಬುರ್ಗಿಯಿಂದ,

ಮತ್ತೆ ಯಾರಿದು ಹನ್ನೂರಲ್ಲಿ ಹನುಮಂತಪುರದಿಂದ ಸುಮಾ, ಚಿಕ್ಕಮಗಳೂರು ಪದ್ಮಶ್ರೀ ಕುಟುಂಬದವರು, ವಾಸುಕಿ ಸಾಗರದಿಂದ, ಹಾಗೇನೆ ಎನ್ ಜಿ ಬಸವರಾಜ್ ಚಿತ್ರದುರ್ಗದಿಂದ, ಕೆಎಚ್ ಬಿ ಕಾಲೋನಿ ಹರಿಹರದಿಂದ ರಾಜ್ಕುಮಾರ್ ಕಾತರಕಿ ಅವರು, ಗಾಯತ್ರಿ ಚಂದ್ರಶೇಖರ್, ಹಾಗೆ ಕವಿತಾ ಶ್ರೀನಿವಾಸ್ ವೈಸ್ ಕಾಲೋನಿ ಧಾರವಾಡದಿಂದ, ಮಂಗಳೂರಿನಿಂದ ಕುಮಾರ್, ಹಾಗೆ ಅರ್ಪಿತಾ ಬೆಂಗಳೂರಿನಿಂದ, ಜ್ಯೋತಿ ಮಧು ಭದ್ರಾವತಿ, ಪೂರ್ಣಿಮಾ ಮೇಸ್ತ್ರಿ ನಾರಾಯಣ್ಪುರದಿಂದ, ಹಾಗೇನೆ ಚನ್ನಗೌಡ ಮಾಕನೂರು ಹೊಸೂರು ಮಹೇಶ್ ಶಿಕಾರಿಪುರದಿಂದ, ಹಾಗೆ ಯಾರಿದು ಎಂ ಡಿ ಚೈತ್ರ ಎಂ ಕಮಲಾಪುರದಿಂದ, ಹಾಗೆ ನಂದಕಿಶೋರ್ ಬಸವನಗುಡಿಯಿಂದ, ಪ್ರಕಾಶ್ ಹಿರಿಯೂರು, ಲಲಿತಮಣಿ ಕಳಸದಿಂದ, ವಿ ಲೀಲಾ ಶಿವಮೊಗ್ಗ, ಹಾಗೇನೆ ಬನಹಟ್ಟಿಯಿಂದ ಅಂಕುಶ್ ಅವರು ಬಾಗಲಕೋಟೆಯಿಂದ, ಮಾಧವನ್ ಜಯಲಕ್ಷ್ಮಿ ನಿಮೂತ್ರ ತಪ್ಪಾಗಿದೆ, ಹಾಗೇನೆ ಪೂರ್ಣಿಮಾ ರಾಘವೇಂದ್ರ ಕುಂದಾಪುರದಿಂದ, ಮತ್ತೆ ಯಾರಪ್ಪ ಸರಿಯಾದ ಉತ್ತರನೂ ಕೊಟ್ಟಿದ್ದಾರೆ ಅಂದರೆ ಅನಸೂಯಾಮೂರ್ತಿ ಮತ್ತಿಕೆರೆಯಿಂದ, ರಮ್ಯಾ ಚಲ್ಲಹಳ್ಳಿಯಿಂದ, ವೇದಾ ಶೆಟ್ಟಿ ಕಾಳವರದಿಂದ, ಕಲಾ ಅರುಣ್, ಹಾಗೆ ವಿಭಾ ದೀಪಕ್ ಅವ್ರ ಉತ್ತರ ಕೂಡ ಸರಿಯಾಗಿದೆ, ಸುಧಾಮೂರ್ತಿ ಕೆ ಹಳ್ಳಿಯಿಂದ ಹಾಯ್ ಅಂತ ಕಳಿಸಿದ್ದಾರೆ, ಉತ್ತರ ಕಳಿಸಿಲ್ಲ ಇವರು ಮರ್ತೋದ್ರು ಅನಿಸುತ್ತೆ. ಹಾಗೆ ಯುವರಾಜ್ ಹಾವೇರಿ ಹಿರೇಕೇರೂರು ಯಮ್ಮಿಗನೂರು ಗ್ರಾಮದಿಂದ, ಹಾಗೇನೆ ವಿದ್ಯಾ ಶಿವಾನಂದ್ ಹಾವೇರಿಯಿಂದ, ಮಾಲೂರು ತಾಲೂಕು ಚಿಕ್ಕ ತಿರುಪತಿಯಿಂದ ಶ್ಯಾಮಲಾ ಪ್ರಕಾಶ್ ಅವರು, ಇವರ ಉತ್ತರ ಸರಿಯಾಗಿದೆ. ಹಾಗೇನೆ ಮೂರ್ ಸಂದೇಶವನ್ನು ಕಳಿಸಿದ್ದಾರೆ ಇವರು, ಉತ್ತರ ಆಯೋದು ಹೆಸರು ಎಲ್ಲಿದೆ ಇವ್ರದ್ದು ರುದ್ರ ಹೆಸರೇ ಕಳಿಸಿಲ್ಲ ಇವರು. ನಾಗಮಂಗಲ ರಾಧಾ ಹಿರಿಯಣ್ಣ ಮೂರು ಸಂದೇಶ ಕಳಿಸ್ಬೇಡಿ ದಯವಿಟ್ಟು, ಒಂದೇ ಸಂದೇಶದಲ್ಲಿ ಹೆಸರು ಉತ್ತರ ಹಾಗೆ ನಿಮ್ಮ ಮೂರು ಹೆಸರನ್ನು ಕಲಿಸಿ ಅಂತ ಹೇಳ್ತಾ ಮುಂದಿನ ಸಂದೇಶದ ಕಡೆಗೆ ಸಾಗುವಂತಹ ಸಮಯ. ಯಾರಿದು ವಿಠಲ್ ಬಿ ಭೀಮ್ ಸಾಗರ್ ನಿಮ್ಮ ಉತ್ತರ ಕೂಡ ಸರಿಯಾಗಿದೆ, ಹರೀಶ್ ಮಲ್ಲೇಶ್ವರಂಯಿಂದ, ಹಾಗೇನೆ ಸಂಜಯ್ ಗದಗ್ ಲಕ್ಷ್ಮೇಶ್ವರದಿಂದ. ದಯವಿಟ್ಟು ಮಧ್ಯದಲ್ಲಿ ಯಾರ್ದಾದ್ರೂ ಹೆಸರು ಮಿಸ್ ಆಗಿದ್ರೆ ಅದು ಕಣ್ ತಪ್ಪಿಂದ ಆಗಿರುತ್ತೆ ಹೊರತು ಬೇರೆ ಯಾವ ಒಂದು ಉದ್ದೇಶದಿಂದ ಅಲ್ಲ. ಹಾಗೇನೆ ಒಂದೆರಡು ತಪ್ಪು ಉತ್ತರ ಕೂಡ ಬಂದಿದೆ, ಆ ಹೆಸರನ್ನು ನಾನು ಹೇಳಿಲ್ಲ. ಸರಿಯಾದ ಉತ್ತರ ಯಾವುದಾಗಿತ್ತು ಅಂತ ನೋಡೋದಾದರೆ, ಪ್ರಸಿದ್ಧವಾದ ನೀರ್ಮಹಲ್ ಪ್ಯಾಲೇಸ್ ಭಾರತದ ತ್ರಿಪುರ ರಾಜ್ಯದಲ್ಲಿ ಇದೆ. ಮೊದಲು ಸರಿಯಾದ ಉತ್ತರವನ್ನು ಕಳುಹಿಸಿದ ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ, ಯಾಕೆ ರಾಜಸ್ಥಾನ ತಪ್ಪು ಅಂತ ಹೇಳ್ತಿದ್ದೀರಾ ಅಂದರೆ, ಜಲ್ಮಹಲ್ ಅನ್ನೋ ಪ್ಯಾಲೇಸ್ ಕೂಡ ಇದೆ, ಅದು ರಾಜಸ್ಥಾನದಲ್ಲಿದೆ. ನೀರ್ಮಹಲ್ ಅಂತ ಕೇಳಿದ್ದೆ ನಾನು, ಇದು ತ್ರಿಪುರಾದಲ್ಲಿದೆ. ಜಲ್ಮಹಲ್ ಜಲ ನೀರು ಒಂದೇ ಆದರೂ ಪ್ಯಾಲೇಸ್ ಇರೋದು ಎರಡು ಬೇರೆ ಬೇರೆ ಕಡೆ, ಇದು ತ್ರಿಪುರಾದಲ್ಲಿದೆ. ನೀರ್ಮಹಲ್ ಎಂದರೆ ನೀರಿನ ಅರಮನೆ ಎಂದರ್ಥ. ಈ ಅರಮನೆಯನ್ನ ತ್ರಿಪುರದ ಮಾಣಿಕ್ಯ ರಾಜವಂಶದ ಮಹಾರಾಜರಾದ ಬೀರ್ ಬಿಕ್ರಮ್ ಕಿಶೋರ್ ಮಾಣಿಕ್ ಡೆಬ್ಬರ್ಮ ಅವರು ತಮ್ಮ ಬೇಸಿಗೆಯ ವಿಶ್ರಾಂತಿ ಗೃಹವಾಗಿ ನಿರ್ಮಿಸಿಕೊಂಡ್ರು. ಇದರ ನಿರ್ಮಾಣ ಕಾರ್ಯ 1930 ಪ್ರಾರಂಭ ಆಗಿ 1938 ಪೂರ್ಣಗೊಂಡಿತು. ಈ ಅರಮನೆಯು ತ್ರಿಪುರಾದ ಮೇಲಘರ್ ಎಂಬಲ್ಲಿರುವ ರುದ್ರಸಾಗರ್ ಸರೋವರದ ಮಧ್ಯದಲ್ಲಿ ಇದೆ. ಈಗ ಗೊತ್ತಾಯ್ತಲ್ವಾ, ನೀರ್ಮಹಲ್ಲೇ ಬೇರೆ, ಜಲ್ಮಹಲ್ ಬೇರೆ. ಜಲ್ಮಹಲ್ ಇರೋದು ರಾಜಸ್ಥಾನದಲ್ಲಿ, ರಾಜಸ್ಥಾನ ಅಂತ ಕೂಡ ತುಂಬ ಜನ ಉತ್ತರ ಕಳಿಸಿದ್ದೀರಾ, ಅದಕ್ಕೆ ಹೇಳಿದೆ ಯಾಕೆ ಕನ್ಫ್ಯೂಷನ್ ಆಯಿತು ಅಂತ. ಈಗ ಮುಂದಿನ ಪ್ರಶ್ನೆಯ ಕಡೆಗೆ ಸಾಗುವಂಥ ಸಮಯ. GI ಟ್ಯಾಗ್ ಜಾಗ್ರಫಿಕಲ್ ಇಂಡಿಕೇಶನ್ ಅಂದರೆ ಭೌಗೋಳಿಕ ಮಾನ್ಯತೆಯನ್ನು ಪಡೆದ ಭಾರತದ ಮೊದಲ ವಸ್ತು ಅಥವಾ ಪ್ರಾಡಕ್ಟ್ ಯಾವುದು? ಭೌಗೋಳಿಕವಾಗಿ ಮಾನ್ಯತೆಯನ್ನು ಪಡೆದ ಭಾರತದ ಮೊದಲ ವಸ್ತು ಯಾವುದು ಅಂತ ನೀವು ಸಂದೇಶದ ಮೂಲಕ ನಮಗೆ ಉತ್ತರ ಕಳಿಸ್ಬೇಕು. ನಮ್ಮ ವಾಟ್ಸಪ್ ಸಂಖ್ಯೆಗೆ 9483099948309190219. ಗೀತೆ ಮೂಡಿ ಬರ್ತಾ ಇದೆ ಶ್ರುತಿ ಚಿತ್ರದಿಂದ, ಎಸ್ ಪಿ ಬಾಲಸುಬ್ರಹ್ಮಣ್ಯಂ, ಹಾಗೂ ಸಂಗಡಿಗರ ಗಾಯನದಲ್ಲಿ MN ವ್ಯಾಸರಾವ್ ಅವರ ಸಾಹಿತ್ಯಕ್ಕೆ SA ರಾಜ್ಕುಮಾರ್ ಅವರ ಸಂಗೀತವಿದೆ.

ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ಸಾಕ್ತಾ ಇದ್ವಿ, ಪ್ರಶ್ನೆಯನ್ನ ಕೇಳಿದ್ವಿ. ಜಿಐ ಟ್ಯಾಗ್ ಜಾಗ್ರಫಿಕಲ್ ಇಂಡಿಕೇಶನ್ ಪಡೆದ ಭಾರತದ ಮೊದಲ ವಸ್ತು ಯಾವುದು ಅಂತ ಬಹಳಷ್ಟು ಜನ ಅಂದರೆ ಎಲ್ಲರೂ ಕೂಡ ಸರಿಯಾದ ಉತ್ತರವನ್ನೇ ಕೊಟ್ಟಿದ್ದೀರಾ. ಎನ್ ಆರ್ ಪ್ರಸಾದ್ ರಾಜಾಜಿನಗರದಿಂದ, ಜಗದಾಂಬಿಕಾ ಹಂಸವೇಣಿ ನೇತ್ರ ಕೆಂಗೇರಿಯಿಂದ, ರಾಧಾಕೃಷ್ಣ ಚಲ್ಲಹಳ್ಳಿ, ಜಯಶ್ರೀ ಸುನೀಲ್ ರಾಜಾಜಿನಗರ್, ಎನ್ ರಾಘವನ್, ಹಾಗೆಯೇ ಕಲಾ ಅರುಣ್, ಎನ್ ಜಿ ಬಸವರಾಜ್, ಅನುಪಮಾ ಕುಮಾರ ಪಾರ್, ರಘುನಾರಾಯಣ್ ಬೆಂಗಳೂರಿನಿಂದ, ದೇವಿ ಸಿಂಗ್, ಸರೋಜಾ ಸಿಂಗ್, ಹಾಗೆ ಸುಮಾ ಚಿಕ್ಕಮಗಳೂರಿನಿಂದ, ಪೂಜಾ ಬೆಂಗಳೂರಿನಿಂದ, ಪೂರ್ಣಿಮಾ ಬೆಂಗಳೂರು ಲಾಲ್ಬಾಗ್ನಿಂದ, ಹಾಗೆಯೇ ರೂಪಾ ಪಾಂಡುರಂಗರಾವ್, ರಾಜ್ಕುಮಾರ್ ಕಾತರ್ಕಿ ಅವರು ಕೂಡ ಸರಿಯಾದ ಉತ್ತರವನ್ನು ಕೊಟ್ಟಿದ್ದಾರೆ. ವಾಸುಕಿ ಸಾಗರದಿಂದ ಪದ್ಮಶ್ರೀ ಕುಟುಂಬದವರು, ಹಾಗೆ ಶಾಂತಿನಿ ಹಾಸನದಿಂದ ರಮ್ಯಾ ಚಲ್ಲಹಳ್ಳಿ, ಹೊನ್ನೂರಲ್ಲಿ ಹನುಮಂತಪುರದಿಂದ ವೇದಾ ಶೆಟ್ಟಿ, ಕಾಳವರದಿಂದ ಆಶಾ ಶ್ರೀನಿವಾಸ್ ಬಿನ್ನೆಪೇಟೆಯಿಂದ, ಹಾಗೆಯೇ ಸುಧಾಮೂರ್ತಿ ಕೆ ಹಳ್ಳಿ, ಹರೀಶ್ ಮಲ್ಲೇಶ್ವರಂಯಿಂದ, ಗಾಯತ್ರಿ ಚಂದ್ರಶೇಖರ್, ಪೂರ್ಣಿಮಾ ಮೇಸ್ತ್ರಿ ಧಾರವಾಡದಿಂದ, ಪ್ರಶ್ನೆ ಸರಿಯಾಗಿ ತಿಳಿದಿಲ್ಲ ಅಂತ ಒಬ್ಬರು ಸಂದೇಶ ಕಳಿಸಿದ್ದಾರೆ. ಹಾಗೇನೆ ನಂದಕಿಶೋರ್ ಬಸವನಗುಡಿಯಿಂದ, ವಾಣಿಶ್ರೀ ಧಾರವಾಡದಿಂದ, ಹಾಗೇನೆ ಶಿಕಾರಿಪುರ ದಿಂದ ಮಹೇಶ್ ಅವ್ರ ಉತ್ತರ ಕೂಡ ಸರಿಯಾಗಿದೆ. ರಾಘವೇಂದ್ರ, ಪೂರ್ಣಿಮಾ ರಾಘವೇಂದ್ರ ಕುಂದಾಪುರದಿಂದ, ರಾಮ್ಪ್ರಸಾದ್ ವಿದ್ಯಾರಣ್ಯಪುರ, ಹಾಗೇನೆ ಶ್ವೇತಾ ಎಸ್ ರಾವ್, ಆಮೇಲೆ ಹರಿಹರನ್ ವಿಜ್ಞಾನ ನಗರದಿಂದ, ವೆಂಕಟೇಶ್ ಕಬಾಡಿ ಇಂದಿರಾ ಪಿನ್ನಿಪೇಟೆಯಿಂದ, ರೋಹಿಣಿ ಮೋಹನ್ ಹಳೆ ಹುಬ್ಬಳ್ಳಿಯಿಂದ, ನೋಡಿ ರೋಹಿಣಿ ಮೋಹನ್ ಸೇರಿ ರೋಹನ್ ಆಗೋಯ್ತದು. ಹಾಗೇನೆ ಚೈತ್ರ ಎಂ ಕಮಲಾಪುರದಿಂದ, ಎಸ್ ಎಂ ಶೋಭಾ ಹಾಸನದಿಂದ, ಪ್ರಕಾಶ್ ಅವರು ಉತ್ತರ ಕೂಡ ಸರಿಯಾಗಿದೆ.

ಜ್ಞಾನಭಾರತಿಯಿಂದ ವಿಭಾ ದೀಪಕ್, ಹಾಗೇನೆ ಸಂಜಯ್ ಸರ್ವದೇ ಗದಗದಿಂದ ಅವರು ಸರಿಯಾದ ಉತ್ತರವನ್ನು ಕೊಟ್ಟಿದ್ದಾರೆ. ಹಾಗೆಯೇ ಮೈತ್ರಿ ದೇವರಾಜ್ ನಂಜನಗೂಡಿಂದ ಅವರು ಉತ್ತರ ಸರಿ ಕೊಟ್ಟಿಲ್ಲ, ಅವರು ಬೇರೆ ಏನೋ ಕೊಟ್ಟಿದ್ದಾರೆ. ಹಾಗೆಯೇ ವರಲಕ್ಷ್ಮಿ ಪೀಣ್ಯದಿಂದ, ಆಮೇಲೆ ಇಲ್ಲೊಬ್ಬರಿಗೆ ಪ್ರಶ್ನೆ ಸರಿಯಾಗಿ ಅರ್ಥ ಆಗಲಿಲ್ಲ ಅನಿಸುತ್ತೆ. ಹಾಗೇ ಇದ್ಯಾರಿದು ನೆಕ್ಸ್ಟು ವಿದ್ಯಾ ಶಿವಾನಂದ ಹಾವೇರಿ, ಅವ್ರ ಉತ್ತರ ಕೂಡ ಸರಿಯಾಗಿದೆ. ಗೀತಾ ಜೋಶಿ ಕಲಬುರ್ಗಿಯಿಂದ, ಹಾಗೇ ಸಾವಿತ್ರಿ ಶಂಕರ್ ಗಜೇಂದ್ರ ಗಡದಿಂದ, ಇಷ್ಟು ಜನರ ಉತ್ತರ ಕೂಡ ಸರಿಯಾಗಿದೆ. ಸರಿಯಾದ ಉತ್ತರವನ್ನು ಕೊಟ್ಟ ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೂ ಅಭಿನಂದನೆಗಳನ್ನು ಸಲ್ಲಿಸ್ತಾ, ಸರಿಯಾದ ಉತ್ತರ ಯಾವುದಾಗಿತ್ತು ಅಂತ ನೋಡೋದಾದರೆ ಅದು ಡಾರ್ಜಿಲಿಂಗ್ನ ಚಹಾ. 2004 ಮತ್ತು 2005 ಅವಧಿಯಲ್ಲಿ ಇದಕ್ಕೆ ಭಾರತದ ಮೊದಲ GI ಟ್ಯಾಗ್ ನೀಡಲಾಯಿತು. ಇದು ಪಶ್ಚಿಮ ಬಂಗಾಳ ರಾಜ್ಯಕ್ಕೆ ಸೇರಿದ್ದಾಗಿದೆ. ಇದರ ವಿಶಿಷ್ಟ ಸುವಾಸನೆ ಮತ್ತು ಗುಣಮಟ್ಟಕ್ಕೆ ಜಾಗತಿಕ ಮಟ್ಟದಲ್ಲಿ ಮನ್ನಣೆ ಇದ್ದು ಇದನ್ನು ಚಹಾಗಳ ಶಾಂಪೇನ್ ಅಂತ ಕೂಡ ಕರೀತಾರೆ. ಮಂಗಳವಾರದ ರಸಪ್ರಶ್ನೆಯಲ್ಲಿ ಮುಂದಿನ ಪ್ರಶ್ನೆಯ ಕಡೆಗೆ ಸಾಗುವಂತಹ ಸಮಯ ಈಗ. ಲೆಮನ್ ವಿಲೇಜ್ ಆಫ್ ಇಂಡಿಯಾ ಎಂದು ಯಾವ ಹಳ್ಳಿಯನ್ನು ಕರೆಯಲಾಗುತ್ತದೆ? ಲೆಮನ್ ವಿಲೇಜ್ ಆಫ್ ಇಂಡಿಯಾ ಎಂದು ಯಾವ ಹಳ್ಳಿಯನ್ನು ಕರೆಯಲಾಗುತ್ತದೆ? ನಿಂಬೆ ಹಣ್ಣಿನ ಹಳ್ಳಿ ಅಂತ ಯಾವ ಹಳ್ಳಿಯನ್ನು ಕರೆಯಲಾಗುತ್ತದೆ ಇಂಡಿಯಾದಲ್ಲಿ ಅಂತ ಉತ್ತರ ಕಳಿಸ್ಬೇಕು. ನೀವು ನಮ್ಮ ವಾಟ್ಸಪ್ ಸಂಖ್ಯೆ 9483091029948309129 ಈ ಸಂಖ್ಯೆಗೆ ನಿಮ್ಮ ಉತ್ತರವನ್ನು ಸಂದೇಶದ ಮೂಲಕ ಕಳಿಸಿ ಅಂತ ಹೇಳ್ತಾ, ಮುಂದೆ ಮೂಡಿ ಬರ್ತಾ ಇದೆ ಮುಂಜಾನೆಯ ಮಂಜು ಚಿತ್ರದಿಂದ SP ಬಾಲಸುಬ್ರಹ್ಮಣ್ಯಂ, ಹಾಗೂ ಚಿತ್ರ ಅವರ ಗಾಯನದಲ್ಲಿ ಹಂಸಲೇಖ ಅವರ ಸಂಗೀತ ಮತ್ತು ಸಾಹಿತ್ಯ ಈ ಗೀತೆಗಿದೆ.

ಸಮಯ ಆಗಿದೆ 1:47. ಪ್ರಶ್ನೆ ಕಾರ್ಯಕ್ರಮದಲ್ಲಿ ಸಾಕ್ತಾ ಇದ್ದೀವಿ. ಪ್ರಶ್ನೆಯನ್ನ ಕೇಳಿದ್ವಿ, ಲೆಮನ್ ವಿಲೇಜ್ ಆಫ್ ಇಂಡಿಯಾ ಎಂದು ಯಾವ ಹಳ್ಳಿಯನ್ನ ಕರೀತಾರೆ ಅಂತ. ಬಹಳಷ್ಟು ಉತ್ತರಗಳು ಬಂದಿವೆ, ವಿಭಿನ್ನವಾದ ಉತ್ತರಗಳು. ಈಗ ಟಾಸ್ಕ್ ನಿಮಗಲ್ಲ ಇರೋದು, ಈಗ ಟಾಸ್ಕ್ ನನಗೆ ಸ್ಟಾರ್ಟ್ ಆಗುತ್ತೆ. ಯಾಕಂದರೆ ನೀವು ಕೊಟ್ಟಿರೋ ಉತ್ತರಗಳಲ್ಲಿ ಸರಿಯಾದ ಉತ್ತರವನ್ನು ನಾನೀಗ ಆರಿಸಿ ಹೇಳಬೇಕು ಯಾರ್ಯಾರು ಕೊಟ್ಟಿದ್ದಾರೆ ಅಂತ. ಸರಿಯಾದ ಉತ್ತರವನ್ನು ಯಾರೆಲ್ಲ ಕೊಟ್ಟಿದ್ದಾರೆ ಅಂತ ನೋಡೋದಾದರೆ, ಹೊನ್ನೂರಲ್ಲಿ ಹನುಮಂತಪುರದಿಂದ NR ಪ್ರಸಾದ್ ರಾಜಾಜಿನಗರ್, ಹಾಗೇನೇ ಜಗದಾಂಬಿಕಾ ಹಂಸವೇಣಿ ನೇತ್ರ ಕೆಂಗೇರಿಯಿಂದ ಜಯಶ್ರೀ ಸುನಿಲ್, ಹಾಗೆ ರಘುನಾರಾಯಣ್ ಬೆಂಗಳೂರಿನಿಂದ ಸುಧಾಮೂರ್ತಿ, ಕೆ ಹಳ್ಳಿಯಿಂದ ಕಲಾ ಅರುಣ್, ಹಾಗೆ ಎನ್ ರಾಘವನ್, ಇವ್ರ ಉತ್ತರ ಕೂಡ ಸರಿಯಾಗಿದೆ. ಎನ್ ಜಿ ಬಸವರಾಜ್, ಗೀತಾ ಜೋಶಿ ಕಲಬುರ್ಗಿ, ನಿಮ್ಮ ಉತ್ತರ ಕೂಡ ಸರಿಯಾಗಿದೆ. ಹಾಗೇನೆ ದೇವಿ ಸಿಂಗ್, ಸರೋಜಾ ಸಿಂಗ್, ಅನುಪಮಾ ಕುಮಾರ ಪಾರ್ಕ್, ಪೂಜಾ ಬೆಂಗಳೂರು, ಗಜಾನನ್ ಮಠ್ ಭೋಳನ್ಮಕ್ಕಿಯಿಂದ, ಹಾಗೆ ವಾಣಿಶ್ರೀ ಧಾರವಾಡದಿಂದ, ವರಲಕ್ಷ್ಮಿ ಪೀಣ್ಯ, ಹನುಮಂತಪ್ಪ ಮಡಿವಾಳರ್, ಏನಂತ ಉತ್ತರನೇ ಕಳಿಸಿಲ್ಲ ಇವರು. ಹಾಗೇನೆ ವಾಸುಕಿ ಸಾಗರದಿಂದ ಇವ್ರ ಹತ್ರ ಕೂಡ ಸರಿಯಾಗಿದೆ. ರೂಪ ಪಾಂಡುರಂಗರಾವ್ ಚಿತ್ರದುರ್ಗದಿಂದ, ಹಾಗೆ ಆಶಾ ಶ್ರೀನಿವಾಸ್ ಬಿನ್ನಿಪೇಟೆಯಿಂದ, ಯಾರಿದು ಕಬಾಡಿ ವೆಂಕಟೇಶ್ ಇವ್ರ ಹತ್ರ ಕೂಡ ಸರಿಯಾಗಿದೆ. ತಿಪ್ಪಟೂರಿನಿಂದ ಚಿರಂಜೀವಿ, ಹಾಗೆ ಮಂಡಿಕಲ್ ಕೃಪ ಉಮೇಶ್ ಇವ್ರ ಹತ್ರ ಕೂಡ ಸರಿಯಾಗಿದೆ. ಹಾಗೆ ಯಾರಿದು ಈಗ ಟೈಪ್ ಮಾಡ್ತಾ ಇದ್ದಾರೆ ಅಂತ ಅನಿಸುತ್ತೆ, ಕೌಸಲ್ಯ ಬನಶಂಕರ್ ಇಂದ ನಳಿನಾ ಗೌಡ ಇವ್ರ ಹತ್ರ ಕೂಡ ಸರಿಯಾಗಿದೆ. ಲಲಿತಮಣಿ ಕಳಸದಿಂದ ಇವ್ರ ಹತ್ರ ಕೂಡ ಸರಿಯಾಗಿದೆ. ಚಂದ್ರಿಕಾ ಪ್ರಸಾದ್ ಮೂಡಲ್ಪಾಳ್ಯ, ಹಾಗೆ ಪೂರ್ಣಿಮಾ ಮೇಸ್ತ್ರಿ ನಾರಾಯಣ್ಪುರದಿಂದ, ಮತ್ತಾರಂದರೆ ಮಹೇಶ್ ಹೊಸೂರ್ ಶಿಕಾರಿಪುರ ಇವ್ರ ಹತ್ರ ಕೂಡ ಸರಿಯಾಗಿದೆ. ಹಲಸೂರಿನಿಂದ ರಾಜೇಶ್, ಶಾಂತಿನಿ ಹಾಸನದಿಂದ, ಹಾಗೇನೆ ಗಿರಿಜಾ ಅಫಜಲ್ಪುರದಿಂದ, ಹರೀಶ್ ಮಲ್ಲೇಶ್ವರಂನಿಂದ, ಸತ್ಯಪ್ರಸಾದ್ ಮೂಡಲ್ಪಾಳ್ಯದಿಂದ, ಹಾಗೆ ವೇದಾ ಶೆಟ್ಟಿ ಕಾಳವರದಿಂದ, ಮೀನಾಕ್ಷಿ 8ನೇ ಮೈಲಿಯಿಂದ, ನಂದಕಿಶೋರ್ ಬಸವನಗುಡಿ, ಗಾಯತ್ರಿ ಚಂದ್ರಶೇಖರ್ ಸಾಗರದಿಂದ, ಹಾಗೆ ಜ್ಞಾನಭಾರತಿಯಿಂದ ವಿಭಾ ದೀಪಕ್ ಇವ್ರ ಹತ್ರ ಕೂಡ ಸರಿಯಾಗಿದೆ. ಮತ್ತೆ ಯಾರೆಲ್ಲ ಸರಿಯಾದ ಉತ್ತರವನ್ನು ಕೊಟ್ಟಿದ್ದಾರೆ ಅಂತ ನೋಡೋದಾದರೆ, ಸುಮಾ ಚಿಕ್ಕಮಗಳೂರದಿಂದ, ವಸುಂಧರಾ ಪ್ರಭಾಕರ್ ಪಾಸ್ತೆ, ಹಾಗೆ ಪದ್ಮಶ್ರೀ ಕುಟುಂಬದವರು ಇವ್ರ ಉತ್ತರ ಕೂಡ ಸರಿಯಾಗಿದೆ. ವೀಲೀಲಾ ಶಿವಮೊಗ್ಗದಿಂದ, SM ಮಹೇಶ್ ಇಲ್ಲ ಇವ್ರ ಉತ್ತರ ಕೂಡ ಸರಿ ಇಲ್ಲ, ತಪ್ಪಾಗಿದೆ. ಹಾಗೆ YS ಕಾಲೋನಿಯಿಂದ ಕವಿತಾ ಶ್ರೀನಿವಾಸ್, ರಾಜ್ಕುಮಾರ್ ಕಾತರ್ಕಿ ಇವ್ರ ಹತ್ರ ತಪ್ಪಾಗಿದೆ. SM ಶೋಭಾ ಹಾಸನದಿಂದ, ಹಾಗೇನೆ ಶಾರದಾ ದಿವಾಕರ್ ಬೆಂಗಳೂರಿನಿಂದ, ನಳಿನಾ ಬಾಬು ತಿಪ್ಟೂರು, ಹಾಗೆ ಸುಮಿತ್ರಾ ಮೂರ್ತಿ ಮಲ್ಲೇಶ್ವರಂಯಿಂದ, ಚೈತ್ರ DM ಕಮಲಾಪುರದಿಂದ, ಹಾಗೆ ಯಾರು ಹೆಸರು ಹೇಳಿದ್ದೀನಲ್ವಾ ಅವರು ಉತ್ತರ ಸರಿಯಾಗಿದೆ. ಮಧ್ಯ ಒಬ್ಬೊಬ್ಬರು ಸ್ವಲ್ಪ ತಪ್ಪಾದ ಉತ್ತರವನ್ನು

ಕೊಟ್ಟಿದ್ದಾರೆ. ಪ್ರಕಾಶ್ ಐನಹಳ್ಳಿಯಿಂದ, ಇವ್ರ ಹತ್ರ ಕೂಡ ಸರಿಯಾಗಿದೆ. ಹಾಂ, ಇಷ್ಟು ಜನ ಸರಿಯಾದ ಉತ್ತರವನ್ನು ಕೊಟ್ಟಿದ್ದೀರಾ. ಸರಿಯಾದ ಉತ್ತರವನ್ನು ಕೊಟ್ಟ ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ, ಲೆಮನ್ ವಿಲೇಜ್ ಆಫ್ ಇಂಡಿಯಾ ಎಂದು ಮಣಿಪುರದ ಕಚೈ ಎಂಬ ಹಳ್ಳಿಯನ್ನು ಕರೀತಾರೆ. ಮಣಿಪುರದ ಕಚೈ ಎಂಬ ಹಳ್ಳಿಯನ್ನು ಕರೀತಾರೆ. ಯಾಕೆ ಕರೀತಾರೆ ಅಂತ ಹೇಳೋದಾದರೆ, ಮಣಿಪುರದ ಉಕ್ರುಲ್ ಜಿಲ್ಲೆಯಲ್ಲಿ ಒಬ್ಬ ಕಚೈ ಎಂಬ ಗ್ರಾಮದಲ್ಲಿ ಈ ವಿಶೇಷ ತಳಿಯ ಲಿಂಬೆಹಣ್ಣನ್ನು ಬೆಳೀತಾರಂತೆ. ಸಾಮಾನ್ಯವಾಗಿ ಇರುವ ಲಿಂಬೆಹಣ್ಣುಗಳಲ್ಲಿ ವಿಟಮಿನ್ ಸಿ ಪ್ರಮಾಣ ಶೇಕಡ 20-30% ಆದರೆ ಕಚೈ ಗ್ರಾಮದಲ್ಲಿ ಬೆಳೆಯೋ ಲಿಂಬೆಹಣ್ಣಲ್ಲಿ ಶೇಕಡ 51% ವಿಟಮಿನ್ ಸಿ ಇರುತ್ತಂತೆ. ಹಾಗೆಯೇ ಪ್ರತಿ ವರ್ಷ ಜನವರಿ 2ನೇ ವಾರದಲ್ಲಿ ಇಲ್ಲಿ ಲಿಂಬೆಹಣ್ಣಿನ ಹಬ್ಬವನ್ನು ಕೂಡಿ ಆಯೋಜಿಸಿ ಕೃಷಿಕರನ್ನು ಪ್ರೋತ್ಸಾಹ ಮಾಡ್ತಾರಂತೆ. ಹಾಗೆ ನಮ್ಮ ಮುಂದಿನ ಪ್ರಶ್ನೆ ಕಡೆಗೆ ಬೇಗ ಬೇಗ ಸಾಗೋಣ. ಪಟ್ಟಚಿತ್ರ ಎಂಬ ಕಲೆ ಭಾರತದ ಯಾವ ರಾಜ್ಯದ ಕಲಾ ಪ್ರಕಾರ ಆಗಿದೆ? ಪಟ್ಟಚಿತ್ರ ಎಂಬ ಕಲೆ ಭಾರತದ ಯಾವ ರಾಜ್ಯದ ಕಲಾ ಪ್ರಕಾರ ಆಗಿದೆ ಅಂತ ಉತ್ತರ ಕಳಿಸಿ ನಮ್ಮ ವಾಟ್ಸಪ್ ಸಂಖ್ಯೆ 9483091102. ನಿಮ್ಮ ಸಮಯಾವಕಾಶ ಈಗ ಶುರು.

ಉತ್ತರವನ್ನ ಹೇಳೋ ಸಮಯ ಬಂದಾಯ್ತು. ಪಟ್ಟಚಿತ್ರ ಎಂಬ ಕಲೆ ಭಾರತದ ಯಾವ ರಾಜ್ಯದ ಕಲಾ ಪ್ರಕಾರ ಅಂತ ಪ್ರಶ್ನೆಯನ್ನ ಕೇಳಿದ್ದೆ. ಸರಿಯಾದ ಉತ್ತರವನ್ನ ಯಾರೆಲ್ಲ ಕೊಟ್ಟಿದ್ದಾರೆ ಅಂತ ನೋಡೋದಾದ್ರೆ ಬಹಳಷ್ಟು ಜನ ಸರಿಯಾದ ಉತ್ತರವನ್ನ ಕೊಟ್ಟಿದ್ದಾರೆ. ರವಿ ದೇವಗಿರಿ ಬಾದಾಮಿಯಿಂದ, ಹಾಗೇನೆ ಜಗದಾಂಬಿಕಾ ಹಂಸವೇಣಿ ಹೊನ್ನೂರಲ್ಲಿ, ಹನುಮಂತಪುರದಿಂದ ಜಯಶ್ರೀ ಸುನೀಲ್, ರಾಜಾಜಿನಗರದಿಂದ ರಾಧಾಕೃಷ್ಣ, ಚಲ್ಲಹಳ್ಳಿಯಿಂದ ಹಾಗೆ ನೇತ್ರ, ಕೆಂಗೇರಿಯಿಂದ ರಘುನಾರಾಯಣ, ಹಾಗೆ ರಮ್ಯಾ ಚಲ್ಲಹಳ್ಳಿಯಿಂದ ಎನ್ ರಾಘವನ್, ಹಾಗೆ ಸುಧಾಮೂರ್ತಿ ಕೆ ಹಳ್ಳಿಯಿಂದ, ಹಾಗೆ ವೆಸ್ಟು ಪೂರ್ಣಿಮಾ ಬೆಂಗಳೂರು ಲಾಲ್ಬಾಗ್ ರೋಡಿಂದ, ದೇವಿ ಸಿಂಗ್, ಸರೋಜಾ ಸಿಂಗ್, ಎನ್ ಜಿ ಬಸವರಾಜ್, ಹಾಗೆ ರಾಜ್ಕುಮಾರ್ ಕಾತರ್ಕಿ ಹರಿಹರದಿಂದ, ಕಲಾ ಅರುಣ್ ಪದ್ಮಶ್ರೀ ಕುಟುಂಬದವರು ವಾಣಿಶ್ರೀ ಧಾರವಾಡದಿಂದ, ಆಶಾ ಶ್ರೀನಿವಾಸ್ ಬಿನ್ನಿಪೇಟೆಯಿಂದ, ಇವರ ಹತ್ರ ಕೂಡ ಸರಿಯಾಗಿದೆ. ರೂಪ ಪಾಂಡುರಂಗರಾವ್ ಚಿತ್ರದುರ್ಗದಿಂದ, ಹಾಗೇನೆ ಜಿ ಎಸ್ ಚಂದನ ಚಿತ್ರದುರ್ಗದಿಂದ, ಸುಬಾನ್ ಕೋರಿ ಹಂಪಸಾಗರದಿಂದ, ಹಾಗೆ ಮಹರೀಶ್ ಮಲ್ಲೇಶ್ವರಂಯಿಂದ, ನಲಿನಾ ಗೌಡ, ಹಾಗೆ ಯಾರಿದು ಅನುಪಮಾ ಕುಮಾರ ಪಾರ್ಕಿಂದ, ವಿದ್ಯಾರಣ್ಯಪುರದಿಂದ ರಾಮಪ್ರಸಾದ್ ಮೈಸೂರು, ಹಾಗೆ ಪ್ರಸನ್ನ ಯಲಹಂಕದಿಂದ ಗೀತಾ ಜೋಶಿ ಕಲಬುರ್ಗಿ, ಚಂದಿಕಾ ಪ್ರಸಾದ್ ಮೂಡಲ್ಪಳ್ಯ, ಹಾಗೆ ಹನುಮಂತಪ್ಪ ಮಡಿವಾಳ, ಇವರು ಉತ್ತರ ಕೂಡ ಸರಿಯಾಗಿದೆ. ವೇದಾಶೆಟ್ಟಿ ಕಾಳವರದಿಂದ, ಶ್ವೇತಾ ಎಸ್ ರಾವ್, ಗಾಯತ್ರಿ ಚಂದ್ರಶೇಖರ್, ಹಾಗೆ ಸಾವಿತ್ರಿ ಶಂಕರ್, ಚೈತ್ರ, ಹಾಗೆ ಮುರುಡೇಶ್ವರ ಉತ್ತರ ಕನ್ನಡದಿಂದ ಡಿಸೋಜಾ, ವಸುಂಧರ ಇವರು ಹಿಂದಿನ ಪ್ರಶ್ನೆಗೆ ಉತ್ತರ ಕೊಟ್ಟಿದ್ದಾರೆ, ಆಮೇಲೆ ಅಫ್ಸಲ್ಪುರದಿಂದ ಗಿರಿಜಾ, ಹಾಗೆ ಬಹಳಷ್ಟು ಜನ ಕೂಡ ಸರಿಯಾದ ಉತ್ತರವನ್ನು ಕೊಟ್ಟಿದ್ದಾರೆ. ಸರಿಯಾದ ಉತ್ತರವನ್ನು ಕೊಟ್ಟ ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ, ಸರಿಯಾದ ಉತ್ತರ ಯಾವುದಾಗಿತ್ತು ಅಂತ ನೋಡೋದಾದರೆ, ಪಟ್ಟಚಿತ್ರ ಎಂಬ ಕಲೆ ಒಡಿಸ್ಸಾ ರಾಜ್ಯದ ಒಂದು ಕಲಾ ಪ್ರಕಾರ ಆಗಿದೆ. ಇದರ ಬಗ್ಗೆ ಹೇಳೋದಾದರೆ, ಪಟ್ಟಚಿತ್ರವನ್ನು, ಪಟ್ಟ ಅಂದರೆ ಬಟ್ಟೆ ಅಥವಾ ವಸ್ತು, ಮತ್ತು ಚಿತ್ರ ಅಂದರೆ ರೇಖಾಚಿತ್ರ ಅಥವಾ ವರ್ಣಚಿತ್ರ, ಅಂದರೆ ಬಟ್ಟೆ ಅಥವಾ ಒಣಗಿಸಿದ ತಾಳೆಗರಿಯ ಮೇಲೆ ಬಿಡಿಸುವ ಸಾಂಪ್ರದಾಯಿಕ ಚಿತ್ರಕಲೆಯನ್ನು ಪಟ್ಟಚಿತ್ರ ಅಂತ ಕರೀತಾರಂತೆ. ಜಗನ್ನಾಥ ಸಂಸ್ಕೃತಿ ಮತ್ತು ಕಥಾವಸ್ತು. ಪಟ್ಟಚಿತ್ರದ ಪ್ರಮುಖ ವಸ್ತು ಎಂದರೆ ಪುರಿಯ ಶ್ರೀ ಜಗನ್ನಾಥ ಬಲಭದ್ರ ಮತ್ತು ಸುಭದ್ರೆಯರ ಚಿತ್ರಗಳು. ಇದರ ಹೊರತಾಗಿ ರಾಮಾಯಣ, ಮಹಾಭಾರತ, ಕೃಷ್ಣಲೀಲೆ ಹಾಗೂ ಪುರಾಣಗಳ ಪ್ರಸಂಗಗಳನ್ನು ಈ ಕಲೆಯಲ್ಲಿ ಅತ್ಯಂತ ವಿವರವಾಗಿ ಚಿತ್ರಿಸಲಾಗುತ್ತೆ. ಉತ್ತರವನ್ನು ಕಳುಹಿಸಿದ ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೂ ಅಭಿನಂದನೆಗಳನ್ನು ಸಲ್ಲಿಸ್ತಾ, ಸಮಯ ಆಗಿದೆ 1:57. ಮಂಗಳವಾರದ ವಿಶೇಷ ಗೇಮ್ ಶೋ ರಸಪ್ರಶ್ನೆಯ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸುವಂಥ ಸಮಯವಾಗಿದೆ. ಉತ್ತರವನ್ನು ಕಳಿಸಿದವ್ರಿಗೆ ಹಾಗೂ ನನ್ನ ಹೆಸರು ಓದಿಲ್ಲ ಅಂತ ಬೇಜಾರು ಮಾಡ್ಕೋಬೇಡಿ. ಸಮಯದ ಅಭಾವವಿರುವ ಕಾರಣ ನಾನು ಎಲ್ಲರ ಹೆಸರನ್ನು ಕವರ್ ಮಾಡೋಕ್ಕಾಗಲಿಲ್ಲ. ಕೊನೆಯ ಗೀತೆಯಾಗಿ ಮೂಡಿ ಬರ್ತಾ ಇದೆ ಕೆಂಡ ಸಂಪಿಗೆ ಚಿತ್ರದಿಂದ ಜಯಂತ್ ಕಾಯ್ಕಿಣಿಯವರ ಸಾಹಿತ್ಯಕ್ಕೆ, ವಿ ಹರಿಕೃಷ್ಣ ಅವರ ಸಂಗೀತವಿರುವ ಗೀತೆ, ಕಾರ್ತಿಕ್ ಅವರ ಗಾಯನದಲ್ಲಿ. ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ನಿಮ್ಮನ್ನೆಲ್ಲ ಭೇಟಿಯಾಗ್ತೀನಿ.

ಸಮಯ ಆಗಿದೆ 1:59 2 ಗಂಟೆಗೆ ಸರಿಯಾಗಿ ಇಂಗ್ಲಿಷ್ನಲ್ಲಿ ವಾರ್ತಾ ಪ್ರಸಾರವಾಗುವುದು ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.

ಬೇಕಾದ್ರೆ ಬೆಳೆದದ್ದನ್ನೇ ಎಕ್ಸ್ಚೇಂಜ್ ಮಾಡಿಕೊಂಡು ಬೇಕಾಗಿದ್ದನ್ನೆಲ್ಲ ಪಡ್ಕೊಳ್ತಾ ಇದ್ರು. ಊರಿಗೆ ಒಬ್ಬರೋ ಇಬ್ಬರೋ ಟೈಲರ್ಗಳಿರ್ತಾ ಇದ್ರು. ವರ್ಷಕ್ಕೆ ಒಂದೆರಡು ಸಲ ಮಾತ್ರ ಹೊಸ ಬಟ್ಟೆ ಹೊಲಿಸ್ತಾ ಇದ್ದದ್ದು. ಹೇರ್ ಕಟ್ಟಿಂಗಿಗೆ ಅಂತ ಊರಿಗೆ ಬರ್ತಾ ಇದ್ರು. ಈಗಿನ ಹಾಗೆ ಕಾರ್ಡ್ ಕೈಯಲ್ಲಿದೆ ಅಂತ ಬೇಕಾದ್ದನ್ನೆಲ್ಲ ತಕ್ಷಣ ಖರೀದಿ ಮಾಡೋ ಹಾಗಿರಲಿಲ್ಲ. ಬೀದಿಗೊಂದು ಸಲೂನ್ಗಳಿರಲಿಲ್ಲ, ಹೆಜ್ಜೆಗೊಂದು ಬಟ್ಟೆ ಅಂಗಡಿ, ಬ್ಯೂಟಿ ಪಾರ್ಲರ್ಗಳು ಇರಲಿಲ್ಲ, ಆನ್ಲೈನ್ ಶಾಪಿಂಗ್ ಸೈಟ್ಗಳು ಇರಲಿಲ್ಲ, ಫ್ರಿಡ್ಜು ವಾಷಿಂಗ್ ಮಿಷಿನ್ನು ಇರಲಿಲ್ಲ, ಬಣ್ಣ ಬಣ್ಣದ ಟಿ ವಿ ಎಲ್ಲರ ಕೈಯಲ್ಲಿ ಸ್ಮಾರ್ಟ್ ಫೋನ್ ಕೂಡ ಇರಲಿಲ್ಲ. ಹೀಗೆ ಹೇಳ್ತಾ ಹೋದರೆ ಸಾಕಷ್ಟುಪಟ್ಟಿ ಮಾಡಬಹುದು. ಹಿಂದೆ ಹಣದ ಗಳಿಕೆ ಈಗಿನಷ್ಟು ಇರಲಿಲ್ಲ, ಬಯಸಿದ್ದೆಲ್ಲ ಸಿಗ್ತಾ ಇರಲಿಲ್ಲ, ಸೌಲಭ್ಯಗಳು ಕಡಿಮೆ ಇದ್ದವು ನಿಜ. ಆದರೆ ಈಗ ಕ್ಷಣ ಮಾತ್ರದಲ್ಲಿ ಬೇಕಾಗಿರೋದನ್ನೆಲ್ಲ ಖರೀದಿ ಮಾಡಬಹುದು. ಎಲ್ಲ ರೀತಿಯ ಆಧುನಿಕ ಸೌಕರ್ಯಗಳಿದ್ದರೂ ಕೂಡ ಆರೋಗ್ಯ ನೆಮ್ಮದಿ ಇಲ್ಲ ಅನ್ನೋ ಹಾಗಾಗಿದೆ. ಗಳಿಕೆಯ ಸಾಮರ್ಥ್ಯ ಹೆಚ್ಚಾಗಿದ್ರೂ ಆದಾಯ ಖರ್ಚನ್ನು ಹೋಲಿಕೆ ಮಾಡಿ ನೋಡಿದಾಗ ಖರ್ಚು ಜಾಸ್ತಿ ಆದಾಯ ಕಡಿಮೆ ಅಂತ ಅನಿಸುತ್ತೆ. ನಗರಗಳಲ್ಲಿನ ಈ ಬಾಡಿಗೆಗಳು, ಓಡಾಟ, ಶಾಲೆ, ಕಾಲೇಜು, ಆರೋಗ್ಯ, ಬೇಸಿಕ್ ನೀಡ್ಸ್ ಅಂತ ಜೊತೆಗೆ ನಾಲ್ಕು ಜನರ ಹಾಗೆ ನಾವು ಕೂಡ ಇರಬೇಕು ಅಂತ ಹೇಳಿ ಅಲ್ಲಿ ಇಲ್ಲಿ ಮೆಂಬರ್ಶಿಪ್ ತಗೊಳ್ಳೋದು, ಟೂರ್ ಹೋಗೋದು, ಹಬ್ಬಗಳ ಆಚರಣೆ ಅದು ಇದು ಅಂತ ನೋಡಿದ್ರೆ ಕ್ರೆಡಿಟ್ ಕಾರ್ಡ್ ಇರಲಿ ಡೆಬಿಟ್ ಕಾರ್ಡು ಸಾಕಾಗಲ್ಲ. ಉಳಿಸಿದ್ದು ಗಳಿಸಿದ್ದು ಯಾವುದು ಸಾಲೋದೇ ಇಲ್ಲ. ಮನೆ ಒಳಗೆ ಹೊರಗೆ ಯಾವುದು ಸಾಲೋದೇ ಇಲ್ಲ. ಮನೆ ಒಳಗಿರಲಿ ಹೊರಗಿರಲಿ, ಕೂತ್ರು ದುಡ್ಡು ನಿಂತರು ದುಡ್ಡು ಅನ್ನೋ ಹಾಗೆ ನಾವೇ ನಮ್ಮ ಸುತ್ತ ಹಳ್ಳ ತೋಡ್ಕೊಂಡಿದ್ದೇವೇನೋ ಅಂತ ಅನಿಸುತ್ತೆ. ಒಂದು ಮಾತಿದೆ ನೋಡಿ, ಆಹಾರ ಸರಬರಾಜು ಮಾಡುವಂಥ ಕಂಪನಿಗಳು ಅಡುಗೆ ಮಾಡಲಿಕ್ಕೆ ಬಿಡಲ್ಲ, ಕಾರು ಆಟೋ ಸೈಕಲ್ ರಿಕ್ಷಾ ಓಡಿಸುವವರು ನಡೆಯೋದಕ್ಕೆ ಬಿಡೋದಿಲ್ಲ, ಆನ್ಲೈನ್ ಶಾಪಿಂಗ್ನಿಂದಾಗಿ ಮನೆಯ ಒಳಗೆ ಕೂತು ಖರೀದಿ ಮಾಡೋದನ್ನಂತೂ ತಪ್ಪಿಸೋಕ್ಕೆ ಸಾಧ್ಯನೇ ಇಲ್ಲ ಅಂತ. ನಮ್ಮ ಬದುಕು ಹಣದ ಸುತ್ತಾನೇ ಸಾಗ್ತಾ ಇದೆ. ಹೆಚ್ಚು ಸಂಪಾದನೆ ಮಾಡಬೇಕು ಅಂದರೆ ಹೆಚ್ಚು ಸಮಯವನ್ನು ಕೊಡಬೇಕು, ಊಟ ನಿದ್ದೆ ನೆಮ್ಮದಿಯನ್ನು ಬಿಟ್ಟು ದುಡಿಬೇಕಾಗತ್ತೆ. ಪ್ರವಾಸ, ಹಬ್ಬ, ಹೊಸ ಬಟ್ಟೆ, ಕಾರು, ಚಂದದ ಮನೆ ಇವೆಲ್ಲ ಬೇಕು ನಿಜ. ನಮ್ಮ ಆದಾಯ ಎಷ್ಟಿದೆ, ನಮ್ಮ ದೈಹಿಕ ಮಾನಸಿಕ ಸಾಮರ್ಥ್ಯ ಎಷ್ಟಿದೆ ಅನ್ನೋದನ್ನು ಗಮನಿಸಿ ನಂತರ ಅದಕ್ಕೆ ಸರಿಹೊಂದುವ ರೀತಿಯಲ್ಲಿ ಖರ್ಚು ಮಾಡಿದರೆ ಬದುಕು ಹಸನಾಗತ್ತೆ. ಮೊನ್ನೆ ಒಂದ್ಸಲ ಎಲ್ಲೋ ಕೇಳಿದ್ದೆ, ಅದನ್ನು ಇಲ್ಲಿ ಹೇಳಬೇಕಾಯಿತು. ಬನ್ನಿ, ಇದು ಸ್ಪಂದನಾ ಕಾರ್ಯಕ್ರಮ. ಒಂದು ಹಾಡನ್ನು ಕೇಳ್ಕೊಂಡು ಬಂದು ನಿಮ್ಮ ಪತ್ರಗಳನ್ನು ನೋಡ್ತಾ ಹೋಗೋಣ.

ಬನ್ನಿ, ಒಂದು ಹಾಡಿನ ನಂತರ ನಿಮ್ಮ ಪತ್ರಗಳ ಜೊತೆಗೆ ಮುಂದೆ ಸಾಗೋಣ. ನಿಮ್ಮ ಜೊತೆಯಾಗಿದ್ದೇನೆ ಚಂದು, ಬಾನುಲಿ ಬಂಧು. ಇದು ಸ್ಪಂದನ ಕಾರ್ಯಕ್ರಮ. ಶಾಂತಾ ಅವರು ಮಂಡ್ಯದಿಂದ ಮೇಲ್ ಮಾಡಿ ಹೇಳ್ತಾ ಇದ್ದಾರೆ, 12:05 ಡೈಲಿ ನೇರ ಫೋನಿನ ಕಾರ್ಯಕ್ರಮ ಪ್ರಸಾರವಾಗುತ್ತೆ. ಆವಾಗ ನಾವು ಕಾಲ್ ಮಾಡ್ತಾನೆ ಇರ್ತೀವಿ, ರಿಂಗ್ ಆಗ್ತಾ ಇರುತ್ತೆ, ಆದರೆ ನೀವು ಕರೆ ತಗೊಳ್ಳೋದಿಲ್ಲ, ಯಾಕೆ ಅಂತ. ಹೌದು ಶಾಂತಾ ಅವರೇ, ಸಾಮಾನ್ಯವಾಗಿ 2 ಅಥವಾ 3 ನಂಬರ್ಗಳನ್ನು ನಮಗೆ ಕೊಟ್ಟಿರ್ತಾರೆ, ಹಾಗಾಗಿ ನೀವು ಆ 3 ಸಂಖ್ಯೆಗಳಿಗೆ ಪ್ರಯತ್ನ ಮಾಡ್ತಾ ಇದ್ರೆ ಒಂದು ನಂಬರ್ ಖಂಡಿತ ರಿಂಗ್ ಆಗ್ತಾ ಇರುತ್ತೆ. ಆದರೆ ನಮ್ಮ ಸ್ಟುಡಿಯೋದಲ್ಲಿ ನಾವು ಯಾವುದಾದ್ರೂ ಒಬ್ರು ಜೊತೆಗೆ ಕಾಲ್ನಲ್ಲಿ ಎಂಗೇಜ್ ಆಗಿರ್ತೇವೆ, ಅಥವಾ ಇನ್ನೂ ಹಾಡು ಹೋಗ್ತಾ ಇದ್ರೆ ಯಾವ ಕಾಲನ್ನು ಕೂಡ ತಗೊಳ್ಳದೆ, ಯಾವ ಕರೆಯನ್ನು ಸ್ವೀಕಾರ ಮಾಡದೆ ಅದು ರಿಂಗ್ ಆಗ್ತಾ ಇರುತ್ತೆ. ಇನ್ನೇನು ಹಾಡು ಮುಗೀತಾ ಇದೆ ಅನ್ನುವಾಗ ಕರೆ ಸ್ವೀಕಾರ ಮಾಡುವಂತಹ ಸಂದರ್ಭ ಒಂದು. ಜೊತೆಗೆ ಈಗಾಗಲೇ ಒಬ್ಬರ ಜೊತೆ ಮಾತಾಡ್ತಾ ಇದ್ದಾಗಲೂ ಸಹ ಫೋನ್ ರಿಂಗ್ ಆಗೋದು ನಿಮಗೆ ಕೇಳಿಸುತ್ತೆ. ಆದರೆ ಇಲ್ಲಿ ಸುಮ್ಮನೆ ಬೇಕು ಅಂತ ಹೇಳಿ ನಿಮ್ಮ ಕಾಲನ್ನು ನೆಗ್ಲೆಕ್ಟ್ ಮಾಡ್ತಾ ಇರೋದಿಲ್ಲ. 3 ನಂಬರ್ಗಳಿದ್ದಾಗ ಒಂದು ನಂಬರ್ ಕೆಲಸ ಮಾಡ್ತಾ ಇರುತ್ತೆ, ಇನ್ನು ಉಳಿದ 2 ಸಂಖ್ಯೆಗಳು ರಿಂಗ್ ಆಗ್ತಾ ಇರುತ್ತೆ. ಸ್ಟುಡಿಯೋದಲ್ಲಿ ಬೇರೆ ಬೇರೆ ರೀತಿಯ ಕೆಲಸಗಳು ಕೂಡ ಇರುತ್ತೆ, ಅಂದರೆ ಕಾಲ್ ಮಾಡಿದವರ ಹಾಡು ಯಾವುದು, ಆ ಹಾಡನ್ನು ಹುಡುಕೋದು,

0: ಅಂದರೆ ಒಂದು ನಂಬರ್ ರಿಂಗ್ ಆಗ್ತಾ ಇದ್ರೂ ಸಹ ಕಾಲ್ನಲ್ಲಿ ಎಂಗೇಜ್ ಆಗಿರ್ತಾರೆ ಅದು ನಿಮಗೆ ಗೊತ್ತಾಗೋದಿಲ್ಲ. ಹಾಗಾಗಿ ರಿಂಗ್ ಆಗ್ತಾ ಇದ್ರೂ ಕರೆ ತಗೊಳ್ತಾ ಇಲ್ಲ ಅಂತ ಅನಿಸುತ್ತೆ, ಆದರೆ ನಿಜವಾಗ್ಲೂ ಸ್ಟುಡಿಯೋದಲ್ಲಿ ಬೇರೆ ಇದೆ ಪರಿಸ್ಥಿತಿ ಇರುತ್ತೆ. ಇನ್ನು ಮೀರಾ ಸುಭಾಷ್ ಕುಲಕರ್ಣಿ ಕೆಂಗೇರಿಯಿಂದ ಪತ್ರ ಬರೆದಿದ್ದಾರೆ. ಕರೆಗೊಂದು ಹಾಡು ಕಾರ್ಯಕ್ರಮಕ್ಕೆ ಪ್ರತಿ ಸಲ ಬೇರೆ ಬೇರೆ ಸಂಖ್ಯೆಯನ್ನು ಕೊಡ್ತೀರಾ, ಖಾಯಂ ಸಂಖ್ಯೆಯನ್ನು ಕೊಡಬಹುದಲ್ವಾ ಅಂತ. ಜೊತೆಗೆ ಕಾಲ್ ಸಿಕ್ಕಿದ ಕೂಡಲೇ ಯಾವ ಹಾಡು ಅಂತ ಕೇಳಿದೆ, ದಯವಿಟ್ಟು ಸ್ವಲ್ಪ ಮಾತಾಡಿ, ಕರೆ ಮಾಡಿದವರ ಧ್ವನಿಯನ್ನು ಕೂಡ ರೇಡಿಯೋದಲ್ಲಿ ಕೇಳಿಸಿ ಆಮೇಲೆ ಹಾಡು ಹಾಕಿದರೆ ಚೆನ್ನಾಗಿರುತ್ತೆ ಅಂತ. ನೀವು ಕೇಳಿದಿರಾ ಬೇರೆ ಬೇರೆ ಸಂಖ್ಯೆಗಳನ್ನು ಕೊಡ್ತೀರಿ ಅಂತ ಹೇಳಿ. ನಮಗೆಲ್ಲ ಗೊತ್ತೇ ಇದೆ, ಕೆಲವೊಂದ್ಸಲ ಮಳೆ ಮತ್ತು ಬೇರೆ ಬೇರೆ ಕಾರಣಗಳಿಂದಾಗಿ ದೂರವಾಣಿ ಸಂಪರ್ಕ ಕಟ್ ಆಗುತ್ತೆ, ಅದು ನಿಮಗೂ ಗೊತ್ತಾಗುತ್ತೆ. ಆನ್ ಏರ್ನಲ್ಲಿ ನಾವು ಕೆಲವೊಂದ್ಸಲ ಹೇಳ್ತೀವಿ ನೋಡಿ, ದೂರವಾಣಿ ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ ಅಂಥೇಳಿ. ಹಾಗಾಗಿ ಆಕಾಶವಾಣಿಯಲ್ಲಿ ಬಹಳಷ್ಟು ಸಂಖ್ಯೆಗಳನ್ನು ಬಳಸೋದ್ರಿಂದ ಕಾರ್ಯಕ್ರಮಕ್ಕೆ ತೊಂದರೆ ಆಗಬಾರ್ದು ಅನ್ನುವ ಒಂದು ಉದ್ದೇಶದಿಂದ ತಕ್ಷಣಕ್ಕೆ ಬೇರೆ ಬೇರೆ ಸಂಖ್ಯೆಗಳನ್ನು ನಮ್ಮ ಟೆಕ್ನಿಕಲ್ ಸ್ಟಾಫ್ ಅಡ್ಜಸ್ಟ್ ಮಾಡಿ ಕೊಡ್ತಾರೆ. ಹಾಗಾಗಿ ನಾವು ಬೇರೆ ಬೇರೆ ಸಂಖ್ಯೆಗಳನ್ನು ಕೊಡಬೇಕಾಗತ್ತೆ. ಖಾಯಂಆಗಿ ಒಂದೇ ಸಂಖ್ಯೆ ಕೊಟ್ಟಿರ್ತೀವಿ, ಅದು ಕೈ ಕೊಟ್ಟಾಗ ಬೇರೆ ಬೇರೆ ಸಂಖ್ಯೆಯನ್ನು ನಾವು ನಿಮಗೆ ಕೊಡ್ತೇವೆ. ಇನ್ನು ಕರೆಗೊಂದು ಹಾಡು ಕಾರ್ಯಕ್ರಮದಲ್ಲಿ ಕರೆ ಮಾಡಿದ ಕೂಡಲೇ ಯಾವ ಹಾಡು ಬೇಕು ಅಂತ ಹೇಳಿ ಕೇಳಿದ್ರ ಬದಲಾಗಿ ಮಾತಾಡಿ ಅಂತ ಹೇಳಿದಿರಾ. ಖಂಡಿತ ನಾವು ಆ ಕೆಲಸ ಮಾಡ್ತೀವಿ, ಆದರೆ ಒಂದೊಂದ್ಸಲ ಅದರಲ್ಲಿ ಬೇರೆ ಬೇರೆ ಆರ್ಜೆಗಳಿದ್ದಾಗ ಹೆಚ್ಚು ಕಡಿಮೆ ಆಗುತ್ತೆ. ಕೆಲವರು ತಕ್ಷಣಕ್ಕೆ ಹಾಡು ಹಾಕ್ಬೋದು, ಇನ್ನು ಕೆಲವರು ಜಾಸ್ತಿ ಮಾತಾಡಬಹುದು, ಅದ್ರ ಬಗ್ಗೆ ಕೂಡ ನಾವು ಗಮನ ಹರಿಸ್ತೀವಿ. ನಿಮ್ಮ ಒಂದು ಸಲಹೆ ಸೂಚನೆ ನಮಗೆ ತಲುಪಿದೆ. ಕೌಸಲ್ಯ ಅವರು ಬನಶಂಕರಿಯಿಂದ ಹೇಳ್ತಾ ಇದ್ದಾರೆ, ಎಸ್ ಜಾನಕಮ್ಮ ಅವರು ನಮ್ಮಿಂದ ದೂರವಾಗಿದ್ದು ಬಹಳ ನೋವಿನ ವಿಚಾರ. ಬೆಳಿಗ್ಗೆ 6 ಗಂಟೆಯಿಂದ ರಾತ್ರಿ 11 ಗಂಟೆವರೆಗೂ ನಾವು ಅವರ ಹಾಡುಗಳನ್ನು ಕೇಳ್ತೇವೆ. ವಿವಿಧ ಭಾರತಿಯಲ್ಲಿ ಒಂದು ದಿನ ಅವರಿಗೋಸ್ಕರ ನುಡಿ ನಮನ ಸಲ್ಲಿಸಬಹುದಲ್ವೇ ಅಂತ ಹೇಳಿದಿರಾ. ಹೌದು, ಅದಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ನಮ್ಮ ವಿವಿಧ ಭಾರತಿಯಲ್ಲಿ ನೇರ ಪ್ರಸಾರದಲ್ಲಿ ಸಾಕಷ್ಟು ಕಾರ್ಯಕ್ರಮಗಳು ಪ್ರಸಾರ ಆಗಿದೆ. ಮತ್ತು ಕಳೆದ ಭಾನುವಾರ ಅವರು ಈ ಹಿಂದೆ ನಮ್ಮ ರೇಡಿಯೋಗೆ ಸಂದರ್ಶನ ಕೊಟ್ಟಿದ್ರಲ್ಲ, ಅದರದ್ದು ಮರು ಪ್ರಸಾರ ಕೂಡ ಆಗಿದೆ. ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯಕ್ಕಾಗಿ ಧನ್ಯವಾದಗಳು. ಕೇಳುಗರೆ, ಇದಿಷ್ಟು ಇಂದಿನ ಸ್ಪಂದನ ಕಾರ್ಯಕ್ರಮ. ಮತ್ತೊಮ್ಮೆ ಭೇಟಿಯಾಗೋಣ. ಕೇಳ್ತಾ ಇರಿ ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ, ಸದಾ ನಿಮ್ಮ ಸಂಗಡ. ನಮಸ್ಕಾರ, ನಾನು ಚಂದು ಬಾನುಲಿ ಬಂಧು.
1: ಇದುವರೆಗೆ ಕಾರ್ಯಕ್ರಮ ಸ್ಪಂದನ ಕೇಳಿದಿರಿ, ಪ್ರಸ್ತುತಿ ಚಂದು.
2: ದಿನಪತ್ರಿಕೆಗಳು ಸಮಾಜಕ್ಕೆ ಕೈಗನ್ನಡಿ ಇದ್ದ ಹಾಗೆ, ಪತ್ರಿಕೆಗಳ ಓದು ನಮ್ಮ ತಿಳುವಳಿಕೆಯನ್ನು ಹೆಚ್ಚಿಸುವ ಹಾಗೆ, ನಮ್ಮಲ್ಲಿ ಸಾಮಾಜಿಕ ಎಚ್ಚರವನ್ನೂ ಮೂಡಿಸುತ್ತದೆ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿಜಯಲಕ್ಷ್ಮಿ ನಾಗರಾಜು. ಮುಖ್ಯಾಂಶಗಳು. ಸಂಪುಟ ವಿಸ್ತರಣೆ ಹಿನ್ನೆಲೆ ನವದೆಹಲಿಯಲ್ಲಿ ವರಿಷ್ಠರೊಂದಿಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಚರ್ಚೆ. ಗೂಗಲ್ ಸೇರಿದಂತೆ ಹಲವು ಕಂಪನಿಗಳ ಜೊತೆ ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯ ಶೈಕ್ಷಣಿಕ ಒಪ್ಪಂದ. ವಿಧಾನಸೌಧದಲ್ಲಿ ವಿಪ್ರ ಸ್ವ ಉದ್ಯಮ ನೇರ ಸಾಲ ಯೋಜನೆಯ ಕರಪತ್ರ ಬಿಡುಗಡೆಗೊಳಿಸಿದ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್. ಐಸಿಸ್ ಸಂಘಟನೆಗೆ ಹಣಕಾಸು ನೆರವು ನೀಡಿದ ಆರೋಪ ಹಿನ್ನೆಲೆ ಬೆಂಗಳೂರಿನ ವಿವಿಧೆಡೆ ಇಡಿ ಅಧಿಕಾರಿಗಳಿಂದ ಶೋಧ. ಹಾಗೂ ಜಕ್ಕೂರು ಫ್ಲೈಯಿಂಗ್ ಸ್ಕೂಲ್ಗೆ ಪರವಾನಗಿ ನವೀಕರಿಸಿದ ಡಿಜಿಸಿಎ, ಪ್ರತಿಪಕ್ಷ ನಾಯಕ ಆರ್ ಅಶೋಕ ಸಂತಸ. ಸಚಿವ ಸಂಪುಟ ವಿಸ್ತರಣೆ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹಾಗೂ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ನವದೆಹಲಿಗೆ ಪ್ರಯಾಣ ಬೆಳೆಸಿದ್ದಾರೆ. ಇಂದು ಅವರು ಪಕ್ಷದ ವರಿಷ್ಠರೊಂದಿಗೆ ಚರ್ಚೆ ನಡೆಸಲಿದ್ದಾರೆ. ನಾಳೆಯೊಳಗೆ ಸಚಿವ ಸಂಪುಟಕ್ಕೆ ಸೇರ್ಪಡೆಗೊಳ್ಳುವವರ ಪಟ್ಟಿ ಅಂತಿಮವಾಗಲಿದೆ ಎಂದು ಐಎಎನ್ಎಸ್ ಸುದ್ದಿಸಂಸ್ಥೆ ವರದಿ ಮಾಡಿದೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್, ವರಿಷ್ಠರು ಸಚಿವಾಕಾಂಕ್ಷಿಗಳ ಪಟ್ಟಿಗೆ ಅನುಮೋದನೆ ನೀಡಿದ ತಕ್ಷಣವೇ ಸಚಿವ ಸಂಪುಟ ವಿಸ್ತರಣೆ ನಡೆಯಲಿದೆ ಎಂದು ತಿಳಿಸಿದ್ದಾರೆ. ಕಿರಿಯ ನಾಯಕರಿಗೆ ಪ್ರಾತಿನಿಧ್ಯ ನೀಡುವುದು ಸೇರಿದಂತೆ ಪಕ್ಷದ ನಾಯಕತ್ವವು ಬಹು ಅಂಶಗಳನ್ನು ಪರಿಗಣಿಸುತ್ತಿದೆ ಎಂದು ಹೇಳಿದ್ದಾರೆ.
1: ಕೆಲವು ಮಾನದಂಡಗಳನ್ನು ಚರ್ಚೆ ಮಾಡ್ತಾ ಇದ್ದಾರೆ ಅಂತ ಕೇಳಿ

0: ಇದರಲ್ಲಿ ಯುವಕರಿಗೆ ಹೆಚ್ಚು ಪ್ರಾತಿನಿಧ್ಯ ಕೊಡಬೇಕು ಅನ್ನೋದು ಕೂಡ ಒಂದು ಅಂಶ, ಅದನ್ನ ಕನ್ಸಿಡರ್ ಮಾಡಬಹುದು. ಅಂದ್ರೆ ಹಿಂದೆ ನಾನು ಅಧ್ಯಕ್ಷನಾಗಿದ್ದಾಗ ನಾವು ಮಾಡುವಾಗಲೂ ಕೂಡ ಅದನ್ನೇ ಹೇಳೋದು, ನೀವು ಹೊಸ ನಾಯಕತ್ವವನ್ನ ಬೆಳೆಸಬೇಕು ಹಾಗೆ ಅಂತೇಳಿ ಒಂದು ಪ್ಯಾರಾಮೀಟರ್ ಇಟ್ಕೊಂಡಿದ್ದೆ. ಅದು ಈಗಲೂ ಅಪ್ಲೈ ಆಗುತ್ತೆ ಅಂತ ಅನ್ಕೊಳ್ತೀನಿ.
1: ಇತಿಹಾಸದಲ್ಲೇ ಮೊದಲ ಬಾರಿಗೆ ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯ ಎಂಜಿನಿಯರಿಂಗ್ ವಿದ್ಯಾರ್ಥಿಗಳಿಗೆ ಕೌಶಲ್ಯ, ಪ್ಲೇಸ್ಮೆಂಟ್ ಹಾಗೂ ಪ್ರಾಯೋಗಿಕ ಶಿಕ್ಷಣಕ್ಕಾಗಿ ದೇಶದ ಅತ್ಯುನ್ನತ ಸರ್ಚ್ ಎಂಜಿನ್ ಆಗಿರುವ ಗೂಗಲ್ ಸೇರಿದಂತೆ ಹಲವು ಕಂಪನಿಗಳ ಜೊತೆ ಶೈಕ್ಷಣಿಕ ಒಪ್ಪಂದ ಮಾಡಿಕೊಂಡಿದೆ. ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯದ ಕುಲಪತಿ ಪ್ರೊಫೆಸರ್ ಎಸ್ ವಿದ್ಯಾಶಂಕರ್ ಹಾಗೂ ಕುಲಸಚಿವ ಪ್ರೊಫೆಸರ್ ಪ್ರಸಾದ ಬಿ ರಾಂಪುರೆ ಮತ್ತು ಗೂಗಲ್ ಫಾರ್ ಎಜುಕೇಷನ್ ಇಂಡಿಯಾ ಕಂಪನಿಯ ಮುಖ್ಯಸ್ಥ ಸಂಜಯ್ ಜೈನ್ ಒಪ್ಪಂದಕ್ಕೆ ಸಹಿ ಹಾಕಿದ್ದಾರೆ. ಎಐ ಕೌಶಲ್ಯ, ಬೋಧಕರಿಗೆ ಕೌಶಲ್ಯ ಶಿಕ್ಷಣ, ಕ್ಲೌಡ್ ಕಂಪ್ಯೂಟಿಂಗ್, ಡೇಟಾ ಸೈನ್ಸ್, ಸೈಬರ್ ಸೆಕ್ಯೂರಿಟಿ, ಕೈಗಾರಿಕೆಗಳಿಗೆ ವಿದ್ಯಾರ್ಥಿಗಳನ್ನು ಸಿದ್ದಪಡಿಸುವುದು ಹಾಗೂ ವಿದ್ಯಾರ್ಥಿಗಳಿಗೆ ಉದ್ಯೋಗ ಅವಕಾಶಗಳನ್ನು ಪಡೆಯಲು ತರಬೇತಿ ನೀಡುವ ಉದ್ದೇಶದಿಂದ ಈ ಒಪ್ಪಂದ ಮಾಡಿಕೊಳ್ಳಲಾಗಿದೆ. ಜೊತೆಗೆ ಕ್ವಾಲ್ಕಮ್, ಭಾರತ್ ಸ್ಕಿಲ್ ಇನ್ಸ್ಟಿಟ್ಯೂಟ್ ಫೌಂಡೇಶನ್, ಸೀಲ್ ಕಂಪನಿಗಳ ಜೊತೆಯೂ ವಿಟಿಎ ಒಪ್ಪಂದ ಮಾಡಿಕೊಂಡಿದೆ. ಈ ಕುರಿತಂತೆ ಆಕಾಶವಾಣಿ ಜೊತೆ ಮಾಹಿತಿ ಹಂಚಿಕೊಂಡಿರುವ ವಿಟಿಯು ಕುಲಪತಿ ಪ್ರೊಫೆಸರ್ ಎಸ್ ವಿದ್ಯಾಶಂಕರ್, ವಿಟಿಯು 220 ಎಂಜಿನಿಯರಿಂಗ್ ಕಾಲೇಜುಗಳನ್ನು ಹೊಂದಿದ್ದು ಇಲ್ಲಿ 300,000 ವಿದ್ಯಾರ್ಥಿಗಳು ವ್ಯಾಸಂಗ ಮಾಡುತ್ತಿದ್ದಾರೆ. ವಿದ್ಯಾರ್ಥಿಗಳ ಭವಿಷ್ಯದ ದೃಷ್ಟಿಯಿಂದ ಈ ಒಪ್ಪಂದ ಮಾಡಿಕೊಳ್ಳಲಾಗಿದೆ ಎಂದು ತಿಳಿಸಿದ್ದಾರೆ. ಕೃತಕ ಬುದ್ಧಿಮತ್ತೆ ಇಂದು ಎಲ್ಲಾ ಕ್ಷೇತ್ರಗಳಿಗೂ ವಿಸ್ತರಿಸಿದ್ದು ವಿದ್ಯಾರ್ಥಿಗಳಿಗೆ ಅನಿವಾರ್ಯವಾಗಿದೆ. ಈ ಹಿನ್ನೆಲೆಯಲ್ಲಿ ಗೂಗಲ್ ಜೊತೆ ಎಐ ಕುರಿತಂತೆ ಒಪ್ಪಂದ ಮಾಡಿಕೊಳ್ಳಲಾಗಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ.
2: ನಾವು ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯ ಹಾಗೂ ಗೂಗಲ್ ಮತ್ತು ಹಲವಾರು ಕಂಪನಿಗಳೊಂದಿಗೆ ನಾವು ಒಡಂಬಡಿಕೆಯನ್ನು ಮಾಡಿಕೊಂಡಿದ್ದೀವಿ. ಆ ಒಡಂಬಡಿಕೆಯ ಮೂಲ ಉದ್ದೇಶ ವಿದ್ಯಾರ್ಥಿಗಳಿಗೆ ಎಐ ಕಂಟೆಂಟ್ನಲ್ಲಿ ಎಕ್ಸ್ಪೋಸ್ ಕೊಡಬೇಕು ಅನ್ನೋದು. ಮತ್ತು ಇವತ್ತು ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಎಐನ ಕಲಿಯುವಿಕೆ ಬಹಳ ಅಗತ್ಯ. ಎಐ ಕಲಿತರೆ ಮಾತ್ರ ಇವತ್ತು ಅವನಿಗೆ ಉದ್ಯೋಗ ದೊರಕಕ್ಕೆ ಸಾಧ್ಯ ಅನ್ನೋ ಮಟ್ಟಕ್ಕೆ ಇವತ್ತು ಪ್ರಪಂಚದಲ್ಲಿ ವಿದ್ಯಾರ್ಥಿ ಇಂಜಿನಿಯರ್ಸ್ಗಳಿಗೆ ಒಂದು ಪರಿಸ್ಥಿತಿಗೆ ರೀಚ್ ಆಗ್ತಿದ್ದಾರೆ. ಆ ಕಾರಣಕ್ಕಾಗಿ ಎಐನಲ್ಲಿ ಟ್ರೈನಿಂಗ್ ಕೊಡೋದಕ್ಕೆ ವಿದ್ಯಾರ್ಥಿಗಳಿಗೆ ನಾವು ಗೂಗಲ್ ಒಂದಿಗೆ ಒಡಂಬಡಿಕೆ ಮಾಡಿಕೊಂಡಿದ್ದೀವಿ.
1: ಕರ್ನಾಟಕ ರಾಜ್ಯ ಬ್ರಾಹ್ಮಣ ಅಭಿವೃದ್ಧಿ ಮಂಡಳಿಯ ವಿಪ್ರ ಸ್ವ ಉದ್ಯಮ ನೇರ ಸಾಲ ಯೋಜನೆಯ 2026-27 ಸಾಲಿಗೆ ಅರ್ಜಿ ಆಹ್ವಾನಿಸಿರುವ ಕುರಿತು ಕರಪತ್ರವನ್ನು ಉಪಮುಖ್ಯಮಂತ್ರಿ ಹಾಗೂ ಕಂದಾಯ ಸಚಿವ ಡಾ ಜಿ ಪರಮೇಶ್ವರ್ ವಿಧಾನಸೌಧದಲ್ಲಿ ಇಂದು ಬಿಡುಗಡೆ ಮಾಡಿದರು. ಈ ವೇಳೆ ಮಾತನಾಡಿದ ಅವರು, ಬ್ರಾಹ್ಮಣ ಸಮುದಾಯದ ಬಡವರ ಸರ್ವತೋಮುಖ ಅಭಿವೃದ್ಧಿಗಾಗಿ ಕರ್ನಾಟಕ ರಾಜ್ಯ ಬ್ರಾಹ್ಮಣ ಅಭಿವೃದ್ಧಿ ಮಂಡಳಿ ಸ್ಥಾಪಿಸಲಾಗಿದೆ. ಎಲ್ಲಾ ವರ್ಗದ ಬಡವರ ಅಭಿವೃದ್ಧಿಗೆ ಸರ್ಕಾರ ಬದ್ದವಾಗಿದೆ ಎಂದು ತಿಳಿಸಿದ್ದಾರೆ. 2025-26 ಸಾಲಿನಲ್ಲಿ ನೂತನವಾಗಿ ವಿಪ್ರ ಸ್ವ ಉದ್ಯಮ ನೇರ ಸಾಲ ಯೋಜನೆಯನ್ನು ಮಂಡಳಿಯ ವತಿಯಿಂದ ಆರಂಭಿಸಿ ಆರ್ಥಿಕವಾಗಿ ಹಿಂದುಳಿದ ಬ್ರಾಹ್ಮಣ ಸಮುದಾಯದವರಿಗೆ ಗುಡಿ ಕೈಗಾರಿಕೆ, ಸಣ್ಣ ಕೈಗಾರಿಕೆ, ಹೋಟೆಲ್ ಉದ್ಯಮ, ಹಸು ಸಾಕಾಣಿಕೆಯಂತಹ ಉದ್ಯೋಗ ಕೈಗೊಳ್ಳಲು ಆರ್ಥಿಕ ನೆರವು ನೀಡಲಾಗಿದೆ. ಬ್ರಾಹ್ಮಣ ಸಮುದಾಯದಲ್ಲಿ ಹಿಂದುಳಿದವರು ಈ ಸಾಲ ಯೋಜನೆಯ ಸದುಪಯೋಗ ಪಡೆದುಕೊಂಡು ಆರ್ಥಿಕವಾಗಿ ಮುಂದೆ ಬರಬೇಕು ಎಂದು ಹೇಳಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
3: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
4: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
5: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
4: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
1: ಐಸಿಸ್ ಭಯೋತ್ಪಾದಕ ಸಂಘಟನೆಗೆ ಹಣಕಾಸು ನೆರವು ನೀಡಿದ ಆರೋಪ ಸಂಬಂಧ ಬೆಂಗಳೂರಿನ 8 ಸ್ಥಳಗಳಲ್ಲಿ ಇಂದು ಜಾರಿ ನಿರ್ದೇಶನಾಲಯ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ಸಿರಿಯಾದಲ್ಲಿ ಐಸಿಸ್ ಉಗ್ರ ಸಂಘಟನೆಗೆ ಹಣಕಾಸಿನ ನೆರವು, ಮುಸ್ಲಿಮರ ನೇಮಕಾತಿ ಮತ್ತು ಹಣಕಾಸು ನೆರವು ನೀಡಿದ ಪ್ರಕರಣ ಇದಾಗಿದೆ. ಎನ್ಐಎ ದಾಖಲಿಸಿದ ಎಫ್ಐಆರ್ ಆಧರಿಸಿ ಇಡಿ ಪ್ರಕರಣ ದಾಖಲಿಸಿಕೊಂಡಿದೆ. ಇಕ್ರಾ ವೆಲ್ಫೇರ್ ಟ್ರಸ್ಟ್, ಜಿಎಫ್ಎಂ ಟ್ರಸ್ಟ್ ಮೂಲಕ ಹಣ ವರ್ಗಾವಣೆಯಾಗಿರುವ ವಿಚಾರ ಎನ್ಐಎ ತನಿಖೆ ವೇಳೆ ಬಯಲಾಗಿತ್ತು. ಐಸಿಸ್ ಶಿಬಿರಕ್ಕೆ ಸೇರಲು ಹಣ ಬಳಸಲಾಗಿದೆ ಎಂಬುದು ಪತ್ತೆಯಾಗಿತ್ತು. ಈ ಹಿನ್ನೆಲೆಯಲ್ಲಿ ಇಡಿ ಕೆಲ ಸಂಸ್ಥೆಗಳು ಹಾಗೂ ಕೆಲ ವ್ಯಕ್ತಿಗಳ ನಿವಾಸಗಳ ಮೇಲೆ ದಾಳಿ ನಡೆಸಿದೆ. ಈ ಪ್ರಕರಣದಲ್ಲಿ ಈಗಾಗಲೇ 5 ಆರೋಪಿಗಳನ್ನು ಬಂಧಿಸಲಾಗಿದ್ದು ಯುಎಪಿಎ ಕಾಯ್ದೆಯಡಿ ಎನ್ಐಎ ದೋಷಾರೋಪಣೆ ಪಟ್ಟಿ ಸಲ್ಲಿಸಿದೆ. ನಿಷೇಧಿತ ಉಗ್ರ ಸಂಘಟನೆಯೊಂದಿಗೆ ಸಂಪರ್ಕ ಹೊಂದಿದ ಆರೋಪಿಗಳು ಬೆಂಗಳೂರಿನ ಮುಸ್ಲಿಂ ಯುವಕರನ್ನು ಐಸಿಸ್ ಸೇರ್ಪಡೆಗೊಳಿಸಲು ಪ್ರಚೋದಿಸುತ್ತಿದ್ದರು ಎಂಬುದು ತನಿಖೆಯಿಂದ ತಿಳಿದುಬಂದಿದೆ. ಮೈಸೂರು ರಾಜಮನೆತನ ನೀಡಿದ ಅಮೂಲ್ಯ ಭೂಮಿಯಲ್ಲಿ ನಿರ್ಮಾಣಗೊಂಡಿರುವ ಜಕ್ಕೂರು ಸರ್ಕಾರ

ಸರ್ಕಾರಿ ಫ್ಲೈಯಿಂಗ್ ಟ್ರೈನಿಂಗ್ ಸ್ಕೂಲನ್ನು ರಿಯಲ್ ಎಸ್ಟೇಟ್ ಲಾಬಿಯಿಂದ ರಕ್ಷಿಸಲು ಬಿಜೆಪಿ ನಡೆಸಿದ ಹೋರಾಟಕ್ಕೆ ಜಯ ಸಿಕ್ಕಿದೆ. ಈ ಕುರಿತಂತೆ ಸತ್ಯ ಗೆದ್ದಿದೆ ಎಂದು ಪ್ರತಿಪಕ್ಷ ನಾಯಕ ಆರ್ ಅಶೋಕ ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಹಂಚಿಕೊಂಡಿದ್ದಾರೆ. ಡಿಜಿಸಿಎ ಜಕ್ಕೂರು ಫ್ಲೈಯಿಂಗ್ ಸ್ಕೂಲ್ಗೆ 2026ರಿಂದ 2031ರವರೆಗೆ 5 ವರ್ಷಗಳ ಪರವಾನಗಿಯನ್ನು ನವೀಕರಿಸಿದೆ. ಸುಮಾರು 3 ವರ್ಷಗಳ ಬಳಿಕ ಮತ್ತೆ ಹಾರಾಟ ತರಬೇತಿ ಆರಂಭವಾಗಲಿದೆ. ರಾಜ್ಯದ ಪ್ರತಿಯೊಂದು ಇಂಚು ಸಾರ್ವಜನಿಕ ಭೂಮಿಯನ್ನು ಕಾಪಾಡಲಾಗುವುದು ಎಂದು ಆರ್ ಅಶೋಕ ಹೇಳಿದ್ದಾರೆ. ಇದು ಕೇವಲ ಜಕ್ಕೂರು ಫ್ಲೈಯಿಂಗ್ ಸ್ಕೂಲ್ ಗೆಲುವಲ್ಲ, ಇದು ಸಾರ್ವಜನಿಕ ಆಸ್ತಿಯ ಹಾಗೂ ಕನ್ನಡಿಗರ ಗೆಲುವು ಎಂದು ತಿಳಿಸಿದ್ದಾರೆ. ಹಾವೇರಿ ಜಿಲ್ಲೆಯಾದ್ಯಂತ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಮುಂದುವರೆದಿದೆ. ರಾಜ್ಯ ಮುಖ್ಯ ಚುನಾವಣಾಧಿಕಾರಿ ವಿ ಅನ್ಬುಕುಮಾರ್ ಹಾವೇರಿ ಜಿಲ್ಲೆಗೆ ಭೇಟಿ ನೀಡಿ ಎಸ್ಐಆರ್ ಪ್ರಕ್ರಿಯೆ ಪರಿಶೀಲಿಸಿದರು. ಜಿಲ್ಲೆಯ ಶಿಗ್ಗಾವಿ ಪ್ರವಾಸಿ ಮಂದಿರದಲ್ಲಿ ಎಸ್ಐಆರ್ ಪ್ರಗತಿ ಪರಿಶೀಲನಾ ಸಭೆ ನಡೆಸಿದ ಅವರು, ಎಸ್ಐಆರ್ ಪ್ರಕ್ರಿಯೆಯ ಪ್ರಗತಿಯಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆಯು ರಾಜ್ಯದಲ್ಲಿಯೇ ಮೊದಲ ಸ್ಥಾನದಲ್ಲಿದೆ, ಹಾವೇರಿ ಜಿಲ್ಲೆಯು 2ನೇ ಸ್ಥಾನದಲ್ಲಿದೆ ಎಂದು ತಿಳಿಸಿದ್ದಾರೆ. ಎಸ್ಐಆರ್ ಪ್ರಕ್ರಿಯೆಯ ಸಂಪೂರ್ಣ ಮಾಹಿತಿ ಮತ್ತು ಪ್ರಕ್ರಿಯೆಗಳ ಪ್ರಗತಿಯನ್ನು ಸಾರ್ವಜನಿಕರಿಗೆ ತಿಳಿಸಬೇಕು, ವಿವಿಧ ರಾಜಕೀಯ ಪಕ್ಷಗಳ ಪ್ರತಿನಿಧಿಗಳಿಗೆ ಮಾಹಿತಿ ನೀಡಬೇಕು, ಪ್ರಕ್ರಿಯೆಯಲ್ಲಿ ಪಾರದರ್ಶಕತೆ ಕಾಯ್ದುಕೊಳ್ಳಬೇಕು ಎಂದು ಹೇಳಿದ್ದಾರೆ. ಎಸ್ಐಆರ್ ಪ್ರಕ್ರಿಯೆಯಲ್ಲಿ ಯಾವುದೇ ಲೋಪವಾಗದಂತೆ ಅಧಿಕಾರಿಗಳು ನಿಗಾ ವಹಿಸಬೇಕು ಎಂದು ಅವರು ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ರಾಜ್ಯದ ಮಲೆನಾಡು ಕರಾವಳಿ ಭಾಗದಲ್ಲಿ ಉತ್ತಮ ಮಳೆಯಾಗುತ್ತಿರುವುದರಿಂದ ನದಿಗಳಿಗೆ ಮತ್ತೆ ಜೀವಕಳೆ ಬಂದಿದೆ. ಜಲಾಶಯಗಳಿಗೆ ಹರಿದು ಬರುತ್ತಿರುವ ನೀರಿನ ಪ್ರಮಾಣದಲ್ಲಿ ಏರಿಕೆ ಕಂಡುಬಂದಿದೆ. ರಾಜ್ಯ ಜಲಸಂಪನ್ಮೂಲ ಇಲಾಖೆ ಬಿಡುಗಡೆ ಮಾಡಿರುವ ಮಾಹಿತಿ ಪ್ರಕಾರ, ಕಳೆದ 4 ದಿನಗಳಲ್ಲಿ ಮಳೆ ಚುರುಕುಗೊಂಡು ಜಲಾಶಯಗಳಿಗೆ 24 TMCಯಷ್ಟು ನೀರು ಹರಿದು ಬಂದಿದೆ. ಪ್ರಮುಖ 14 ಜಲಾಶಯಗಳಲ್ಲಿ %43ರಷ್ಟು ನೀರು ಸಂಗ್ರಹವಿದೆ. ವಿಜಯಪುರ ಜಿಲ್ಲೆಯ ಆಲಮಟ್ಟಿ ಜಲಾಶಯದಲ್ಲಿ ಅತಿ ಹೆಚ್ಚು %79ರಷ್ಟು ಭರ್ತಿಯಾಗಿದೆ. ಕೊಡಗಿನ ಹಾರಂಗಿ ಹಾಗೂ ಚಿತ್ರದುರ್ಗದ ವಾಣಿ ವಿಲಾಸ ಜಲಾಶಯಗಳಲ್ಲಿ %78ರಷ್ಟು ನೀರು ಸಂಗ್ರಹವಾಗಿದೆ. ಶಿವಮೊಗ್ಗ ಜಿಲ್ಲೆಯ ಲಿಂಗನಮಕ್ಕಿ ಜಲಾಶಯಕ್ಕೆ 22,864 ಕ್ಯೂಸೆಕ್ ನೀರು ಹರಿದು ಬರುತ್ತಿದ್ದು %23ರಷ್ಟು ಮಾತ್ರ ಭರ್ತಿಯಾಗಿದೆ. ಹೊಸಪೇಟೆ ಸಮೀಪದ ತುಂಗಭದ್ರಾ ಜಲಾಶಯ %24ರಷ್ಟು ಮಾತ್ರ ತುಂಬಿದ್ದು ಸದ್ಯ %25.8 TMC ನೀರು ಸಂಗ್ರಹವಿದೆ. ಮಂಡ್ಯ ಜಿಲ್ಲೆ ಕೆಆರ್ಎಸ್ ಜಲಾಶಯದಲ್ಲಿ %35ರಷ್ಟು ನೀರು ಸಂಗ್ರಹವಿದೆ. ಹೇಮಾವತಿ ಜಲಾಶಯದಲ್ಲಿ %61ರಷ್ಟು ನೀರಿದ್ದರೆ ಚಿಕ್ಕಮಗಳೂರು ಜಿಲ್ಲೆಯ ಭದ್ರಾ ಜಲಾಶಯದಲ್ಲಿ %61ರಷ್ಟು ಮೈಸೂರಿನ ಕಬಿನಿಯಲ್ಲಿ %66ರಷ್ಟು ನೀರು ಸಂಗ್ರಹವಿದೆ ಎಂದು ಜಲಸಂಪನ್ಮೂಲ ಇಲಾಖೆ ಬಿಡುಗಡೆ ಮಾಡಿರುವ ಮಾಹಿತಿಯಲ್ಲಿ ತಿಳಿಸಲಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸಂಪುಟ ವಿಸ್ತರಣೆ ಹಿನ್ನೆಲೆ ನವದೆಹಲಿಯಲ್ಲಿ ವರಿಷ್ಠರೊಂದಿಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಚರ್ಚೆ. ಗೂಗಲ್ ಸೇರಿದಂತೆ ಹಲವು ಕಂಪನಿಗಳ ಜೊತೆ ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯ ಶೈಕ್ಷಣಿಕ ಒಪ್ಪಂದ. ವಿಧಾನಸೌಧದಲ್ಲಿ ವಿಪ್ರ ಸ್ವ ಉದ್ಯಮ ನೇರ ಸಾಲ ಯೋಜನೆಯ ಕರಪತ್ರ ಬಿಡುಗಡೆಗೊಳಿಸಿದ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್. ಐಸಿಸ್ ಸಂಘಟನೆಗೆ ಹಣಕಾಸು ನೆರವು ನೀಡಿದ ಆರೋಪ ಹಿನ್ನೆಲೆ ಬೆಂಗಳೂರಿನ ವಿವಿಧೆಡೆ ಇಡಿ ಅಧಿಕಾರಿಗಳಿಂದ ಶೋಧ. ಹಾಗೂ ಜಕ್ಕೂರು ಫ್ಲೈಯಿಂಗ್ ಸ್ಕೂಲ್ಗೆ ಪರವಾನಗಿ ನವೀಕರಿಸಿದ ಡಿಜಿಸಿಎ, ಪ್ರತಿಪಕ್ಷ ನಾಯಕ ಆರ್ ಅಶೋಕ ಸಂತಸ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 6:40.

0: ವಿವಿಧ ಭಾರತಿ ಬೆಂಗಳೂರು 102.9 ಎಫ್ಎಂ.
1: ಸಮಯ ಆಗಿದೆ 2:40:37. ಕೇಳ್ತಾ ಇದ್ದೀರಿ ಆಕಾಶವಾಣಿ ವಿವಿಧ ಭಾರತಿ ಕನ್ನಡ 102.9 ಎಫ್ಎಂ. ಈ ಸಮಯ ಚಿತ್ರತಾಣದ ಸಮಯ. ಒಂದೇ ಚಿತ್ರದ ಗೀತೆಗಳನ್ನು ಆಲಿಸುವ ಸಮಯದಲ್ಲಿ ನಾವಿದ್ದೀವಿ. ಇಂದು ನಾವು 1998 ತೆರೆ ಕಂಡಂತಹ ಮೇಘ ಬಂತು ಮೇಘ ಚಿತ್ರದ ಗೀತೆಗಳನ್ನು ಚಿತ್ರತಾಣದಲ್ಲಿ ಆಲಿಸಲಿದ್ದೇವೆ. ಬಿಡುಗಡೆಯಾದ ವರ್ಷ ಇದು 1998. ಎಸ್ ಮಹೇಂದರ್ ಅವರು ಕಥೆಯನ್ನು ಬರೆದು ಚಿತ್ರವನ್ನು ನಿರ್ದೇಶನವನ್ನು ಮಾಡಿದರು. ನಿರ್ಮಾಣ ಸಂಸ್ಥೆ ಸಂದೇಶ್ ಕಂಬೈನ್ಸ್ನಲ್ಲಿ ಈ ಚಿತ್ರ ನಿರ್ಮಾಣ ಆಗಿತ್ತು. ಸಂದೇಶ್ ನಾಗರಾಜ್ ಮತ್ತು ನೇತ್ರಾವತಿಯವರು ಈ ಚಿತ್ರದ ನಿರ್ಮಾಣವನ್ನು ಮಾಡಿದರು. ಚಿತ್ರಕ್ಕೆ ಸಂಭಾಷಣೆಯನ್ನು ಬಿ ಎ ಮಧು ಅವರು ಬರೆದಿದ್ದರೆ ಸಂಗೀತ ಮತ್ತು ಸಾಹಿತ್ಯವನ್ನು ವಿ ಮನೋಹರ್ ಅವರು ಬರೆದಿದ್ದರು. ಮುಖ್ಯ ತಾರಾ ಬಳಗದಲ್ಲಿ ರಮೇಶ್ ಅರವಿಂದ್ ಇವರು ಲೆಕ್ಚರರ್ ಪಾತ್ರವನ್ನು ಮಾಡಿದರು. ಶಿಲ್ಪ, ಅರ್ಚನಾ, ದೊಡ್ಡಣ್ಣ, ಕೆ ಎಂ ರತ್ನಾಕರ್, ಆಶಾಲತಾ, ಪ್ರಮೋದಿನಿ ಮುಂತಾದವರು ಅಭಿನಯಿಸಿದರು.

ಈ ಕಥೆಯ ಸಾರಾಂಶ ಏನಂದ್ರೆ, ಚಂದ್ರಶೇಖರ್ ಅಂದ್ರೆ ರಮೇಶ್ ಅರವಿಂದ್ ಅವರು ಒಬ್ಬ ಉಪನ್ಯಾಸಕ, ತನ್ನ ವಿದ್ಯಾರ್ಥಿಗಳಾದ ಶಂಕರ್ ಮತ್ತು ವೀಣಾ ಅವರ ಮದುವೆಯನ್ನು ಮಾಡಿಸೋ ಜವಾಬ್ದಾರಿಯನ್ನು ಅವರು ವಹಿಸಿಕೊಳ್ತಾರೆ. ಆದರೆ ಮದುವೆಯ ದಿನ ಅನಿರೀಕ್ಷಿತವಾಗಿ ಚಂದ್ರಶೇಖರ್ ಹಾಗೂ ವೀಣಾ ಒಂದೇ ಕೊಠಡಿಯಲ್ಲಿ ಸಿಲುಕಿಕೊಳ್ತಾರೆ. ಇದರಿಂದ ವೀಣಾ ತನಗೆ ಮೋಸ ಮಾಡಿದ್ದಾಳೆ ಎಂದು ಭಾವಿಸಿ ಶಂಕರ್ ಮದುವೆಯಿಂದ ಹಿಂದೆ ಸರಿತಾನೆ. ಪರಿಸ್ಥಿತಿಯನ್ನು ತಪ್ಪಾಗಿ ಗ್ರಹಿಸುವ ವೀಣಾರ ಪೋಷಕರು ಈ ಘಟನೆಗೆ ಚಂದ್ರಶೇಖರ್ ಅವರನ್ನೇ ಹೊಣೆಗಾರರನ್ನಾಗಿ ಮಾಡಿ ವೀಣಾಳನ್ನು ಮದುವೆಯಾಗುವಂತೆ ಒತ್ತಾಯ ಮಾಡ್ತಾರೆ. ಮುಂದೆ ಈ ಮೂವರ ಜೀವನದಲ್ಲಿ ಉಂಟಾಗುವ ಭಾವನಾತ್ಮಕ ತಿರುವುಗಳೇ ಚಿತ್ರದ ಮುಖ್ಯ ಕಥಾಹಂದರ. ವಿ ಮನೋಹರ್ ಅವರ ಸಂಗೀತ ನಿರ್ದೇಶನದಲ್ಲಿ ಮೂಡಿಬಂದ ಚಿತ್ರದ ಹಾಡುಗಳು ಸಾಕಷ್ಟು ಜನಪ್ರಿಯವಾಗಿದ್ವು. ಕೇಳೋಣ ಇಂದಿನ ಚಿತ್ರತಾಣದಲ್ಲಿ ಮೇಘ ಬಂತು ಮೇಘ ಚಿತ್ರದ ಗೀತೆಗಳನ್ನು.

ಗಜಮುಖನೇ ಸ್ವಾಮಿಗಣನಾಥ. ಕೇಳಿರಪ್ಪೋ ಸಮಸ್ತ ಬಂಧು ಜನಗಳೇ, ಮಧುವಂತ ಮನಸುಳ್ಳ ಮಣಿಯಂತ ಮಾತುಳ್ಳ ಮಾ ಜನಗಳೇ, ನಮ್ಮುಡುಗಿ ನಮ್ಮುಡುಗನ ಮದುವೆಗೆ ಮಹನೀಯರೆಲ್ಲ ಬಂದು ಚಂದ ಕಾಣಿಸಿಕೊಡಲು ನಾವು ಕೈ ಮುಗಿದು ಕೇಳ್ಕಂತೀವಿ.

ಜೀವ ಮಾದೇವ್ನೇ, ಪ್ರಪಂಚಕ್ಕೆ ಏನ್ ಗತಿ ಬಂತು? ಇಷ್ಟೊಂದ್ ಜನ ಒಟ್ಟಿಗೆ ಬಿಕ್ಸಕ್ ಬಂದವ್ರಲ್ಲ, ನಿಮ್ಮೂರ್ಗ್ ಬರ ಬಂದೈತಾ?

0: ಸಮಯ ಆಗ್ತಾ ಇದೆ 3 ಗಂಟೆ. ಇಂದಿನ ಚಿತ್ರತಾಣದಲ್ಲಿ ಮೇಘ ಬಂತು ಮೇಘ ಚಿತ್ರದ ಸುಮಧುರವಾದ ಗೀತೆಗಳನ್ನ ಕೇಳಿದ್ವಿ. 3 ಗಂಟೆಗೆ ಸರಿಯಾಗಿ ಹಿಂದೆ ಕಾರ್ಯಕ್ರಮ ಸಖಿ ಸಹೇಲಿ ಪ್ರಸಾರವಾಗುವುದು. ಮತ್ತೆ ನಮ್ಮ ನಿಮ್ಮ ಭೇಟಿ 4 ಗಂಟೆಗೆ ಪರಿಮಳ ಕಾರ್ಯಕ್ರಮದಲ್ಲಿ. ಕೇಳ್ತಾ ಇರಿ ಆಕಾಶವಾಣಿ ವಿವಿಧ ಭಾರತಿ ಕನ್ನಡ 102.9 FM.
1: ಸಖಿ ಸಹೇಲಿ.

सखी सहेली।

ಸಮಯ ಆಗಿದೆ 4:54. ಕೇಳ್ತಾ ಇದ್ದೀರಿ ಆಕಾಶವಾಣಿ ವಿವಿಧ ಭಾರತಿ ಕನ್ನಡ 102.9 FM. ಪರಿಮಳ ಕಾರ್ಯಕ್ರಮಕ್ಕೆ ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೂ ಆತ್ಮೀಯವಾದ ಸ್ವಾಗತ. ಈ ಸಮಯದಲ್ಲಿ ನಿಮ್ ಜೊತೆಯಾಗಿದ್ದೀನಿ ನಾನು ಆರ್ಜೆ ವಿನುತಾ ಶಶಿಧರ್. ಇಂದಿನ ಪರಿಮಳ ಕಾರ್ಯಕ್ರಮದಲ್ಲಿ ವಿಶೇಷತೆ ಏನು ಅಂತ ಯೋಚನೆ ಮಾಡ್ತಾ ಇದ್ರೆ ನೀವು ಸಿಂಪಲ್ ಆಗಿ ಒಂದು ಟಾಪಿಕ್ನ ತಗೊಂಬಂದಿದ್ದೀನಿ. ಪರಿಮಳದಲ್ಲಿ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ರಾರಾಜಿಸಿದ ಒಡಹುಟ್ಟದವರು, ಸಿಬ್ಲಿಂಗ್ಸ್ಗಳು, ಅಣ್ಣ ತಮ್ಮಂದರು, ಅಕ್ಕ ತಂಗಿಯರು, ಹೀಗೆ ಯಾರ್ಯಾರಿದ್ದಾರೆ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಹೇಳ್ತಾ ಹೋದರೆ ಬಹಳಷ್ಟು ಜನ ಸಿಗ್ತಾರೆ. ತಂತ್ರಜ್ಞರಿರ್ಬೋದು, ಪೋಷಕ ನಟರಿರ್ಬೋದು, ನಾಯಕ ನಟ ನಟಿಯರಿರಬಹುದು, ಹಾಗೆಯೇ ಛಾಯಾಗ್ರಾಹಕರಿರ್ಬೋದು, ಸಂಗೀತ ಮ್ಯೂಸಿಕ್ ಡೈರೆಕ್ಟರ್ಸ್ ಇರ್ಬೋದು, ಸಂಗೀತ ಸಂಯೋಜಕರಿರ್ಬೋದು, ಹೀಗೆ ಬಹಳಷ್ಟು ಜನ ನಮಗೆ ಸಿಗ್ತಾರೆ. ಇಂದು ನಾವು ಬರೀ ನಾಯಕ ಮತ್ತು ನಾಯಕಿಯರು ಅಥವಾ ನಾಯಕರ ಅಣ್ಣ ತಮ್ಮಂದಿರಲ್ಲಿ ಯಾರ್ಯಾರಿದ್ರು ನಮ್ಮ ಚಿತ್ರರಂಗದಲ್ಲಿ ಯಾರ್ಯಾರು ಈಗಲೂ ಸಕ್ರಿಯರಾಗಿದ್ದಾರೆ ಅಂತ ನೋಡೋಣ ಇಂದಿನ ನಮ್ಮ ಪರಿಮಳ ಕಾರ್ಯಕ್ರಮದಲ್ಲಿ. ನಮ್ಮ ಕನ್ನಡ ಚಿತ್ರರಂಗ ಕಂಡ ಅಪ್ರತಿಮ ಜೋಡಿ ಅಂತಾನೆ ಹೇಳಬಹುದು ಅಣ್ಣ ತಮ್ಮಂದ್ರಿಯವರು ಅನಂತನಾಗ್ ಮತ್ತು ಶಂಕರ್ನಾಗ್ ಅವರು. ಮುದ್ದು ಮುಖದ ಅನಂತನಾಗ್ ಅವರು ತಮ್ಮ ಅಭಿನಯ ಹಾಗೂ ಚಾಕ್ಲೇಟ್ ಲುಕ್ಕಿಂದ ಪ್ರೇಕ್ಷಕರಿಗೆ ಹತ್ತಿರವಾದರೆ, ಶಂಕರ್ನಾಗ್ ಅವರು ತಮ್ಮ ರಗಡ್ ಲುಕ್ ಹಾಗೂ ತಮ್ಮ ಪೊಲೀಸ್ ಲುಕ್ಕಿಂದಾನೇ ಜನರಿಗೆ ನೆನಪಾಗ್ತಾ ಇರ್ತಾರೆ. ಅನಂತನಾಗ್ ಅಭಿನಯದ ಚಿತ್ರಗಳನ್ನು ನೋಡೋದಾದರೆ ಹೊಸ ನೀರು, ಅನುಪಮ, ಗಣೇಶ ಸುಬ್ರಹ್ಮಣ್ಯ, ಬೆಂಕಿಯ ಬಲೆ, ನಾನಿನ್ನ ಬಿಡಲಾರೆ, ಗೌರಿ ಗಣೇಶ, ಹೀಗೆ ಹಲವಾರು ಚಿತ್ರಗಳಲ್ಲಿ ನಟಿಸಿ ಪ್ರೇಕ್ಷಕರ ಮನಗೆದ್ದಂಥವರು ನಮ್ಮ ಅನಂತನಾಗ್ ಅವರು. ಅವರು ಒಂದು ಹಾಸ್ಯಮಯ ಚಿತ್ರವಾಗಿರ್ಬೋದು ಅಥವಾ ಭಯಾನಕ ಚಿತ್ರ ಆಗಿರ್ಬೋದು ಅಥವಾ ಒಂಥರ ಸೀರಿಯಸ್ ಆಗಿರೋ ಕ್ಯಾರೆಕ್ಟರ್ ಆಗಿರ್ಬೋದು, ಯಾವ ಪಾತ್ರ ಕೊಟ್ಟರೂ ಸರಿ ನೀರಿನ ಥರ ಪಾತ್ರೆಗೆ ತಕ್ಕನಾಗಿ ಅವರ ಅಭಿನಯವನ್ನು ಕೂಡ ಅದೇ ರೀತಿ ಬದಲಾಯಿಸ್ಕೊಳ್ತಾ ಇದ್ರು. ಹಾಗೆಯೇ ಶಂಕರ್ನಾಗ್ ಅವರು ಕೂಡ ಗೀತ, ಸಾಂಗ್ಲಿಯಾನ ಸಿರೀಸ್ ಚಿತ್ರಗಳು, ಪ್ರಾಣಸ್ನೇಹಿತ, ಕಾಡು, ಆಕ್ಸಿಡೆಂಟ್, ಸಿಬಿಐ ಶಂಕರ್, ಎಷ್ಟೊಂದು ಚಿತ್ರಗಳನ್ನಲ್ಲಿ ನಮ್ಮ ಅವರ ನೆನಪನ್ನು ನಮಗೆ ಬಿಟ್ಟೋದಂಥವರು. ಪದೇ ಪದೇ ಅವರ ಹಾಡುಗಳು ಬಂದಾಗ ಎಷ್ಟೊಂದು ನೆನಪಾಗ್ತಾರೆ ಅಲ್ವಾ ನಮ್ಮ ಅನಂತನಾಗ್ ಅವರು. ಹಾಗೆ ನೋಡಿ ಸ್ವಾಮಿ ನಾವಿರೋದೇ ಹೀಗೆ ಚಿತ್ರದಲ್ಲೂ ಕೂಡ ಅವರ ಒಂದು ಪಾತ್ರಗಳನ್ನು ನಾವು ಮರೆಯೋಕೆ ಸಾಧ್ಯ ಇಲ್ಲ ಅಂತಾನೆ ಹೇಳ್ಬೋದು. ಕೇಳೋಣ ಸಿಬಿಐ ಶಂಕರ್ ಮತ್ತು ಜನ್ಮ ಜನ್ಮದ ಅನುಬಂಧ ಚಿತ್ರದಿಂದ ಎರಡು ಬ್ಯಾಕ್ ಟು ಬ್ಯಾಕ್ ಗೀತೆಗಳು ಮೂಡಿ ಬರ್ತಾ ಇದೆ ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗಾಗಿ.

ವಿವಿಧ ಭಾರತಿ ಕನ್ನಡವನ್ನ ಕೇಳ್ತಾ ಇದ್ದೀರಿ. ಪರಿಮಳ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ. ಪರಿಮಳ ಕಾರ್ಯಕ್ರಮದಲ್ಲಿ ಇಂದು ನಾವು ಕನ್ನಡ ಚಿತ್ರರಂಗದಲ್ಲಿ ನಟಿಸಿದಂತಹ, ಭಾಗವಹಿಸಿದಂತಹ, ಅಥವಾ ಎಲ್ಲ ಒಂದು ತಂತ್ರಜ್ಞದಲ್ಲೂ ಕೂಡ ಸಕ್ರಿಯರಾಗಿರುವಂತಹ ಒಬ್ಬ ಜೋಡಿಯ ಬಗ್ಗೆ ಮಾತಾಡ್ತಾ ಇದ್ದೀವಿ. ಅಣ್ಣ ತಮ್ಮ ಇರಬಹುದು, ಅಕ್ಕ ತಂಗಿ ಇರಬಹುದು, ಹೀಗೆ ಒಡಹುಟ್ಟಿದವರು ಸಿಬ್ಲಿಂಗ್ಸ್ಗಳ ಬಗ್ಗೆ ಮಾತಾಡ್ತಾ ಸಾಕ್ತಾ ಇದ್ವಿ. ಸಿಬ್ಲಿಂಗ್ಸ್ಗಳು ಅಂತ ಬಂದಾಗ ಕನ್ನಡ ಚಿತ್ರರಂಗದಲ್ಲಿ ನೆನಪಾಗೋದೇ ಡಾಕ್ಟರ್ ರಾಜ್ಕುಮಾರ್ ಅವರ ಫ್ಯಾಮಿಲಿ. ಹೌದು, ಡಾಕ್ಟರ್ ರಾಜ್ಕುಮಾರ್ ಅಂದರೆ ಅವರು ಸಿಬ್ಲಿಂಗ್ಸ್ ಆಗಲ್ಲ, ಅವರು ತಂದೆ ಆಗ್ತಾರೆ. ಶಿವರಾಜ್ಕುಮಾರ್, ರಾಘವೇಂದ್ರ ರಾಜ್ಕುಮಾರ್ ಹಾಗೂ ಪುನೀತ್ ರಾಜ್ಕುಮಾರ್ ಕೂಡ ಕನ್ನಡ ಚಿತ್ರರಂಗದಲ್ಲಿ ಅವರದೇ ಆದಂಥ ಛಾಪನ್ನು ಮೂಡಿಸಿದವರು. ಶಿವರಾಜ್ಕುಮಾರ್ ಅವರು ನಟರಾಗಿ ಕೂಡ ಎಲ್ಲರ ಒಂದು ಮನಸ್ಸನ್ನು ಗೆದ್ದಿದ್ದಾರೆ. ಅಲ್ಲದೆ ಕೂಡ ಅವರು ತುಂಬ ಚೆನ್ನಾಗಿ ಹಾಡನ್ನು ಕೂಡ ಹಾಡಿದ್ದಾರೆ. ಬಹಳಷ್ಟು ಚಿತ್ರಗಳಲ್ಲಿ ಇವರ ಗಾಯನವನ್ನು ನಾವು ಕೇಳಬಹುದು. ಹಾಗೆಯೇ ರಾಘವೇಂದ್ರ ರಾಜ್ಕುಮಾರ್ ಅವರು ಕೂಡ ಚಿತ್ರಗಳಲ್ಲಿ ಅಭಿನಯಿಸೋದು ಅಲ್ಲದೆ ಬಹಳಷ್ಟು ಹಿಟ್ ಸಾಂಗ್ಸ್ಗಳಿಗೆ ಅವರ ಧ್ವನಿಯನ್ನು ನೀಡಿದ್ದಾರೆ. ಇನ್ನು ನಮ್ಮ ಪುನೀತ್ ರಾಜ್ಕುಮಾರ್ ಅವರು ಬಾಲ ಕಲಾವಿದನಿಂದ ಹಿಡಿದು ಅವರು ಚಿತ್ರರಂಗದಲ್ಲಿ ಇಂದು ಚಿತ್ರ ನಿರ್ಮಾಣ ಸಂಸ್ಥೆಯನ್ನು ಕೂಡ ಅವರು ಹೆಸರಿನಲ್ಲಿ ಚಿತ್ರರಂಗದಲ್ಲಿ ಓಡ್ತಾ ಇದೆ. ಹೌದು, ಪಿ ಆರ್ ಕೆ ಬ್ಯಾನರ್ಸ್ ಅಡಿಯಲ್ಲಿ ಅವರು ಚಿತ್ರ ನಿರ್ಮಾಣವನ್ನು ಸಹ ಮಾಡ್ತಾ ಇದ್ದಾರೆ ಅವರ ಮಡದಿ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು. ಶಿವರಾಜ್ಕುಮಾರ್ ಅವರ ಹಿಟ್ ಚಿತ್ರಗಳನ್ನು ನೋಡೋದಾದರೆ ಆನಂದ್, ಮೀಡಿದ ಶ್ರುತಿ, ವಿಲನ್, ಮೋಡದ ಮರೆಯಲ್ಲಿ, ಮೈಲಾರಿ, ಹೀಗೆ ಆಸೆಗೊಬ್ಬ, ಮೀಸೆಗೊಬ್ಬ, ಅವರ ಚಿತ್ರಗಳ ಹಾಡುಗಳು ಅಷ್ಟೇ ಚೆನ್ನಾಗಿರ್ತಿತ್ತು, ಹಾಗೆ ಅವರ ಅಭಿನಯನೂ ಅಷ್ಟೇ ಚೆನ್ನಾಗಿರ್ತಿತ್ತು. ರಾಘವೇಂದ್ರ ರಾಜ್ಕುಮಾರ್ ಚಿತ್ರಗಳನ್ನು ನೋಡೋದಾದರೆ ಸೂತ್ರಧಾರ, ಶಿವರಂಜನಿ, ನಂಜುಂಡಿ ಕಲ್ಯಾಣ, ಗಜಪತಿ ಗರ್ಭಭಂಗ, ಚಿರಂಜೀವಿ ಸುಧಾಕರ, ಕಲ್ಯಾಣ ಮಂಟಪ, ಹೀಗೆ ಬಹಳಷ್ಟು ಚಿತ್ರಗಳಲ್ಲೂ ಕೂಡ ಅವರು ಮನೋಜ್ಞವಾಗಿ ಅಭಿನಯಿಸಿದ್ದಾರೆ. ಇನ್ನು ನಮ್ಮ ಪುನೀತ್ ರಾಜ್ಕುಮಾರ್ ಅವರು ಅಪ್ಪು, ಅಭಿ, ಅರಸು, ಆಕಾಶ್, ನಮ್ಮ ಬಸವ, ಅಜಯ್, ಯುವರತ್ನ, ಪವರ್, ಹುಡುಗರು, ಪರಮಾತ್ಮ, ಹಬ್ಬ, ಇದೆಷ್ಟು ಸೂಪರ್ ಹಿಟ್ ಚಿತ್ರಗಳನ್ನು ನೀಡಿ ಜನರನ್ನ ರಂಜಿಸಿದ್ದಾರೆ. ಈಗ ಕೇಳೋಣ ಅಣ್ಣ ತಮ್ಮಂದಿರದೆ ಗೀತೆಗಳನ್ನು. ಶಿವರಾಜ್ಕುಮಾರ್, ರಾಘವೇಂದ್ರ ರಾಜ್ಕುಮಾರ್ ಹಾಗೂ ಪುನೀತ್ ರಾಜ್ಕುಮಾರ್ ಅಭಿನಯಿಸಿದ ಚಿತ್ರದ ಗೀತೆಗಳು ಆನಂದ್, ಕಲ್ಯಾಣ ಮಂಟಪ, ಹಾಗೆ ನಮ್ಮ ಬಸವ ಚಿತ್ರದಿಂದ ಬ್ಯಾಕ್ ಟು ಬ್ಯಾಕ್ ಗೀತೆಗಳು ನಮ್ಮ ಪ್ರೀತಿಯ ಕೇಳುಗರಿಗಾಗಿ.

ಸಮಯ ಆಗಿದೆ 4:29. ಕೇಳ್ತಾ ಇದ್ದೀರಿ ಆಕಾಶವಾಣಿ ವಿವಿಧ ಭಾರತಿ ಕನ್ನಡ 102.9 FM. ಪರಿಮಳ ಕಾರ್ಯಕ್ರಮದಲ್ಲಿ ನಾವೆಲ್ಲ ಸಾಕ್ತಾ ಇದ್ದೀವಿ. ಪರಿಮಳ ಕಾರ್ಯಕ್ರಮದಲ್ಲಿ ಸ್ಯಾಂಡಲ್ವುಡ್ನಲ್ಲಿ ಆರಾಧಿಸಿದಂತಹ ಅಣ್ಣ ತಮ್ಮಂದಿರ ಜೋಡಿ, ಸದ್ಯಕ್ಕೆ ಬಹಳಷ್ಟು ಜನರಿದ್ದಾರೆ. ನಾವು ಇದರಲ್ಲಿ ನಾಯಕ ರಾಗಿ ಆರಾಧಿಸಿದಂಥ ಅಣ್ಣ ತಮ್ಮಂದಿರ ಜೋಡಿಯ ಬಗ್ಗೆ ಮಾತಾಡ್ತಾ ಸಾಕ್ತಾ ಇದ್ವಿ. ಈ ಸಾಲಿಗೆ ಮತ್ತೆ ಸೇರ್ಪಡೆ ಆಗ್ತಾರೆ ಜಗ್ಗೇಶ್ ಮತ್ತು ಕೋಮಲ್ ಕುಮಾರ್ ಅವರು. ಇವರು ಕೂಡ ಹಾಡುಗಾರನಾಗಿಯೂ ಕೂಡ ಚಿತ್ರರಂಗದಲ್ಲಿ ಗುರುತಿಸಿಕೊಂಡಿದ್ದಾರೆ, ಹಾಗೆ ನಾಯಕ ನಟನಾಗಿ ಪೋಷಕ ನಟನಾಗಿ ಕೂಡ ಚಿತ್ರರಂಗದಲ್ಲಿ ಗುರುತಿಸಿಕೊಂಡವರು ಜಗ್ಗೇಶ್ ಅವರು. ಭಂಡ ನನ್ನ ಗಂಡ, ತರ್ಲೆ ನನ್ನ ಮಗ, ಸೂಪರ್ ನನ್ನ ಮಗ, ಹಾಗೆ ಶುಕ್ರ ದೆಸೆ, ಸರ್ವರ್ ಸೋಮಣ್ಣ, ಗುಂಡನ ಮದುವೆ, ಬೇವು ಬೆಲ್ಲ, ಪಟ್ಟಣಕ್ಕೆ ಬಂದ ಪುಟ್ಟ, ಈಶ್ವರ್ ಮುಂತಾದ ಚಿತ್ರಗಳಲ್ಲಿ ಬಹಳಷ್ಟು ಮನೋಜ್ಞವಾಗಿ ಅಭಿನಯಿಸಿದಂಥವರು ಜಗ್ಗೇಶ್ ಅವರು. ಅವರ ಹಾಸ್ಯಕ್ಕೆ ಹೊಟ್ಟೆ ಹುಣ್ಣಾಗುವಷ್ಟು ಕೂಡ ನಕ್ಕು ನಲಿದವರು ಕೂಡ ಇದ್ದಾರೆ ಅಂತಲೇ ಹೇಳ್ಬೋದು. ಹಾಗೆಯೇ ಕೋಮಲ್ ಕುಮಾರ್ ಅವರು ಕೂಡ ಸ್ಟಾರ್ಟಿಂಗಲ್ಲಿ ಅವರು ಪೋಷಕ ನಟನಾಗಿ ಚಿತ್ರರಂಗಕ್ಕೆ ಬಂದರೂ ಕೂಡ ನಂತರ ನಿಧಾನವಾಗಿ ಅವರು ನಾಯಕನ ಸ್ಥಾನಕ್ಕೆ ಏರ್ತಾರೆ. ಅವರು ಅಭಿನಯಿಸಿದಂಥ ಚಿತ್ರಗಳನ್ನು ನೋಡೋದಾದರೆ ಮಿಸ್ಟರ್ ಗರಗಸ, ಹಾಗೆ ಚಮಕಾಯಿಸಿ ಚಿಂದಿ ಉಡಾಯಿಸಿ, ಮರ್ಯಾದೆ ರಾಮಣ್ಣ, ಗೋವಿಂದಾಯ ನಮಃ, ಮತ್ತು ಬಹಳಷ್ಟು ಚಿತ್ರಗಳಲ್ಲೂ ಕೂಡ ನಟಿಸಿದ್ದಾರೆ. ಮಿಲಿಟ್ರಿ ಮಾವ ಚಿತ್ರದಲ್ಲಿ ಅಣ್ಣ ತಮ್ಮ ಇಬ್ಬರು ಕೂಡ ಜೊತೆಯಾಗಿ ನಟಿಸಿದ್ದಾರೆ ಅಂತಲೇ ಹೇಳ್ಬೋದು. ಈಗ ಗೀತೆ ಮೂಡಿ ಬರ್ತಾ ಇದೆ ಭಂಡ ನನ್ನ ಗಂಡ ಚಿತ್ರದಿಂದ ಜಗ್ಗೇಶ್ ಅವರ ಧ್ವನಿಯಲ್ಲಿ, ಹಾಗೆ ವಿಜಯ್ ಯೇಸುದಾಸ್ ಅವರ ಧ್ವನಿಯಲ್ಲಿ ಮೂಡಿ ಬರ್ತಾ ಇದೆ ವಾರೆ ವಾ ಚಿತ್ರದ ಗೀತೆಗಳು.

ಧ್ರುವ ಸರ್ಜಾ ಅವರು, ಇವರು ಕೂಡ ಬಹಳಷ್ಟು ಚಿತ್ರಗಳಲ್ಲಿ ನಟಿಸಿದ್ರು. ಚಿರಂಜೀವಿ ಸರ್ಜಾ ಅವರು, ಚಿರು, ವಾಯುಪುತ್ರ, ಸಿಂಗಂ, ವರದನಾಯಕ, ರಾಮ್ಲೀಲಾ, ಗಂಡೆದೇ, ದಂಡಂ, ದಶಗುಣಂ, ವಿಶಲ್, ಹಾಗೇನೆ ಅಜಿತ್ ಮುಂತಾದ ಚಿತ್ರಗಳಲ್ಲಿ ನಟಿಸಿದ್ರೆ ಧ್ರುವ ಸರ್ಜಾ ಅವರು ಅದ್ದೂರಿ, ಬಹದ್ದೂರ್, ಭರ್ಜರಿ, ಪೊಗರು, ಮಾರ್ಟಿನ್, ಕೇಡಿ ಮುಂತಾದ ಚಿತ್ರಗಳಲ್ಲಿ ನಟಿಸಿದ್ರು. ಹಾಗೆ ಶ್ರುತಿ ಶರಣ್ ಜೋಡಿ ಕೂಡ ಬಹಳಷ್ಟು ಚಿತ್ರಗಳಲ್ಲಿ ನಟಿಸಿ ಫಸ್ಟು ಪೋಷಕ ನಟನಾಗಿ ಬಂದಂಥ ಶರಣ್ ಅವರು ಈಗ ನಾಯಕ ನಟನಾಗಿ ಕೂಡ ಕನ್ನಡ ಚಿತ್ರರಂಗದಲ್ಲಿ ಮಿಂಚ್ತಾ ಇದ್ದಾರೆ. ಹೀಗೇನೆ ಇನ್ನೂ ಬಹಳಷ್ಟು ಸಿಬ್ಲಿಂಗ್ಸ್ ಜೋಡಿಗಳು ಮತ್ತೆ ನಮ್ಮ ಚಿತ್ರರಂಗಕ್ಕೆ ಹೊಸ ಹೊಸ ಮುಖಗಳು ಬರಲಿ, ಹೀಗೆ ನಮ್ಮ ಕನ್ನಡ ಚಿತ್ರರಂಗವನ್ನು ರಂಜಿಸ್ತಾ ಇರಲಿ ಅಂತ ಆಶಿಸ್ತಾ ಸಮಯ ಆಗ್ತಾ ಇದೆ. 4:53:04 ಪರಿಮಳ ಕಾರ್ಯಕ್ರಮದ ಕೊನೆಯ ಹಂತದಲ್ಲಿದ್ದೀವಿ. ಜೊತೆ ಜೊತೆಗೆ ಮಧ್ಯಾಹ್ನದ ಪ್ರಸಾರದ ಕಾರ್ಯಕ್ರಮವನ್ನು ಮುಗಿಸುವ ಸಮಯ ಬಂದಿದೆ ಕೂಡ. 5 ಗಂಟೆಗೆ ನಿಮ್ಮ ಜೊತೆಗೆ ಜೊತೆಯಾಗಲಿದ್ದಾರೆ ಆರ್ ಜೆ ಲತಾ ಅವರು. ನಿಮ್ಮೆಲ್ಲರಿಗೂ ಈಗ ಟಾಟಾ ಬೈ ಬೈ ಹೇಳೋ ಸಮಯ ಬಂದಾಯಿತು. ಮತ್ತೆ ಮುಂದಿನ ಪ್ರಸಾರದಲ್ಲಿ ನಿಮ್ಮನ್ನು ಜೊತೆಯಾಗ್ತೀನಿ ಅಂತ ಹೇಳ್ತಾ ಮೂಡಿ ಬರ್ತಾ ಇದೆ ಮಧು ಬಾಲಕೃಷ್ಣ ಅವರ ಗಾಯನದಲ್ಲಿ ಅವಳೇ ನನ್ನ ಗೆಳತಿ ಚಿತ್ರದ ಗೀತೆ. ಹಾಗೇನೆ ಭರಾಟೆ ಚಿತ್ರದ ಗೀತೆಗಳು ನಿಮಗಾಗಿ ಕೇಳ್ತಾ ಇರಿ ಸದಾ ಆಕಾಶವಾಣಿ ವಿವಿಧ ಭಾರತಿ ಕನ್ನಡ ಸದಾ ನಿಮ್ಮ ಸಂಗಡ.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಸುರಕ್ಷಿತ ಪಾದಾಚಾರಿ ಮಾರ್ಗ ಅಭಿಯಾನದಲ್ಲಿ ಸರ್ಕಾರಿ ಪ್ರತಿನಿಧಿಗಳ ಮೇಲೆ ಹಲ್ಲೆ ನಡೆಸಿದ ಪ್ರತಿಯೊಬ್ಬರನ್ನು ಬಂಧಿಸಲಾಗುವುದು ಎಂದು ಜಿಬಿಎ ನಗರಾಭಿವೃದ್ದಿ ಸಚಿವ ಕೃಷ್ಣ ಬೈರೇಗೌಡ ತಿಳಿಸಿದ್ದಾರೆ. ಈ ಬಗ್ಗೆ ಪೊಲೀಸ್ ಆಯುಕ್ತರು ಮತ್ತು ಜಿಬಿಎ ಅಧಿಕಾರಿಗಳಿಗೆ ಕಟ್ಟುನಿಟ್ಟಿನ ಸೂಚನೆ ನೀಡಲಾಗಿದೆ ಎಂದು ಹೇಳಿದ್ದಾರೆ. ವಿಶ್ವವಿದ್ಯಾಲಯ ಸೇರಿದಂತೆ ಪ್ರಮುಖ ಇಲಾಖೆಗಳಲ್ಲಿನ ಬ್ಯಾಕ್ಲಾಗ್ ಹುದ್ದೆಗಳನ್ನು ಭರ್ತಿ ಮಾಡಲು ಕ್ರಮ ಕೈಗೊಳ್ಳಲಾಗುವುದು ಎಂದು ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ಬಿಜೆಪಿ ವತಿಯಿಂದ ಇದೇ 25-26ರಂದು ಎಸ್ಐಆರ್ ಮಹಾಸಂಪರ್ಕ ಅಭಿಯಾನ ಹಮ್ಮಿಕೊಳ್ಳಲಾಗಿದ್ದು 1 ಕೋಟಿ ಮನೆಗಳನ್ನು ತಲುಪುವ ಉದ್ದೇಶವಿದೆ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ತಿಳಿಸಿದ್ದಾರೆ. ಇತಿಹಾಸದಲ್ಲೇ ಮೊದಲ ಬಾರಿಗೆ ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯ ಎಂಜಿನಿಯರಿಂಗ್ ವಿದ್ಯಾರ್ಥಿಗಳಿಗೆ ಕೌಶಲ್ಯ, ಪ್ಲೇಸ್ಮೆಂಟ್ ಹಾಗೂ ಪ್ರಾಯೋಗಿಕ ಶಿಕ್ಷಣಕ್ಕಾಗಿ ಗೂಗಲ್ ಸೇರಿದಂತೆ ಹಲವು ಕಂಪನಿಗಳ ಜೊತೆ ಶೈಕ್ಷಣಿಕ ಒಪ್ಪಂದ ಮಾಡಿಕೊಂಡಿದೆ. ಸಾಮಾಜಿಕ ಹೋರಾಟಗಾರ ಸೋನಂ ವಾಂಗ್ಚುಂಗ್ ಅವರನ್ನು ದೆಹಲಿಯ ಸಫ್ದರ್ಜಂಗ್ ಆಸ್ಪತ್ರೆಯಿಂದ ತಕ್ಷಣವೇ ಗುರುಗ್ರಾಮದ ಖಾಸಗಿ ಆಸ್ಪತ್ರೆಗೆ ಸ್ಥಳಾಂತರಿಸುವಂತೆ ದೆಹಲಿ ಹೈಕೋರ್ಟ್ ಆದೇಶಿಸಿದೆ. ನವದೆಹಲಿಯಲ್ಲಿಂದು ಕೇಂದ್ರ ಆರೋಗ್ಯ ಸಚಿವ ಜೆಪಿ ನಡ್ಡಾ ಡಾ ರಾಮ್ ಮನೋಹರ್ ಲೋಹಿಯಾ ಆಸ್ಪತ್ರೆಗೆ ಭೇಟಿ ನೀಡಿ ಆಸ್ಪತ್ರೆಯ ವೈದ್ಯರೊಂದಿಗೆ ಸಭೆ ನಡೆಸಿ ನಿನ್ನೆ ನಡೆದ ಪ್ರತಿಭಟನೆಯ ಸಂದರ್ಭದಲ್ಲಿ ಗಾಯಗೊಂಡವರ ಸ್ಥಿತಿ ಪರಿಶೀಲಿಸಿದರು. ಈಶಾನ್ಯ ಪ್ರದೇಶದ ಅಭಿವೃದ್ದಿ ಸಚಿವ ಜ್ಯೋತಿರಾದಿತ್ಯ ಸಿಂಧಿಯಾ ಇಂದು ಮೇಘಾಲಯ ಮುಖ್ಯಮಂತ್ರಿ ಕಾರ್ನಾಡ್ ಸಂಗ್ಮಾ ಅವರೊಂದಿಗೆ ಲಕ್ಡಾಂಗ್ ಅರಿಶಿನ ಮಿಷನ್ ಗೋಲ್ಡನ್ ಸ್ಪೈಸ್ಗೆ ಚಾಲನೆ ನೀಡಿದರು. ಮಾದಕ ವಸ್ತು ನಿಯಂತ್ರಣ ಬ್ಯೂರೋ ಎನ್ಸಿಬಿ ಮಾದಕ ವಸ್ತು ನಿಯಂತ್ರಣ ಕ್ಷೇತ್ರದಲ್ಲಿ ಅಂತಾರಾಷ್ಟೀಯ ಸಹಕಾರವನ್ನು ಮತ್ತಷ್ಟು ಬಲಪಡಿಸಿದ್ದು 27 ದೇಶಗಳೊಂದಿಗೆ ದ್ವಿಪಕ್ಷೀಯ ಒಪ್ಪಂದಗಳು ಹಾಗೂ 19 ದೇಶಗಳೊಂದಿಗೆ ತಿಳುವಳಿಕಾ ಒಪ್ಪಂದಗಳಿಗೆ ಸಹಿ ಹಾಕಲಾಗಿದೆ ಎಂದು ಲೋಕಸಭೆಗೆ ಕೇಂದ್ರ ಗೃಹ ಖಾತೆ ರಾಜ್ಯ ಸಚಿವ ನಿತ್ಯಾನಂದ ರೈ ತಿಳಿಸಿದ್ದಾರೆ. ಕೇಂದ್ರ ವಿದೇಶಾಂಗ ಸಚಿವ ಡಾ ಜೈಶಂಕರ್ ಬ್ರಿಟನ್ನ ನೂತನ ವಿದೇಶಾಂಗ ಸಚಿವರಾಗಿ ನೇಮಕಗೊಂಡಿರುವ ಎಡ್ ಮಿಲಿಬ್ಯಾಂಡ್ ಅವರಿಗೆ ಸಾಮಾಜಿಕ ಜಾಲತಾಣದಲ್ಲಿ ಅಭಿನಂದನೆ ಸಲ್ಲಿಸಿದ್ದಾರೆ. ಚೀನಾ ಓಪನ್ ಬ್ಯಾಡ್ಮಿಂಟನ್ ಟೂರ್ನಿಯಲ್ಲಿ ಭಾರತದ ಶಟ್ಲರ್ ಪಿವಿ ಸಿಂಧು ನಾಳೆ ನಡೆಯುವ 32ನೇ ಸುತ್ತಿನ ಮಹಿಳಾ ಸಿಂಗಲ್ಸ್ ಪಂದ್ಯದಲ್ಲಿ ಭಾರತದವರೆಯಾದ ಉನ್ನತಿ ಹುಡಾ ಅವರನ್ನು ಎದುರಿಸಲಿದ್ದಾರೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ಸಂಜೆ 6 ಗಂಟೆಗೆ.

0: ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದ್ಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.
1: ನಮಸ್ತೆ, ಶುಭ ಸಂಜೆ ಎಲ್ಲ ಆತ್ಮೀಯ ಕೇಳುಗರಿಗೆ ಪ್ರೀತಿಯ ಸ್ವಾಗತ. ಇದೀಗ ನಮ್ಮ ನಿಲಯದಿಂದ ಈಗ ಪ್ರಸಾರವಾಗುವಂತಹ ಕಾರ್ಯಕ್ರಮಗಳ ಜೊತೆ ನಾಳೆ ರಾತ್ರಿಯವರೆಗೂ ಪ್ರಸಾರವಾಗುವಂತಹ ಕಾರ್ಯಕ್ರಮಗಳ ಪರಿಚಯವನ್ನು ಮಾಡಿಕೊಡುವಂತಹ ಸಮಯ. ಮೊದಲಿಗೆ 5:05 ಸೇಫ್ ಡ್ರೈವ್ನಲ್ಲಿ ಓಲ್ಡ್ ಇಸ್ ಗೋಲ್ಡ್ ಹಳೆಯ ಸುಮಧುರ ಗೀತೆಗಳನ್ನ ಕೇಳಬಹುದು. 5:40 ಕೇಳಿ ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ ನ್ಯಾಯವಾಣಿ ಸಹಯೋಗ ನ್ಯಾಯ ಸಂಸ್ಥೆ ನಿರ್ಮಾಣ ಜಾಂಪಣ್ಣ ಆಶಿಹಾಳ್ ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರ ನಾರಾಯಣ. ನಂತರ 5:45 ಸೇಫ್ ಡ್ರೈವ್ನಲ್ಲಿ ಓಲ್ಡ್ ಇಸ್ ಗೋಲ್ಡ್ ಹಳೆಯ ಗೀತೆಗಳು ಮುಂದುವರೆಯಲಿವೆ. ಅದಾದ ನಂತರ 6:02 ಸೇಫ್ ಡ್ರೈವ್ ಗಾನ ಬಚಾನ. 6:40 ಪ್ರದೇಶ ಸಮಾಚಾರವನ್ನ ಕೇಳಬಹುದು. 6:55 ಕನ್ನಡ ರತ್ನ ಭಂಡಾರದ ಮರುಪ್ರಸಾರ. 7:22 ಕೇಳಿ ಕಗ್ಗದ ಸಿರಿ ಕಾರ್ಯಕ್ರಮ. ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ನಿರ್ಮಾಣ ಎಂ ಶಿವರಾಮ್. 7:45 ಗಾನ ಬಜಾನ ಮುಂದುವರೆಯಲಿದೆ. 9:00 ಈ ದಿನದ ವಿಶೇಷ ನಿಮ್ಮ ಆಯ್ಕೆ, ನಿಮ್ಮ ನೆಚ್ಚಿನ ಗೀತೆಗಳನ್ನ ಕರೆ ಮಾಡುವ ಮೂಲಕ ಕೇಳಬಹುದು. ಕರೆ ಮಾಡಿ ಹಾಡು ಕೇಳಿ. ನಂತರ 9:00 ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಇಂಗ್ಲಿಷ್ನಲ್ಲಿ ವಾರ್ತೆಗಳನ್ನ ಕೇಳಬಹುದು. 9:15 ಹಿಂದಿ ಮೆಲೋಡೀಸ್, ಹಿಂದಿಯ ಸುಮಧುರ ಗೀತೆಗಳನ್ನ ಕೇಳಬಹುದು. 10:02 ಪ್ರೇಮ ನಿನಾದ. ಇದಾಗಿತ್ತು ನಮ್ಮ ಈ ದಿನದ ಕಾರ್ಯಕ್ರಮಗಳ ಪರಿಚಯ. ನಂತರ 5:53 ನಮ್ಮ ನಾಳೆಯ ಪ್ರಸಾರ ಕಾರ್ಯಗಳು ಪ್ರಾರಂಭಗೊಳ್ಳುತ್ತೆ. 6:05 ನಾದೋಪಾಸನೆಯಲ್ಲಿ ಭಕ್ತಿಗೀತೆಗಳನ್ನ ಕೇಳಬಹುದು. ನಂತರ 7:05 ಪ್ರದೇಶ ಸಮಾಚಾರವನ್ನ ಕೇಳಬಹುದು. 7:15 ಶುಭೋದಯ ಕರ್ನಾಟಕದಲ್ಲಿ ಎಂದಿನಂತೆ ಕನ್ನಡ ರತ್ನಭಂಡಾರ ಭಾವಗೀತೆಗಳು. ನಂತರ ಚಲನಚಿತ್ರ ಗೀತೆಗಳನ್ನ ಕೇಳಬಹುದು. 9:00 ಇಂದಿನ ವಿಶೇಷ. 10:02 ಓಲ್ಡ್ ಇಸ್ ಗೋಲ್ಡ್ ಹಳೆಯ ಸುಮಧುರ ಗೀತೆಗಳನ್ನ ಕೇಳಬಹುದು. 11:02 ಬ್ಯಾಕ್ ಟು ಬ್ಯಾಕ್ ಸೂಪರ್ ಹಿಟ್ ಕನ್ನಡ ಗೀತೆಗಳನ್ನ ಕೇಳಬಹುದು. 11:30 ಕಲಾಭಾರತಿ. 12:00 ಪ್ರದೇಶ ಸಮಾಚಾರವನ್ನ ಕೇಳಬಹುದು. 12:05 ನಾಳೆಯ ಕರೆಗೊಂದು ಹಾಡು ಕಾರ್ಯಕ್ರಮ. ಕರೆ ಮಾಡಿ ನಿಮ್ಮ ನೆಚ್ಚಿನ ಗೀತೆಯನ್ನ ಕೇಳಬಹುದು. 1:02 ಕನ್ನಡ ಚಲನಚಿತ್ರ ಗೀತೆಗಳನ್ನ ಕೇಳಬಹುದು. 1:10 ಕನ್ನಡದಲ್ಲಿ ವಾರ್ತೆಗಳನ್ನ ಕೇಳಬಹುದು. ನಂತರ 1:20 ಆಟದ ಸಮಯ ಪದಬಂಧ. 2:00 ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಇಂಗ್ಲಿಷ್ನಲ್ಲಿ ವಾರ್ತೆಗಳನ್ನ ಕೇಳಬಹುದು. 2:15 ಸ್ಪಂದನ, ಇಮೇಲ್ ಆಧಾರಿತ ಕಾರ್ಯಕ್ರಮ ಇದಾಗಿದೆ. 2:30 ಕೇಳಿ ಕಾರ್ಯಕ್ರಮ ಪ್ರದೇಶ ಸಮಾಚಾರ. 2:40 ಚಿತ್ರತಾಣ, ಒಂದೇ ಚಲನಚಿತ್ರದ ಗೀತೆಗಳನ್ನ ಕೇಳುವಂತಹ ಕಾರ್ಯಕ್ರಮ. 3:00 ಹಿಂದಿ ಕಾರ್ಯಕ್ರಮ ಸಖಿ ಸಹೇಲಿ. 4:00 ಪಿತಾರ ಪ್ರಾಯೋಜಿತ ಕಾರ್ಯಕ್ರಮವನ್ನು ಕೇಳಬಹುದು. 4:30 ಪರಿಮಳ. 5:00 ಸುದ್ದಿ ಮುಖ್ಯಾಂಶಗಳನ್ನ ಕೇಳಿ. 5:02 ಓಲ್ಡ್ ಇಸ್ ಗೋಲ್ಡ್ನಲ್ಲಿ ಹಳೆಯ ಸುಮಧುರ ಗೀತೆಗಳನ್ನ ಕೇಳಬಹುದು. ನಂತರ 5:40 ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ ನ್ಯಾಯವಾಣಿ ಸಹಯೋಗ ನ್ಯಾಯ ಸಂಸ್ಥೆ ನಿರ್ಮಾಣ ಜಾಂಪಣ್ಣ ಆಶಿಹಾಳ್ ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರ ನಾರಾಯಣ. 6:02 ಗಾನ ಬಜಾನ. 6:40 ಪ್ರದೇಶ ಸಮಾಚಾರ. 6:55 ಕನ್ನಡ ರತ್ನ ಭಂಡಾರದ ಮರುಪ್ರಸಾರ. 7:02 ಗಾನ ಬಜಾನ ಮುಂದುವರೆಯಲಿದೆ. 7:22 ಕಗ್ಗದ ಸಿರಿ. ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ನಿರ್ಮಾಣ ಎಂ ಶಿವರಾಮ್. 7:35 ಕನ್ನಡದಲ್ಲಿ ವಾರ್ತೆಗಳನ್ನ ಕೇಳಬಹುದು. 7:45 ಸೇಫ್ ಡ್ರೈವ್ನಲ್ಲಿ ಗಾನ ಬಚಾನ ಮುಂದುವರೆಯಲಿದೆ. 8:02 ಮಧುರ ಆಲಾಪ ಕಾರ್ಯಕ್ರಮ. 9:00 ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಇಂಗ್ಲಿಷ್ನಲ್ಲಿ ವಾರ್ತೆಗಳನ್ನ ಕೇಳಬಹುದು. 9:15 ಹಿಂದಿ ಮೆಲೋಡೀಸ್. ನಂತರ 10:02 ಕಾರ್ಯಕ್ರಮ ಪ್ರೇಮ ನಿನಾದ. ಇದಾಗಿತ್ತು ನಮ್ಮ ನಾಳೆಯ ಕಾರ್ಯಕ್ರಮದ ಪರಿಚಯ. ನಮಸ್ತೆ, ಶುಭ ಸಂಜೆ ಎಲ್ಲ ಆತ್ಮೀಯ ಕೇಳುಗರಿಗೆ. ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತವನ್ನು ಹೇಳ್ತಿರೋದು ನಿಮ್ಮ ಆರ್ಜೆ ಲತಾ. ಓಲ್ಡ್ ಇಸ್ ಗೋಲ್ಡ್ನಲ್ಲಿ ಹಳೆಯ ಸುಮಧುರ ಅಪರೂಪದ ಗೀತೆಗಳ ಜೊತೆ ಸಾಗಬಹುದು. ಮೊದಲಿಗೆ ಕೇಳಿ ಪಿ ಬಿ ಶ್ರೀನಿವಾಸ್ ಮತ್ತು ಎಸ್ ಜಾನಕಿ ಅವರು ಧ್ವನಿಯಾಗಿರುವಂತಹ ಗೀತೆಗೆ, ಬಿ ಸಿ ಶ್ರೀನಿವಾಸ್ ಅವರ ಸಾಹಿತ್ಯ, ವಸಂತ್ ಕುಮಾರ್ ಅವರ ಸಂಗೀತ ಸಂಯೋಜನೆ ಇರುವಂತಹ ಗೀತೆ ಬ್ರೋಕರ್ ಭೀಷ್ಮಾಚಾರಿ ಚಿತ್ರದಿಂದ.

ಈಗ ಕೇಳಿ ಭಲೆ ಅದೃಷ್ಟವೋ ಅದೃಷ್ಟ ಚಿತ್ರದಿಂದ ಪಿ ಬಿ ಶ್ರೀನಿವಾಸ್ ಮತ್ತು ಎ ಎಲ್ ರಾಘವನ್ ಅವರ ಧ್ವನಿಯಲ್ಲಿ ಚಿ ಉದಯಶಂಕರ್ ಅವರ ಸಾಹಿತ್ಯ ವಿಜಯ್ ಭಾಸ್ಕರ್ ಅವರ ಸಂಗೀತ ಸಂಯೋಜನೆ ಇರುವಂತಹ ಗೀತೆ.

0: ಕಾಗಕ್ಕಾಗಿ ತಾಳಕ್ಕಾಗಿ ತಂಬೂರಿ ಸುರ್ತಿಗಾಗಿ
1: ಜೀವವನ್ನೇ ಬಿಟ್ಟೋರು ನಮ್ ತಾತ. ನಾವು ಹಾಡುವರೆ ಸಂಗೀತ, ಇನ್ಯಾರು ಹಾಡಿದರು ಸಂಗೀತ.
2: ಈಗ ಕೇಳಿ ಬಾಳ ಬಂಧನ ಚಿತ್ರದಿಂದ ಪಿ ಸುಶೀಲ ಅವರ ಗಾಯನದಲ್ಲಿ ಸೀತಾರಾಮ ಶಾಸ್ತ್ರಿ ಅವರ ಸಾಹಿತ್ಯ, ಜಿ ಕೆ ವೆಂಕಟೇಶ್ವರ ಸಂಗೀತ ಸಂಯೋಜನೆ ಇರುವಂತಹ ಒಂದು ಗೀತೆ.

ಈಗ ಕೇಳಿ ಎಲ್ಆರ್ ಈಶ್ವರಿ ಅವರ ಧ್ವನಿಯಲ್ಲಿ, ಆರ್ಎನ್ಜೈ ಗೋಪಾಲ್ ಅವರ ಸಾಹಿತ್ಯ, ಟಿಜಿ ಲಿಂಗಪ್ಪ ಅವರ ಸಂಗೀತ ಸಂಯೋಜನೆ ಇರುವಂತಹ ಗೀತೆ ಹೂ ಬಿಸಿಲು ಚಿತ್ರದಿಂದ.

ಕೆಸರಿನ ಕಮಲ ಚಿತ್ರದಿಂದ ವಾಣಿ ಜಯರಾಮ್ ಅವರ ಗಾಯನದಲ್ಲಿ ಆರ್ ಎನ್ ಜಯ ಗೋಪಾಲ್ ಅವರ ಸಾಹಿತ್ಯ, ವಿಜಯ್ ಭಾಸ್ಕರ್ ಅವರ ಸಂಗೀತ ಸಂಯೋಜನೆ ಇದ್ದಂತಹ ಗೀತೆಯನ್ನು ಕೇಳಿದ್ರಿ. ಗೀತೆಯಲ್ಲಿ ಮತ್ತೊಂದು ಹಳೆಯ ಅಪರೂಪದ ಗೀತೆ, ಪಿ ಬಿ ಶ್ರೀನಿವಾಸ್ ಅವರ ಧ್ವನಿಯಲ್ಲಿ, ವಿಜಯ ನಾರಸಿಂಹ ಅವರ ಸಾಹಿತ್ಯ, ಜಿ ಕೆ ವೆಂಕಟೇಶ್ ಅವರ ಸಂಗೀತ ಸಂಯೋಜನೆ ಇರುವಂತಹ ಗೀತೆ.

0: ಜೀವನವೆಂಬುದು ಒಂದು ನಾಣ್ಯವಿದ್ದಂತೆ,
1: ಅದನ್ನು ನಮಗಿಷ್ಟ ಬಂದ ರೀತಿಯಲ್ಲಿ ವೆಚ್ಚ ಮಾಡಬಹುದು,
0: ಆದರೆ ಬಳಸುವ ಅವಕಾಶ ಇರುವುದು ಒಂದು ಬಾರಿ ಮಾತ್ರ.
1: ಹಾಗಾಗಿ ಬದುಕನ್ನ ಮೌಲ್ಯಯುತವನ್ನಾಗಿಸುವಲ್ಲಿ ಶ್ರಮಿಸೋಣ.
2: ಒಂದೇ ಮಾನವ ಜನ್ಮ, ಒಂದೇ ಜೀವನ ಧರ್ಮ ಎನ್ನುವ ಅರಿವಾಗಿರು.
3: ಪಿಎಂ ಜಯ್, ಅಬ್ ಗರೀಬೋ ಕಿ ಜಯ್ ಬನ್ ಗಯಿ ಹೈ.

ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನು ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455555 ಕರೆ ಮಾಡಿ. ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com. ಇದು ವಿದ್ಭಾರತಿ ಆಕಾಶವಾಣಿ ಕನ್ನಡ. ಸಮಯ 5:31:21. ಓಲ್ಡ್ ಈಸ್ ಗೋಲ್ಡ್ನಲ್ಲಿ ಹಳೆಯ ಸುಮಧುರ ಗೀತೆಗಳ ಜೊತೆ ನಾವು ಪ್ರಯಾಣವನ್ನ ಮಾಡ್ತಾ ಇದ್ದೀವಿ. ಈಗ ಕೇಳಿ ಕಾಣದ ಕೈ ಚಿತ್ರದಿಂದ ಎಲ್ ಆರ್ ಈಶ್ವರಿ ಅವರ ಧ್ವನಿಯಲ್ಲಿ, ಎಂ ಎನ್ ಬಾಬು ಅವರ ರಚನೆ, ಆರ್ ರತ್ನ ಅವರ ಸಂಗೀತ ಸಂಯೋಜನೆ ಇರುವಂತಹ ಗೀತೆ.

0: ಸತ್ಯಂ ಎಂ ಮತ್ತು ಎಲ್ ಆರ್ ಈಶ್ವರಿಯವರ ಧ್ವನಿಲಿ, ವಿಜಯ ನಾರಸಿಂಹ ಅವರ ಸಾಹಿತ್ಯ, ಎಸ್ ಪಿ ಕೋದಂಡ ಪಾಣಿಯವರ ಸಂಗೀತ ಸಂಯೋಜನೆ ಇದ್ದಂಥ ಗೀತೆಯನ್ನು ಕೇಳಿದ್ವಿ. ಜಾತಕ ರತ್ನ ಗುಂಡ ಜೋಯಿಸ ಚಿತ್ರದಿಂದ. ಸಮಯ ಆಗಿದೆ 5:40:21. ನೀವು ಕೇಳ್ತಿದ್ರ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 FM. ಈಗ ಕೇಳಿ ಕಾರ್ಯಕ್ರಮ ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ. ನ್ಯಾಯವಾಣಿ ಸಹಯೋಗ ನ್ಯಾಯ ಸಂಸ್ಥೆ ನಿರ್ಮಾಣ ಜಾಂಪಣ್ಣ ಆಶಿಹಾಳ್, ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರ ನಾರಾಯಣ.
1: ಆಕಾಶವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ನ್ಯಾಯವಾಣಿ, ಸಹಯೋಗ ನ್ಯಾಯ ಸಂಸ್ಥೆ.
2: ನ್ಯಾಯವಾಣಿ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದಾರೆ ವಕೀಲರು ಹಾಗೂ ಸಂವಿಧಾನ ಫೆಲೋ ಆಗಿರುವ ಮುನಿರಾಜ್ ಅವರು. ಸರ್ ನಮಸ್ಕಾರ.
3: ನಮಸ್ತೆ ಸರ್.
2: ಈಗ ಒಂದು ಉದಾಹರಣೆ ಮೂಲಕವಾಗಿ ನಾವು ಮುಂದುವರಿಯೋಣ ಸರ್. ಈಗ ಅಣ್ಣ ತಂಗಿ ಇರ್ತಾರೆ, ತಂಗಿ ಮದುವೆಯಾಗಿ ಇನ್ನೊಂದು ಮನೆಗೆ ಹೋಗ್ತಾಳೆ.
3: ಹೌದೌದು.
2: ಅವ್ರ ಮಗಳನ್ನ ಮಗನ ಹಿಂಗೆ ತಗೊಳ್ಳೋದೆಲ್ಲ ಈ ಪರಿಪಾಠ ಮದುವೆಯಲ್ಲಿ ಇದೆ ನೋಡಿ, ನಮ್ಮ ಸಂಪ್ರದಾಯದಲ್ಲಿದೆ.
3: ಹೌದು.
2: ಆದರೆ ಇದು ಕೆಲವೊಂದು ಬೇರೆ ಬೇರೆ ಕಾರಣಗಳಿಂದಾಗಿ ಅಷ್ಟು ಸಿಂಧುವಲ್ಲ ಅಂತ ಹೇಳ್ತೀವಿ. ಅದೇ ರೀತಿ ಕಾನೂನು ಪ್ರಕಾರ ಏನು ಅಂತ ಅನ್ನೋದನ್ನ ನಾವು ನೋಡ್ಬೇಕು. ಹೇಗೆ ಸರ್?
3: ಸರ್ ನೋಡಿ, ನಮ್ಮ ಹಿಂದೂ ಸಂಪ್ರದಾಯಗಳು, ನಾವು ಏನು ಸಂಪ್ರದಾಯಗಳು ಹಳೆ ಪದ್ಧತಿಗಳನ್ನು ಉಳಿಸ್ಕೊಂಡ್ಬರ್ತಾ ಇದ್ವಿ, ಈ ಪದ್ಧತಿಗಳಲ್ಲಿ ಅಕ್ಕನ ಮಗಳನ್ನ ಅಥವಾ ತಂಗಿಯ ಮಗಳನ್ನ ಮದುವೆ ಮಾಡ್ಕೊಳ್ತಕ್ಕಂಥದ್ದು ಸಂಪ್ರದಾಯದ ರೂಢಿಗಳಲ್ಲಿ ಬರ್ತಾ ಇದೆ. ಆದರೆ ನಾವು ಕಾನೂನಿನ ಚೌಕಟ್ಟಿನಲ್ಲಿ ಹಿಂದೂ ಮ್ಯಾರೇಜ್ ಆಕ್ಟ್ 1955 ಅಡಿಯಲ್ಲಿ ನೋಡೋದಾದ್ರೆ ಅದು ನಿಷಿದ್ಧ. ಆ ರೀತಿ ಅಕ್ಕನ ಮಗಳು ಅಥವಾ ತಂಗಿಯ ಮಗಳನ್ನ ಮದುವೆ ಆಗ್ತಕ್ಕಂಥದ್ದು ಕಾನೂನಿನಲ್ಲಿ ನಿಷೇಧ ಮಾಡಿದ್ದಾರೆ. ಇಲ್ಲಿ ಸಂಪ್ರದಾಯದಲ್ಲಿ ಮಾತ್ರ ಸ್ವಲ್ಪ ವಿನಾಯಿತಿಯನ್ನು ಕೊಟ್ಟಿದ್ದಾರೆ, ಆದರೆ ಕಾನೂನಿನಲ್ಲಿ ಅದಕ್ಕೆ ವಿನಾಯಿತಿ ಕೊಟ್ಟಿಲ್ಲ. ಕೇವಲ ಅದನ್ನ ಕಸಿನ್ ಅಂತ ದೂರದ ಸಂಬಂಧಗಳಿಗೆ ಮಾತ್ರ ನಾವು ಆ ಒಂದು ಮದುವೆ ವಿಚಾರವನ್ನ ಮಾಡ್ಕೊಳ್ಬೋದಾಗಿದೆ. ಮತ್ತೆ ಯಾಕೆ ಮಾಡ್ಕೊಳ್ಬೋದು ಅಂತಂದ್ರೆ, ಸ್ವಪಿಂಡ ಅಂತಂದ್ರೆ ನೇರ ರಕ್ತ ಇರ್ತಕ್ಕಂತ ಒಂದು ರಕ್ತ ಸಂಬಂಧಿಕರು ಅನ್ನೋ ಇದರಲ್ಲಿ ಬರೋದ್ರಿಂದ ಅಕ್ಕನ ಮಗಳು ಅಥವಾ ತಂಗಿಯ ಮಗಳನ್ನ ಮಾಡ್ಕೊಳ್ಳೋದಕ್ಕೆ ಬರೋದಿಲ್ಲ. ಮತ್ತೆ ಅದೇ ರೀತಿ ನೋಡೋದಾದ್ರೆ ಅಣ್ಣ ತಂಗಿ, ತಂದೆ ಮಗಳು, ಚಿಕ್ಕಪ್ಪ ಅಣ್ಣನ ಮಗಳು, ಇವುಗಳಲ್ಲಿ ಸಂಪ್ರದಾಯ ಎಷ್ಟೇ ಹಳೇದಾಗಿದ್ರು ಸಹ ಅದನ್ನ ಕೋರ್ಟ್ನಲ್ಲಿ ಅವಕಾಶ ಇಲ್ಲ, ಅದನ್ನ ಮಾನ್ಯ ಮಾಡೋದಿಲ್ಲ. ಅದೇ ರೀತಿ ಸುಪ್ರೀಂ ಕೋರ್ಟ್ ಸಹ ಸ್ಪಷ್ಟಪಡಿಸಿದೆ, ಸಂಪ್ರದಾಯದ ಕಾನೂನಿನ ಮೂಲ ತತ್ವಗಳಿಗೆ ವಿರುದ್ಧವಾಗಿದ್ದರೆ ಅಂತಹ ಮದುವೆ ಕಾನೂನಿನ ಅಡಿಯಲ್ಲಿ ಅವಕಾಶ ಇಲ್ಲ ಅಂತೇಳಿ ಬಹಳ ಸ್ಪಷ್ಟವಾಗಿ ಹೇಳಿದೆ.
2: ಹಾಗಿದ್ದಲ್ಲ ಸರ್, ಈಗ ಸಾಮಾನ್ಯವಾಗಿ ಸಂಪ್ರದಾಯದಲ್ಲಿ ಓಕೆ ಬಟ್ ಕಾನೂನುಬದ್ಧವಾಗಿ ನಾಟ್ ಓಕೆ.
3: ಹೌದು ಹೌದು.
2: ಇಂಥ ಅಂದ್ರೆ ಬಹಳಷ್ಟು ಎಷ್ಟೋ ಕಡೆ ನಡೀತಾ ಇರ್ತದೆ. ನಾವು ಆಮೇಲೆ ಏನನ್ಸುತ್ತೆ, ತಂಗಿ ಮಗಳನ್ನ ಅಕ್ಕನ ಮಗಳನ್ನ ಮದುವೆ ಮಾಡ್ಕೊಂಡ್ ಬಂದ್ಬಿಟ್ರೆ ಹುಟ್ಟೋ ಮಕ್ಕಳಿಗೆ ಮುಂದಿನ ಸಂತತಿಗೆ ಉತ್ತಮವಾದಂತಹ ಆರೋಗ್ಯವಂತ ಮಕ್ಕಳು ಜನಿಸಲ್ಲ ಅಂತಂತೇಳಿ ಅದೊಂದು ಹೇಳೋ ಪರಿಪಾಠ ಇದೆ. ಕೆಲವೊಂದು ಕಡೆ ತಾಳೆ ನೋಡಿದಾಗ ಹಂಗೂ ಆಗ್ತದೆ, ದೂರದ ಸಂಬಂಧದಿಂದ ಬಂದ ಮಕ್ಕಳು ತುಂಬಾ ಚುರುಕಾಗಿರ್ತವೆ ಅಥವಾ ಅಂತರ್ಜಾತಿಯಿಂದ ಹುಟ್ಟಿದಂತಹ ಮಕ್ಕಳು ತುಂಬಾ ಚುರುಕಾಗಿರ್ತವೆ ಅಂತ ಅನ್ನೋದೆಲ್ಲ ಒಂದು ಹೇಳೋ ಪರಿಪಾಠ ಇದೆ ನಮ್ಮಲ್ಲಿ. ಸರ್, ಈಗ ಇಂಥ ಮದುವೆ ಆದ್ರೆ ಏನಾಗುತ್ತೆ ಸರ್, ಅದರ ಪರಿಣಾಮಗಳು ಏನು?
3: ಸಂಪ್ರದಾಯಗಳಲ್ಲಿ ಮಾಡ್ಕೋತಾರೆ.

0: ಆದರೆ ಕಾನೂನು ವಿಚಾರಕ್ಕೆ ಬಂದಾಗ ಅದು ಮದುವೆನೇ ಅಲ್ಲ. ಆಮೇಲೆ ಅದ್ರ ಜೊತೆಯಲ್ಲಿ ಯಾರಾದರೂ ಈ ರೀತಿ ಮದುವೆ ಏನಾದರೂ ಮಾಡಿದ್ರು, ಇಷ್ಟಕ್ಕೆ ವಿರುದ್ಧವಾಗಿ ಮಾಡಿದ್ರು ಅಂತಂದರೆ, ಆ ಸಮಾಜ ಅಥವಾ ಸಂಪ್ರದಾಯ ಪ್ರಕಾರ ಕುಟುಂಬಗಳನ್ನು ಒತ್ತಡ ಹಾಕಿ ಮಾಡಿದ್ರೆ ಅದಕ್ಕೆ ಹೆಲ್ಪ್ ಲೈನ್ ಕೂಡ ಕೊಟ್ಟಿದ್ದಾರೆ, 1098 ಮತ್ತು 181ಗೆ ಕರೆ ಮಾಡಿದ್ರೆ ಅವರನ್ನು ರಕ್ಷಣೆ ಮಾಡಿ ಇಂಥ ಮದುವೆಗಳನ್ನು ನಿಲ್ಲಿಸ್ತಾರೆ.
1: ಬಹಳ ಜನರಿಗೆ ಗೊತ್ತಿರದೇ ಇರುವಂತ ಸಂಗತಿ ಸರ್ ಇದು. ಅಂದ್ರೆ ಏನೋ ನಡೆಯುತ್ತೆ ಬಿಡು, ಮನೆ ಮನೆಯಲ್ಲಿ ನಮ್ಮ ನಮ್ಮ ಮಕ್ಕಳು ಬರ್ತಾರೆ, ವಾಪಸ್ ಬರ್ತಾರೆ, ಆಸ್ತಿ ಅಲ್ಲೇ ಇರ್ತದೆ, ಅಥವಾ ಅವರಿಗೂ ಕೂಡ ಏನೇನೋ ಅಂದ್ಕೊಂಡಿರ್ತಾರೆ. ಬಟ್ ಅದು ಕಾನೂನುಬದ್ಧವಾಗಿ ಆಸ್ತಿ ವಿಚಾರದಲ್ಲೂ ಆಗಿರಬಹುದು, ಹುಟ್ಟುವ ಮುಂದಿನ ಸಂತತಿಗೂ ಆಗಿರಬಹುದು, ಮತ್ತು ತೀರಾ ಹತ್ತಿರದ ಸಂಬಂಧಿ ಇದರಲ್ಲಿ ಇದರ ಈ ರೀತಿ ಸಂಬಂಧಗಳೇ ಆಗಬಾರದು ಅಂದಂತ ಎಲ್ಲವನ್ನೂ ಕೂಡ ನಾವು ಯೋಚನೆ ಮಾಡಬೇಕಾಗಿರೋ ಸಂಗತಿ ಇದು. ಕಾನೂನು ಇದೆ ಮತ್ತೆ ಅದು ಅಪರಾಧ, ಅಕಸ್ಮಾತ್ ಏನಾದ್ರು ಮುಂದುವರೆದ್ರೆ,
0: ಯಾರಾದರೂ ಮುಂದುವರೆದ್ರೆ ಅಪರಾಧ.
1: ಅದು ಒಂಥರ
0: ಹಳ್ಳಿಗಳಲ್ಲಿ ಸಂಪ್ರದಾಯ ಇದೆ,
1: ಹೌದು
0: ಕಾನೂನು ಗೊತ್ತಿಲ್ಲ.
1: ಕಾನೂನು ಅದೇ ಈಗ ಬಾಲ ವಿವಾಹ ನಡೀತಾವಲ್ಲ ಅದ್ರ ತರನೇ ಒಂಥರ
0: ಇದನ್ನು ಸೇಮ್ ಅದೇ ರೀತಿ ಪ್ರೊಸೀಜರ್ ಎಲ್ಲಾನು ನಡೀತಾ
1: ಇದೆ. ಅದಕ್ಕೆ ತಾವು ಹೇಳಿದ್ದಲ್ಲ ಚೈಲ್ಡ್ ಲೈನ್ ಹೆಲ್ಪ್ ಲೈನ್ 1098
0: ಮತ್ತೆ 181 ಅಂತ
1: ವುಮೆನ್ಸ್ ಹೆಲ್ಪ್ ಲೈನ್ ಅಂತ ಹೇಳಿ 181ಗೆ ಕರೆ ಮಾಡಬಹುದು ಅಂತ ಹೇಳಿ
0: ಕರೆ ಮಾಡಿದ್ರೆ ಬೇಗ ಅವರು ರಕ್ಷಣೆ ಮಾಡ್ತಾರೆ.
1: ಮುನಿರಾಜ್ ಅವರೇ, ನಮ್ಮೆಲ್ಲ ಕೇಳುಗರ ಪರವಾಗಿ ನಿಮಗೆ ಧನ್ಯವಾದಗಳು. ನಮಸ್ಕಾರ.
0: ಧನ್ಯವಾದ. ನಮಸ್ಕಾರ ಸರ್.
2: ಇದುವರೆಗೆ ನ್ಯಾಯವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ಕೇಳಿದಿರಿ. ಸಹಯೋಗ ನ್ಯಾಯ ಸಂಸ್ಥೆ. ಕಾನೂನು ಮಾಹಿತಿಗಾಗಿ ಕನ್ನಡ ಡಾಟ್ ನ್ಯಾಯ ಡಾಟ್ ಒಆರ್ಜಿ ವೆಬ್ಸೈಟ್ ಅನ್ನು ಅಥವಾ 9650108107 ವಾಟ್ಸಪ್ ಸಂಖ್ಯೆಯನ್ನು ಸಂಪರ್ಕಿಸಬಹುದು. ನಿರ್ಮಾಣ ಜಾಂಪಣ್ಣ ಆಶಿಹಾಳ್, ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರನಾರಾಯಣ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.
3: ನಮಸ್ತೆ, ಶುಭಸಂಜೆ. ಮತ್ತೊಮ್ಮೆ ಎಲ್ಲ ಆತ್ಮೀಯ ಕೇಳಿಗರಿಗೆ ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಈಗ ಕೇಳಿ ಎಸ್ ಜಾನಕಿಯವರ ಧ್ವನಿಯಲ್ಲಿ ಕಣಗಾಲ್ ಪ್ರಭಾಕರ್ ಶಾಸ್ತ್ರಿ ಅವರ ರಚನೆ, ಎಂ ರಂಗರಾವ್ ಅವರ ಸಂಗೀತ ಸಂಯೋಜನೆ ಇರುವಂತಹ ಗೀತೆ ಎಡಕಲ್ಲು ಗುಡ್ಡದ ಮೇಲೆ ಚಿತ್ರದಿಂದ.

ಈಗ ಕೇಳಿ ಪಿಬಿ ಶ್ರೀನಿವಾಸ್ ಮತ್ತು ಪಿ ಸುಶೀಲಾ ಅವರ ಧ್ವನಿಯಲ್ಲಿ ಆರ್ ಎನ್ ಜಯಗೋಪಾಲ್ ಅವರ ಸಾಹಿತ್ಯ, ಟಿಜಿ ಲಿಂಗಪ್ಪ ಅವರ ಸಂಗೀತ ಸಂಯೋಜನೆ ಇರುವಂತಹ ಗೀತೆ ಕುಲಗೌರವ ಚಿತ್ರದಿಂದ.

ಈಗ ಕೇಳಿ ಎಲ್ ಆರ್ ಈಶ್ವರಿ ಅವರು ಧ್ವನಿಯಾಗಿರುವಂತಹ ಗೀತೆ, ಚಿ ಸದಾಶಿವಯ್ಯ ಅವರ ಸಾಹಿತ್ಯ, ಎಸ್ ಹನುಮಂತರಾವ್ ಅವರ ಸಂಗೀತ ಸಂಯೋಜನೆ ಇರುವಂತಹ ಗೀತೆ ಒಡಹುಟ್ಟಿದವರು ಚಿತ್ರದಿಂದ.

ಇನ್ನೇನು ಸಮಯ ಆಗ್ತಾ ಇದೆ, 5:55 ನಮ್ಮ ಈ ದಿನದ ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮ ಮುಗಿಸುವಂತಹ ಸಮಯ ಇದಾಗಿದೆ. ಇಂದಿನ ಎಲ್ಲಾ ಗೀತೆಗಳು ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಈ ಕಾರ್ಯಕ್ರಮದ ಕೊನೆಯ ಗೀತೆಯಾಗಿ ಇದೀಗ ನ್ಯಾಯವೇ ದೇವರು ಚಿತ್ರದಿಂದ ಪಿಬಿ ಶ್ರೀನಿವಾಸ್ ಅವರ ಧ್ವನಿಯಲ್ಲಿ, ಚಿ ಉದಯಶಂಕರ್ ಅವರ ಸಾಹಿತ್ಯ, ರಾಜನ್ ನಾಗೇಂದ್ರ ಅವರ ಸಂಗೀತ ಸಂಯೋಜನೆ ಇರುವಂತಹ ಗೀತೆ

0: ಹೊರಟು ಹೋಗೋದೇನು? ಅಜ್ಜಿಯಾದ ಮೇಲೆ ಹೀಗೆ ಸೇರಬಲ್ಲೆಯೇನು? ಜಗವ ಮರವ ಸುಖವ ಹೊಂದುವ ಕುಣಿದಾಡುವ ಬಯಸಿದು ನಲಿದಾಡುವ ದಿನವಿದು.
1: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 ಎಫ್ಎಂ ಸಮಯ ಆಗ್ತದೆ. ಇನ್ನೇನು 6 ಗಂಟೆ. ಈಗ ಕೇಳಿ ಸುದ್ದಿ ಮುಖ್ಯಾಂಶಗಳು.
2: ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ದೇಶದಲ್ಲಿ ನವೀಕರಿಸಬಹುದಾದ ಇಂಧನ ಸ್ಥಾಪಿತ ಸಾಮರ್ಥ್ಯ 2014ರಲ್ಲಿ 76 ಗಿಗಾವ್ಯಾಟ್ಗಳಿಂದ ಈ ವರ್ಷದ ಜೂನ್ 30ರ ವೇಳೆಗೆ 288 ಗಿಗಾವ್ಯಾಟ್ಗಳಿಗೆ ಏರಿಕೆಯಾಗಿದೆ ಎಂದು ಕೇಂದ್ರ ನವೀಕರಿಸಬಹುದಾದ ಇಂಧನ ಖಾತೆ ರಾಜ್ಯ ಸಚಿವ ಶ್ರೀಪಾದ ಯೆಸ್ಸೋ ನಾಯಕ್ ರಾಜ್ಯಸಭೆಯಲ್ಲಿಂದು ತಿಳಿಸಿದ್ದಾರೆ. ನೀಟ್ ಯುಜಿ 2026 ಪ್ರಶ್ನೆಪತ್ರಿಕೆ ಸೋರಿಕೆ ಪ್ರಕರಣದ ವಿರುದ್ಧ ನವದೆಹಲಿಯಲ್ಲಿ ನಿನ್ನೆ ನಡೆದ ಪ್ರತಿಭಟನೆ ವೇಳೆ ಪ್ರತಿಭಟನಾಕಾರರ ವಿರುದ್ಧ ಪೊಲೀಸ್ ಪಡೆಗಳು ಪ್ಯಾಲೆಟ್ ಗನ್ಗಳನ್ನು ಬಳಸಿವೆ ಎಂದು ಹೇಳುವ ಸಾಮಾಜಿಕ ಮಾಧ್ಯಮ ಪೋಸ್ಟ್ಗಳನ್ನು ಸರ್ಕಾರ ತಳ್ಳಿಹಾಕಿದೆ. ಕೇಂದ್ರ ಸರ್ಕಾರದ ವಾರ್ತಾ ಶಾಖೆಯ ಸತ್ಯಶೋಧನಾ ಘಟಕವು ಈ ಹೇಳಿಕೆಗಳು ನಕಲಿ ಎಂದು ಸ್ಪಷ್ಟಪಡಿಸಿದೆ. ದೇಶದ ಗ್ರಾಮೀಣ ಪ್ರದೇಶಗಳಲ್ಲಿ ರೈತರಿಗೆ ಸಾಲ ಸೌಲಭ್ಯ ಒದಗಿಸುವ ವ್ಯವಸ್ಥೆಯನ್ನು ಸಂಪೂರ್ಣ ಪಾರದರ್ಶಕ ಹಾಗೂ ಕ್ಷಿಪ್ರಗೊಳಿಸಲು ಕೇಂದ್ರ ಸರ್ಕಾರ ಮುಂದಾಗಿದ್ದು, ದೇಶಾದ್ಯಂತ ಸುಮಾರು 50,000 ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಗಳು ಡಿಜಿಟಲ್ ಸಾಲ ನೀಡಿಕೆಯನ್ನು ಯಶಸ್ವಿಯಾಗಿ ಅಳವಡಿಸಿಕೊಂಡಿವೆ ಎಂದು ಕೇಂದ್ರ ಸಹಕಾರ ಸಚಿವಾಲಯ ತಿಳಿಸಿದೆ. ಮೈಸೂರು ರಾಜಮನೆತನ ನೀಡಿದ ಅಮೂಲ್ಯ ಭೂಮಿಯಲ್ಲಿ ನಿರ್ಮಾಣಗೊಂಡಿರುವ ಜಕ್ಕೂರು ಸರ್ಕಾರಿ ವಿಮಾನ ತರಬೇತಿ ಶಾಲೆಯನ್ನು ರಿಯಲ್ ಎಸ್ಟೇಟ್ ಲಾಬಿಯಿಂದ ರಕ್ಷಿಸಲು ಬಿಜೆಪಿ ನಡೆಸಿದ ಹೋರಾಟಕ್ಕೆ ಜಯ ದೊರೆತಿದೆ. ಈ ಕುರಿತಂತೆ ಸತ್ಯ ಗೆದ್ದಿದೆ ಎಂದು ಪ್ರತಿಪಕ್ಷ ನಾಯಕ ಆರ್ ಅಶೋಕ ಹೇಳಿದ್ದಾರೆ. ಪ್ರಸಕ್ತ ಸಾಲಿನ ಮುಂಗಾರು ಹಂಗಾಮಿನ ಕರ್ನಾಟಕ ರೈತ ಸುರಕ್ಷಾ ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆಯಡಿಯಲ್ಲಿ ಬೆಳೆ ವಿಮೆ ನೋಂದಣಿಗೆ ಇದೇ 31 ಕೊನೆಯ ದಿನವಾಗಿದ್ದು, ರೈತರು ಈ ಯೋಜನೆಯ ಪ್ರಯೋಜನ ಪಡೆಯಬೇಕು ಎಂದು ಚಿತ್ರದುರ್ಗ ಜಿಲ್ಲಾಧಿಕಾರಿ ಟಿ ವೆಂಕಟೇಶ್ ಮನವಿ ಮಾಡಿದ್ದಾರೆ. ರಾಷ್ಟದ ಪ್ರಗತಿ ಮತ್ತು ಸುಸ್ಥಿರ ಅಭಿವೃದ್ಧಿಗೆ ಯುವ ಸಬಲೀಕರಣ ಅವಶ್ಯವಾಗಿದ್ದು, ಎಲ್ಲಾ ಇಲಾಖೆಗಳು ಮೈ ಭಾರತ್ ಪೋರ್ಟಲ್ನಲ್ಲಿ ನೋಂದಾಯಿಸಿಕೊಳ್ಳಬೇಕಿದೆ ಎಂದು ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಅಪರ ಜಿಲ್ಲಾಧಿಕಾರಿ ಸೈದಾ ಆಯಿಷಾ ಸೂಚಿಸಿದ್ದಾರೆ. ಮುಂಬೈ ಷೇರು ಮಾರುಕಟ್ಟೆಯಲ್ಲಿಂದು ಷೇರು ಸಂವೇದಿ ಸೂಚ್ಯಂಕ ಸೆನ್ಸೆಕ್ಸ್ 238 ಅಂಕಗಳು ಇಳಿಕೆಯಾಗಿದ್ದು, ದಿನದ ಅಂತ್ಯಕ್ಕೆ 77,470 ಅಂಕಗಳು ದಾಖಲಾಗಿದೆ. ಇದೇ ವೇಳೆ ರಾಷ್ಟೀಯ ಸಂವೇದಿ ಸೂಚ್ಯಂಕ ನಿಫ್ಟಿ 51 ಅಂಕಗಳು ಇಳಿಕೆ ಕಂಡಿದ್ದು, ದಿನದ ಅಂತ್ಯಕ್ಕೆ 24,188 ಅಂಕಗಳು ದಾಖಲಾಗಿದೆ. ವಿದೇಶಿ ವಿನಿಮಯ ಮಾರುಕಟ್ಟೆಯಲ್ಲಿಂದು ಅಮೆರಿಕನ್ ಡಾಲರ್ ಎದುರು ಭಾರತೀಯ ರೂಪಾಯಿ ಮೌಲ್ಯ 96.24 ರೂಪಾಯಿ. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40 ಹಾಗೂ ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ರಾತ್ರಿ 7 ಗಂಟೆಗೆ.

0: 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನು ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455555ಕ್ಕೆ ಕರೆ ಮಾಡಿ.
1: ಮನುಷ್ಯನಿಗೆ ಆರೋಗ್ಯವೇ ಅತಿದೊಡ್ಡ ಭಾಗ್ಯ. ಆದರೆ ಇಂದಿನ ಜಂಜಾಟದ ಬದುಕಿನಲ್ಲಿ ಎಲ್ಲರೂ ಆರೋಗ್ಯದ ಸಮಸ್ಯೆಯನ್ನು ನಿರ್ಲಕ್ಷ್ಯ ಮಾಡುತ್ತಾರೆ. ಆಸ್ಪತ್ರೆಗೆ ಹೋಗಲು ಸಮಯ ಅಥವಾ ಸಾರಿಗೆ ಸೌಲಭ್ಯದ ಸಮಸ್ಯೆ ಇಲ್ಲವೇ ಹಣಕಾಸು ಸಮಸ್ಯೆಯಿಂದ ಎಷ್ಟೋ ಕುಟುಂಬಗಳು ಕಂಗಾಲಾಗಿವೆ. ಇನ್ನು ಆತಂಕ ಬೇಡ. ರೋಗ ಬರುವ ಮುನ್ನ ಆರೋಗ್ಯ ಸೇವೆಗಳೇ ನಿಮ್ಮ ಮನೆ ಬಳಿಗೆ ಬಂದರೆ ಹೌದು. ಇದು ಕರ್ನಾಟಕ ಸರ್ಕಾರದ ಮಹತ್ವಾಕಾಂಕ್ಷೆ ಯೋಜನೆ ಗೃಹ ಆರೋಗ್ಯ. ಆಸ್ಪತ್ರೆಗೆ ರೋಗಿ ಬರುವುದಕ್ಕಿಂತ ಮೊದಲೇ ರೋಗ ಬರದಂತೆ ತಡೆಗಟ್ಟುವುದೇ ಈ ಯೋಜನೆಯ ಗುರಿ. ಈ ಯೋಜನೆ ಅಡಿ ಬಿಪಿ, ಸಕ್ಕರೆ ಕಾಯಿಲೆ, ಅನಿಮಿಯಾ, ಬಾಯಿ, ಸ್ತನ, ಗರ್ಭಕಂಠದ ಕ್ಯಾನ್ಸರ್ ಸೇರಿದಂತೆ 14 ಬಗೆಯ ಅಸಾಂಕ್ರಾಮಿಕ ರೋಗಗಳಿಗೆ ನಿಮ್ಮ ಮನೆಯಲ್ಲೇ ಉಚಿತ ತಪಾಸಣೆ ಲಭ್ಯವಿದೆ. ಈಗಾಗಲೇ 1 ಕೋಟಿಗೂ ಅಧಿಕ ಜನರನ್ನು ತಲುಪಿರುವ ಈ ಆರೋಗ್ಯ ಕ್ರಾಂತಿಗೆ ಕೈಜೋಡಿಸಿ. ಆಶಾ ಕಾರ್ಯಕರ್ತೆಯರು ನಿಮ್ಮ ಬಳಿ ಬಂದಾಗ ಮಾಹಿತಿ ನೀಡಿ ಸಹಕರಿಸಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
2: ನಮಸ್ತೆ. ಶುಭ ಸಂಜೆ ಎಲ್ಲ ಆತ್ಮೀಯ ಕೇಳುಗರಿಗೆ. ಗಾನ ಭಜನ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತವನ್ನು ಹೇಳ್ತಿರೋದು ನಿಮ್ಮ ಆರ್ಜೆ ಲತಾ. ಒಂದು ಹ್ಯಾಪಿ ಆಗಿರೋ ಲೈಫ್ ಬೇಕು ಅಥವಾ ಸಂತೋಷದ ಜೀವನ ನಮ್ಮದಾಗಬೇಕಂದ್ರೆ ಅಲ್ಲಿ ಸಹನೆ ಅಥವಾ ತಾಳ್ಮೆ ಅನ್ನೋದು ಇರಬೇಕು. ಹಾಗೆ ಆ ತಾಳ್ಮೆ ಕಳ್ಕೊಳ್ಳೋದಕ್ಕೆ ಅನೇಕ ಕಾರಣಗಳು ಇದ್ರೂ ಕೂಡ ತಾಳ್ಮೆಯ ಒಂದು ದಾರಿಯಲ್ಲೇ ನಾವು ನಡೀತಾ ಇದ್ದಾಗ ಖಂಡಿತ ಆ ಸಂತೋಷ ನಮ್ಮದಾಗತ್ತೆ ಅಂತ ಎಲ್ಲರಿಗೂ ತಿಳಿದಿದೆ. ಅಂಥದ್ರಲ್ಲಿ ತಾಳ್ಮೆಯನ್ನು ಕಳೆದುಕೊಳ್ಳೋದಕ್ಕೆ ಇರುವಂತಹ ಕಾರಣ ಏನು, ತಾಳ್ಮೆಯಲ್ಲೇ ಇರುವಂಥವರ ಸೀಕ್ರೆಟ್ ಏನು ಅಂಥೇಳಿ ಇಂದಿನ ಈ ಕಾರ್ಯಕ್ರಮದಲ್ಲಿ ಮಾತಾಡ್ತಾ ಸಾಗ್ಬೋದು. ಈಗ ಕೇಳಿ 7 o'clock ಚಿತ್ರದಿಂದ ರಾಜೇಶ್ ಮತ್ತು ನಿತ್ಯ ಸಂತೋಷಿನಿಯವರ ಧ್ವನಿಯಲ್ಲಿ, ಕೆ ರಾಮನಾರಾಯಣ್ ಅವರ ಸಾಹಿತ್ಯ, ಎಂ ಎಸ್ ಮಧುಕರ್ ಅವರ ಸಂಗೀತ ಸಂಯೋಜನೆ ಇರುವಂತಹ ಗೀತೆ.

ಸಹನೆ ಅಥವಾ ತಾಳ್ಮೆ ಅನ್ನೋದು ಸಂತೋಷದ ಜೀವನದ ಕೀಲಿಕಾಯಿ ಅಂತ ಹೇಳಿದ್ವಿ. ಹಾಗೆ ನಮ್ಮ ದೈನಂದಿನ ಜೀವನದಲ್ಲಿ ಪ್ರತಿಯೊಂದು ನಾವು ಅನಿಸಿದ ತಕ್ಷಣ ಅದು ಆಗ್ಬಿಡಬೇಕು, ತಕ್ಷಣವೇ ನಡಿಬೇಕು ಅನ್ನೋ ಆತುರ ಇದ್ದೇ ಇರುತ್ತೆ. ಆದರೆ ಅಂತಹ ಸಮಯದಲ್ಲಿ ನಾವೇನಾದರೂ ತಾಳ್ಮೆಯನ್ನು ನಮ್ಮ ಜೊತೆ ಇಟ್ಕೊಂಡಾಗ ಮಾತ್ರ ನಮಗೆ ನಮ್ಮ ಮನಸ್ಸಿಗೆ ನೆಮ್ಮದಿ ಅನ್ನೋದು ಸಿಗುತ್ತೆ, ನಿಜವಾದಂತಹ ಸುಖ ಮತ್ತು ಸಂತೋಷ ಸಿಗುತ್ತೆ. ಹಾಗಾದರೆ ಈ ಒಂದು ತಾಳ್ಮೆಯಿಂದ ಸಂತೋಷದ ಜೀವನ ಹೇಗೆ ಸಿಗಬಹುದು ಅಂತ ಏನಾದರೂ ಅಂದ್ಕೊಂಡ್ರೆ, ನಮಗೆ ಏನಾದರೂ ಕೋಪ ಬಂದಾಗ ಆತುರದಲ್ಲಿ ನಾವು ಕೆಲವೊಮ್ಮೆ ತಪ್ಪು ನಿರ್ಧಾರಗಳನ್ನ ತೆಗೆದುಕೊಳ್ತೀವಿ. ಆದರೆ ಕೆಲವು ಸೆಕೆಂಡ್ಗಳ ಕಾಲ ಏನಾದರೂ ತಾಳ್ಮೆಯಿಂದ ನಾವು ಒಮ್ಮೆ ಯೋಚನೆ ಮಾಡಿದ್ರೆ ಅನಗತ್ಯವಾದಂತಹ ಜಗಳಗಳಾಗಲಿ ಅಥವಾ ಮಾನಸಿಕ ಒತ್ತಡ ಆಗಲಿ ಕಡಿಮೆ ಆಗುತ್ತೆ. ಈಗ ಕೇಳಿ ಅಜಯ್ ಚಿತ್ರದಿಂದ ಶ್ರೇಯಾ ಘೋಷಾಲ್ ಅವರ ಧ್ವನಿಯಲ್ಲಿ ಹಂಸಲೇಖ ಅವರ ಸಂಗೀತ, ಮಣಿಶರ್ಮಾ ಅವರ ಸಂಗೀತ ಸಂಯೋಜನೆ ಇರುವಂತಹ ಗೀತೆ.

ಅನುರಾಧ ಶ್ರೀರಾಮ್ ಅವರ ಧ್ವನಿಲಿ, ಕೆ ಕಲ್ಯಾಣ್ ಅವರ ಸಾಹಿತ್ಯ, MS ಮಧುಕರ್ ಅವರ ಸಂಗೀತ ಸಂಯೋಜನೆ ಇದ್ದಂತಹ ಗೀತೆನ ಕೇಳಿದ್ರಿ. ಹಾಗೆ ಈ ಒಂದು ನಮ್ಮ ಜೀವನದಲ್ಲಿ ಸಂತೋಷವನ್ನು ಬಯಸಿದ್ದೆ ಆದರೆ ತಾಳ್ಮೆ ನಮ್ಮ ಜೊತೆ ಇರಬೇಕು. ಹಾಗೆ ತಾಳ್ಮೆಯ ಒಂದು ಪ್ರಯೋಜನ ಅಂದರೆ ನಮ್ಮ ಬಾಂಧವ್ಯಗಳು ಗಟ್ಟಿಯಾಗಿರಬೇಕು ಅಂದರೂ ಕೂಡ ಅಲ್ಲಿ ತಾಳ್ಮೆ ಅನ್ನೋದು ಬೇಕಾಗತ್ತೆ. ಕುಟುಂಬ ಅಥವಾ ಸ್ನೇಹಿತರ ಜೊತೆಗಿನ ಸಂಬಂಧಗಳಲ್ಲಿ ತಾಳ್ಮೆ ಅನ್ನೋದನ್ನು ನಾವು ಒಮ್ಮೆ ಕಳ್ಕೊಂಡ್ರೆ ನಮ್ಮ ಬಂಧಗಳನ್ನ ನಾವು ಕಳ್ಕೊಳ್ಬೇಕಾಗತ್ತೆ. ಎದುರಿದ್ದವರ ಮಾತಿನ ಸ್ವಲ್ಪ ತಾಳ್ಮೆಯಿಂದ ಆಲಿಸಬೇಕು. ಹಾಗೆ ತಪ್ಪು ತಿಳುವಳಿಕೆಗಳು ಏನಾದರೂ ನಮಗೆ ಬಂದಲ್ಲಿ ಅವನ್ನೆಲ್ಲ ದೂರ ಮಾಡಿಕೊಂಡು ಪ್ರೀತಿ ಹೆಚ್ಚಾಗಿ ನಮ್ಮ ತಾಳ್ಮೆಯನ್ನು ಕಾಪಾಡಿಕೊಂಡು ನಾವು ಇರಬೇಕು ಅಂತ ಹೇಳ್ತಾ ಈಗ ಕೇಳಿ ಮತ್ತೊಂದು ಗೀತೆ. ಕುನಾಲ್ ಗಂಜವಾಲ ಅವರ ಧ್ವನಿಯಲ್ಲಿರುವಂತಹ ಈ ಒಂದು ಗೀತೆ, ಕೆ ಕಲ್ಯಾಣ್ ಅವರ ಸಾಹಿತ್ಯ, ರಾಜೇಶ್ ರಾಮನಾಥ್ ಅವರ ಸಂಗೀತ ಸಂಯೋಜನೆ ಇದೆ. ಐಶ್ವರ್ಯ ಚಿತ್ರದಿಂದ ಈ ಗೀತೆ.

ಅಂಬಾರಿ ಚಿತ್ರದಿಂದ ಸೋನು ನಿಗಮ್ ಅವರ ಧ್ವನಿಯಲ್ಲಿ ಜಯಂತ್ ಕಾಯ್ಕಿನಿ ಅವರ ಸಾಹಿತ್ಯ, ವಿ ಹರಿಕೃಷ್ಣ ಅವರ ಸಂಗೀತ ಸಂಯೋಜನೆ ಇದ್ದಂತಹ ಗೀತೆನ ಕೇಳಿದ್ರಿ. ಹಾಗೆ ನಮ್ಮ ತಾಳ್ಮೆ ಅನ್ನೋದು ಕೆಲವೊಂದ್ಸರಿ ನಮ್ಮಿಂದ ಬೇರೆಯವ್ರಿಗೆ ತೊಂದರೆ ಆಗ್ತಿದೆ ಅಂತ ಅನ್ಸುತ್ತೆ, ಆದರೆ ಅದಕ್ಕಿಂತ ಹೆಚ್ಚಾಗಿ ಆ ತೊಂದರೆ ಆಗೋದು ನಮಗೇನೆ. ಹೇಗಪ್ಪ ಅಂತ ಏನಾದರೂ ನಾವು ಅಂದ್ಕೊಂಡ್ರೆ ಕೆಲವೊಮ್ಮೆ ನಾವು ತಾಳ್ಮೆ ಇಲ್ಲದೇ ಎಷ್ಟೋ ನಿರ್ಧಾರಗಳನ್ನ ತಗೊಂಡಿರ್ತೇವೆ. ಅಂತಹ ನಿರ್ಧಾರಗಳು ತಪ್ಪಾಗ ಕೂಡ ಇರಬಹುದು. ಆ ತಪ್ಪಾದ ನಿರ್ಧಾರಗಳು ನಮ್ಮ ಜೀವನವನ್ನೇ ತಪ್ಪಿನ ದಾರಿಗೆ ಕೊಂಡೊಯ್ಯುವಂತಹ ಮಾರ್ಗ ಆಗಿರ್ಬೋದು. ಸೊ ಹಾಗಾಗಿ ಸ್ವಲ್ಪ ತಾಳ್ಮೆಯಿಂದ ಯಾವುದೇ ನಿರ್ಧಾರಗಳನ್ನ ತೆಗೆದುಕೊಳ್ಳುವಾಗ ಆತುರವನ್ನು ಬಿಟ್ಟು ನೀಟಾಗಿ ಯೋಚನೆ ಮಾಡಿ ನಾವು ಕೆಲಸಗಳನ್ನ ಕೈಗೊಳ್ಬೇಕು. ಹಾಗೆ ಕೆಲವೊಮ್ಮೆ ನಾವು ಸೋಲನ್ನು ಅನುಭವಿಸೋದಕ್ಕೂ ಕೂಡ ಈ ನಮ್ಮ ಆತುರ ಅನ್ನೋದು ಕಾರಣ ಆಗುತ್ತೆ ತಾಳ್ಮೆ ಇಲ್ಲದೆ. ಹಾಗೆ ತಾಳ್ಮೆಯಿಂದ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ನಾವು ಏನಾದರೂ ಮುನ್ನಡೀತಾ ಇದ್ರೆ ಖಂಡಿತ ಒಂದಲ್ಲ ಒಂದಿನ ನಮಗೆ ಯಶಸ್ಸು ಸಿಕ್ಕೇ ಸಿಗುತ್ತೆ. ಈ ಕೇಳಿ ಮತ್ತೊಂದು ಗೀತೆ, ಮಲ್ಲಿಕಾರ್ಜುನ್ ಅವರು ಧ್ವನಿಯಾಗಿರುವಂತಹ ಗೀತೆ, ಅಜಯ್ ಚಿತ್ರದಿಂದ, ಕೆ ಕಲ್ಯಾಣ್ ಅವರ ರಚನೆ, ಮಣಿ ಶರ್ಮಾ ಅವರ ಸಂಗೀತ ಸಂಯೋಜನೆ ಇದೆ.

ಇದು ವಿದ್ಭಾರತಿ ಆಕಾಶವಾಣಿ ಕನ್ನಡ 102.9 ಎಫ್ಎಂ ಸಮಯ ಆಗ್ತದೆ. ಇನ್ನೇನು 6:40 ಕೆಲವೇ ಕ್ಷಣಗಳಲ್ಲಿ ಕೇಳಿ ಪ್ರದೇಶ ಸಮಾಚಾರ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು: ವಿವಿಧ ಇಲಾಖೆಗಳಲ್ಲಿ ಖಾಲಿ ಇರುವ ಬ್ಯಾಕ್ಲಾಗ್ ಹುದ್ದೆಗಳನ್ನು ಭರ್ತಿ ಮಾಡಲು ಕ್ರಮ, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್. ಪರಿಶಿಷ್ಟರ ಭೂಮಿ ಒತ್ತುವರಿ ಆರೋಪ, ಆರ್ಟ್ ಆಫ್ ಲಿವಿಂಗ್ ವಿರುದ್ಧ ಎಸ್ಐಟಿ ತನಿಖೆಗೆ ಸರ್ಕಾರ ಆದೇಶ. ಗ್ರಾಮ ಪಂಚಾಯಿತಿಗಳಿಗೆ 2,186 ಕೋಟಿ ರೂಪಾಯಿ ಅನುದಾನ ಶೀಘ್ರವೇ ಬಿಡುಗಡೆ ಮಾಡುವಂತೆ ಕೇಂದ್ರ ಹಣಕಾಸು ಸಚಿವರಿಗೆ ಸಚಿವ ಈಶ್ವರ್ ವಿ ಖಂಡ್ರೆ ಮನವಿ. ಬೆಂಗಳೂರಿನ ಶಿವಾಜಿನಗರದಲ್ಲಿ ಫುಟ್ಪಾತ್ ತೆರವು ವೇಳೆ ಅಧಿಕಾರಿಗಳ ಮೇಲೆ ಹಲ್ಲೆ, 5 ಆರೋಪಿಗಳ ಬಂಧನ. ರಾಜ್ಯದಲ್ಲಿ ಬರಗಾಲ, ವಿಪತ್ತು ಘೋಷಣೆ ಮಾಡುವಂತೆ ರೈತ ಸಂಘಟನೆಗಳಿಂದ ಉಪಮುಖ್ಯಮಂತ್ರಿಗೆ ಮನವಿ. ವಾರ್ತೆಗಳ ವಿವರ: ವಿಶ್ವವಿದ್ಯಾಲಯ ಸೇರಿದಂತೆ ಪ್ರಮುಖ ಇಲಾಖೆಗಳಲ್ಲಿನ ಬ್ಯಾಕ್ಲಾಗ್ ಹುದ್ದೆಗಳನ್ನು ಭರ್ತಿ ಮಾಡಲು ಕ್ರಮ ಕೈಗೊಳ್ಳಲಾಗುವುದು ಎಂದು ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಸ್ಪಷ್ಟಪಡಿಸಿದ್ದಾರೆ. ವಿಧಾನಸೌಧದಲ್ಲಿಂದು ವಿವಿಧ ಪರಿಶಿಷ್ಟ ಸಂಘಟನೆಗಳ ಮುಖಂಡರೊಂದಿಗೆ ಸಭೆ ನಡೆಸಿ ಸುದೀರ್ಘ ಸಮಸ್ಯೆಗಳನ್ನು ಆಲಿಸಿದ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಬ್ಯಾಕ್ಲಾಗ್ ಹುದ್ದೆಗಳನ್ನು ಭರ್ತಿ ಮಾಡುವ ಕುರಿತಂತೆ ಮುಖ್ಯಮಂತ್ರಿಯವರೊಂದಿಗೆ ಚರ್ಚಿಸಲಾಗುವುದು ಎಂದು ಹೇಳಿದ್ದಾರೆ. ಪರಿಶಿಷ್ಟ ವಿದ್ಯಾರ್ಥಿಗಳ ವಿದ್ಯಾರ್ಥಿ ವೇತನ ಸರಿಯಾದ ಸಮಯಕ್ಕೆ ಸಿಗುತ್ತಿಲ್ಲ ಎಂಬ ಆರೋಪ ಕೇಳಿಬಂದಿದ್ದು, ಮುಂದಿನ ಆಯವ್ಯಯದಲ್ಲಿ ಸ್ಕಾಲರ್ಶಿಪ್ ಹಣವನ್ನು ಹೆಚ್ಚಿಸುವ ಕುರಿತಂತೆ ತೀರ್ಮಾನ ಮಾಡಲಾಗುವುದು ಎಂದು ತಿಳಿಸಿದ್ದಾರೆ. ಇದೇ ವೇಳೆ ಜಾತಿ ಪ್ರಮಾಣ ಪತ್ರ ನೀಡಲು 21 ದಿನ ಸಮಯ ನೀಡಲಾಗಿದ್ದು ಯಾವುದೇ ಕಾರಣಕ್ಕೂ ವಿಳಂಬವಾಗುವುದಿಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ. ಆರ್ಟ್ ಆಫ್ ಲಿವಿಂಗ್ನ ರವಿಶಂಕರ್ ಗುರುಜಿ ಅಧೀನದಲ್ಲಿ 270 ಎಕರೆ ಭೂಮಿ ಇದ್ದು, ಅದರಲ್ಲಿ 150 ಎಕರೆ ಭೂಮಿ ಪರಿಶಿಷ್ಟರಿಗೆ ಸೇರಿದ ಭೂಮಿಯಾಗಿದೆ. ಈ ಕುರಿತಂತೆ ಕಂದಾಯ ಇಲಾಖೆಯ ಬೆಂಗಳೂರು ವಿಭಾಗ ಆಯುಕ್ತರಾದಂಥ ಆದಿತ್ಯ ಆಮ್ಲಾ ಬಿಸ್ವಾಸ್ ಅಧ್ಯಕ್ಷತೆಯಲ್ಲಿ ಎಸ್ಐಟಿ ತನಿಖೆಗೆ ಸರ್ಕಾರ ಆದೇಶ ನೀಡಿದೆ. ಬೆಂಗಳೂರು ವಿಭಾಗೀಯ ಆಯುಕ್ತರು ಸಲ್ಲಿಸಿದ ವರದಿ ಮತ್ತು ಭೂ ದಾಖಲೆಗಳ ಸಹಾಯಕ ನಿರ್ದೇಶಕರು ನಡೆಸಿದ ಸಮೀಕ್ಷೆಗಳ ಸಮಯದಲ್ಲಿ ಮಾಡಿದ ಅವಲೋಕನಗಳನ್ನು ಅನುಸರಿಸಿ ಕಂದಾಯ ಇಲಾಖೆ ಹೊರಡಿಸಿದ ಆದೇಶದಲ್ಲಿ ತಿಳಿಸಲಾಗಿದೆ. ಸರ್ಕಾರಿ ಆದೇಶದ ಪ್ರಕಾರ ಕಗ್ಗಲಿಪುರ ಗ್ರಾಮದ ಸರ್ವೆ ಸಂಖ್ಯೆ 46 ಮತ್ತು ಅಗರ ಮತ್ತು ಜಿಎಂಪಾಳ್ಯ ಗ್ರಾಮಗಳು ಸೇರಿದಂತೆ ಸುತ್ತಮುತ್ತಲಿನ ಪ್ರದೇಶಗಳನ್ನು ಒಳಗೊಂಡ ಆರೋಪದ ಅತಿಕ್ರಮಗಳನ್ನು ಎಸ್ಐಟಿ ತನಿಖೆ ನಡೆಸಲಿದೆ. ಸರ್ಕಾರಿ ಭೂಮಿಯನ್ನು ವಿವಿಧ ಗುತ್ತಿಗೆ ಒಪ್ಪಂದಗಳ ಮೂಲಕ ಆಕ್ರಮಿಸಿಕೊಳ್ಳಲಾಗಿದ್ದು, ನಿರ್ದಿಷ್ಟ ಷರತ್ತುಗಳ ಅಡಿಯಲ್ಲಿ ನೀಡಲಾದ ಭೂಮಿಯನ್ನು ಮಾರಾಟ ಪತ್ರಗಳು ಮತ್ತು ಒಪ್ಪಂದಗಳ ಮೂಲಕ ವರ್ಗಾಯಿಸಲಾಗಿದೆ. ಸರ್ಕಾರಿ ಮತ್ತು ಸಾರ್ವಜನಿಕ ಭೂಮಿಯಲ್ಲಿ ಅಕ್ರಮ ರಚನೆಗಳನ್ನು ನಿರ್ಮಿಸಲಾಗಿದೆ ಎಂಬ ಆರೋಪಗಳನ್ನು ಪರಿಶೀಲಿಸುವ ಕಾರ್ಯವನ್ನು ಎಸ್ಐಟಿಗೆ ವಹಿಸಲಾಗಿದೆ. ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವ ಈಶ್ವರ್ ವಿ ಖಂಡ್ರೆ ಅವರು ನವದೆಹಲಿಯಲ್ಲಿ ಇಂದು ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರನ್ನು ಭೇಟಿ ಮಾಡಿ, ಪ್ರಸಕ್ತ ಸಾಲಿನಲ್ಲಿ ರಾಜ್ಯದ ಗ್ರಾಮ ಪಂಚಾಯಿತಿಗಳಿಗೆ ಬರಬೇಕಾದ 2,186 ಕೋಟಿ ರೂಪಾಯಿ ಅನುದಾನ ಬಿಡುಗಡೆ ಮಾಡುವಂತೆ ಮನವಿ ಮಾಡಿದ್ದಾರೆ. ರಾಜ್ಯ ಸರ್ಕಾರ ಎಲ್ಲಾ ನಿಗದಿತ ಷರತ್ತುಗಳನ್ನು ಪಾಲಿಸಿದ್ದರೂ 15ನೇ ಹಣಕಾಸು ಆಯೋಗದ ಶಿಫಾರಸಿನಂತೆ 2025-2026 ಆರ್ಥಿಕ ವರ್ಷಕ್ಕೆ ಗ್ರಾಮ ಪಂಚಾಯಿತಿಗಳಿಗೆ ಹಂಚಿಕೆಯಾಗಿದ್ದ 2,186 ಕೋಟಿ ರೂಪಾಯಿ ಬಿಡುಗಡೆಯಾಗಿಲ್ಲ. ತಂತ್ರಾಂಶದ ತೊಡಕನ್ನೇ ಕಾರಣವಾಗಿಟ್ಟುಕೊಂಡು ಅನುದಾನ ತಡೆಹಿಡಿಯಲಾಗಿದೆ ಎಂಬ ಅಂಶವನ್ನು ಕೇಂದ್ರ ಸಚಿವರ ಗಮನಕ್ಕೆ ತಂದಿದ್ದಾರೆ. ಎಲ್ನಿನೋ ಪರಿಣಾಮದಿಂದಾಗಿ ರಾಜ್ಯದಲ್ಲಿ ಮಳೆಯ ಕೊರತೆಯಾಗಿದ್ದು ಗ್ರಾಮೀಣಾಭಿವೃದ್ಧಿಗೆ ತೊಡಕಾಗಿರುವುದಲ್ಲದೆ ಪರಿಸ್ಥಿತಿ ಬಿಗಡಾಯಿಸುತ್ತಿದೆ. ಈ ಹಿನ್ನೆಲೆಯಲ್ಲಿ ಕೂಡಲೇ ರಾಜ್ಯಕ್ಕೆ ಬರಬೇಕಾದ ಅನುದಾನ ಬಿಡುಗಡೆ ಮಾಡುವಂತೆ ಕೇಂದ್ರ ಸಚಿವರಿಗೆ ಮನವಿ ಪತ್ರ ಸಲ್ಲಿಸಿದ್ದಾರೆ. ಸುರಕ್ಷಿತ ಪಾದಚಾರಿ ಮಾರ್ಗ ಅಭಿಯಾನದಲ್ಲಿ ಸರ್ಕಾರಿ ಪ್ರತಿನಿಧಿಗಳ ಮೇಲೆ ಹಲ್ಲೆ ನಡೆಸಿದ ಪ್ರತಿಯೊಬ್ಬರನ್ನು ಬಂಧಿಸಲಾಗುವುದು ಎಂದು ಜಿಬಿಎ ನಗರಾಭಿವೃದ್ಧಿ ಸಚಿವ ಕೃಷ್ಣ ಭೈರೇಗೌಡ ತಿಳಿಸಿದ್ದಾರೆ. ಈ ಬಗ್ಗೆ ಪೊಲೀಸ್ ಆಯುಕ್ತರು ಮತ್ತು ಬಿಬಿಎಂಪಿ ಅಧಿಕಾರಿಗಳಿಗೆ ಕಟ್ಟುನಿಟ್ಟಿನ ಸೂಚನೆ ನೀಡಲಾಗಿದೆ ಎಂದು ಹೇಳಿದ್ದಾರೆ. ಸರ್ವೋಚ್ಚ ನ್ಯಾಯಾಲಯದ ನಿರ್ದೇಶನವನ್ನು

0: ಜಾರಿಗೊಳಿಸುವಾಗ ಸರ್ಕಾರಿ ಪ್ರತಿನಿಧಿಗಳ ಮೇಲೆ ಹಲ್ಲೆ ನಡೆಸುವುದು ಕಾನೂನಿನ ಗಂಭೀರ ಉಲ್ಲಂಘನೆಯಾಗಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಸಾರ್ವಜನಿಕ ಕರ್ತವ್ಯದಲ್ಲಿರುವಂತಹ ಅಧಿಕಾರಿಗಳ ಮೇಲೆ ಹಲ್ಲೆ ನಡೆಸುವ ಯಾರನ್ನೂ ಬಿಡುವುದಿಲ್ಲ ಎಂದು ಎಚ್ಚರಿಕೆ ನೀಡಿದ್ದಾರೆ. ಈಗಾಗಲೇ 5 ಮಂದಿಯನ್ನು ಪೊಲೀಸರು ವಶಕ್ಕೆ ಪಡೆದಿದ್ದು ದಾಳಿಯ ಪ್ರಮುಖ ಸೂತ್ರಧಾರ ಬಸವರಾಜ ಪುದುಕೋಟೆಯನ್ನು ಶೀಘ್ರದಲ್ಲೇ ಬಂಧಿಸಲಾಗುವುದು ಎಂದು ಸ್ಪಷ್ಟಪಡಿಸಿದ್ದಾರೆ. ಎಲ್ಲ ದಾಳಿಕೋರರ ಮೇಲೆಯೂ ಸೆಕ್ಷನ್ 307 ಅಡಿಯಲ್ಲಿ ಪ್ರಕರಣ ದಾಖಲಿಸಲಾಗುವುದು ಎಂದು ತಿಳಿಸಿದ್ದಾರೆ. ಈ ನಡುವೆ ಅಧಿಕಾರಿಗಳು ಶಿವಾಜಿನಗರದಲ್ಲಿ ಪಾದಚಾರಿ ಮಾರ್ಗ ಒತ್ತುವರಿ ತೆರವು ಕಾರ್ಯಾಚರಣೆ ಮುಂದುವರೆಸಿದ್ದಾರೆ. ಶಿವಾಜಿನಗರದಲ್ಲಿ ಪಾದಚಾರಿ ಮಾರ್ಗ ಒತ್ತುವರಿ ತೆರವು ಕಾರ್ಯಾಚರಣೆ ನಡೆಸುತ್ತಿದ್ದ ಜಿಬಿಎ ಅಧಿಕಾರಿಯ ಮೇಲೆ ನಡೆದ ಹಲ್ಲೆ ಅತ್ಯಂತ ಖಂಡನೀಯ ಎಂದು ಪ್ರತಿಪಕ್ಷ ನಾಯಕ ಆರ್ ಅಶೋಕ ತಿಳಿಸಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಮಾಹಿತಿ ಹಂಚಿಕೊಂಡಿರುವ ಅವರು ಕರ್ತವ್ಯ ನಿರ್ವಹಿಸುತ್ತಿದ್ದಂತಹ ಸರ್ಕಾರಿ ಅಧಿಕಾರಿಯ ಮೇಲೆ ಈ ರೀತಿಯ ಹಲ್ಲೆ ನಡೆಯುವುದು ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಎಷ್ಟು ಹದಗೆಟ್ಟಿದೆ ಎಂಬುದಕ್ಕೆ ಸಾಕ್ಷಿಯಾಗಿದೆ ಎಂದು ಹೇಳಿದ್ದಾರೆ. ಆರೋಪಿಗಳನ್ನು ತಕ್ಷಣವೇ ಬಂಧಿಸಿ ಕಠಿಣ ಕಾನೂನು ಕ್ರಮ ಕೈಗೊಳ್ಳಬೇಕು. ಕರ್ತವ್ಯ ನಿರ್ವಹಿಸುತ್ತಿರುವಂತಹ ಅಧಿಕಾರಿಗಳ ಸುರಕ್ಷತೆಯನ್ನು ಖಚಿತಪಡಿಸಬೇಕು ಎಂದು ಆಗ್ರಹಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಆಲಮಟ್ಟಿ ಜಲಾಶಯದ ಎತ್ತರವನ್ನು 519.60 ಮೀಟರ್ನಿಂದ 524.25 ಮೀಟರ್ಗೆ ಹೆಚ್ಚಿಸಲು ಭೂಸ್ವಾಧೀನ ಸೇರಿದಂತೆ ವಿವಿಧ ಕಾಮಗಾರಿಗಳಿಗೆ ಸುಮಾರು 80,000 ಕೋಟಿ ರೂಪಾಯಿ ಅಗತ್ಯವಿದೆ ಎಂದು ಜಲಸಂಪನ್ಮೂಲ ಸಚಿವ ರಾಮಲಿಂಗಾರೆಡ್ಡಿ ತಿಳಿಸಿದ್ದಾರೆ. ಆಲಮಟ್ಟಿ ಅಣೆಕಟ್ಟಿಗೆ ಭೇಟಿ ನೀಡಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಮುಂದಿನ 3 ವರ್ಷಗಳಲ್ಲಿ ಭೂಸ್ವಾಧೀನ ಪ್ರಕ್ರಿಯೆ ಪೂರ್ಣಗೊಳಿಸಲು ಸರ್ಕಾರ ಬದ್ದವಾಗಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಕೃಷ್ಣಾ ನದಿ ನೀರು ಹಂಚಿಕೆಯ ವಿಚಾರದಲ್ಲಿ ಮಹಾರಾಷ್ಟ್ರ, ತೆಲಂಗಾಣ ಹಾಗೂ ಆಂಧ್ರಪ್ರದೇಶ ರಾಜ್ಯಗಳ ನಡುವೆ ಇರುವ ವಿವಾದಗಳನ್ನು ಸೌಹಾರ್ದಯುತವಾಗಿ ಬಗೆಹರಿಸಲು ರಾಜ್ಯ ಸರ್ಕಾರ ಒಲವು ವ್ಯಕ್ತಪಡಿಸಿದ್ದು, ಕೇಂದ್ರ ಜಲಶಕ್ತಿ ಸಚಿವರು ಸಂಬಂಧಪಟ್ಟ ರಾಜ್ಯಗಳ ಸಭೆ ಕರೆಯಬೇಕು ಎಂದು ಒತ್ತಾಯಿಸಿದ್ದಾರೆ. ರಾಜ್ಯದ ವಿವಿಧ ನಗರಗಳಲ್ಲಿ ಕೈಗೊಳ್ಳಲಾಗುತ್ತಿರುವಂತಹ ನಗರಾಭಿವೃದ್ಧಿ ಹಾಗೂ ಕುಡಿಯುವ ನೀರು ಸರಬರಾಜು ಯೋಜನೆಗಳ ವಿಳಂಬ ಕಾಮಗಾರಿಗಳ ಕುರಿತು ನಗರಾಭಿವೃದ್ಧಿ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಬೆಂಗಳೂರಿನ ಕರ್ನಾಟಕ ನಗರ ಮೂಲಸೌಕರ್ಯ ಅಭಿವೃದ್ಧಿ ಮತ್ತು ಹಣಕಾಸು ನಿಗಮ ಕಚೇರಿಯಲ್ಲಿ ಇಂದು ನಡೆದ ಪ್ರಗತಿ ಪರಿಶೀಲನಾ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ನಿಗದಿತ ಕಾಲಮಿತಿಯಲ್ಲಿ ಕಾಮಗಾರಿ ಪೂರ್ಣಗೊಳಿಸದ ಗುತ್ತಿಗೆದಾರರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುವಂತೆ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ವಿವಿಧ ಯೋಜನೆಗಳ ಪ್ರಗತಿಯನ್ನು ನಿರಂತರವಾಗಿ ಮೇಲ್ವಿಚಾರಣೆ ಮಾಡುವಂತೆ ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದ್ದಾರೆ. ಕೆಲಸದಲ್ಲಿ ನಿರ್ಲಕ್ಷ್ಯ ವಹಿಸುವ ಮತ್ತು ಉದ್ದೇಶಪೂರ್ವಕವಾಗಿ ಕಾಮಗಾರಿ ವಿಳಂಬ ಮಾಡುವ ಗುತ್ತಿಗೆದಾರರ ವಿರುದ್ಧ ನಿರ್ದಾಕ್ಷಿಣ್ಯವಾಗಿ ಕಠಿಣ ಕಾನೂನು ಕ್ರಮ ಕೈಗೊಳ್ಳುವಂತೆ ತಿಳಿಸಿದ್ದಾರೆ. ರಾಜ್ಯದಲ್ಲಿ ಮಳೆ ಕೊರತೆಯಿಂದ ಬರದ ವಾತಾವರಣ ತೀವ್ರಗೊಂಡಿದ್ದು, ರಾಜ್ಯಾದ್ಯಂತ ಬರಗಾಲ ವಿಪತ್ತು ಘೋಷಣೆ ಮಾಡಬೇಕು ಹಾಗೂ ಎನ್ಡಿಆರ್ಎಫ್ ಪರಿಹಾರ ಮಾನದಂಡ ವೈಜ್ಞಾನಿಕವಾಗಿ ನಿಗದಿ ಮಾಡಬೇಕು ಎಂದು ರಾಜ್ಯ ರೈತ ಸಂಘಟನೆಗಳ ಒಕ್ಕೂಟ ಆಗ್ರಹಿಸಿದೆ. ಈ ಕುರಿತಂತೆ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಅವರಿಗೆ ರೈತ ಸಂಘಟನೆಗಳ ಒಕ್ಕೂಟದ ರಾಜ್ಯಾಧ್ಯಕ್ಷ ಕುರುಬೂರು ಶಾಂತಕುಮಾರ್ ನೇತೃತ್ವದ ನಿಯೋಗ ಮನವಿ ಸಲ್ಲಿಸಿ ಮೈಸೂರು ದಸರಾವನ್ನು ಸರಳವಾಗಿ ಆಚರಿಸುವಂತೆ ಮನವಿ ಮಾಡಿತು. ರಾಜ್ಯಾದ್ಯಂತ ಜಲಾಶಯಗಳು ಭರ್ತಿಯಾಗದೆ ರೈತರು ಆತಂಕಕ್ಕೆ ಒಳಗಾಗಿದ್ದಾರೆ. ಬರ ಸಂಕಷ್ಟ ಇರುವ ಹಿನ್ನೆಲೆಯಲ್ಲಿ ರಾಷ್ಟೀಕೃತ ಖಾಸಗಿ ಹಾಗೂ ಸಹಕಾರಿ ಬ್ಯಾಂಕ್ಗಳ ಬೆಳೆ ಸಾಲ ಮನ್ನಾ ಮಾಡಬೇಕು ಎಂದು ಒತ್ತಾಯಿಸಿದ್ದಾರೆ. ಬಿಜೆಪಿ ವತಿಯಿಂದ ಇದೇ 25-26ರಂದು ಎಸ್ಐಆರ್ ಮಹಾಸಂಪರ್ಕ ಅಭಿಯಾನ ಹಮ್ಮಿಕೊಳ್ಳಲಾಗಿದ್ದು, 1 ಕೋಟಿ ಮನೆಗಳನ್ನು ತಲುಪುವ ಉದ್ದೇಶ ಇದೆ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ತಿಳಿಸಿದ್ದಾರೆ. ಶಿವಮೊಗ್ಗದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರಾಜ್ಯದಲ್ಲಿ ಎಸ್ಐಆರ್ ನಡೆಯುತ್ತಿದ್ದು ಬಿಜೆಪಿಯ ಎಲ್ಲಾ ಸಂಸದರು, ಶಾಸಕರು, ವಿಧಾನ ಪರಿಷತ್ ಸದಸ್ಯರು, ಹಿಂದಿನ ಚುನಾಯಿತ ಪ್ರತಿನಿಧಿಗಳು, ಕಾರ್ಯಕರ್ತರು ಈ ಅಭಿಯಾನದಲ್ಲಿ ಭಾಗಿಯಾಗಲಿದ್ದಾರೆ ಎಂದು ತಿಳಿಸಿದ್ದಾರೆ. ಪ್ರತಿ ಕಾರ್ಯಕರ್ತರು ಕನಿಷ್ಠ 20 ಮನೆಗಳನ್ನು ತಲುಪಲು ನಿಗದಿಪಡಿಸಲಾಗಿದೆ ಎಂದು ಅವರು ಹೇಳಿದ್ದಾರೆ. ಇನ್ನು ಸಂಕ್ಷಿಪ್ತ ಸುದ್ದಿಗಳು. ನರಗುಂದದಲ್ಲಿ ಹುತಾತ್ಮರಾದಂತಹ ರೈತರ ನೆನಪಿನಾರ್ಥ ಚಾಮರಾಜನಗರ ಜಿಲ್ಲಾ ಕೇಂದ್ರ ಗುಂಡುಪೇಟೆ ಪಟ್ಟಣ ಹನೂರು ತಾಲೂಕಿನ ಮಲೆ ಮಹದೇಶ್ವರ ಬೆಟ್ಟದಲ್ಲಿ ರೈತ ಸಂಘ ರೈತ ಹುತಾತ್ಮ ದಿನ ಆಚರಿಸಿತು. ಕೋಲಾರ ಜಿಲ್ಲೆಯಲ್ಲಿ ಈ ಬಾರಿ ವಾಡಿಕೆ ಮಳೆಯಲ್ಲಿ ಕೊರತೆ ಕಂಡು ಬಂದಿರುವ ಹಿನ್ನೆಲೆಯಲ್ಲಿ ನಿರೀಕ್ಷಿತ ಬಿತ್ತನೆಯಾಗಿಲ್ಲ. ಜೊತೆಗೆ ರಾಸಾಯನಿಕ ಗೊಬ್ಬರಕ್ಕಿಂತ ಸಾವಯವ ಗೊಬ್ಬರಗಳಿಗೆ ಹೆಚ್ಚು ಬೇಡಿಕೆ ಇದೆ ಎಂದು ಜಿಲ್ಲಾಧಿಕಾರಿ ಡಾ ಎಂಆರ್

ತಿಳಿಸಿದ್ದಾರೆ. ರಾಜ್ಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗದ ಸದಸ್ಯ ಜಗನ್ನಾಥ ಹಲಮಡಗಿ ಬಾಗಲಕೋಟೆಯಲ್ಲಿ ಜಿಲ್ಲಾಧಿಕಾರಿ ಸಂಗಪ್ಪ, ಜಿಲ್ಲಾ ಪಂಚಾಯಿತಿ ಸಿಇಒ ಗಜಾನನ ಬಾಲೆ ಹಾಗೂ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಸಿದ್ದಾರ್ಥ ಗೋಯಲ್ ಅವರನ್ನು ಭೇಟಿ ಮಾಡಿ ಜಿಲ್ಲೆಯ ಮಕ್ಕಳ ಹಕ್ಕುಗಳ ರಕ್ಷಣೆ, ಶಿಕ್ಷಣ, ಸುರಕ್ಷತೆ, ಬಾಲ್ಯ ವಿವಾಹ ತಡೆ ಮತ್ತು ಪೋಕ್ಸೋ ಪ್ರಕರಣಗಳ ಕುರಿತು ಚರ್ಚೆ ನಡೆಸಿದ್ದಾರೆ. ದೋಷರಹಿತ ಮತ್ತು ಪಾರದರ್ಶಕ ಮತದಾರ ಪಟ್ಟಿ ಸಿದ್ದಪಡಿಸುವಲ್ಲಿ ವಿವಿಧ ರಾಜಕೀಯ ಪಕ್ಷಗಳು ಮತ್ತು ಸಾರ್ವಜನಿಕರು ಸಹಕರಿಸಬೇಕು ಎಂದು ವಿಜಯಪುರ ಜಿಲ್ಲಾಧಿಕಾರಿ ಮನವಿ ಮಾಡಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ವಿವಿಧ ಇಲಾಖೆಗಳಲ್ಲಿ ಖಾಲಿ ಇರುವ ಬ್ಯಾಕ್ಲಾಗ್ ಹುದ್ದೆಗಳನ್ನು ಭರ್ತಿ ಮಾಡಲು ಕ್ರಮ, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್. ಪರಿಶಿಷ್ಟರ ಭೂಮಿ ಒತ್ತುವರಿ ಆರೋಪ, ಆರ್ಟ್ ಆಫ್ ಲಿವಿಂಗ್ ವಿರುದ್ಧ ಎಸ್ಐಟಿ ತನಿಖೆಗೆ ಸರ್ಕಾರ ಆದೇಶ. ಗ್ರಾಮ ಪಂಚಾಯಿತಿಗಳಿಗೆ 2,186 ಕೋಟಿ ರೂಪಾಯಿ ಅನುದಾನ ಶೀಘ್ರವೇ ಬಿಡುಗಡೆ ಮಾಡುವಂತೆ ಕೇಂದ್ರ ಹಣಕಾಸು ಸಚಿವರಿಗೆ ಸಚಿವ ಈಶ್ವರ್ ಬಿ ಖಂಡ್ರೆ ಮನವಿ. ಬೆಂಗಳೂರಿನ ಶಿವಾಜಿನಗರದಲ್ಲಿ ಫುಟ್ಪಾತ್ ತೆರವು ವೇಳೆ ಅಧಿಕಾರಿಗಳ ಮೇಲೆ ಹಲ್ಲೆ, 5 ಆರೋಪಿಗಳ ಬಂಧನ. ರಾಜ್ಯದಲ್ಲಿ ಬರಗಾಲ, ವಿಪತ್ತು ಘೋಷಣೆ ಮಾಡುವಂತೆ ರೈತ ಸಂಘಟನೆಗಳಿಂದ ಉಪಮುಖ್ಯಮಂತ್ರಿಗೆ ಮನವಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35 ಕ್ಕೆ.

0: ವಿವಿಧ ಭಾರತಿ ಮನರಂಜನೆಯ ಮುಂಚೂಣಿಯಲ್ಲಿ ಅಂದು ಇಂದು ಎಂದೆಂದು ವಿವಿಧ ಭಾರತಿ ಬೆಂಗಳೂರು 102.9 FM.
1: ಸಹನ ಅವರಮ್ಮ ಮೆಸೇಜ್ ಮಾಡಿದಾರಮ್ಮ, ಅರ್ಜೆಂಟ್ ಆಗಿ 52,300 ರೂಪಾಯಿ ಹಾಕ್ಬೇಕಂತೆ ಕಣಮ್ಮ.
2: ಹೌದು, ನನಗೂ ಬಂದಿದೆ ಕಣೆ.
1: ಏ ಅಮ್ಮ ಇರು ಇರು, ಸ್ವಲ್ಪ ಸಿರಿದು ಫೋನ್ ಬರ್ತಾ ಇದೆ, ಏನು ಅಂತ ಕೇಳ್ತೀನಿ. ಹಲೋ
3: ಹಲೋ ನಮನ, ಸಹನಾ ಅಮ್ಮಂದು ಮೆಸೇಜ್ ಬಂದಿದೆ ನಂಗೆ.
1: ಅಯ್ಯೋ ನಿಂಗೂ ಬಂತಾ?
3: ಹೌದೇ, ಅವ್ರಿಗೆ ಎಮರ್ಜೆನ್ಸಿ ದುಡ್ಡು ಬೇಕಿತ್ತಂತೆ, ನಾನು ಹಾಕ್ಬಿಟ್ಟೆ. ಗೌರಿಗೂ ಬಂದಿತ್ತಂತೆ, ಅವಳು ಹಾಕ್ಬಿಟ್ಟಿದ್ದಾಳೆ. ಆಮೇಲೆ ಯಾಕೋ ಡೌಟ್ ಬಂದು ಸಹನ ಫೋನ್ ಮಾಡಿ ಕೇಳಿದ್ರೆ, ನಮ್ಮಮ್ಮ ಮನೇಲಿ ತಲೆನೋವು ಅಂತ ಮಲಗಿದ್ದಾರೆ, ನಿಮ್ಗ್ಯಾಕ್ ಮೆಸೇಜ್ ಮಾಡ್ತಾರೆ ಅಂದ್ಲು ಕಣೆ.
1: ಹಾಗಾದ್ರೆ ಇದು ಫ್ರಾಡ್ ಅನ್ಸುತ್ತೆ. ಮೊದ್ಲು ನಿಮ್ಮ ಅಕೌಂಟ್ ಗಳನ್ನೆಲ್ಲ ಬ್ಲಾಕ್ ಮಾಡಿ, ಸೈಬರ್ ಪೊಲೀಸ್ ಗೆ ಕಂಪ್ಲೇಂಟ್ ಕೊಡ್ಬೇಕು.
4: ಸೈಬರ್ ಅಪರಾಧದ ಬಗ್ಗೆ ಎಚ್ಚರವಿರಲಿ.
5: ಚಕ್ರ

0: ಶ್ರೇಯಾ ಶ್ರೇಯಾ, ಏ ಶ್ರೇಯಾ, ಕೇಳಿಸ್ತಿಲ್ವೇನೆ ನಿಂಗೆ?
1: ಏನಮ್ಮ ನೀನು, ನಂಗೂ ಕೇಳಿಸ್ತೋ. ಎಷ್ಟ್ಸಲ ಕರಿತೀಯಾ? ಬರ್ತೀನಿರೋ, ನಾನು ಆನ್ಲೈನ್ ಕ್ಲಾಸ್ ಅಲ್ಲಿ ಇದ್ದೀನಿ.
0: ನೀನು ನಿನ್ ಆನ್ಲೈನ್ ಕ್ಲಾಸ್ ಎಲ್ಲ ಗೊತ್ತು ನಂಗೆ. ನೀನು ಬರೀ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ವಾಟ್ಸಪ್ ಅಂತ ಮುಳುಗಿರೋದು ನನಗೆ ಕೇಳಿಸ್ತಾ ಇದೆ. ನಾನೇನಷ್ಟ್ ಪೆದ್ದಿ ಅನ್ಕೊಂಡಿದ್ಯಾ ನೀನು? ಸಾಕು, ನಿಲ್ಸು.
2: ಅಮ್ಮ ಹೌದು, ಇವಳು ರೀಲ್ಸ್ ನೋಡ್ತಾ ಕೂತಿದ್ದಾಳೆ.
0: ಆಹಾ, ನಮ್ ದೇವ್ರ ಸತ್ಯ ನನಗ್ ಗೊತ್ತಿಲ್ವಾ? ಕನ್ನಡಕ ಇಲ್ದೆ ಇದ್ರೆ ಈ ವಯಸ್ಸಿಗೆ ಏನೂ ಕಾಣಲ್ಲ. ಪರೀಕ್ಷೆ ಬರ್ಲಿ, ರಿಸಲ್ಟ್ ಬರ್ಲಿ, ಮೊಬೈಲ್ ಮಾತ್ರ ಕೈಯಲ್ಲಿ. ಮೊಬೈಲ್ಗೆ ಅಡಿಕ್ಟ್ ಆಗ್ಬಿಟ್ಟಿದೀಯ ನೀನು.
3: ಬಿಡು ಬಿಡು ಬಿಡು, ಕದ್ದು ಕದ್ದು ನೋಡೋದನ್ನ.
4: ಅತಿಯಾದ ಅವಲಂಬನೆ ಎಂದೆಂದಿಗೂ ಒಳ್ಳೆಯದಲ್ಲ. ಮೊಬೈಲ್ ಬಳಕೆಯ ಬಗ್ಗೆ ಎಚ್ಚರವಿರಲಿ, ಅವಶ್ಯಕತೆಯ ಪರಿಮಿತಿಯ ಬಗ್ಗೆ ಅರಿವಿರಲಿ.

0: ಜೀವನವೆಂಬುದು ಒಂದು ನಾಣ್ಯವಿದ್ದಂತೆ,
1: ಅದನ್ನು ನಮಗಿಷ್ಟ ಬಂದ ರೀತಿಯಲ್ಲಿ ವೆಚ್ಚ ಮಾಡಬಹುದು,
0: ಆದರೆ ಬಳಸುವ ಅವಕಾಶ ಇರುವುದು ಒಂದು ಬಾರಿ ಮಾತ್ರ.
1: ಹಾಗಾಗಿ

0: ಪ್ರತಿಯೊಬ್ಬ ವ್ಯಕ್ತಿಯಲ್ಲಿಯೂ ಒಂದು ಶಕ್ತಿ ಅಡಗಿರುತ್ತದೆ. ಆ ಶಕ್ತಿಯೇ ಆ ವ್ಯಕ್ತಿಯ ವ್ಯಕ್ತಿತ್ವ. ಇದನ್ನು ನಾವು ನಮ್ಮಲ್ಲೇ ಗುರುತಿಸಿಕೊಂಡು ಸ್ವಪ್ರಯತ್ನದಿಂದ ಬೆಳೆಸಿಕೊಳ್ಳಬೇಕು. ಅವಕಾಶಗಳನ್ನು ಹುಡುಕುತ್ತಾ ಇರಬೇಕು. ಸಿಕ್ಕ ಅವಕಾಶಗಳನ್ನು ಸಮರ್ಥವಾಗಿ ಬಳಸಿಕೊಂಡರೆ ಬದುಕು ಹಸನಾಗುವುದರಲ್ಲಿ ಸಂದೇಹವಿಲ್ಲ.
1: ಆಗುತ್ತಿದ್ದೆ ಕಲೆಗಳ ಬೀಡು, ಬೊಮ್ಮಟೇಶನ ನೆಲೆನಾಡು, ಬೇಲೂರು ಹಳೆಬೀಡು, ಬೇಲೂರು ಹಳೆಬೀಡು.
2: ಸಮಯ ಆಗ್ತದೆ 6:55. ಈಗ ಕೇಳಿ ಕನ್ನಡ ರತ್ನ ಭಂಡಾರದ ಮರುಪ್ರಸಾರ.
3: ಕನ್ನಡ ರತ್ನ ಭಂಡಾರ, ಧ್ವನಿ ಬೆಳಕಿನ ಚಿತ್ರಗಳು. ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ನವ ಕರ್ನಾಟಕ ನಿರ್ಮಾತೃ ಅನಿಸಿಕೊಂಡವರು, ಗಾಂಧೀಜಿಯವರ ಅನುಯಾಯಿ, ಇಡೀ ಕರ್ನಾಟಕ ಗೌರವಿಸಿದ ರಾಜಕಾರಣಿ ಎಸ್ ನಿಜಲಿಂಗಪ್ಪನವರು. ಏಕೀಕರಣ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಪಾಲ್ಗೊಂಡವರು, ಸಜ್ಜನ ರಾಜಕಾರಣಿ, ಅನೇಕರಿಗೆ ಸ್ಫೂರ್ತಿ ಪ್ರೇರಣೆ ನೀಡಿದವರು. ಕರ್ನಾಟಕ ರತ್ನ, ನಾನು ಸಾಮಾನ್ಯರಲ್ಲಿ ಸಾಮಾನ್ಯ ಅಂದವರು ಸಿದ್ದವನಹಳ್ಳಿ ನಿಜಲಿಂಗಪ್ಪ.
4: ನಾವೇನಾದರೂ ಆಗ್ತೀವಿ ಅನ್ನೋದು ನಮಗೆ ಕನಸು ಮನಸ್ಸಿನಲ್ಲಿಲ್ಲ. ನಾವೇನಾದರೂ ಆಗಬೇಕು, ನಾವು ಮಂತ್ರಿಗಳಾಗಬೇಕು, ಅದಾಗಬೇಕು ಇದಾಗಬೇಕು ಅನ್ನೋದು ಕನಸು ಮನಸ್ಸಿನಲ್ಲೂ ನಮಗೆ ಯಾರಿಗೂ ಇರಲಿಲ್ಲ. ನಮಗೂ ಇರಲಿಲ್ಲ, ನಮ್ಮ ಮುಖಂಡರಿಗೂ ಇರಲಿಲ್ಲ, ಅದು ಇರಲಿಲ್ಲ. ಆದರೆ ನಾವು ಗೆಲ್ತೇವೆ, ಹೋರಾಟದಲ್ಲಿ ನಾವು ಯಶಸ್ವಿ ಆಗ್ತೇವೆ, ಮಹಾತ್ಮನೊಬ್ಬನ ಆಶೀರ್ವಾದ ಇದೆ ಅಂತಕ್ಕಂಥ ನಂಬಿಕೆ ಇತ್ತು, ನನಗೆ ವಿಶ್ವಾಸ ಇತ್ತು. ಹ್ಯುಮಿಲಿಟಿ, ನಾವೊಂದು ಪಾಠ ಜೈಲಿನಲ್ಲಿ ಕಳಿತೇವೆ, ಅದು ಹೊರಗೆ ಬಂದಾಗ ಅದು ನಮ್ಮ ಜೀವನದಲ್ಲೇ ಹಾಸುಹೊಕ್ಕಾಗಿ ನಮ್ಮಲ್ಲಿ ಅದು ಬರ್ತದೆ, ಹ್ಯುಮಿಲಿಟಿ. ಇನ್ನೊಬ್ಬರ ವಿಚಾರದಲ್ಲಿ ಅವರ ಅಭಿಪ್ರಾಯಕ್ಕೆ ಮನ್ನಣೆ ಕೊಡಬೇಕು ಅಂತಕ್ಕಂಥ ಒಂದು ಪಾಠ ಕಲಿತೀವಲ್ಲಿ. ನಾವೆಲ್ಲರೂ ಒಂದೇ ಸಮ, ಅದು ಅದ್ರ ಜೊತೆಗೆ ಒಂದು ಜನಸಾಮಾನ್ಯರಿಗಾಗಿ ನಾವು ಸೇವೆ ಮಾಡಬೇಕು ಅಂತಕ್ಕಂಥ ಒಂದು ಮನೋಧರ್ಮ ಮತ್ತು ಮನೋಧಾರ್ಢ್ಯ, ಒಂದು ಶಕ್ತಿ, ಒಂದು ನಿರ್ಧಾರ ನಮ್ಮಲ್ಲಿ ಉಂಟಾಗ್ತದೆ. ಬಾಕಿದವರೆಲ್ಲ ಆಗ್ತದೋ ಇಲ್ಲೋ ನನಗೆ ಗೊತ್ತಿಲ್ಲ, ಆಗುತ್ತೆ ಅಂತ ನನ್ನಲ್ಲಂತೂ ಉಂಟಾಯಿತು. ಬಡವರಿಗಾಗಿ ದುಡಿಬೇಕು, ಅವರಿಗೋಸ್ಕರ ನಾವು ಏನು ಸೇವೆ ಮಾಡೋದು ತಮ್ಮ ಕಷ್ಟವಲ್ಲ, ಚಿಕ್ಕದಲ್ಲ ಹಾಗೆ ಅಂಥೇಳಿ ನಾನು ನನಗೆ ಬಂದಿರತಕ್ಕಂಥದ್ದು ಒಂದು. ಅಲ್ಲಿಂದ ಬಂದಾಗ ಹಳ್ಳಿಯಲ್ಲಿ, ಯಾಕೆಂದರೆ ಸಾಕಷ್ಟು ಪ್ರಚಾರ ಮಾಡಿದ್ದೆ, ಪ್ರವಾಸ ಮಾಡಿದ್ದೆ, ಹಳ್ಳಿಗಳ ಉತ್ಪನ್ನ ಜಾಸ್ತಿ ಆಗದ ಹೊರತು, ಅವರ ಜೀವನದ ಮಟ್ಟ ಹೆಚ್ಚಾಗದ ಹೊರತು, ರೈತನಿಗೆ ಏನೇನು ಸವಲತ್ತುಗಳು ಬೇಕೋ ಅದೆಲ್ಲವೂ ಸರ್ಕಾರ ಮಾಡದ ಹೊರತು, ಮತ್ತು ಜನಸಾಮಾನ್ಯರಿಗೆ ವಿದ್ಯಾಭ್ಯಾಸ ಆಗಿ ಅವರು ವಿದ್ಯಾವಂತರು ಜ್ಞಾನಿಗಳಾಗದ ಹೊರತು, ಸ್ವತಂತ್ರ ಬಂದು ಜನಜೀವನದ ಮಟ್ಟ ಜಾಸ್ತಿ ಆಗಲಿಕ್ಕಿಲ್ಲ ಅನ್ನೋದು ಒಂದು ಇತ್ತು ನನ್ನ ಮನಸ್ಸಿನಲ್ಲಿ. ಅದು ಬಂತು ನನಗೆ, ಅದು ಇತ್ತು. ಸ್ವತಂತ್ರ ಸಂಪಾದನೆಯೇ ಒಂದು ರಾಜಕೀಯ, ಅವ್ರನ್ನ ಓಡಿಸ್ಬೇಕು, ಸರ್ಕಾರ ಹೋಗಿ ನಮ್ಮ ಸರ್ಕಾರ ಬರಬೇಕು ಅನ್ನೋದೇ ರಾಜಕೀಯ. ಅದು ಅದರ ಹಾಸು ಹೊಕ್ಕಾಗಿರ್ತದೆ, ಸ್ವತಂತ್ರ ಬರಬೇಕು, ಅಧಿಕಾರವು ಬರಬೇಕು ಅನ್ನೋದು ಅದು ಇರ್ತದೆ. ಸ್ವತಂತ್ರವಾಗಿ ವೈಯಕ್ತಿಕವಾಗಿ ಬೇಕು ಅಂತ ಇದ್ರೂ ನಮಗೆ ನಮ್ಮ ಜನಕ್ಕೆ ಅಧಿಕಾರ ಬೇಕು, ನಮ್ಮ ರಾಷ್ಟ್ರದಲ್ಲಿ ನಾವೇ ಆಳ್ಬೇಕು ಅಂತಕ್ಕಂಥದ್ದು, ಸ್ವತಂತ್ರ ಬೇಕು ಅಂತ ಅವು ಹಾಸು ಹೊಕ್ಕಾಗಿ ಎರಡು ಒಟ್ಟಿಗೆ ಹೋಗ್ತಾ ಇದ್ವು. ಕಾಂಗ್ರೆಸ್ ಸದಸ್ಯನಾಗಿ ಸಾಕಷ್ಟು ಕೆಲಸ ಮಾಡಿದೆ, ಅದಾಯಿತು. ಆ ನಂತರ ಏನಾಯಿತು ಅಂದರೆ ಸ್ವತಂತ್ರ ಬರಬೇಕು ಅಂಥೇಳಿ ತೀರ್ಮಾನ ಆಯಿತು 1946 ಒಂದು ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ, ರಾಜ್ಯಾಂಗ ಸಭೆ ಸೇರಬೇಕು ಅಂತಾಯಿತು. ನನಗೆ ಚುನಾವಣೆ ಆಯಿತು ಅಲ್ಲಿಗೆ, ಬೊಂಬೈ ಇದರಿಂದ ಕರ್ನಾಟಕದಿಂದ ನನಗೆ ಚುನಾವಣೆ ಆಯಿತು ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿಗೆ 1946 ನವೆಂಬರ್ನಿಂದ. ಅಲ್ಲಿ ರಾಜಕೀಯಕ್ಕೆ ಹೊಕ್ಕಂಗಾಯಿತು, ಮೆಂಬರ್ ಆದೆ. ಆ ಮೆಂಬರಾಗಿ 3 ಕೆಲಸ ಮಾಡಿದ್ವು ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ಆಗಿ. ಅದು ರಾಜಕೀಯ, ಅದು ರಾಜ್ಯಾಂಗ ನಾವು ಕಲ್ಪಿಸಿಕೊಳ್ಳಲ್ಲ, ಕಾನ್ಸ್ಟಿಟ್ಯೂಷನ್ ಮಾಡಿದ್ವಲ್ಲ ನಾವು, ಅದಾಯಿತು. ಅದಾದ ನಂತರ ಸ್ವತಂತ್ರ ಬಂತು 1905. ಈಗ ಏನಾಗಿದೆ, ಈಗ ಆ ಕಾನ್ಸ್ಟಿಟ್ಯೂಷನ್ ಪ್ರಕಾರ ಎಲೆಕ್ಷನ್ ನಡೀತು, ಅದೆಲ್ಲ ನಡೀತು. ಅದು ಆ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ಪಾರ್ಲಿಮೆಂಟೇ ಆಯಿತು, ಆವಾಗ ಪಾರ್ಲಿಮೆಂಟು ತಾತ್ಕಾಲಿಕವಾಗಿ ಒಂದು 2 ವರ್ಷ ಅದು ಪಾರ್ಲಿಮೆಂಟ್ ಆಗಿತ್ತು. ಅದರಲ್ಲಿ ನಾನು ಸದ್ಯ ಮೆಂಬರ್ ಆಗಿದೆ. ಆ ನಂತರ ಚುನಾವಣೆ ಆಯಿತು, ಚುನಾವಣೆಗೆ ಬಂತು ಪಾರ್ಲಿಮೆಂಟು. ಯಾವಾಗ ರಾಜ್ಯಾಂಗ ಒಪ್ಕೊಂಡಾಯಿತು ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ಪ್ರಕಾರ ಎಲೆಕ್ಷನ್ ಆದಮೇಲೆ ಫಸ್ಟ್ ಎಲೆಕ್ಷನಲ್ಲಿ ನಾನು ಎಲೆಕ್ಟ್ ಆಗಿದೆ ನಮ್ಮ ಚಿತ್ರದುರ್ಗ ಜಿಲ್ಲೆಯಿಂದ. ಅಲ್ಲಿ ಪಾರ್ಲಿಮೆಂಟ್ಗೆ ಹೋದೆ, ಅಲ್ಲಿಂದ ಶುರು ಆಯಿತು ಅಲ್ಲಿ ಇಲ್ಲಿ ರಾಜಕೀಯ ಕಾರ್ಯರೂಪಕ್ಕೆ ಬಂತು. ನಾನು ಅದಾದೆ ಇದಾದೆ ಹೀಗಾದೆ.
3: ಇವತ್ತಿನ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದಲ್ಲಿ ಕರ್ನಾಟಕ ರತ್ನ ಎಸ್ ನಿಜಲಿಂಗಪ್ಪ ಅವರ ಮಾತುಗಳನ್ನು ಆಲಿಸಿದಿರಿ. ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾಕ್ಟರ್ ಎಎಸ್ ಶಂಕರ ನಾರಾಯಣ.
5: ಸರ್ವೋದಯವಾಗಲಿ ಸರ್ವರಲಿ.
2: ಸಮಯ ಆಗ್ತದೆ 7 ಗಂಟೆ. ಈಗ ಕೇಳಿ ಸುದ್ದಿ ಮುಖ್ಯಾಂಶಗಳು.
6: ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣ ಅವರು ನಾಳೆ ತಮಿಳುನಾಡಿನ ಕೊಯಮತ್ತೂರು ಮತ್ತು ತಿರುಪೂರ್ಗೆ ಭೇಟಿ ನೀಡಲಿದ್ದಾರೆ. ತಮ್ಮ ಭೇಟಿಯ ಸಮಯದಲ್ಲಿ ಅವರು ಕೊಯಮತ್ತೂರಿನ ಜಿಕೆಎನ್ಎಂ ನರ್ಸಿಂಗ್ ಕಾಲೇಜಿನ ಉದ್ಘಾಟನಾ ಸಮಾರಂಭದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ವಿದೇಶಾಂಗ ಸಚಿವ ಡಾಕ್ಟರ್ ಎಸ್ ಜೈಶಂಕರ್ ನಾಳೆಯಿಂದ ಫಿಲಿಪೈನ್ಸ್ ಮನಿಲಾಕ್ಕೆ 2 ದಿನಗಳ ಭೇಟಿ ನೀಡಲಿದ್ದು, ಆಸಿಯಾನ್ ಭಾರತ ಪೂರ್ವ ಏಷ್ಯಾ ಶೃಂಗಸಭೆ ಮತ್ತು ಆಸಿಯಾನ್ ಪ್ರಾದೇಶಿಕ ಸಭೆ ಸೇರಿದಂತೆ ಆಸಿಯಾನ್ ವಿದೇಶಾಂಗ ಸಚಿವರ ಮಟ್ಟದ ಸಭೆಯಲ್ಲಿ ಭಾಗಿಯಾಗಲಿದ್ದಾರೆ. ಆಲಮಟ್ಟಿ ಜಲಾಶಯದ ಎತ್ತರವನ್ನು 519.60 ಮೀಟರ್ನಿಂದ 514.25 ಮೀಟರ್ಗೆ ಹೆಚ್ಚಿಸಲು, ಭೂಸ್ವಾಧೀನ ಸೇರಿದಂತೆ ವಿವಿಧ ಕಾಮಗಾರಿಗಳಿಗೆ ಸುಮಾರು 80,000 ಕೋಟಿ ರೂಪಾಯಿ ಅಗತ್ಯವಿದ್ದು 133,000 ಎಕರೆ ಜಮೀನು ವಶಪಡಿಸಿಕೊಳ್ಳಲಾಗಿದೆ. ಮುಂದಿನ 3 ವರ್ಷಗಳಲ್ಲಿ ಭೂಸ್ವಾಧೀನ ಪ್ರಕ್ರಿಯೆ ಪೂರ್ಣಗೊಳಿಸಲು ಸರ್ಕಾರ ಬದ್ದವಾಗಿದೆ ಎಂದು ಜಲಸಂಪನ್ಮೂಲ ಸಚಿವ ರಾಮಲಿಂಗಾರೆಡ್ಡಿ ವಿಜಯಪುರದಲ್ಲಿ ಇಂದು ತಿಳಿಸಿದ್ದಾರೆ. ಪರಿಶಿಷ್ಟ ವಿದ್ಯಾರ್ಥಿಗಳ ವಿದ್ಯಾರ್ಥಿ ವೇತನ ಸರಿಯಾದ ಸಮಯಕ್ಕೆ ಸಿಗುತ್ತಿಲ್ಲ ಎಂದು ದೂರು ಕೇಳಿಬಂದಿದ್ದು, ಮುಂದಿನ ಆಯವ್ಯದಲ್ಲಿ ವಿದ್ಯಾರ್ಥಿ ವೇತನ ಹೆಚ್ಚಿಸುವ ಕುರಿತಂತೆ ತೀರ್ಮಾನ ಕೈಗೊಳ್ಳಲಾಗುತ್ತದೆ ಎಂದು ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ಯುವಜನತೆ ಮಾದಕ ವಸ್ತುಗಳನ್ನು ದೂರಬಿಟ್ಟು ಆರೋಗ್ಯಕರ ಜೀವನವನ್ನು ನಡೆಸುವ ಮೂಲಕ ಕುಟುಂಬ ಮತ್ತು ದೇಶ ರಕ್ಷಣೆಗೆ ಮುಂದಾಗಬೇಕು ಎಂದು ಲೋಕೋಪಯೋಗಿ ಇಲಾಖೆ ಸಚಿವ ಸತೀಶ್ ಜಾರಕಿಹೊಳಿ ಕರೆ ನೀಡಿದ್ದಾರೆ. ರಾಜ್ಯದ ಮಲೆನಾಡು ಕರಾವಳಿ ಭಾಗದಲ್ಲಿ ಉತ್ತಮ ಮಳೆಯಾಗುತ್ತಿರುವುದರಿಂದ ನದಿಗಳಿಗೆ ಮತ್ತೆ ಜೀವ ಕಳೆ ಬಂದಿದೆ. ಜಲಾಶಯಗಳಿಗೆ ಹರಿದು ಬರುತ್ತಿರುವಂತಹ ನೀರಿನ ಪ್ರಮಾಣದಲ್ಲಿ ಏರಿಕೆ ಕಂಡುಬಂದಿದೆ. ನಾಗಪುರ ಜಿಲ್ಲೆಯ ಕಾಟೋಲ್ನಲ್ಲಿ 120 ಸೀಟ್ಗಳ ಸಾಮರ್ಥ್ಯದೊಂದಿಗೆ ಸರ್ಕಾರಿ ತೋಟಗಾರಿಕೆ ಕಾಲೇಜು ಸ್ಥಾಪಿಸಲು ಮಹಾರಾಷ್ಟ ಸಚಿವ ಸಂಪುಟ ಇಂದು ಅನುಮೋದನೆ ನೀಡಿದೆ. ಚೀನಾ ಓಪನ್ ಬ್ಯಾಡ್ಮಿಂಟನ್ನಲ್ಲಿ ಭಾರತದ ಎಚ್ಎಸ್ ಪ್ರಣಯ್ ಚಾವುಂಗ್ ಝೌನಲ್ಲಿ ಇಂದು ಮಲೇಷ್ಯಾದ ಲೆಯಾಂಗ್ ಜುನ್ ಹಾವೋ ವಿರುದ್ಧ 21-10, 21-14 ಅಂತರದಲ್ಲಿ ಸೋತ ನಂತರ ಪಂದ್ಯದಿಂದ ಹೊರಬಿದ್ದರು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:30ಕ್ಕೆ. ಸುದ್ದಿ ಮುಖ್ಯಾಂಶಗಳು 8 ಗಂಟೆಗೆ.

0: ಮನುಷ್ಯನಿಗೆ ಆರೋಗ್ಯವೇ ಅತಿದೊಡ್ಡ ಭಾಗ್ಯ. ಆದರೆ ಇಂದಿನ ಜಂಜಾಟದ ಬದುಕಿನಲ್ಲಿ ಎಲ್ಲರೂ ಆರೋಗ್ಯದ ಸಮಸ್ಯೆಯನ್ನು ನಿರ್ಲಕ್ಷ್ಯ ಮಾಡುತ್ತಾರೆ. ಆಸ್ಪತ್ರೆಗೆ ಹೋಗಲು ಸಮಯ ಅಥವಾ ಸಾರಿಗೆ ಸೌಲಭ್ಯದ ಸಮಸ್ಯೆ ಇಲ್ಲವೇ ಹಣಕಾಸು ಸಮಸ್ಯೆಯಿಂದ ಎಷ್ಟೋ ಕುಟುಂಬಗಳು ಕಂಗಾಲಾಗಿವೆ. ಇನ್ನು ಆತಂಕ ಬೇಡ. ರೋಗ ಬರುವ ಮುನ್ನ ಆರೋಗ್ಯ ಸೇವೆಗಳೇ ನಿಮ್ಮ ಮನೆ ಬಳಿಗೆ ಬಂದರೆ? ಹೌದು, ಇದು ಕರ್ನಾಟಕ ಸರ್ಕಾರದ ಮಹತ್ವಾಕಾಂಕ್ಷೆ ಯೋಜನೆ ಗೃಹ ಆರೋಗ್ಯ. ಆಸ್ಪತ್ರೆಗೆ ರೋಗಿ ಬರುವುದಕ್ಕಿಂತ ಮೊದಲೇ ರೋಗ ಬರದಂತೆ ತಡೆಗಟ್ಟುವುದೇ ಈ ಯೋಜನೆಯ ಗುರಿ. ಈ ಯೋಜನೆ ಅಡಿ ಬಿಪಿ, ಸಕ್ಕರೆ ಕಾಯಿಲೆ, ಅನಿಮಿಯಾ, ಬಾಯಿ, ಸ್ತನ, ಗರ್ಭಕಂಠದ ಕ್ಯಾನ್ಸರ್ ಸೇರಿದಂತೆ 14 ಬಗೆಯ ಅಸಾಂಕ್ರಾಮಿಕ ರೋಗಗಳಿಗೆ ನಿಮ್ಮ ಮನೆಯಲ್ಲೇ ಉಚಿತ ತಪಾಸಣೆ ಲಭ್ಯವಿದೆ. ಈಗಾಗಲೇ 1 ಕೋಟಿಗೂ ಅಧಿಕ ಜನರನ್ನು ತಲುಪಿರುವ ಈ ಆರೋಗ್ಯ ಕ್ರಾಂತಿಗೆ ಕೈಜೋಡಿಸಿ. ಆಶಾ ಕಾರ್ಯಕರ್ತೆಯರು ನಿಮ್ಮ ಬಳಿ ಬಂದಾಗ ಮಾಹಿತಿ ನೀಡಿ ಸಹಕರಿಸಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
1: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ CBS BLR @

ನಮಸ್ತೆ, ಶುಭ ಸಂಜೆ. ಮತ್ತೊಮ್ಮೆ ಎಲ್ಲ ಆತ್ಮೀಯ ಕೇಳುಗರಿಗೆ ಗಾನ ಭಜನಾ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಹಾಗೆ ಹಿಂದಿನ ಒಂದು ಕಾರ್ಯಕ್ರಮದಲ್ಲಿ ನಾವು ತಾಳ್ಮೆ ಅನ್ನೋದು ನಮ್ಮ ಸಂತೋಷದ ಜೀವನಕ್ಕೆ ಎಷ್ಟು ಮುಖ್ಯ ಅಂತೇಳಿ ಮಾತಾಡ್ತಾ ಸಾಕ್ತಾ ಇದ್ವಿ. ಹಾಗೆಯೇ ಹೇಳಿದೆ,

ಆ ಒಂದು ಸುಖವಾದಂತಹ ಸಂತೋಷವಾದಂತಹ ಜೀವನಕ್ಕೆ ಈ ಒಂದು ಅಸ್ತ್ರ ಬೇಕು, ತಾಳ್ಮೆ ಅನ್ನೋದು. ಈ ತಾಳ್ಮೆ ಅಸ್ತ್ರ ಇದ್ರೆ ಯಶಸ್ಸು ನಮಗೆ ಖಂಡಿತ ಸಿಗುತ್ತೆ ಅಂತೇಳಿ. ಆದರೆ ಒಂದು ಬೀಜವನ್ನು ನೆಟ್ಟ ತಕ್ಷಣ ಯಾವುದೇ ರೀತಿಯ ಹಣ್ಣು ನಮಗೆ ಸಿಗೋದಿಲ್ಲ. ಅದಕ್ಕೆ ನೀರು ಹಾಕಿ ಕಾಯುವಂತಹ ತಾಳ್ಮೆ ಬೇಕು. ಹಾಗೆಯೇ ನಮ್ಮ ಜೀವನದಲ್ಲಿ ನಮ್ಮ ಶ್ರಮಕ್ಕೆ ತಕ್ಕ ಪ್ರತಿಫಲ ತಕ್ಷಣ ಸಿಗೋದಕ್ಕೆ ಸಾಧ್ಯವಿಲ್ಲ, ಆದರೆ ಸ್ವಲ್ಪ ಕಾಲಾವಕಾಶವನ್ನು ತೆಗೆದುಕೊಳ್ಳುತ್ತೆ. ಅದಂದ ಕೂಡಲೇ ಕೆಲವೊಮ್ಮೆ ಯಶಸ್ಸು ಅಂತಿಮ ಅಂತ ಅಂದ್ಕೊಂಡ್ಬಿಡ್ತೀವಿ, ಹಾಗೆ ಸೋಲಿನ ಹಣೆ ಬರಹ ಅಂತ ಕೂಡ ಅಂದ್ಕೊಳ್ತೀವಿ. ಆದರೆ ಆ ಸೋಲಿನಿಂದ ಕಲಿತಂತಹ ಪಾಠಗಳು ಸದಾ ನಮ್ಮ ಜೀವನಕ್ಕೆ ಸ್ಫೂರ್ತಿಯಾಗತ್ತೆ. ಹಾಗೆ ನಾನು ಸೋತೆ ಎಂಬ ಒಂದೇ ಒಂದು ಕಾರಣಕ್ಕೆ ನಾವು ಮುಂದೆ ಇಡ್ತಾ ಇರುವಂತಹ ಹೆಜ್ಜೆನ ಹಿಂದಕ್ಕೆ ತಗೊಳ್ಬಾರ್ದು. ತಾಳ್ಮೆಯಿಂದ ಇನ್ನೂ ಯಾವುದೋ ಒಂದು ದಾರಿ ತೆಗಿಬೋದೇನೋ ಅನ್ನೋ ಕಾರಣದಿಂದ ನಾವು ಮುಂದೆ ಸಾಗ್ತಾ ಇರಬೇಕು, ಜೀವನವನ್ನು ಕಂಡುಕೊಳ್ತಾ ಇರಬೇಕು ಅಂತ ಹೇಳ್ತಾ ಈಗ ಕೇಳಿ ಜೋಗಿ ಚಿತ್ರದಿಂದ ಗುರುಕಿರಣ್ ಮತ್ತು ಸುನಿತಾ ಅವರ ಧ್ವನಿಯಲ್ಲಿ ಗುರುಕಿರಣ್ ಅವರ ಸಂಗೀತ ಸಂಯೋಜನೆ ಇರುವಂತಹ ಗೀತೆ.

ವಾಹನವನ್ನು ಓಡಿಸುವಾಗಲಿ ಅಥವಾ ನಾವು ಅಡುಗೆ ಮನೆಯಲ್ಲಿ ಅಡುಗೆ ಮಾಡುವಾಗ ಆಗಲಿ ಅದರ ಜೊತೆಯಲ್ಲಿ ಓದುವಾಗ ಕಲಿಯುವಾಗ ಎಲ್ಲದರಲ್ಲೂ ಕೂಡ ತಾಳ್ಮೆ ಅನ್ನೋದು ಇರಬೇಕು. ಹಾಗೆಯೇ ಯಾವುದಾದ್ರೂ ಒಂದು ಬೆಳೆ ಬೆಳೀತಾ ಇದ್ದೀರಿ ಅಂದರೆ ಆ ರೈತ ಎಷ್ಟು ತಾಳ್ಮೆಯಿಂದ ಕಾಯ್ತಾ ಇರಬೇಕು. ಬರೀ ಒಂದು ಬೀಜವನ್ನು ಬಿತ್ತಿ ನೆಕ್ಸ್ಟು ಅದು ಒಂದು ಸಸ್ಯವಾಗಿ ಬೆಳೆದು ಫಸಲನ್ನು ಕೊಡೋವರೆಗೂ ಕೂಡ ತಾಳ್ಮೆಯಿಂದ ಕಾಯ್ತಾ ಇರ್ತಾನೆ. ಹೀಗೆ ನಾವು ಅನೇಕ ನಮ್ಮ ದಿನನಿತ್ಯದ ಜೀವನದಲ್ಲಿ ತಾಳ್ಮೆಯನ್ನು ನಮ್ಮ ಜೊತೆ ಇಟ್ಕೊಂಡಿದ್ದೀವಿ. ಆದರೆ ಕೆಲವೊಮ್ಮೆ ನಮಗೆ ಗೊತ್ತಿಲ್ಲದೆ ನಮ್ಮ ತಾಳ್ಮೆ ಅನ್ನೋದನ್ನು ನಾವು ಕಳ್ಕೊಂಡಿರ್ತೇವೆ. ಅದು ಹೇಗೆ ಯಾಕೆ ಅಂತೇಳಿ ಪತ್ತೆ ಹಚ್ಚಿ ಮತ್ತೆ ಆ ತಾಳ್ಮೆಯನ್ನು ನಮ್ಮ ಜೊತೆ ಮಾಡ್ಕೊಳ್ಳೋದು ನಮ್ಮ ಒಂದು ಸ್ಕಿಲ್ ಅಂತಲೇ ಹೇಳ್ಬೋದು. ಈಗ ಕೇಳಿ ವಿಜಯ್ ಪ್ರಕಾಶ್ ಅವರ ಧ್ವನಿಯಲ್ಲಿರುವಂತಹ ಗೀತೆ. ಅಂಜನಿ ಪುತ್ರ ಚಿತ್ರದಿಂದ ಸುಪ್ರಿಯಾ ಲೋಹಿತ್ ಅವರು ಕೂಡ ಈ ಒಂದು ಗೀತೆಗೆ ಧ್ವನಿಗೊಳಿಸಿದ್ದಾರೆ. ರವಿ ಬಸ್ರೂರು ಅವರ ಸಂಗೀತ ಮತ್ತು ಸಾಹಿತ್ಯ ಈ ಗೀತೆಗಿದೆ.

ಇನ್ನು ಕೆಲವೊಂದು ವಿಚಾರದಲ್ಲಿ ತಾಳ್ಮೆ ನಮ್ಮ ಜೊತೆ ಇರಲೇಬೇಕು ಅನ್ನೋ ಅಂತಹ ಸಂಗತಿಗಳು ಕೂಡ ಇದೆ. ರಸ್ತೆ ಮೇಲೆ ಇದ್ದಾಗ ನಾವು ಏನು ರಸ್ತೆಯನ್ನು ದಾಟುವಾಗ ಆಗಲಿ ಅಥವಾ

0: ಸಮಯ ಆಗ್ತಿದೆ ಇನ್ನೇನು 7:22. ಈಗ ಕೇಳಿ ಕಾರ್ಯಕ್ರಮ ಕಗ್ಗದ ಸಿರಿ. ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ನಿರ್ಮಾಣ ಎಂ ಶಿವರಾಮ್.
1: ಆಕಾಶವಾಣಿ

ಕಗ್ಗದ ಸಿರಿ. ಡಿವಿಜಿಯವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿ ಕಗ್ಗದ ಸಿರಿ.

ಜೀವನ ಯೋಗ ಕೊಂದು ಬಹು ಸೂಕ್ಷ್ಮನಯ, ಬೇಕೊಂದು ಜಾಗರೂಕತೆ ಬುದ್ಧಿ ಸಮತೆ. ಬೇಕು ಜೀವನ ಯೋಗ ಕೊಂದು ಬಹು ಸೂಕ್ಷ್ಮನಯ, ಬೇಕೊಂದು ಜಾಗರೂಕತೆ ಬುದ್ಧಿ ಸಮತೆ. ತಾಕನೊಂದನು ಯೋಗಿ ನೂಕನೊಂದನು ಜಗದಿ ಏಕಾಕಿ ಸಹವಾಸಿ ಮಂಕುತಿಮ್ಮ. ತಾಕನೊಂದನು ಯೋಗಿ ನೂಕನೊಂದನು ಜಗದಿ ಏಕಾಕಿ ಸಹವಾಸಿ ಮಂಕುತಿಮ್ಮ.

ಜೀವನ ಯೋಗ ಅನ್ನೋ ಪದವನ್ನ ಇದರಲ್ಲಿ ಹೇಳಿದ್ದಾರೆ. ಭಗವದ್ಗೀತೆಯನ್ನು ಕೂಡ ಅವರು ಜೀವನ ಧರ್ಮ ಯೋಗ ಅಂತ ಹೇಳಿದ್ರು. ಜೀವನ ಧರ್ಮ ಯೋಗ ಅಥವಾ ಜೀವನ ಯೋಗ ಧರ್ಮ ಯೋಗ ಈ ಪದಗಳನ್ನು ಡಿ ವಿ ಜಿ ಅವರು ಮತ್ತೆ ಬಳಸ್ತಾರೆ. ಆದರೆ ಬಳಸುವಾಗ ಅವರು ಎಲ್ಲೋ ಹಿಮಾಲಯದಲ್ಲಿರುವಂತಹ ಅಥವಾ ದಂಡಕಾರಣ್ಯದಲ್ಲಿರುವಂತಹ ಸಹ್ಯಾದ್ರಿ ಬೆಟ್ಟದಲ್ಲಿರುವಂತಹ ಸನ್ಯಾಸಿ ಅಂತ ಯೋಗಿ ಅಂತ ಬಳಸ್ತಾ ಇಲ್ಲ, ಸಮಾಜದಲ್ಲಿ ಇದ್ದು ಮಾಡ್ತಾ ಇದ್ದಾರೆ. ಇದನ್ನು ಅವ್ರು ಹೇಳ್ತಾ ಇರೋದು ಜೀವನ ಯೋಗದಲ್ಲಿ ಒಂದು ಸೂಕ್ಷ್ಮ ಇರಬೇಕು, ಒಂದು ಸಟಿಲಿಟಿ ಇರಬೇಕು, ಒಂದು ನಯ ಇರಬೇಕು, ಒಂದು ನಾಜೂಕ್ ಇರಬೇಕು, ಒಂದು ಜಾಗರೂಕತೆ ಇರಬೇಕು, ಮತ್ತು ಬುದ್ಧಿಯ ಸಮತೆ. ಬುದ್ಧಿಗೆ ತುಂಬಾ ಮಹತ್ವವನ್ನು ಕೊಟ್ಟಂತ ಒಬ್ಬ ಇಂಟೆಲೆಕ್ಚುಯಲ್ ಡಿ ವಿ ಜಿ. ಡಿ ವಿ ಜಿ ಅವ್ರನ್ನ ಇವತ್ತು ನಾವು ಅನೇಕ ರೀತಿ ನೋಡ್ತಾ ಇದ್ದೀವಿ. ಆದರೆ ಅವರ ಸಮಕಾಲೀನರಾಗಿದ್ದಂಥ ಸ್ನೇಹಿತರಾಗಿದ್ದ ವಿ ಸೀತಾರಾಮಯ್ಯನವರು ಅವರನ್ನ ನಮ್ಮ ಕಾಲದ ಮ್ಯಾಸಿವ್ ಇಂಟೆಲೆಕ್ಟ್ ಅನ್ನೋ ಪದ ಹೇಳಿದ್ರು. ಬಹಳ ಸಾರ್ಥಕವಾಗಿ ಒಪ್ಪುವಂಥದ್ದು ಡಿ ವಿ ಜಿ ಅವರಿಗೆ. ಬುದ್ಧಿಯನ್ನು ಸಮವಾಗಿ ಇಟ್ಕೋಬೇಕು. ಹೇಗೆ ಅಂದರೆ ಯೋಗಿಯಂತೆ ಅಂತ. ಪ್ರತಿಯೊಬ್ಬ ವ್ಯಕ್ತಿಯು ಸಮಾಜದಲ್ಲಿ ಯೋಗಿಯಂತೆ ಬದುಕಬೇಕು. ಯೋಗಿ ಅಂದರೆ ಉದ್ದವಾಗಿ ಗಡ್ಡವನ್ನು ಬಿಡಬೇಕು, ಜಟೆಯನ್ನು ಬಿಡಬೇಕು, ಕಾಷಾಯವನ್ನು ಹಾಕೋಬೇಕು ಅಂತ ಅರ್ಥ ಅಲ್ಲ. ನಾವೆಲ್ಲರೂ ಯೋಗಿಗಳಂತೆ ಇರಬೇಕು ಅಂದ್ರೆ ಏನು ಅಂದರೆ ನಮ್ಮ ಬುದ್ಧಿಯನ್ನು ನಮ್ಮ ಹತೋಟಿಯಲ್ಲಿ ಇಟ್ಕೊಂಡಿರಬೇಕು. ಬುದ್ಧಿಯೋಗ ಅಂತ ಇದನ್ನೇ ಭಗವದ್ಗೀತೆಯಲ್ಲಿ ಕರೆದಿರೋದು. ತಾಕನೊಂದನು ಯೋಗಿ, ನೂಕನೊಂದನು ಜಗದಿ. ಯಾವುದನ್ನೂ ತುಂಬಾ ತನ್ನ ಹತ್ರಕ್ಕೂ ತಗೊಳ್ಳಲ್ಲ, ತುಂಬಾ ಹಚ್ಕೊಳ್ಳಲ್ಲ, ಅಥವಾ ಯಾವುದನ್ನು ಪೂರ್ತಿ ತಿರಸ್ಕರಿಸಲ್ಲ, ಯಾವುದನ್ನು ಸಂಪೂರ್ಣ ಒಪ್ಕೊಳ್ಳಲ್ಲ, ಯಾವುದನ್ನು ಸಂಪೂರ್ಣ ಕೈಬಿಡೋದು ಇಲ್ಲ, ಯಾವುದನ್ನು ಆಹ್ವಾನಿಸ್ಕೊಳ್ಳೋದು ಇಲ್ಲ, ಯಾವುದನ್ನು ವಿಸರ್ಜನೆಯೂ ಮಾಡೋದಿಲ್ಲ, ಆ ನಡುವಿನ ಸ್ಥಿತಿಯಲ್ಲಿ ಇದಾನಲ್ಲ ಅವನು ಯೋಗಿ. ಯಾಕೆಂದರೆ ಯಾವುದನ್ನಾದರೂ ತುಂಬ ಹತ್ರಕ್ಕೆ ತೆಗೆದುಕೊಂಡ್ರೆ ಅದು ಬಿಟ್ಟು ಹೋದಾಗ ನೋವು ಉಂಟಾಗುತ್ತೆ. ಅದು ವ್ಯಕ್ತಿಯಾಗಲಿ, ವಿಷಯ ಆಗಲಿ, ವಸ್ತು ಆಗಲಿ. ಯಾವುದನ್ನಾದ್ರೂ ಹತ್ತಿಸ್ಕೊಳ್ಳದೇ ಇಲ್ಲ ಅಂದರೆ ಜಗತ್ತಿನಲ್ಲಿ ನಾವು ಬದುಕೋದಾದರೂ ಹೇಗೆ? ಇವೆರಡ ನಡುವಿನ ಸಮತೆಯನ್ನು, ಸೂಕ್ಷ್ಮತೆಯನ್ನು, ನಯವನ್ನು, ಜಾಗರೂಕತೆಯನ್ನು ಇಟ್ಕೋಬೇಕು. ಈ ಜಾಗರೂಕತೆ ಎನ್ನುವುದು ಬಹಳ ಮುಖ್ಯವಾಗಿರುವ ಪದ. ವಿಜಿಲೆಂಟ್, ವಿಜಿಲೆನ್ಸ್ ಅನ್ನುವುದು ತುಂಬ ಮುಖ್ಯವಾಗಿ ಉಪನಿಷತ್ತುಗಳಲ್ಲಿ ಮತ್ತೆ ಮತ್ತೆ ಬರುವುದು. ಭಗವದ್ಗೀತೆಯಲ್ಲೂ ಬರುತ್ತೆ, ತಸ್ಮಾತ್ ಜಾಗೃತಿ ಸಂಯಮಿ. ಈ ಜಾಗೃತಿ ಎನ್ನುವುದು, ಜಾಗರೂಕತೆ ಎನ್ನುವುದು ಸಮಾಜದಲ್ಲಿರುವ ಎಲ್ಲ ವ್ಯಕ್ತಿಗಳಿಗೂ ಬೇಕು. ಮಾಡುವಂಥ ಪ್ರತಿಯೊಂದು ಕ್ರಿಯೆಯ ಬಗ್ಗೆ ಸದಾ ಪ್ರಜ್ಞಾಪೂರ್ವಕವಾಗಿರುವುದು, ಸದಾ ಎಚ್ಚರದಿಂದ ಇರುವುದಿದೆಯಲ್ಲ, ಅದನ್ನೇ ಡಿ ವಿ ಜಿ ಅವರು ಜೀವನ ಯೋಗ ಅಂತ ಹೇಳ್ತಿದ್ದಾರೆ. ಮತ್ತು ನಾವು ನೆನಪಿಡಬೇಕಾದ್ದು, ಇಡೀ ಈ ಲೋಕದ ಸಂತೆಯಲ್ಲಿದ್ದರೂ ಕೂಡ ನಾವು ಕೊನೆಗೂ ಒಂಟಿನೇ, ನಾವು ಕೊನೆಗೂ ಏಕಾಂಗಿನೇ. ಯಾಕೆ ಏಕಾಂಗಿ ಅಂತ ಹೇಳಿದ್ರೆ, ಏಕಾಕಿಯಾಗಿರುವುದೇ ಆತ್ಮದ ಸ್ವಭಾವ. ಅದಕ್ಕೆ ದೇಹ, ಪಂಚೇಂದ್ರಿಯಗಳು ಇತ್ಯಾದಿಗಳು ಬಂದು ಸೇರಿಕೊಳ್ಳುತ್ತೆ. ಅದು ಕಾಲಾನಂತರದಲ್ಲಿ ವಯಸ್ಸಾದಾಗ ಅದೆಲ್ಲವೂ ಹೊರಟೋಗುತ್ತೆ. ಇಂದ್ರಿಯಗಳ ಆವಾಹನೆ ಆಗುತ್ತೆ, ಇಂದ್ರಿಯಗಳ ವಿಸರ್ಜನೆ ಆಗುತ್ತೆ. ಇಂದ್ರಿಯಗಳ ಆವಾಹನೆಯಿಂದ ದೇಹ ಉಂಟಾಗುತ್ತೆ, ಇಂದ್ರಿಯಗಳ ವಿಸರ್ಜನೆಯಿಂದ ದೇಹವೆನ್ನುವಂಥ ಈ ಘಟ ಅದು ವಿಘಟಿತವಾಗಿಬಿಡುತ್ತೆ, ಘಟಸ್ಫೋಟ ಆಗಿಬಿಡುತ್ತೆ. ಆದರೆ ಉಳ್ಕೊಳ್ಳೋದು ಆತ್ಮವೇ, ಇದು ಏಕಾಕಿ. ಆತ್ಮದ ಸ್ವಭಾವ ಹೇಗೆ ಏಕಾಕಿತನವೋ, ಅದು ಸಾಹಸಿಗಳು ಮಾತ್ರ ಏಕಾಂಗಿಗಳಾಗಿರಬಲ್ಲ. ಡಿ ವಿ ಜಿ ಹೇಳೋದು, ನೀನು ಯೋಗಿಯಾಗು ಅಂದರೆ ನೀನು ತುಂಬ ಬಡಕಲಾಗಿರೋ, ತುಂಬ ಬರಕಲಾಗಿರೋ, ಒಂಥರ ರಸವಿಹೀನಾಗಿರೋ ಅಂತ ಅಲ್ಲ. ರಸಿಕತೆಯನ್ನು ಜೀವನದುದ್ದಕ್ಕೂ ಹೇಳಿದವರು ಗುಂಡಪ್ಪನವರು. ಆದರೆ ನೀನು ಸಾಹಸಿಯಾಗಿರಬೇಕಾದ್ರೆ ಯು ಶುಡ್ ಬಿ ಅಲೋನ್. ಅದನ್ನು ಡಿ ವಿ ಜಿ ಅವರು ಜೀವನ ಯೋಗ ಅಂತ ಹೇಳ್ತಾರೆ. ಹಾಗಂತ ಏಕಾಕಿಯಾಗಿದ್ದರೆ ಜೀವನದಲ್ಲೂ ಇನ್ನೊಬ್ಬರ ಜೊತೆನೂ ಇರಬೇಕು, ಆ ಥರದ ಮಧ್ಯಮ ಸ್ಥಿತಿಯನ್ನು ಹೇಳ್ತಿದ್ದಾರೆ. ಯಾವುದನ್ನು ಬುದ್ಧ ಮಧ್ಯಮ ಮಾರ್ಗ ಅಂತ ಹೇಳ್ದ, ಅದನ್ನು ಡಿ ವಿ ಜಿ ಅವರು ಇನ್ನೊಂದು ರೀತಿಯಲ್ಲಿ ಈ ಪದ್ಯದಲ್ಲಿ ನಮಗೆ ತೋರಿಸ್ಕೊಡ್ತಾ ಇದ್ದಾರೆ.

ಸಮತೆ ಸಂಯಮ ಶಮಗಳಿಂಭವವ ನೂಲಗಿಸೆ ಸಮನಿಪುದು ಮತಿಯಹದ ವಾತ್ಮಾನುಭವಕ್ಕೆ. ಸಮತೆ ಸಂಯಮ ಶಮಗಳಿಂಭವವ ನೂಲಗಿಸೆ ಸಮನಿಪುದು ಮತಿಯಹದ ವಾತ್ಮಾನುಭವಕ್ಕೆ. ಮಮತೆಯಳಿ ವಿಂಜ್ಞಾನ ಪಾಂಡಿತ್ಯದಿಂದಲ್ಲ ಶ್ರಮಿಸಿಳಿಯ ಗಾಣದಲ್ಲಿ ಮಂಕುತಿಮ್ಮ. ಮಮತೆಯಳಿ ವಿಂಜ್ಞಾನ ಪಾಂಡಿತ್ಯದಿಂದಲ್ಲ ಶ್ರಮಿಸಿಳಿಯ ಗಾಣದಲ್ಲಿ ಮಂಕುತಿಮ್ಮ.

0: ಸಮತೆ, ಸಂಯಮ, ಶಮ ಈ ಮೂರು ಪದಗಳನ್ನು ಬಳಸ್ತಾ ಇದ್ದಾರೆ. ಸಮತೆ ಅಂತ ಹೇಳಿದ್ರೆ ಎಲ್ಲವನ್ನು ಸಮದೃಷ್ಟಿಯಿಂದ ನೋಡುವುದು, ಸಮತ್ವಂ ಯೋಗ ಮುಚ್ಚತೆ ಅನ್ನುವುದು ಭಗವದ್ಗೀತೆಯ ಮಾತು. ಸಂಯಮ ಎಲ್ಲವನ್ನು ಕೂಡ ಸಮ್ಯಕ್ ಯಮ ಸರಿಯಾದ ಒಂದು ಹತೋಟಿಯಲ್ಲಿ ನೋಡುವುದು, ಶಮ ಎಲ್ಲವನ್ನು ಕೂಡ ನಾವು ಯಾವುದೇ ಅತಿರೇಕಕ್ಕೂ ತೆಗೆದುಕೊಳ್ಳದೆ ಹೋಗಿ ನೋಡುವುದು. ಈ ಮೂರು ದೃಷ್ಟಿಯನ್ನು ಇಟ್ಕೊಂಡ್ರೆ ಅಥವಾ ಮೂರು ಉಪಕರಣಗಳನ್ನು ಇಟ್ಕೊಂಡ್ರೆ ನಾವು ಈ ಜಗತ್ನಲ್ಲಿ ಒಂದು ಹದವಾದ ಜೀವನವನ್ನು ಮಾಡಬಹುದು. ಜಗತ್ನಲ್ಲಿ ಸಮಸ್ಯೆ ಇರುವುದು ಎಲ್ಲಪ್ಪ ಅಂದ್ರೆ ನನ್ನೊಳಗೇನೆ, ಮನಃಶಾಸ್ತ್ರಜ್ಞರು ಹೇಳ್ತಾರೆ ಅಂತ ಒಂದ್ ಕಡೆ ಓದಿದ್ದೆ. ಪ್ರಪಂಚದಲ್ಲಿರುವಂತಹ ಬಹುತೇಕ ಕಾಯಿಲೆಗಳಲ್ಲಿ ಮಾನಸಿಕ ಕಾಯಿಲೆಗಳು ಜಾಸ್ತಿ. ಆ ಮಾನಸಿಕ ಕಾಯಿಲೆಗಳಲ್ಲಿ ನಾವೇ ಮನಸ್ಸಿನಲ್ಲಿ ಸುಮ್ಸುಮ್ನೆ ಹಾಗಂತೆ ಹೀಗಂತೆ ಅಂತ ಕಲ್ಪಿಸಿಕೊಳ್ಳುವುದೇ ಜಾಸ್ತಿ, ವಾಸ್ತವ ಕಡಿಮೆ, ಭ್ರಮೆ ಜಾಸ್ತಿ. ಆದರೆ ಭ್ರಮೆಯ ಮೂಲಕವೇ ಅರ್ಧದಷ್ಟು ನಮ್ಮ ಕೆಲಸಗಳು ಜಗತ್ತಿನಲ್ಲಿ ನಡೀತಾ ಇರೋದು. ಭ್ರಮಾತ್ಮಕವಾದ ಜಗತ್ತು ಯಾಕಪ್ಪ ಆಗಿದೆ ಅಂದರೆ ನಾವೆಲ್ಲವನ್ನು ಆ ರೀತಿಯಾಗಿ ಅಸ್ಯೂಮ್ ಅಂತೀವಿ ನಾವು, ಅದಕ್ಕೆ ಇಂಗ್ಲೀಷ್ನಲ್ಲಿ ಅಸಂಪ್ಷನ್ ಅಂತೀವಿ, ಅಥವಾ ಇಂಗ್ಲೀಷ್ನಲ್ಲಿ ನಾವು ಮಾತನಾಡ್ತಾ ಐ ಥಿಂಕ್ ಸೋ, ಐ ಥಾಟ್ ಅಂತ ಹೇಳ್ತೀವಿ. ಇದೆಲ್ಲವೂ ಅಲ್ಲಿ ಇಲ್ಲ, ನಾನು ಹಾಗೆ ಅನ್ಕೊಳ್ತಾ ಇದ್ದೀನಿ. ಯಾಕೆ ಅಂದರೆ ನನ್ನಲ್ಲಿ ಸಮತೆ ಇಲ್ಲ, ಸಂಯಮ ಇಲ್ಲ, ಕ್ಷಮೆ ಅನ್ನೋದಿಲ್ಲ. ಇನ್ನೊಂದು ಬಹಳ ಮುಖ್ಯ ಹೇಳ್ತಾರೆ, ಇವತ್ತು ನಾವು ಹೇಳ್ತಾ ಇದ್ದೀವಿ ನಮ್ಮ ಶಾಲಾ ಕಾಲೇಜು ಶಿಕ್ಷಣದ ಮೂಲಕ ಓದಿದರೆ ಜ್ಞಾನ ಬರುತ್ತೆ ಅಂತ. ಡಿ ವಿ ಜಿ ಅದನ್ನು ಹೇಳ್ತಿಲ್ಲ, ಅವ್ರದ್ದು ಬೇರೆ ರೀತಿ ಹೊಸ ಚಿಂತನೆ. ಡಿ ವಿ ಜಿ ಹೇಳ್ತಾರೆ, ಓದಕ್ಕಿಂತಲೂ ಕೂಡ ಮಮತೆ ಹೇಳಿವು, ಓದ್ಬಿಟ್ಟೆ ಅನ್ನುವಂಥ ಒಂದು ಅಹಂಕಾರ, ಓದ್ಬಿಟ್ಟಿದ್ದೀನಿ ಅನ್ನುವ ಮೋಹ, ಈ ಅಕ್ಷರದ ಮೋಹ ಇದೆಯಲ್ಲ, ಇದನ್ನು ನಾನು ಕಳ್ಕೊಂಡ್ರೆ ನಿಜವಾದ ಜ್ಞಾನ ಬರುತ್ತೆ. ಯಾಕೆಂದರೆ ಜ್ಞಾನ ಅಂತಿರುವುದು ನನ್ನಲ್ಲೇ ಹೊರತು ಪುಸ್ತಕದಲ್ಲಲ್ಲ, ಅದರ ಬಗ್ಗೆಯ ಮೋಹವನ್ನು, ಮಮತೆಯನ್ನು ನಾನು ಕಳ್ಕೋಬೇಕು. ಮಮತೆಯ ಅಳಿವೇ ಜ್ಞಾನವೇ ಹೊರತು ಪಾಂಡಿತ್ಯ ವೃದ್ಧಿಯಲ್ಲ. ಪಾಂಡಿತ್ಯ ಹೆಚ್ಚು ಮಾಡ್ಕೊಳ್ಳೋದ್ರಿಂದ ಜ್ಞಾನ ಬರೋದಿಲ್ಲ. ಮೋಹವನ್ನು, ಅದರ ಬಗ್ಗೆ ಲಾಲಸೆಯನ್ನು, ಆಸೆಯನ್ನು, ಅಪೇಕ್ಷೆಯನ್ನು, ಇಷ್ಟು ಓದ್ಬಿಟ್ಟಿದ್ದೀನಿ ನನಗಿಂತ ಉದ್ಯೋಗ ಸಿಗಬೇಕು, ಇಷ್ಟು ಓದ್ಬಿಟ್ಟಿದ್ದೀನಿ ಇಂಥ ಪುಸ್ತಕ ಬರೆದ್ಬಿಟ್ಟಿದ್ದೀನಿ ನನ್ನ ಲೇಖಕ ನನಗೆ ಪ್ರಶಸ್ತಿ ಸಿಗಬೇಕು ಅನ್ನೋದನ್ನು ಯಾವತ್ತು ನಾನು ಬಿಡ್ತೀನೋ ಅವತ್ತೇ ನನ್ನಲ್ಲಿ ನಿಜವಾದ ಜ್ಞಾನ ಬರೋದು. ಶ್ರಮಿಸಿಳೆಯ ಗಾಣದಲ್ಲಿ ಮಂಕುತಿಮ್ಮ, ಇದನ್ನು ಮಾಡಬೇಕಾದ್ರೆ ಜಗತ್ತು ನಮ್ಮನ್ನು ಗಾಣದಲ್ಲಿ ಹಾಕಿರುವ ಎತ್ತಿನಂತೆ ಸುತ್ತಿ ಸುತ್ತಿ ನಮ್ಮನ್ನು ಬೆವರು ಸುರಿಯೋಗ ಮಾಡುತ್ತೆ. ಈ ಜಗತ್ತೆನ್ನುವಂಥ ಗಾಣದ ಶಾಲೆಯಲ್ಲಿ, ಗಾಣದ ಮನೆಯಲ್ಲಿ, ಪಾಠಶಾಲೆಯಲ್ಲಿ ನಾನು ಶ್ರಮ ಪಡ್ತಾ ಪಡ್ತಾ ನನ್ನ ಜ್ಞಾನದ ಪೊರೆಯನ್ನು, ಜ್ಞಾನದ ಅಹಂಕಾರವನ್ನು ಕಳ್ಕೊಂಡು ಮಮತೆಯಿಂದ ನಾನು ಮಮತೆಯ ಅಹಂಕಾರವನ್ನು ಕಳ್ಕೊಂಡಾಗ, ಸಮತೆಯನ್ನು ಗಳಿಸಿದಾಗ, ಅಂದರೆ ಮಮತೆ ಹೋಗಬೇಕು ಸಮತೆ ಬರಬೇಕು ಅನ್ನೋದನ್ನು ಈ ಪದ್ಯದಲ್ಲಿ ಡಿ ವಿ ಜಿ ಅವರು ತೋರಿಸ್ತಾ ಇದ್ದಾರೆ.
1: ಕಗ್ಗದ ಸಿರಿ, ಡಿ ವಿ ಜಿ ಅವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿದಿರಿ. ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ಗಾಯನ ಡಾಕ್ಟರ್ ಕೆ ಶ್ರೀನಿವಾಸ್, ವ್ಯಾಖ್ಯಾನ ಡಾಕ್ಟರ್ ಜಿ ಬಿ ಹರೀಶ, ಸಂಯೋಜನೆ ಡಿ ವಿ ವಿದ್ಯಾಶಂಕರ್, ಎ ವಿ ವಿನೋದ್ ಕುಮಾರ್ ಹಾಗೂ ಎಂಜಿ ಶ್ರೀಹರ್ಷನ್. ನಿರ್ಮಾಣ ಎಂ ಶಿವರಾಮ್. ಕಗ್ಗದ ಸಿರಿ.

0: ಬೇಕಿಲ್ಲ.
1: ಮೊದಲಿಗೆ ಇದು ನಕಲಿ ಎಂದುಕೊಂಡೆ, ಆದರೆ 50,000 ದೊರೆಯಿತು. ನೀವು ಪ್ರಯತ್ನಿಸಿ ನೋಡಿ. ಪ್ರಯತ್ನ ಮಾಡ್ತೀನಿ. ಓ ಹೌದು, 1,000 ಅಕೌಂಟ್ಗೆ ಬಂತು. ಗಿರಿಶಣ್ಣ, ಇಲ್ಲಿ ನೋಡು, ಈ ಲಿಂಕ್ ಅಲ್ಲಿ ಸರಳವಾದ ಪ್ರಶ್ನೆಗಳು ಸರಿ ಉತ್ತರಕ್ಕೆ 1,000 ಬರ್ತಾ ಇದೆ.
2: ನಂಗೂ ಬಂತು, ನಾನು ಅದನ್ನೇ ಮಾಡ್ತಾ ಇದ್ದೀನಿ.
1: 7ನೇ ಪ್ರಶ್ನೆಗೆ ಅಕೌಂಟ್ ನಂಬರು, ಪಾನ್ ನಂಬರು, ಆಧಾರ್ ನಂಬರು ಎಲ್ಲಾ ಕೇಳ್ತಾ ಇದೆ. ಇರು, ಹಾಕ್ ನೋಡ್ತೀನಿ.
3: ಅಯ್ಯೋ ಮಕ್ಕಳೇ, ತಡೀರಿ ತಡೀರಿ, 1 ನಿಮಿಷ ಹಾಕ್ಬಿಡಿ. ಪ್ಯಾನ್ ಆಧಾರು ಕೇಳ್ತಾ ಇದಾರೆ ಅಂದ್ರೆ ಏನೋ ಮೋಸ ಅನ್ಸುತ್ತೆ. ತಕ್ಷಣ ಲಿಂಕ್ ಕ್ಲೋಸ್ ಮಾಡಿ. ಮೊದಲು ದುಡ್ಡಿನ ಆಸೆ ತೋರಿಸಿ, ಆಮೇಲೆ ನಮ್ ಖಾತೆಯಲ್ಲಿರೋ ಎಲ್ಲ ಹಣ ಖಾಲಿ ಮಾಡ್ಬಿಡ್ತಾರೆ.
1: ಹೌದಾ?
2: ಈಗ್ಲೇ ಕ್ಲೋಸ್ ಮಾಡ್ಬಿಡ್ತೀನಿ.
4: ಎಚ್ಚರ. ದುಡ್ಡಿನ ಆಮಿಷಕ್ಕೆ ಬಲಿಯಾಗಿ ಮೋಸದ ಲಿಂಕ್ ತೆರೆದು ಹಣ ಕಳೆದುಕೊಳ್ಳಬೇಡಿ. ಅದು ಸೈಬರ್ ಮೋಸದ ಜಾಲವಿರಬಹುದು.

ಪ್ರತಿಯೊಬ್ಬ ವ್ಯಕ್ತಿಯಲ್ಲಿಯೂ ಒಂದು ಶಕ್ತಿ ಅಡಗಿರುತ್ತದೆ. ಆ ಶಕ್ತಿಯೇ ಆ ವ್ಯಕ್ತಿಯ ವ್ಯಕ್ತಿತ್ವ. ಇದನ್ನು ನಾವು ನಮ್ಮಲ್ಲೇ ಗುರುತಿಸಿಕೊಂಡು ಸ್ವಪ್ರಯತ್ನದಿಂದ ಬೆಳೆಸಿಕೊಳ್ಳಬೇಕು.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಚೇತನ್ ಸಿಬಿ. ಮುಖ್ಯಾಂಶಗಳು. ದೇಶದ ಜವಳಿ ರಫ್ತು ಶೇಕಡ 1.8% ಹೆಚ್ಚಳ, ಕೇಂದ್ರ ಸಚಿವ ಗಿರಿರಾಜ್ ಸಿಂಗ್. ದೇಶದ ನವೀಕರಿಸಬಹುದಾದ ಇಂಧನ ಸಾಮರ್ಥ್ಯ 288 GW ಏರಿಕೆ, ಕೇಂದ್ರ ಸಚಿವ ಶ್ರೀಪಾದ್ ಯೆಸ್ಸೋ ನಾಯ್ಕ್. ಫಿಲಿಪೈನ್ಸ್ಗೆ ನಾಳೆ ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಭೇಟಿ, ಆಸಿಯಾನ್ ವಿದೇಶಾಂಗ ಸಚಿವರ ಸಭೆಯಲ್ಲಿ ಭಾಗಿ. ಚೀನಾ ಓಪನ್ ಬ್ಯಾಡ್ಮಿಂಟನ್ ಮಹಿಳಾ ಸಿಂಗಲ್ಸ್ ವಿಭಾಗದಲ್ಲಿ ನಾಳೆ ಪಿವಿ ಸಿಂಧು, ಉನ್ನತಿ ಹೂಡಾ ಮುಖಾಮುಖಿ. ವಾರ್ತೆಗಳ ವಿವರ. ಜಾಗತಿಕವಾಗಿ ಎದುರಾಗುವ ಅಡೆತಡೆಗಳು ಮತ್ತು ಭೌಗೋಳಿಕ ರಾಜಕೀಯ ಅಡೆತಡೆಗಳ ಹೊರತಾಗಿಯೂ ಕರಕುಶಲ ವಸ್ತುಗಳು ಸೇರಿದಂತೆ ಭಾರತದ ಜವಳಿ ಮತ್ತು ಉಡುಪುಗಳ ರಫ್ತು 2025-26 325,000 crore rupees ಹೆಚ್ಚಾಗಿದ್ದು ಶೇಕಡ 1.8% ಬೆಳವಣಿಗೆ ದಾಖಲಿಸಿದೆ. 2024-25 ರಫ್ತು 319,000 crore rupees ಹೆಚ್ಚಿತ್ತು. ಲೋಕಸಭೆಯಲ್ಲಿ ಪ್ರಶ್ನೆಯೊಂದಕ್ಕೆ ಲಿಖಿತ ಉತ್ತರ ನೀಡಿದ ಕೇಂದ್ರ ಜವಳಿ ಸಚಿವ ಗಿರಿರಾಜ್ ಸಿಂಗ್, ಜವಳಿ ಮತ್ತು ಉಡುಪು ಕ್ಷೇತ್ರದ ಜಾಗತಿಕ ಸ್ಪರ್ಧಾತ್ಮಕತೆ ಮತ್ತು ರಫ್ತು ಸಿದ್ಧತೆ ಬಲಪಡಿಸಲು ಸರ್ಕಾರ ಹಲವಾರು ಯೋಜನೆಗಳನ್ನು ಜಾರಿಗೆ ತಂದಿದೆ ಮತ್ತು ವಿವಿಧ ಉಪಕ್ರಮಗಳನ್ನು ಕೈಗೊಂಡಿದೆ ಎಂದು ಹೇಳಿದ್ದಾರೆ. ಪ್ರಧಾನಮಂತ್ರಿ ಮೆಗಾ ಇಂಟಿಗ್ರೇಟೆಡ್ ಜವಳಿ ಪ್ರದೇಶಗಳು ಮತ್ತು ಉಡುಪು ಘಟಕಗಳ ಯೋಜನೆ, ಜವಳಿಗೆ ಉತ್ಪಾದನಾ ಸಂಬಂಧಿತ ಪ್ರೋತ್ಸಾಹ ಯೋಜನೆ, ರಾಷ್ಟೀಯ ತಾಂತ್ರಿಕ ಜವಳಿ ಮಿಷನ್, ಜವಳಿ ವಲಯದಲ್ಲಿ ಸಾಮರ್ಥ್ಯವೃದ್ಧಿಗಾಗಿ ಸಮರ್ಥ ಯೋಜನೆ ಮತ್ತು ರಫ್ತು ಉತ್ತೇಜನಾ ಮಿಷನ್ ಅಡಿಯಲ್ಲಿ ಮಾರುಕಟ್ಟೆ ಪ್ರವೇಶ ಬೆಂಬಲ ಮತ್ತು ಬಡ್ಡಿ ಸಬ್ಸಿಡಿ ಸೇರಿದಂತೆ ವಿವಿಧ ಘಟಕಗಳ ಪ್ರಾರಂಭವು ಈ ಉಪಕ್ರಮಗಳಲ್ಲಿ ಸೇರಿವೆ ಎಂದು ಮಾಹಿತಿ ನೀಡಿದ್ದಾರೆ. ದೇಶದಲ್ಲಿ ನವೀಕರಿಸಬಹುದಾದಂತಹ ಇಂಧನ ಸಾಮರ್ಥ್ಯ 2014 76 GW ಈ ವರ್ಷದ ಜೂನ್ 30 ವೇಳೆಗೆ 288 GW ಏರಿಕೆಯಾಗಿದೆ ಎಂದು ಕೇಂದ್ರ ನವೀಕರಿಸಬಹುದಾದಂತಹ ಇಂಧನ ಖಾತೆ ರಾಜ್ಯ ಸಚಿವ ಶ್ರೀಪಾದ್ ಯೆಸ್ಸೋ ನಾಯ್ಕ್ ತಿಳಿಸಿದ್ದಾರೆ. ರಾಜ್ಯಸಭೆಯಲ್ಲಿ ಇಂದು ಪ್ರಶ್ನೆಯೊಂದಕ್ಕೆ ಲಿಖಿತ ಉತ್ತರ ನೀಡಿದ ಸಚಿವರು, ಸೌರಶಕ್ತಿಯ ಸ್ಥಾಪಿತ ಸಾಮರ್ಥ್ಯ 162 GW ಹೆಚ್ಚು, ಪವನ ವಿದ್ಯುತ್ ಸುಮಾರು 58 GW, ಜಲವಿದ್ಯುತ್ 57 GW ಮತ್ತು ಜೈವಿಕ ವಿದ್ಯುತ್ 11 GW ಹೆಚ್ಚು ಎಂದು ಹೇಳಿದ್ದಾರೆ. 2013-14 ಆರ್ಥಿಕ ವರ್ಷದಿಂದ 2025-26 ಆರ್ಥಿಕ ವರ್ಷಕ್ಕೆ ಹೋಲಿಸಿದರೆ ದೇಶದಲ್ಲಿ ನವೀಕರಿಸಬಹುದಾದಂತಹ ಇಂಧನ ವಲಯ ಸುಮಾರು $46 billion ವಿದೇಶಿ ನೇರ ಹೂಡಿಕೆ FDI ಅನ್ನು ಆಕರ್ಷಿಸಿದೆ ಎಂದು ಅವರು ತಿಳಿಸಿದ್ದಾರೆ. ಈ ಅವಧಿಯಲ್ಲಿ 12 ಸಾರ್ವಜನಿಕ ವಲಯದ ಬ್ಯಾಂಕುಗಳು, ಹಣಕಾಸು ಸಂಸ್ಥೆಗಳು ನವೀಕರಿಸಬಹುದಾದಂತಹ ಇಂಧನ ವಲಯಕ್ಕೆ 12 lakh crore rupees ಹೆಚ್ಚು ಹಣವನ್ನು ವಿನಿಯೋಗಿಸಿವೆ ಎಂದು ಸಚಿವ ಶ್ರೀಪಾದ್ ಯೆಸ್ಸೋ ನಾಯ್ಕ್ ಮಾಹಿತಿ ನೀಡಿದ್ದಾರೆ. ಮಾದಕ ದ್ರವ್ಯ ನಿಯಂತ್ರಣ ಬ್ಯೂರೋ NCB 27 ದೇಶಗಳೊಂದಿಗೆ ದ್ವಿಪಕ್ಷೀಯ ಒಪ್ಪಂದಗಳು ಮತ್ತು 19 ದೇಶಗಳೊಂದಿಗೆ ತಿಳಿವಳಿಕೆ ಒಪ್ಪಂದದ ಮೂಲಕ ಮಾದಕ ದ್ರವ್ಯ ನಿಯಂತ್ರಣದಲ್ಲಿ ಅಂತಾರಾಷ್ಟೀಯ ಸಹಕಾರ ಬಲಪಡಿಸಿದೆ ಎಂದು ಕೇಂದ್ರ ಗೃಹ ಖಾತೆ ರಾಜ್ಯ ಸಚಿವ ನಿತ್ಯಾನಂದ ರೈ ಹೇಳಿದ್ದಾರೆ. ಲೋಕಸಭೆಯಲ್ಲಿಂದು ಪ್ರಶ್ನೆಯೊಂದಕ್ಕೆ ಲಿಖಿತ ಉತ್ತರ ನೀಡಿದ ಸಚಿವರು, ಮಾದಕ ದ್ರವ್ಯಗಳ ಅಕ್ರಮ ಸಾಗಾಣೆ ಪರಿಶೀಲಿಸಲು ಮತ್ತು ತಡೆಯಲು ಸರ್ಕಾರ ವಿವಿಧ ಕ್ರಮಗಳನ್ನು ತೆಗೆದುಕೊಂಡಿದೆ. ಮಾದಕ ದ್ರವ್ಯ ಸಾಗಣೆ ಮತ್ತು ಮಾದಕ ದ್ರವ್ಯಗಳ ದುರುಪಯೋಗದ ಸವಾಲನ್ನು ಪರಿಹರಿಸಲು ಮಾದಕ ದ್ರವ್ಯ ನಿಯಂತ್ರಣದ ವಿಷನ್ ಡಾಕ್ಯುಮೆಂಟ್ ಅನ್ನು ಕಳೆದ ತಿಂಗಳು ಬಿಡುಗಡೆ ಮಾಡಲಾಗಿದೆ ಎಂದು ತಿಳಿಸಿದ್ದಾರೆ. ಮ್ಯಾನ್ಮಾರ್, ನೇಪಾಳ, ಥೈಲ್ಯಾಂಡ್, ಶ್ರೀಲಂಕಾ, ಇಂಡೋನೇಷ್ಯಾ, ಸಿಂಗಾಪುರ ಮತ್ತು ಅಮೆರಿಕದಂತಹ ದೇಶಗಳೊಂದಿಗೆ ಮಾದಕ ದ್ರವ್ಯ ಸಂಬಂಧಿತ ವಿಷಯಗಳ ಕುರಿತು ಭಾರತ ನಿಯಮಿತವಾಗಿ ದ್ವಿಪಕ್ಷೀಯ ಮಾತುಕತೆಗಳನ್ನು ನಡೆಸುತ್ತದೆ. NCB ಬಲಪಡಿಸಲು ದೇಶಾದ್ಯಂತ ವಲಯ ಕಚೇರಿಗಳನ್ನು 13-30 ಹೆಚ್ಚಿಸಲಾಗಿದೆ ಎಂದು ಸಚಿವ ನಿತ್ಯಾನಂದ ರೈ ಮಾಹಿತಿ ನೀಡಿದ್ದಾರೆ. ಈಶಾನ್ಯ ಪ್ರದೇಶ ಅಭಿವೃದ್ಧಿ ಸಚಿವ ಜ್ಯೋತಿರಾದಿತ್ಯ ಸಿಂಧಿಯಾ ಮತ್ತು ಮೇಘಾಲಯ ಮುಖ್ಯಮಂತ್ರಿ ಕಾರ್ನಾಡ್ ಸಂಗ್ಮಾ ಅವರು ಲಕಡಾಂಗ್ ಅರಿಶಿನ ಮಿಷನ್ ಗೋಲ್ಡನ್ ಸ್ಪೈಸ್ಗೆ ಚಾಲನೆ ನೀಡಿದರು. ಮಿಷನ್ ಗೋಲ್ಡನ್ ಸ್ಪೈಸ್ ಎಂಬುದು ಸಚಿವಾಲಯದ ಉಪಕ್ರಮವಾಗಿದ್ದು 175 crore rupees ವೆಚ್ಚದ ಯೋಜನೆಯಾಗಿದೆ. ಈ ಸಂದರ್ಭದಲ್ಲಿ ಮಾತನಾಡಿದ ಸಚಿವ ಜ್ಯೋತಿರಾದಿತ್ಯ ಸಿಂಧಿಯಾ, ವಿಶ್ವದ ಅತಿ ಹೆಚ್ಚು ನೈಸರ್ಗಿಕವಾಗಿ ಕಂಡುಬರುವ ಕರ್ಕ್ಯುಮಿನ್ ಅಂಶದೊಂದಿಗೆ ಲಕಡಾಂಗ್ ಅರಿಶಿನವು ತನ್ನ ಅಸಾಧಾರಣ ಗುಣಮಟ್ಟಕ್ಕಾಗಿ ಜಾಗತಿಕವಾಗಿ ಮೆಚ್ಚುಗೆಯನ್ನು ಪಡೆದಿದೆ. ಇದು ಭಾರತದ ಅತ್ಯಂತ ವಿಶಿಷ್ಟ ಕೃಷಿ ಸಂಪತ್ತಿನಲ್ಲಿ ಒಂದಾಗಿದೆ ಎಂದು ಹೇಳಿದ್ದಾರೆ. ಈ ಯೋಜನೆಯು 7,000 hectares ಕೃಷಿಯನ್ನು ವಿಸ್ತರಿಸುತ್ತದೆ, ರೈತರ ಆದಾಯವನ್ನು ದ್ವಿಗುಣಗೊಳಿಸುತ್ತದೆ, 3,000 crore ಮಹಿಳಾ ನೇತೃತ್ವದ ಉದ್ಯೋಗಗಳನ್ನು ಸೃಷ್ಟಿಸುತ್ತದೆ ಮತ್ತು 2028-29 ಆರ್ಥಿಕ ವರ್ಷದ ವೇಳೆಗೆ 100 crore ಮೌಲ್ಯದ ಲಕಡಾಂಗ್ ಅರಿಶಿನ ಆರ್ಥಿಕತೆಯನ್ನು ನಿರ್ಮಿಸುತ್ತದೆ ಎಂದು ತಿಳಿಸಿದ್ದಾರೆ. ಸಾಮಾಜಿಕ ಹೋರಾಟಗಾರ ಸೋನಂ

0: ವಾಂಗ್ಚುಕ್ ಅವರನ್ನು ದೆಹಲಿಯ ಸರ್ಫತ್ ಜಂಗ್ ಆಸ್ಪತ್ರೆಯಿಂದ ಗುರುಗ್ರಾಮದ ಮೇದಾಂತ ಆಸ್ಪತ್ರೆಗೆ ತಕ್ಷಣ ಸ್ಥಳಾಂತರಿಸುವಂತೆ ದೆಹಲಿ ಹೈಕೋರ್ಟ್ ಆದೇಶ ನೀಡಿದೆ. ಸೋನಂ ವಾಂಗ್ಚುಕ್ ಅವರ ಪತ್ನಿ ಗೀತಾಂಜಲಿ ಆಂಗ್ಮು ಸಲ್ಲಿಸಿದ್ದ ಅರ್ಜಿ ವಿಚಾರಣೆ ನಡೆಸಿದ ದೆಹಲಿ ಹೈಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಡಿಕೆ ಉಪಾಧ್ಯಾಯ ಮತ್ತು ನ್ಯಾಯಮೂರ್ತಿ ತೇಜಸ್ ಕರಿಯ ಅವರನ್ನು ಒಳಗೊಂಡ ನ್ಯಾಯಪೀಠ ಈ ಆದೇಶ ನೀಡಿದೆ. ವಾಂಗ್ಚುಕ್ ಅವರನ್ನು ದಿನದ 24 ಗಂಟೆ ಮೇಲ್ವಿಚಾರಣೆ ಮಾಡಲು ತಜ್ಞರ ತಂಡವನ್ನು ರಚಿಸುವಂತೆ ಮೇದಾಂತ ಆಸ್ಪತ್ರೆಯ ನಿರ್ದೇಶಕರಿಗೆ ನ್ಯಾಯಪೀಠ ನಿರ್ದೇಶನ ನೀಡಿತು. ಅಲ್ಲದೆ ಗೀತಾಂಜಲಿ ಆಂಗ್ಮು ಅವರು ಬಯಸಿದಾಗಲೆಲ್ಲ ಆಸ್ಪತ್ರೆಯಲ್ಲಿ ತಮ್ಮ ಪತಿಯನ್ನು ಭೇಟಿ ಮಾಡಲು ಅವಕಾಶ ನೀಡಬೇಕೆಂದು ಹೈಕೋರ್ಟ್ ಆದೇಶ ನೀಡಿದೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ನೀಟ್ ಯುಜಿ 2026 ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣದ ವಿರುದ್ದ ನವದೆಹಲಿಯಲ್ಲಿ ನಿನ್ನೆ ನಡೆದ ಪ್ರತಿಭಟನೆ ವೇಳೆ ಪ್ರತಿಭಟನಾಕಾರರ ವಿರುದ್ದ ಪೊಲೀಸ್ ಪಡೆಗಳು ಪೆಲೆಟ್ ಗನ್ಗಳನ್ನು ಬಳಸಿವೆ ಎಂದು ಹೇಳುವ ಮೂಲಕ ಸಾಮಾಜಿಕ ಮಾಧ್ಯಮ ಪೋಸ್ಟರ್ಗಳನ್ನು ಸರ್ಕಾರ ತಳ್ಳಿಹಾಕಿದೆ. ಪ್ರತಿಭಟನಾಕಾರರ ವಿರುದ್ದ ಪೊಲೀಸರು ಮೊಳೆಗಳು ಅಳವಡಿಸಲಾದ ಲಾಠಿಗಳನ್ನು ಬಳಸಿದ್ದಾರೆ ಎಂದು ಆರೋಪಿಸಿರುವ ಸಾಮಾಜಿಕ ಮಾಧ್ಯಮ ಹೇಳಿಕೆಗಳನ್ನು ಸರ್ಕಾರ ನಿರಾಕರಿಸಿದೆ. ಕೇಂದ್ರ ಸರ್ಕಾರದ ವಾರ್ತಾ ಶಾಖೆಯ ಸತ್ಯಶೋಧನಾ ಘಟಕವು ಈ ಹೇಳಿಕೆಗಳು ನಕಲಿ ಎಂದು ಸ್ಪಷ್ಟಪಡಿಸಿದೆ. ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಅವರು ನಾಳೆ ತಮಿಳುನಾಡಿನ ಕೊಯಮತ್ತೂರು ಮತ್ತು ತಿರುಪೂರ್ಗೆ ಭೇಟಿ ನೀಡಲಿದ್ದಾರೆ. ತಮ್ಮ ಭೇಟಿಯ ವೇಳೆ ಅವರು ಕೊಯಮತ್ತೂರಿನ ಜಿಕೆಎನ್ಎಂ ನರ್ಸಿಂಗ್ ಕಾಲೇಜಿನ ಉದ್ಘಾಟನಾ ಸಮಾರಂಭದಲ್ಲಿ ಭಾಗಿಯಾಗಲಿದ್ದಾರೆ. ಬಳಿಕ ತಿರುಪೂರಿನ ಅವಿನಾಶಿನಲ್ಲಿರುವಂತಹ ಅವಿನಾಶಿ ಲಿಂಗೇಶ್ವರ ಶಿವನ ದೇಗುಲಕ್ಕೆ ಅವರು ಭೇಟಿ ನೀಡಲಿದ್ದಾರೆ. ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ನಾಳೆಯಿಂದ ಫಿಲಿಪೈನ್ಸ್ನ ಮನಿಲಾಕ್ಕೆ 2 ದಿನಗಳ ಭೇಟಿಯನ್ನು ನೀಡಲಿದ್ದು ಆಸಿಯಾನ್ ಭಾರತ ಪೂರ್ವ ಏಷ್ಯಾ ಶೃಂಗಸಭೆ ಮತ್ತು ಆಸಿಯಾನ್ ಪ್ರಾದೇಶಿಕ ಸಭೆ ಸೇರಿದಂತೆ ಆಸಿಯಾನ್ ವಿದೇಶಾಂಗ ಸಚಿವರ ಮಟ್ಟದ ಸಭೆಯಲ್ಲಿ ಭಾಗಿಯಾಗಲಿದ್ದಾರೆ. ಆಸಿಯಾನ್ ಸಂಬಂಧಿತ ಸಭೆಗಳ ಹೊರತಾಗಿ ವಿದೇಶಾಂಗ ಸಚಿವರು ಆಸ್ಟ್ರೇಲಿಯಾ, ಜಪಾನ್ ಮತ್ತು ಅಮೆರಿಕದ ವಿದೇಶಾಂಗ ಸಚಿವರೊಂದಿಗೆ ಕ್ವಾಡ್ ವಿದೇಶಾಂಗ ಸಚಿವರ ಸಭೆಯಲ್ಲಿ ಭಾಗಿಯಾಗಲಿದ್ದಾರೆ. ಈ ವೇಳೆ ಅವರು ದ್ವಿಪಕ್ಷೀಯ ಸಭೆಗಳನ್ನು ನಡೆಸುವ ನಿರೀಕ್ಷೆ ಇದೆ. ಈ ಭೇಟಿಯು ಆಕ್ಟ್ ಈಸ್ಟ್ ನೀತಿಯ ಅಡಿಯಲ್ಲಿ ಆಸಿಯಾನ್ನೊಂದಿಗೆ ಭಾರತದ ಆಳವಾದ ಸಂಬಂಧವನ್ನು ಒತ್ತಿ ಹೇಳುತ್ತದೆ ಮತ್ತು ಆಸಿಯಾನ್ ಭಾರತ ಸಮಗ್ರ ಕಾರ್ಯತಂತ್ರದ ಪಾಲುದಾರಿಕೆಯನ್ನು ಮತ್ತಷ್ಟು ಬಲಪಡಿಸುವ ತನ್ನ ಬಲವಾದ ಬದ್ಧತೆಯನ್ನು ಪುನರುಚ್ಚರಿಸುತ್ತದೆ ಎಂದು ವಿದೇಶಾಂಗ ಸಚಿವಾಲಯ ತಿಳಿಸಿದೆ. ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಸಚಿವಾಲಯ ಇಂದು ಜೆಮ್ಸ್ ಆಫ್ ಇಂಡಿಯಾ ಚಾಲೆಂಜ್ನ ಪ್ರಾಯೋಗಿಕ ಹಂತವನ್ನು ಪ್ರಾರಂಭಿಸಿದೆ. ಇದು ತಳಮಟ್ಟದ ಡಿಜಿಟಲ್ ಸೃಜನಕಾರರನ್ನು ಗುರುತಿಸಲು, ಪೋಷಿಸಲು ಮತ್ತು ಉತ್ತೇಜಿಸಲು ರಾಷ್ಟ್ರವ್ಯಾಪಿ ಉಪಕ್ರಮವಾಗಿದೆ. ವೇವ್ಸ್ ಒಟಿಟಿ ಅಡಿಯಲ್ಲಿ ಮೈ ವೇವ್ಸ್ ವೇದಿಕೆಯಲ್ಲಿ ಆರಂಭಿಸಲಾದ ಈ ಸ್ಪರ್ಧೆಯು ನಾಗರಿಕರು ತಮ್ಮ ಜಿಲ್ಲೆಗಳ ವಿಶಿಷ್ಟ ಕಥೆಗಳು ಮತ್ತು ಸಾಂಸ್ಕೃತಿಕ ಪರಂಪರೆಯನ್ನು ಪ್ರದರ್ಶಿಸುವ ಕಿರು ವಿಡಿಯೋಗಳನ್ನು ರಚಿಸಲು ಆಹ್ವಾನಿಸುತ್ತದೆ. ಭಾಗಿಯಾಗುವವರು ಆಗಸ್ಟ್ 1-31 ಮೈ ವೇವ್ಸ್ ವೇದಿಕೆಯಲ್ಲಿ ಮೈ ವೇವ್ಸ್ ವಿಭಾಗದ ಮೂಲಕ 1-3 ನಿಮಿಷಗಳ ವಿಡಿಯೋಗಳನ್ನು ಸಲ್ಲಿಸಬಹುದು. ಪ್ರಾಯೋಗಿಕ ಹಂತವು ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳು, ಅರುಣಾಚಲ ಪ್ರದೇಶ, ಚಂಡೀಗಢ, ದಾದ್ರಾ ಮತ್ತು ನಗರ ಹವೇಲಿ, ದಮನ್ ಮತ್ತು ಡಿಯು, ಗೋವಾ ಮತ್ತು ಲಡಾಖ್ ಅನ್ನು ಒಳಗೊಂಡಿದೆ. ಈ ಉಪಕ್ರಮವು ಪ್ರತಿ ಜಿಲ್ಲೆಗೆ 20 ಸೃಜನಕಾರರಿಗೆ ತಲಾ 50,000 ರೂಪಾಯಿಗಳ ಜಿಲ್ಲಾ ಮಟ್ಟದ ಪ್ರಶಸ್ತಿ, 2,00,000 ರೂಪಾಯಿಗಳ ರಾಜ್ಯ ಮಟ್ಟದ ಪ್ರಶಸ್ತಿ ಮತ್ತು ರಾಷ್ಟ್ರವ್ಯಾಪಿ ಬಿಡುಗಡೆಯ ಸಮಯದಲ್ಲಿ 5,00,000 ರೂಪಾಯಿಗಳ ರಾಷ್ಟೀಯ ಪ್ರಶಸ್ತಿಗಳನ್ನು ನೀಡಲಾಗುತ್ತದೆ. ಇದರ ಯಶಸ್ಸಿನ ಆಧಾರದ ಮೇಲೆ ಕಾರ್ಯಕ್ರಮಗಳನ್ನು ಎಲ್ಲಾ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿಗೆ ವಿಸ್ತರಣೆ ಮಾಡಲಾಗುವುದು ಎಂದು ಸಚಿವಾಲಯ ತಿಳಿಸಿದೆ. ಚೀನಾ ಓಪನ್ ಬ್ಯಾಡ್ಮಿಂಟನ್ನಲ್ಲಿ ಭಾರತದ HS ಪ್ರಣಾಯ್ ಚಾಂಗ್ಝೌನಲ್ಲಿ ಇಂದು ಮಲೇಷ್ಯಾದ ಲಿಯಾಂಗ್ ಜುನ್ ಹಾವೋ ವಿರುದ್ಧ 21-10, 21-14 ಅಂತರದಲ್ಲಿ ಸೋತ ನಂತರ ಪಂದ್ಯಾವಳಿಯಿಂದ ಹೊರಬಿದ್ದರು. ಭಾರತದ ಶಟ್ಲರ್ ಪಿವಿ ಸಿಂಧು ನಾಳೆ ನಡೆಯುವ ಮಹಿಳಾ ಸಿಂಗಲ್ಸ್ ವಿಭಾಗದ 32ನೇ ಸುತ್ತಿನ ಪಂದ್ಯದಲ್ಲಿ ಭಾರತದವರೇ ಆದ ಉನ್ನತಿ ಹುಡಾ ಅವರನ್ನು ಎದುರಿಸಲಿದ್ದಾರೆ. ದೇವಿಕಾ ಸಿಹಾ ಕೂಡ ಮಹಿಳಾ ಸಿಂಗಲ್ಸ್ ವಿಭಾಗದಲ್ಲಿ ಸ್ಪರ್ಧಿಸಲಿದ್ದಾರೆ. ಪುರುಷರ ಡಬಲ್ಸ್ ವಿಭಾಗದಲ್ಲಿ MR ಅರ್ಜುನ್ ಮತ್ತು ಹರಿಹರನ್ ಅಂಸಾ ಕರುಣನ್ ಸ್ಪರ್ಧೆಗೆ ಇಳಿಯಲಿದ್ದಾರೆ. ತನಿಷಾ ಕ್ರಾಸ್ಟ್ ಮತ್ತು ಧ್ರುವ್ ಕಪಿಲ, ರೋಹನ್ ಕಪೂರ್ ಮತ್ತು ಋತ್ವಿಕಾ ಶಿವಾನಿ ಗಡ್ಡೆ ಮೆಷರ್ ಡಬಲ್ಸ್ನಲ್ಲಿ ಭಾರತವನ್ನು ಪ್ರತಿನಿಧಿಸಲಿದ್ದಾರೆ. ಹಾರ್ಮೋನ್ ಜಲಸಂಧಿಯ ಮೇಲೆ ನಿಯಂತ್ರಣ ಸಾಧಿಸುವ ನಿಟ್ಟಿನಲ್ಲಿ ಇರಾನ್ ಮತ್ತು ಅಮೆರಿಕ ಸತತ 10ನೇ ದಿನವೂ ಪರಸ್ಪರ ವಾಯುದಾಳಿಗಳನ್ನು ನಡೆಸಿವೆ. ಹಾರ್ಮೋನ್ ಜಲಸಂಧಿಯಲ್ಲಿ ಚಲಿಸುತ್ತಿದ್ದ ತೈಲ ನೌಕೆಯೊಂದರ ಮೇಲೆ ಇರಾನ್ ದಾಳಿ ನಡೆಸಿದೆ. ಇನ್ನೊಂದೆಡೆ ಈ ಪ್ರಮುಖ ಸಮುದ್ರ ಮಾರ್ಗದ ಮೇಲಿನ ನಿಯಂತ್ರಣಕ್ಕಾಗಿ ಎರಡೂ ದೇಶಗಳ ನಡುವಿನ ಹೋರಾಟ ತೀವ್ರಗೊಂಡಂತೆ ಇರಾನ್ನ ಒಳಗಿನ ಗುರಿಗಳ ಮೇಲೆ ಅಮೆರಿಕ ಮತ್ತೊಂದು ಸುತ್ತಿನ ವಾಯುದಾಳಿ ನಡೆಸಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ದೇಶದ ಜವಳಿ ರಫ್ತು ಶೇಕಡಾ 1.8% ಹೆಚ್ಚಳ, ಕೇಂದ್ರ ಸಚಿವ ಗಿರಿರಾಜ್ ಸಿಂಗ್. ದೇಶದ ನವೀಕರಿಸಬಹುದಾದಂತಹ ಇಂಧನ ಸಾಮರ್ಥ್ಯ 288 GW ಏರಿಕೆ, ಕೇಂದ್ರ ಸಚಿವ ಶ್ರೀಪಾದ್ ಯೆಸ್ಸೋ ನಾಯ್ಕ್. ಫಿಲಿಪೈನ್ಸ್ಗೆ ನಾಳೆ ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಭೇಟಿ, ಆಸಿಯಾನ್ ವಿದೇಶಾಂಗ ಸಚಿವರ ಸಭೆಯಲ್ಲಿ ಭಾಗಿ. ಚೀನಾ ಓಪನ್ ಬ್ಯಾಡ್ಮಿಂಟನ್ ಮಹಿಳಾ ಸಿಂಗಲ್ಸ್ ವಿಭಾಗದಲ್ಲಿ ನಾಳೆ ಪಿವಿ ಸಿಂಧು, ಉನ್ನತಿ ಹುಡಾ ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05.
3: ಪಿಎಂ ಜಯ್ ಅಬ್ ಗರೀಬೋ ಕೆ ಜಯ ಬನ್ ಗಯಿ ಹೈ.

0: ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನ ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455555ಕ್ಕೆ ಕರೆ ಮಾಡಿ. ನೀವು ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೇ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೇ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ. ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.
1: ನಮಸ್ತೆ, ಶುಭ ಸಂಜೆ. ಮತ್ತೊಮ್ಮೆ ಎಲ್ಲ ಆತ್ಮೀಯ ಕೇಳುಗರಿಗೆ ಗಾನ ಭಜನ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಹಾಗೆ ಈ ಒಂದು ತಾಳ್ಮೆ ನಮ್ಮ ಜೀವನದ ನೆಮ್ಮದಿಗೆ ಬೇಕೇ ಬೇಕು ಅಂತ ಹೇಳಿದ್ರು ಕೂಡ ಅದು ಮಾತ್ರ ನಮ್ಮಿಂದ ದೂರ ಆಗ್ತಾ ಇರುತ್ತೆ, ನಾವು ಕಳ್ಕೊಳ್ತಾ ಇರ್ತೀವಿ. ಇದಕ್ಕೆ ಮುಖ್ಯ ಕಾರಣಗಳನ್ನ ನೋಡೋದಾದ್ರೆ ಅತಿಯಾದಂತಹ ನಮ್ಮ ಒತ್ತಡ ಮತ್ತು ಮಾನಸಿಕ ಒಂದು ಆಯಾಸ ಅನ್ನೋದು ಕೂಡ ತಾಳ್ಮೆಯನ್ನು ಕಳೆದುಕೊಳ್ಳೋಕೆ ಕಾರಣಗಳಾಗುತ್ತೆ. ಹಾಗೆ ಅತಿಯಾದ ನಿರೀಕ್ಷೆಗಳನ್ನ ಏನಾದರೂ ನಾವು ನಮ್ಮ ಜೀವನದಲ್ಲಿ ಇಟ್ಕೊಂಡಾಗ, ನಿರೀಕ್ಷೆಗಳು ಏನಾದರೂ ಈಡೇರದೇ ಇದ್ದಾಗ ಕೂಡ ನಮ್ಮ ತಾಳ್ಮೆಯನ್ನು ನಾವು ಕೆಡಿಸ್ಕೊಳ್ತೀವಿ. ಹಾಗೆ ನಿದ್ರೆಯ ಕೊರತೆ ಮತ್ತು ದೈಹಿಕವಾದಂಥ ಆಯಾಸ ಆದಾಗಲೂ ಕೂಡ ತಾಳ್ಮೆಯನ್ನು ಕಳೆದುಕೊಳ್ಳುವಂತಹ ಸಂದರ್ಭಗಳಿರುತ್ತೆ. ಇನ್ನು ಪರಿಸ್ಥಿತಿ ನಮ್ಮ ಹತೋಟಿಯಲ್ಲಿ ಇಲ್ಲದೇ ಇರುವಾಗ, ಯಾವಾಗ ನಮ್ಮ ಪರಿಸ್ಥಿತಿಯನ್ನು ನಾವು ಅರ್ಥ ಮಾಡಿಕೊಳ್ಳದೆ ನಮ್ಮ ಲಿಮಿಟೇಷನ್ಸ್ನ ನಾವು ಇಟ್ಕೊಳ್ಳೋದಕ್ಕಾಗಲ್ಲೋ ಆಗ ಕೂಡ ನಾವು ಕಳ್ಕೊಳ್ತೀವಿ. ಹಾಗೆ ಇನ್ನೊಂದು ಭಾವನೆಗಳ ಅತಿಯಾದಂತಹ ಭಾರ ಅಂತೆ. ಸೊ ಯಾವಾಗ ನಾವು ಭಾವುಕ ಜೀವಿಯಾಗಿರ್ತೀವಿ, ಕೆಲವೊಮ್ಮೆ ನಾವು ಆ ಭಾರದಲ್ಲಿ ತಾಳ್ಮೆಯನ್ನು ಕಳೆದುಕೊಳ್ತೀವಿ. ಯಾವುದೇ ಕಾರಣಕ್ಕೂ ಕೂಡ ನಾವು ತಾಳ್ಮೆಯನ್ನು ಕಳೆದುಕೊಳ್ಳೋದಿಲ್ಲ. ತಾಳ್ಮೆಯ ಆರೋಗ್ಯಕ್ಕೆ ಬೇಕಾದಂತಹ ಎಲ್ಲ ಕ್ರಮಗಳನ್ನ ಕೈಗೊಂಡು ತಾಳ್ಮೆ ನಮ್ಮ ಜೊತೆ ಇಟ್ಕೊಳ್ತೀವಿ ಅಂತ ಹೇಳ್ತಾ ಈಗ ಕೇಳಿ ಬಚ್ಚನ್ ಚಿತ್ರದಿಂದ ವಿಜಯ್ ಪ್ರಕಾಶ್ ಅವರ ಧ್ವನಿಯಲ್ಲಿ, ಕವಿರಾಜ್ ಅವರ ರಚನೆ, ವಿ ಹರಿಕೃಷ್ಣ ಅವರ ಸಂಗೀತ ಸಂಯೋಜನೆ ಇರುವಂತಹ ಗೀತೆ

ನಮ್ಮ ಜೀವನದ ಸಂತೋಷದ ಅಸ್ತ್ರವಾದಂತಹ ತಾಳ್ಮೆ ಸದಾ ನಮ್ಮದಾಗಿರಲಿ. ಹಾಗೆ ಈ ತಾಳ್ಮೆ ಬಗ್ಗೆ ಒಬ್ಬ ವಿಜ್ಞಾನಿ ಹೀಗೆ ಹೇಳಿದ್ದಾರೆ, ತಾಳ್ಮೆ ಎಂಬುದು ದುರ್ಬಲತೆಯಲ್ಲ, ಅದು ಮನುಷ್ಯನನ್ನ ದೀರ್ಘಕಾಲ ಅಸ್ಥಿರವಾಗಿ ನಿಲ್ಲಿಸುವಂತಹ ಪ್ರಬಲವಾದಂತಹ ಶಕ್ತಿ ಅಂತ ಹೇಳಿರೋರು ನಮ್ಮ ವಿಜ್ಞಾನಿ ಆಲ್ಬರ್ಟ್ ಐನ್ಸ್ಟೈನ್ ಅವರು. ಖಂಡಿತ ಅಂತಹ ಒಂದು ತಾಳ್ಮೆ ನಮ್ಮೆಲ್ಲರದು ಕೂಡ ಆಗಲಿ, ಜೀವನ ನೆಮ್ಮದಿಯಾಗಿ ಸಂತೋಷವಾಗಿರಲಿ ಅಂತ ಹೇಳ್ತಾ ಈ ದಿನದ ನಮ್ಮ ಗಾನ ಭಜನ ಕಾರ್ಯಕ್ರಮ ಮುಗಿಸುವಂತಹ ಸಮಯ ಇದಾಗಿದೆ. ಈ ಕಾರ್ಯಕ್ರಮದ ಕೊನೆಯ ಗೀತೆಯಾಗಿ ಇದೀಗ ಮಿಲನ ಚಿತ್ರದಿಂದ ಸೋನ್ ನಿಗಮ್ ಅವರ ಧ್ವನಿಯಲ್ಲಿ ಜಯಂತ್ ಕಾಯ್ಕಿನಿಯವರ ರಚನೆ, ಮನುಮೂರ್ತಿಯವರ ಸಂಗೀತ ಸಂಯೋಜನೆ ಇದೆ.

ಸಮಯಾಗಿದೆ 7:57:14. ನಿಮ್ಮೆಲ್ಲರ ಸಂದೇಶಗಳು ನಮ್ಮನ್ನ ತಲುಪಿದೆ. ಇದೀಗ ಸಂದೇಶಗಳನ್ನ ಓದುವಂತಹ ಸಮಯದಲ್ಲಿ ಮಾಧವನ್ ಚೆನ್ನೈಯಿಂದ ಸಂದೇಶ ಕಳಿಸಿದ್ದಾರೆ, ಹಾಗೆ ಶ್ರೀ ಹೋವಳೆ ಲಕ್ಷ್ಮೀ ಚಂದ್ರಶೇಖರ್ ವಿದ್ಯಾನಗರಿಂದ ಸಂದೇಶ ಕಳಿಸಿದ್ದಾರೆ, ಹಾಗೆ ಸಂದೇಶ ಕಳಿಸಿದ್ದಾರೆ ನಂಬರ್ NV22 4982. ಮಂಜುನಾಥ್ ಪಿ ಕಾಳತಮ್ಮನ ಹಳ್ಳಿಯಿಂದ ಸಂದೇಶ ಕಳಿಸಿದ್ದಾರೆ, ಹಾಗೆ ಸಂದೇಶ ಕಳಿಸಿದ್ದಾರೆ ಗೀತಾ ಜೋಶಿ ಕಲಬುರಗಿಯಿಂದ. ಇನ್ನು ಹಲಸೂರು ರಾಜೇಶ್ ಅವರು ಕೂಡ ಸಂದೇಶ ಕಳಿಸಿದ್ದಾರೆ, ಮಯೂರ ಕೋಟಿ ಅವರು ಸಂದೇಶ ಕಳಿಸಿದ್ದಾರೆ, ತೀರ್ಥೇಶ್ ಚನ್ನಪಟ್ಟಣದಿಂದ ಸಂದೇಶ ಕಳಿಸಿದ್ದಾರೆ, ಹಟ್ಟಿ ಚಿನ್ನದ ಗಣಿಯಿಂದ ಅಮರಗುಂಡಪ್ಪ ಅಂಗಡಿ ಅವರು ಸಂದೇಶ ಕಳಿಸಿದ್ದಾರೆ, ಹಾಗೆ ಹರೀಶ್ ಮಲ್ಲೇಶ್ವರ ಅವರು ಸಂದೇಶ ಕಳಿಸಿದ್ದಾರೆ, ಬಾಬು ಮಲ್ಲಪ್ಪನಹಳ್ಳಿ ವಾಣಿಶ್ರೀ ಧಾರವಾಡದಿಂದ ಸಂದೇಶ ಕಳಿಸಿದ್ದಾರೆ, ಚನ್ನಪ್ಪ ಜೆ ಪಿ ನಗರಿಂದ ಸಂದೇಶ ಕಳಿಸಿದರೆ, ಇನ್ನು ಕವಿತಾ ಶ್ರೀನಿವಾಸ್ ವೈಎಸ್ ಕಾಲೋನಿ ಧಾರವಾಡದಿಂದ ಸಂದೇಶ ಕಳಿಸಿದ್ದಾರೆ, ಗುಳೇದ ಗುಡ್ಡಯಿಂದ ವಿರೂಪಾಕ್ಷ ಮತ್ತು ಕುಟುಂಬದವರು ಸಂದೇಶ ಕಳಿಸಿದ್ದಾರೆ, ಹಾಗೆ ನಂಬರ್ NV06240 ಅವರು ಸಂದೇಶ ಕಳಿಸಿದ್ದಾರೆ, ನಿರ್ಮಲಾ ಅವರು ಗುರುಗುಂಟೆಪಾಳ್ಯದಿಂದ, ಇಂಡಿ ತಾಲೂಕಿನ ಹಿಂಗಣಿಯಿಂದ ಚಿದಾನಂದ ಕಲ್ಯಾಣಿ ಪತ್ತಾರ ಅವರು ಸಂದೇಶ ಕಳಿಸಿದ್ದಾರೆ, ಹಾಗೆ ಹನುಮಂತಪ್ಪ ಹುಲಗಮ್ಮನ ಅವರು ಕೂಡ ಸಂದೇಶ ಕಳಿಸಿದ್ದಾರೆ, ಕಲಬುರಗಿ ಜಿಲ್ಲೆ ಕಡಗಂಚಿಯಿಂದ ಧರ್ಮಣ್ಣ ಧನ್ಯ ಅವರು ಸಂದೇಶ ಕಳಿಸಿದ್ದಾರೆ, ಕೌಸಲ್ಯ ಭನಿಶಂಕರಿಯಿಂದ ಹಾಗೆಯೇ ಸಂದೇಶ ಕಳಿಸಿದ್ದಾರೆ, ಎಸ್ ರಾಜು ಚಿಕ್ಕ ಅಂಕನಹಳ್ಳಿಯಿಂದ. ಹಾಗೆ ಎಲ್ಲರೂ ಸಂದೇಶ ಕಳಿಸಿ ಈ ದಿನದ ಓಲ್ಡ್ ಇಸ್ ಗೋಲ್ಡ್ ಕನ್ನಡ ರತ್ನಭಂಡಾರ ಮತ್ತು ಗಾನ ಬಜಾನದ ಕಾರ್ಯಕ್ರಮಗಳು ಇಷ್ಟ ಆಯಿತು ಅಂತ ಹೇಳಿದ್ರ ಎಲ್ಲರ ಅನಿಸಿಕೆಗಳಿಗೆ ಧನ್ಯವಾದಗಳನ್ನ ಹೇಳುವಂತಹ ಸಮಯ. ಹಾಗೆ 8:02 ನಿಮ್ಮ ಇಷ್ಟದಾಗಿ ತೆಗೆಳ್ನ ನೀವು ಕೇಳಬೇಕನ್ನೇ ಗೊತ್ತಿದೆ ಅಲ್ವಾ? ನಮ್ಮ ಒಂದು ದೂರವಾಣಿ ಸಂಖ್ಯೆಗೆ ಕರೆ ಮಾಡುವುದರ ಮೂಲಕ ನಿಮ್ಮ ನೆಚ್ಚಿನ ಗೀತೆಯನ್ನು ಕೇಳಬಹುದು. ಮೊಬೈಲ್ ತಗೊಂಡು ಕರೆ ಮಾಡಲಿಕ್ಕೆ ರೆಡಿ ಆಗಿರಿ. ಇನ್ನು ಕೆಲವೇ ಕ್ಷಣಗಳಲ್ಲಿ ನಿಮ್ಮ ನೆಚ್ಚಿನ ಗೀತೆಯನ್ನು ಆಕಾಶವಾಣಿಯ ವಿವಿಧ ಭಾರತಿ 102.9 ಅಲ್ಲಿ ಕೇಳಬಹುದು.

0: ಸಮಯ ಆಗ್ತಿದೆ ಇನ್ನೇನು 8 ಗಂಟೆ. ಇದು ವಿದ್ಯಾರ್ಥಿ ಆಕಾಶವಾಣಿ ಕನ್ನಡ. ಈಗ ಕೇಳಿ ಸುದ್ದಿ ಮುಖ್ಯಾಂಶಗಳು.
1: ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ನಾಳೆಯಿಂದ ಫಿಲಿಪೈನ್ಸ್ನ ಮನಿಲಾಕ್ಕೆ 2 ದಿನಗಳ ಭೇಟಿ ನೀಡಲಿದ್ದು, ಆಸಿಯಾನ್ ಭಾರತ ಪೂರ್ವ ಏಷ್ಯಾ ಶೃಂಗಸಭೆ ಮತ್ತು ಆಸಿಯಾನ್ ಪ್ರಾದೇಶಿಕ ಸಭೆ ಸೇರಿದಂತೆ ಆಸಿಯಾನ್ ವಿದೇಶಾಂಗ ಸಚಿವರ ಮಟ್ಟದ ಸಭೆಯಲ್ಲಿ ಭಾಗಿಯಾಗಲಿದ್ದಾರೆ. ಸಾಮಾಜಿಕ ಹೋರಾಟಗಾರ ಸೋನಂ ವಾಂಗ್ಚುಕ್ ಅವರನ್ನು ದೆಹಲಿಯ ಸಫ್ತರ್ಜಂಗ್ ಆಸ್ಪತ್ರೆಯಿಂದ ಗುರುಗ್ರಾಮದ ಮೇದಾಂತ ಆಸ್ಪತ್ರೆಗೆ ತಕ್ಷಣ ಸ್ಥಳಾಂತರಿಸುವಂತೆ ದೆಹಲಿ ಹೈಕೋರ್ಟ್ ಆದೇಶ ನೀಡಿದೆ. ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಸಚಿವಾಲಯ ಇಂದು ಜೆಮ್ಸ್ ಆಫ್ ಇಂಡಿಯಾ ಚಾಲೆಂಜ್ನ ಪ್ರಾಯೋಗಿಕ ಹಂತವನ್ನು ಪ್ರಾರಂಭ ಮಾಡಿದೆ. ವೇವ್ಸ್ ಒಟಿಟಿ ಅಡಿಯಲ್ಲಿ ಮೈ ವೇವ್ಸ್ ವೇದಿಕೆಯಲ್ಲಿ ಆರಂಭಿಸಲಾದಂತಹ ಈ ಸ್ಪರ್ಧೆಯು ನಾಗರಿಕರು ತಮ್ಮ ಜಿಲ್ಲೆಗಳ ವಿಶಿಷ್ಟ ಕಥೆಗಳು ಮತ್ತು ಸಾಂಸ್ಕೃತಿಕ ಪರಂಪರೆಯನ್ನು ಪ್ರದರ್ಶಿಸುವ ಕಿರು ವಿಡಿಯೋಗಳನ್ನು ರಚಿಸಲು ಆಹ್ವಾನಿಸುತ್ತದೆ. ಮುಂಬರುವ ಓಣಂ ಹಬ್ಬದ ಸಮಯದಲ್ಲಿ ಪ್ರಯಾಣಿಕರ ಹೆಚ್ಚುವರಿ ದಟ್ಟಣೆಯನ್ನು ನಿವಾರಿಸಲು ದಕ್ಷಿಣ ರೈಲ್ವೆಯು ಕೇರಳಂನ ಎರ್ನಾಕುಲಂ ಮತ್ತು ಬೆಂಗಳೂರಿನ ಸರ್ ಎಂ ವಿಶ್ವೇಶ್ವರಯ್ಯ ಟರ್ಮಿನಲ್ ನಡುವೆ ವಿಶೇಷ ಸಾಪ್ತಾಹಿಕ ಎಕ್ಸ್ಪ್ರೆಸ್ ರೈಲುಗಳ ಕಾರ್ಯಾಚರಣೆ ನಡೆಸಲಿದೆ. ಭಾರತ ಸರ್ಕಾರದ ಯುವಜನ ಸೇವಾ ಮತ್ತು ಕ್ರೀಡಾ ಇಲಾಖೆಯ ಅಧೀನದಲ್ಲಿ ಬರುವ ಮೈ ಭಾರತ್ ಪೋರ್ಟಲ್ನಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇದುವರೆಗೆ 42,788 ಮಂದಿ ಮತ್ತು 156 ಯೂತ್ ಕ್ಲಬ್ಗಳು ನೋಂದಣಿಯಾಗಿವೆ ಎಂದು ಜಿಲ್ಲಾಧಿಕಾರಿ ತಿಳಿಸಿದ್ದಾರೆ. ರಸ್ತೆ ಅಪಘಾತಕ್ಕೆ ಒಳಗಾದವರಿಗೆ ಮೊದಲ 7 ದಿನಗಳವರೆಗೆ 2.5 ಲಕ್ಷ ರೂಪಾಯಿಗಳವರೆಗೆ ಉಚಿತ ಚಿಕಿತ್ಸೆ ನೀಡುವ ಯೋಜನೆಯನ್ನು ಜಾರಿಗೊಳಿಸುವ ಚಿಂತನೆ ಇದೆ ಎಂದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ಯುಟಿ ಖಾದರ್ ಹೇಳಿದ್ದಾರೆ. ಉತ್ತರ ಕನ್ನಡದ ಕುಮಟಾದ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಇಂದು ಟ್ರಾಮಾ ಕೇರ್ ಸೆಂಟರ್ ಉದ್ಘಾಟಿಸಿ ಅವರು ಮಾತನಾಡಿದರು. ಮಳೆಗಾಲದಲ್ಲಿ ಹರಡಬಹುದಾದಂತಹ ಸಾಂಕ್ರಾಮಿಕ ರೋಗಗಳ ನಿಯಂತ್ರಣಕ್ಕೆ ಪ್ರತಿಯೊಬ್ಬರೂ ಎಚ್ಚರ ವಹಿಸುವಂತೆ ಕೊಡಗು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ತಿಳಿಸಿದ್ದಾರೆ. ತುಂಗಭದ್ರಾ ಜಲಾಶಯದ ವಿಜಯನಗರ ಎಡದಂಡೆ ಮುಖ್ಯ ಕಾಲುವೆ 11A ವಿತರಣಾ ಕಾಲುವೆಯವರೆಗೆ ತಕ್ಷಣ 1.5 ಟಿಎಂಸಿ ನೀರು ಹರಿಸಬೇಕು ಎಂದು ಒತ್ತಾಯಿಸಿ ರೈತರು ಮತ್ತು ಜನಪ್ರತಿನಿಧಿಗಳ ನಿಯೋಗ ಇಂದು ಕೊಪ್ಪಳ ಜಿಲ್ಲಾಧಿಕಾರಿಗಳನ್ನು ಭೇಟಿ ಮಾಡಿ ಮನವಿ ಸಲ್ಲಿಸಿತು. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳನ್ನು ರಾತ್ರಿ 10 ಗಂಟೆಗೆ ಕೇಳಲಿದ್ದೀರಿ.

0: ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನು ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455555ಕ್ಕೆ ಕರೆ ಮಾಡಿ.
1: ನಮಸ್ತೆ, ಶುಭ ಸಂಜೆ ಎಲ್ಲ ಆತ್ಮೀಯ ಕೇಳುಗರಿಗೆ. ನಿಮ್ಮ ಆಯ್ಕೆ ಕರೆ ಮಾಡಿ ಹಾಡು ಕೇಳಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತವನ್ನು ಹೇಳ್ತಿರೋದು ನಿಮ್ಮ ಆರ್ಜಿ ಲತಾ. ಸಮಯ ಆಗಿದೆ 8:03. ನಿಮ್ಮ ನೆಚ್ಚಿನ ಗೀತೆಯನ್ನು ನೀವು ಕೇಳಬೇಕನ್ನೆ ಗೊತ್ತಿದೆ ಅಲ್ವಾ? ನಮ್ಮ ದೂರವಾಣಿ ಸಂಖ್ಯೆ 0802-22-61257. ನಂಬರ್ ಮತ್ತೊಮ್ಮೆ 0802-08-0-222-57. ಈ ನಮ್ಮ ದೂರವಾಣಿ ಸಂಖ್ಯೆಗೆ ಕರೆ ಮಾಡಿ ನಿಮ್ಮ ನೆಚ್ಚಿನ ಗೀತೆ ಯಾವುದು ಅಂತೇಳಿ ನೀವು ಕೇಳಬಹುದು. ಮೊದಲಿಗೆ ಏನೋ ಒಂಥರ ಚಿತ್ರದಿಂದ ಸೋನು ನಿಗಮ್ ಮತ್ತು ಶ್ರೇಯಾ ಘೋಷಾಲ್ ಅವರ ಧ್ವನಿಯಲ್ಲಿ, ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯ, ವಿ ಹರಿಕೃಷ್ಣ ಅವರ ಸಂಗೀತ ಸಂಯೋಜನೆ ಇರುವಂತಾಗಿದೆ.

0: ನಿಮ್ಮ ಆಯ್ಕೆಯಲ್ಲಿ ನಿಮ್ಮ ನೆಚ್ಚಿನ ಗೀತೆಗಳನ್ನ ಕೇಳಿಸ್ತಾ ಜೊತೆಯಾಗಿರ್ತೀವಿ. ಸರ್ ನಮಸ್ತೆ, ಕೇಳಿಸ್ತಿದ್ಯಾ?
1: ನಮಸ್ತೆ ಮೇಡಮ್.
0: ಹೇಳಿ ಸರ್, ನಿಮ್ಮ ಹೆಸರೇನು, ಎಲ್ಲಿಂದ ಕರೆ ಮಾಡಿದ್ದೀರಾ?
1: ಮೇಡಮ್ ನನ್ನ ಹೆಸರು ಬಿ ಎಚ್ ಮೂರ್ತಿ ಅಂತ, ಡಾವಸ್ಪೇಟೆಯಿಂದ.
0: ಹಾ ಸರ್.
1: ಯಾರಿವನು ಚಿತ್ರದಿಂದ ರಾಘವೋ ಅನುರಾಘವೋ ಅಂತ ಒಂದು ಗೀತೆ ಇದೆ ಮೇಡಮ್,
0: ಖಂಡಿತ ಪ್ರಸಾರ ಮಾಡ್ತೀವಿ. ನೀವೇನ್ ಮಾಡ್ಕೊಂಡಿದ್ದೀರಾ ಸರ್?
1: ಒಂದು ಫ್ಯಾಕ್ಟ್ರಿಲಿ ವರ್ಕ್ ಮಾಡ್ತಾ ಇದ್ದೀನಿ ಮೇಡಮ್.
0: ಓಕೆ, ಊಟ ಎಲ್ಲ ಆಯ್ತು, ಇವಾಗ ಆಕಾಶವಾಣಿ ಕೇಳ್ತಾ ಟೈಮ್ ಕಳೀತಾ ಇದ್ದೀರಾ ಅಂತ ಆಯ್ತು.
1: ಹೌದೌದು.
0: ಓಕೆ ಸರ್, ಖಂಡಿತ ನೀವು ಕೇಳಿದಂತಹ ಗೀತೆನ ಪ್ರಸಾರ ಮಾಡ್ತೀವಿ. ಕರೆ ಮಾಡಿದಕ್ಕಾಗಿ ಧನ್ಯವಾದಗಳು ಸರ್.
1: ಥ್ಯಾಂಕ್ ಯು ಮೇಡಮ್.
0: ಈಗ ಕೇಳಿ ಯಾರಿವನು ಚಿತ್ರದಿಂದ ಡಾಕ್ಟರ್ ರಾಜ್ಕುಮಾರ್ ಮತ್ತು ಎಸ್ ಜಾನಕಿ ಅವರು ಧ್ವನಿಯಾಗಿರುವಂತಹ ಗೀತೆ. ಚಿವುದಯ ಶಂಕರ್ ಅವರ ಸಾಹಿತ್ಯ, ರಾಜನ್ ನಾಗೇಂದ್ರ ಅವರ ಸಂಗೀತ ಸಂಯೋಜನೆ ಇದೆ.

0: ನಮಸ್ತೆ ಸರ್, ಕೇಳಿಸ್ತಿದೆ ಅಲ್ವಾ?
1: ಹಾ, ಕೇಳಿಸ್ತಾ ಇದೆ ಮೇಡಮ್.
0: ಹೇಳಿ ಸರ್, ಎಲ್ಲಿಂದ ಕರೆ ಮಾಡಿದೀರಾ, ತಮ್ಮ ಹೆಸರೇನು?
1: ಮೇಡಮ್, ನಾನು ಬೆಂಗಳೂರಿನಿಂದ ಸುಬ್ರಹ್ಮಣ್ಯ ಜಯಂತ್ ಅಂತ ಹೇಳಿ ಮೇಡಮ್.
0: ಓಕೆ, ಏನ್ ಮಾಡ್ಕೊಂಡಿದ್ದೀರಾ ಸರ್?
1: ನಾನು ವೃತ್ತಿನಲ್ಲಿ ದರ್ಜಿ ಮೇಡಮ್, ಟೈಲರ್ ಕೆಲಸ ಮಾಡ್ತೀನಿ ಮೇಡಮ್.
0: ಓಕೆ, ಯಾವೊಂದು ಗೀತೆನ ಪ್ರಸಾರ ಮಾಡಬೇಕಾಗಿತ್ತು ಸರ್ ಇಂದಿನ ನಿಮ್ಮ ಆಯ್ಕೆ ಕಾರ್ಯಕ್ರಮದಲ್ಲಿ?
1: ಮೇಡಮ್, ನಮ್ಗೆ ಕಾಂಚನ ಗಂಗಾ ಚಿತ್ರದಲ್ಲಿ.
0: ಹಾ ಸರ್.
1: ಸೂರ್ಯನ ಕಿರಣ ತುಂಬಿಟ್ಟಿತ್ತಾನೆ ತಾವರೆ ಅರಳಿತು,
0: ಖಂಡಿತ
1: ಒಂದು ಪ್ರಸಾರ ಮಾಡ್ಬೇಕು ಅಂತ
0: ಕೇಳ್ಕೊಳ್ತೀನಿ. ಖಂಡಿತ ಗೀತೆನ ಪ್ರಸಾರ ಮಾಡ್ತೀವಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು ಸರ್.
1: ಥ್ಯಾಂಕ್ ಯು ಸೋ ಮಚ್ ಮೇಡಮ್.
0: ಥ್ಯಾಂಕ್ಸ್. ಈಗ ಕೇಳಿ ಕಾಂಚನ ಗಂಗಾ ಚಲನಚಿತ್ರದಿಂದ ಸೋನು ನಿಗಮ್ ಮತ್ತು ವೈಶಾಲಿ ಅವರು ಧ್ವನಿಯಾಗಿರುವಂತಹ ಗೀತೆ. ಕೆ ಕಲ್ಯಾಣ್ ಅವರ ರಚನೆ, ಎಸ್ ಎ ರಾಜ್ಕುಮಾರ್ ಅವರ ಸಂಗೀತ ಸಂಯೋಜನೆ ಇದೆ.

ಸರ್ ನಮಸ್ತೆ. ಓಕೆ, ಕರೆ ಮಾಡಿದ್ರು ಆದರೆ ಆ ಕಾಲ್ ಒಂದು ಡಿಸ್ಕನೆಕ್ಟ್ ಆಗಿದೆ. ಆದರೆ ಅವ್ರು ಕೇಳಿದಂತಹ ಗೀತೆ ನಮ್ಮ ಜೊತೆ ಇದೆ. ಒಲವು ಗೆಲುವು ಚಿತ್ರದಿಂದ ಎಸ್ ಜಾನಕಿಯವರ ಧ್ವನಿಯಲ್ಲಿ, ಚಿರುದಯ ಶಂಕರ್ ಅವರ ರಚನೆ, ಜಿ ಕೆ ವೆಂಕಟೇಶ್ ಅವರ ಸಂಗೀತ ಸಂಯೋಜನೆ ಇದ್ದಂತಹ ಗೀತೆ.

0: ನಮಸ್ತೆ ಸರ್.
1: ಗುಡ್ ಈವ್ನಿಂಗ್ ಮೇಡಮ್.
0: ಗುಡ್ ಈವ್ನಿಂಗ್ ಸರ್, ಹೇಳಿ, ಎಲ್ಲಿಂದ ಕರೆ ಮಾಡ್ತಿದ್ದೀರಾ?
1: ಹಳೆಬೇಟ್ಮನೆಯಿಂದ ಮೇಡಮ್. ಮಂಜುನಾಥ್ ಅಂತ, ಬ್ಲೈಂಡ್ ಮೇಡಮ್ ನಾವು. ಮೇಡಮ್, ನಮ್ಗೆ ರಾಮಾಪುರ ಶರಮ ಚಿತ್ರದಲ್ಲಿ ಬೇಕಾಗಿತ್ತು.
0: ಖಂಡಿತ, ನಾವು ಪ್ರಸಾರ ಮಾಡ್ತೀವಿ. ಹೇಳಿ ಸರ್, ಊಟ ಆಯ್ತಾ? ಏನ್ ಮಾಡ್ಕೊಂಡಿದ್ದೀರಾ ನೀವು ಜೀವನಕ್ಕೆ?
1: ಮೇಡಮ್, ನಾವು ಮನೆಯಲ್ಲೇ ಇರೋದು ಮೇಡಮ್. ಊಟ ಕಾರ್ಯಕ್ರಮಕ್ಕೆ ಬಿಟ್ಟು ಆಮೇಲೆ ಮಾಡ್ತೀರಿ ಮೇಡಮ್. ನಮ್ ಕಡೆಯಿಂದ ಒಂದು ಮನವಿ ಏನಂದ್ರೆ 3 ಗಂಟೆಗೆ ಅಂತ್ಯಾಕ್ಷರಿ ಪ್ರಸಾರ ಮಾಡ್ಬೇಕಾಗಿತ್ತು ಮೇಡಮ್. ಅದನ್ನ ಭಾಗವಹಿಸಿದ್ದೀರಿ ನಾವು. ಅದನ್ನ ಸ್ವಲ್ಪ ಸಮಾನ ಕಾರ್ಯಕ್ರಮಕ್ಕೆ ಸ್ವಲ್ಪ ತರಿಸ್ಕೊಡಿ ಮೇಡಮ್. ಯಾಕಂದ್ರೆ ಮೇಲ್ಮೇ ಅದೇ 2-5 ಬರೋದು ಸ್ಪಂದನ, ಅದನ್ನ ನಾವು ಭಾಗವಹಿಸಲಿಕ್ಕೆ ಆಗೋದಿಲ್ಲ.
0: ಖಂಡಿತ ಸರ್, ಅದನ್ನ ತಿಳಿಸ್ತೀವಿ. ಕರೆ ಮಾಡಿದಕ್ಕಾಗಿ ಧನ್ಯವಾದಗಳು ಸರ್. ಈಗ ನಿಮ್ಮ ಮನೆ ಚೆನ್ನಾಗಿದೆ ಮೇಡಮ್.

0: ನಮಸ್ತೆ ಸರ್.
1: ನಮಸ್ತೆ ಸರ್. ನಮಸ್ತೆ ಮೇಡಮ್ ರೀ.
0: ಹೇಳಿ ಸರ್, ತಮ್ಮ ಹೆಸರೇನು, ಎಲ್ಲಿಂದ ಕರೆ ಮಾಡಿದ್ದೀರಾ?
1: ಒನ್ನೂರಲ್ಲಿ ಮೇಡಮ್ ರೀ, ಹನುಮಂತಾಪುರ ಜಗಳೂರು ತಾಲೂಕು ದಾವಣಗೆರೆ ಜಿಲ್ಲೆಯಿಂದ.
0: ಹೇಳಿ ಸರ್, ಯಾವ ಒಂದು ಗೀತೆನ ಪ್ರಸಾರ ಮಾಡಬೇಕು?
1: ನನಗೆ ಮನೆಗೆ ಬಂದ ಮಹಾಲಕ್ಷ್ಮಿ ಚಿತ್ರದಿಂದ
0: ಸರ್
1: ಒಂದು ಜನಪದ ಶೈಲಿಯ ಗಂಡನ ಹೆಸರನ್ನು ಗುಟ್ಟಾಗಿ ಹೇಳಿ ಅಂತ ಐತಲ್ಲ ಮೇಡಮ್ ರೀ, ಆ ಹಾಡು ಪ್ರಸಾರ ಮಾಡಿ ಮೇಡಮ್ ರೀ.
0: ಓಕೆ, ಖಂಡಿತ ಆ ಗೀತೆನ ಪ್ರಸಾರ ಮಾಡ್ತೀವಿ. ದಿನ ಕಾಲ್ ಮಾಡ್ತೀರಾ ಸರ್ ನೀವು ಆಕಾಶವಾಣಿಗೆ?
1: ಇಲ್ಲ ಮೇಡಮ್ ರೀ, ನಾನ್ ಮಾಡೋದಿಲ್ಲ, ನಾನ್ ಮಾಡೋದೇ ಅಪರೂಪ. ಈಗ 8 ಗಂಟೆಗೆ ಗಿರಾಕಿಗಳು ಇರ್ತಾವ, ಹಾಗಾಗಿ ನಾವು ಇಲ್ಲಿ ಕೆಲಸ ಮಾಡ್ಕೊಂತ ಇರ್ತೀವಿ. ಫ್ರೀ ಇದ್ರೆ ಮಾತ್ರ ಮಾಡ್ತೀನಿ ಮೇಡಮ್, ಇಲ್ಲದ್ರೆ ಮಾಡೋದಿಲ್ಲ.
0: ಓಕೆ ಸರ್, ಕರೆ ಮಾಡಿದಕ್ಕಾಗಿ ಧನ್ಯವಾದಗಳು.
1: ಧನ್ಯವಾದ ಮೇಡಮ್.
0: ಈಗ ಕೇಳಿ ಎಸ್ ಪಿ ಬಾಲಸುಬ್ರಹ್ಮಣ್ಯ ಮತ್ತು ಎಸ್ ಜಾನಕಿ ಅವರು ಧ್ವನಿಯಾಗಿರುವಂತಹ ಗೀತೆ, ಗೀತಪ್ರಿಯ ಅವರ ಸಾಹಿತ್ಯ, ಸತ್ಯಮ್ ಅವರ ಸಂಗೀತ ಸಂಯೋಜನೆ ಇರುವಂತಹ ಗೀತೆ ಮನೆಗೆ ಬಂದ ಮಹಾಲಕ್ಷ್ಮಿ ಚಿತ್ರದಿಂದ.

0: ನಮಸ್ತೆ.
1: ನಮಸ್ತೆ ಮೇಡಮ್.
0: ಸರ್ ಹೇಳಿ, ತಮ್ಮ ಹೆಸರೇನು, ಎಲ್ಲಿಂದ ಕರೆ ಮಾಡ್ತಿದ್ದೀರಾ?
1: ಮಾದಪ್ಪ ಮೇಡಮ್, ಕಮಂಡಲ ಬಂದಿ ಜಗೂರ್ ತಾಲೂಕಿಂದ.
0: ಹಾ ಸರ್, ಯಾವೊಂದು ಗೀತೆಗಾಗಿ ಇಂದು ಕರೆ ಮಾಡಿದ್ದೀರಾ
1: ಮೇಡಮ್? ಹಳ್ಳಿ ಮೇಷ್ಟ ಚಿತ್ರದಿಂದ.
0: ಹಾ ಸರ್.
1: ಹಳ್ಳಿ ಮೇಷ್ಟ ಪಾಠ ಮಾಡಿ ಬನ್ನಿ, ಸೇಟು ಬಳಪ ತನ್ನಿ ಅಂತ.
0: ಖಂಡಿತ ಖಂಡಿತ, ಆ ಒಂದು ಗೀತೆನ ಪ್ರಸಾರ ಮಾಡ್ತೀವಿ. ತಮ್ಮ ಹೆಸರೇನು?
1: ಮಾದಪ್ಪ ಮೇಡಮ್, ಕಮಂಡಲ ಗೊಂದಿ ಜಗೂರ್ ತಾಲೂಕು.
0: ಹಾ ಆಯ್ತು ಸರ್. ಏನ್ ಮಾಡ್ಕೊಂಡಿದೀರಾ, ಊಟ ಆಯ್ತಾ?
1: ನಾವು ರೈತರಿದ್ದೀವಿ ಮೇಡಮ್, ಊಟ ಈಗ ಜಸ್ಟ್ ಆಯ್ತು ಮೇಡಮ್. ನಿಮ್ದು ಆಯ್ತಾ ಮೇಡಮ್?
0: ಆಯ್ತು ಸರ್, ಈಗ ನಿಮ್ಮ ಗೀತೆ ಪ್ರಸಾರ ಆಗತ್ತೆ. ಕೇಳಿ, ಕರೆ ಮಾಡಿದಕ್ಕಾಗಿ ಧನ್ಯವಾದಗಳು.
1: ಓಕೆ ಮೇಡಮ್, ಥ್ಯಾಂಕ್ ಯು ಮೇಡಮ್.
0: ಥ್ಯಾಂಕ್ ಯು ಸರ್. ಈಗ ಕೇಳಿ, ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಧ್ವನಿಯಾಗಿರುವಂತಹ ಗೀತೆ, ಹಂಸಲೇಖ ಅವರ ಸಂಗೀತ ಮತ್ತು ಸಾಹಿತ್ಯ ಇರುವಂತಹ ಗೀತೆ, ಹಳ್ಳಿ ಮಿಶ್ರು ಚಿತ್ರದಿಂದ.

0: ಸರ್ ನಮಸ್ತೆ.
1: ನಮಸ್ತೆ ಮೇಡಮ್.
0: ನಮಸ್ತೆ ಮ್ಯಾಮ್, ಹೇಳಿ, ಎಲ್ಲಿಂದ ಕರೆ ಮಾಡಿದ್ದೀರಾ?
1: ನಾವು ಮಾದನಕನಹಳ್ಳಿ ಬೆಂಗಳೂರಲ್ಲಿ ಮಹಾದೇವಮ್ಮ ಅಂತ ಮೇಡಮ್.
0: ಮಹಾದೇವಮ್ಮ, ನಾ ಏನ್ ಮಾಡ್ಕೊಂಡಿದ್ದೀರಾ ಮ್ಯಾಮ್?
1: ಮನೆ ಇಲ್ಲೇ ಇದ್ದೀವಿ ಮೇಡಮ್.
0: ಓಕೆ, ಊಟ ಎಲ್ಲ ಆಯ್ತಾ?
1: ಆಕಾಶವಾಣಿ
0: ಕೇಳಿಸ್ಕೊಳ್ತೀರಾ ಡೈಲಿ?
1: ಬೆಳಿಗ್ಗೆ 6 ಗಂಟೆಯಿಂದ ರಾತ್ರಿ 11 ಗಂಟೆ ಆಗಬೇಕು.
0: ಓಕೆ ಮ್ಯಾಮ್, ಕರೆ ಮಾಡಿದಕ್ಕಾಗಿ ಧನ್ಯವಾದ. ನೀವು
1: ಕೇಳಿದ್ದೀವಿ,
0: ಧನ್ಯವಾದ ಮ್ಯಾಮ್. ಈಗ ಕೇಳಿ, ಒಡ ಹುಟ್ಟಿದವರು ಚಿತ್ರದಿಂದ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ, ವಿಜಯ ನಾರಸಿಂಹ ಅವರ ರಚನೆ, ಉಪೇಂದ್ರ ಕುಮಾರ್ ಅವರ ಸಂಗೀತ ಸಂಯೋಜನೆ ಇರುವಂತಹ ಗೀತೆ.

0: ಸರ್ ನಮಸ್ತೆ.
1: ನಮಸ್ತೆ ಮೇಡಮ್.
0: ಸರ್ ತಮ್ಮ ಹೆಸರೇನು, ಎಲ್ಲಿಂದ ಕರೆ ಮಾಡಿದ್ದೀರಾ?
1: ಮೇಡಮ್ ಹಗರಿ ಬೊಮ್ಮನಳ್ಳಿ ತಾಲೂಕು ಹಂಪಸಾಗರ ಸುಭಾನ್ ಕೋರಿ ಮೇಡಮ್.
0: ಯಾವ ಒಂದು ಗೀತೆನ ಪ್ರಸಾರ ಮಾಡಬೇಕು ಸರ್?
1: ಮೇಡಮ್ ಚಿತ್ರದ ಹೆಸರು ಶುಭ ಮುಹೂರ್ತ ಮೇಡಮ್.
0: ಹಾ ಸರ್.
1: ಅದರಲ್ಲಿ ನಕ್ಕರೆ ನಾಕ ಈ ಲೋಕ ಅಂತ ಒಂದು ಹಾಡಿದೆ ನೋಡಿ.
0: ಖಂಡಿತ ಆ ಒಂದು ಗೀತೆನ ಪ್ರಸಾರ ಮಾಡ್ತೀವಿ. ಕರೆ ಮಾಡಿದಕ್ಕಾಗಿ ಧನ್ಯವಾದಗಳು ಸರ್.
1: ಆಯ್ತು ಮೇಡಮ್, ತುಂಬಾ ಧನ್ಯವಾದಗಳು.
0: ಈಗ ಕೇಳಿ ಶುಭ ಮುಹೂರ್ತ ಚಿತ್ರದಿಂದ ಈ ಒಂದು ಗೀತೆ, ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಗಾಯನದಲ್ಲಿ ಇರುವಂತಹ ಈ ಗೀತೆ. ಗೀತಪ್ರಿಯ ಅವರ ಸಾಹಿತ್ಯ, ವಿಜಯ್ ಭಾಸ್ಕರ್ ಅವರ ಸಂಗೀತ ಸಂಯೋಜನೆ ಇದೆ. ವಾಣಿ ಜಯರಾಮ್ ಅವರು ಕೂಡ ಈ ಒಂದು ಗೀತೆಗೆ ಧ್ವನಿಗೊಳಿಸಿದ್ದಾರೆ.

0: ನಮಸ್ತೆ.
1: ಹಲೋ ಮೇಡಮ್, ನಮಸ್ತೆ
0: ಸರ್. ಹೇಳಿ, ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ತಮ್ಮ ಹೆಸರೇನು?
1: ನಮ್ಮ ಹೆಸರು ಕಿರಣ್ ಅಂತ, ಬೆಂಗಳೂರು ದೇವರ ಚಿತ್ರನಹಳ್ಳಿಯಿಂದ.
0: ಓಕೆ, ಹೇಳಿ ಸರ್, ಯಾವ ಒಂದು ಗೀತೆನ ಪ್ರಸಾರ ಮಾಡಬೇಕಾಗಿತ್ತು?
1: ಇದು ಪ್ರೇಮೋತ್ಸವ ಚಿತ್ರದಿಂದ ಉಸಿರೆ ಮೆಲ್ಲುಸಿರೆ.
0: ಓಕೆ, ಖಂಡಿತ ಪ್ರಸಾರ ಮಾಡ್ತೀವಿ. ಏನ್ ಮಾಡ್ಕೊಂಡಿದ್ದೀರಾ ಸರ್ ನೀವು?
1: ನಮ್ದು ಟೈಲರಿಂಗ್ ಶಾಪ್ ಇದೆ ಮೇಡಮ್.
0: ಓಕೆ, ಈಗ ಈ ಗೀತೆನ ಪ್ರಸಾರ ಮಾಡ್ತೀವಿ. ಕರೆ ಮಾಡಿದಕ್ಕಾಗಿ ಧನ್ಯವಾದಗಳು ಸರ್.
1: ಧನ್ಯವಾದ ಮೇಡಮ್.
0: ಚಿತ್ರ ಅವರು ಧ್ವನಿಯಾಗಿರುವಂತಹ ಗೀತೆ, ಕೆ ಕಲ್ಯಾಣ್ ಅವರ ಸಾಹಿತ್ಯ, ಪ್ರವೀಣ್ ದತ್ ಅವರ ಸಂಗೀತ ಸಂಯೋಜನೆ ಇರುವಂತಹ ಗೀತೆ ಪ್ರೇಮೋತ್ಸವ ಚಿತ್ರದಿಂದ.

0: ನಮಸ್ತೆ ಸರ್.
1: ನಮಸ್ತೆ ರೀ
0: ಸರ್, ಹೇಳಿ, ಎಲ್ಲಿಂದ ಕರೆ ಮಾಡಿದೀರಾ?
1: ಮೇಡಮ್, ನಾನು ಬೆಳಗಾವಿ ಜಿಲ್ಲೆ ರಾಯಗಾವ್ ತಾಲೂಕು ಮುಗುಳ್ಕೋಡದಿಂದ ಶಿವಲಿಂಗಗೆ ಮಾತಾಡಿದ್ರೆ.
0: ಓಕೆ, ಹೇಳಿ ಸರ್, ಯಾವೊಂದು ಗೀತೆನ ಪ್ರಸಾರ ಮಾಡ್ಬೇಕು ಇವತ್ತು?
1: ಮೇಡಮ್ ರೀ, ಚಿತ್ರ ಕಾಮನಗಿಲ್ಲ.
0: ಯಾವ್ದು ಸರ್?
1: ಚಿತ್ರ ಕಾಮನಗಿಲ್ಲ ಚಿತ್ರ.
0: ಹಾ ಸರ್, ಅದರಿಂದ ಯಾವ ಒಂದು ಗೀತೆ?
1: ಅದರಲ್ಲಿ ಉಳುವ ಯೋಗಿಯ ನೋಡಲ್ಲಿ.
0: ಖಂಡಿತ. ಯಾಕೆ ಸರ್ ಅದೇ ಗೀತೆನ ಕೇಳ್ತಾ ಇದೀರಾ? ನೀವ್ ಏನ್ ಮಾಡ್ಕೊಂಡಿದೀರಾ?
1: ನಾನು ಮೇಡಮ್ ಉಡುಪಿಯಿಂದ ಶಿಕ್ಷಕನಾಗಿ ಕೆಲಸ ಮಾಡ್ತಾ ಇದ್ದೇನೆ.
0: ಶಿಕ್ಷಕರಾಗಿ ಕೆಲಸ ಮಾಡ್ತಿದ್ದೀರಾ?
1: ಮೇಡಮ್, ಇದೇ ಗೀತೆನ ಯಾಕೆ ಕೇಳ್ಬೇಕಂದ್ರೆ, ರೈತರ ಹುತಾತ್ಮ ದಿನಾಚರಣೆ ಅಂತ ಆಚರಣೆ ಮಾಡ್ತೀರಿ ಮೇಡಮ್ ಕರ್ನಾಟಕದಲ್ಲಿ ರೀ. ಆ ಒಂದು ದಿನದಲ್ಲಿ ಈ ಗೀತೆಯನ್ನು ಕೇಳ್ಬೇಕಂದ್ರೆ ಆಚರಣೆ.
0: ಧನ್ಯವಾದಗಳು ಸರ್ ಕರೆ ಮಾಡಿದ್ದಕ್ಕಾಗಿ.
1: ಶುಭರಾತ್ರಿ ಮೇಡಮ್.
0: ಶುಭರಾತ್ರಿ ಸರ್. ಈಗ ಕಾಮನ ಬಿಲ್ಲು ಚಿತ್ರದಿಂದ ಸಿ ಅಶ್ವಥ್ ಅವರು ಧ್ವನಿಯಾಗಿರುವಂತಹ ಕಿತೆ, ಕುವೆಂಪು ಅವರ ರಚನೆ, ಉಪೇಂದ್ರ ಕುಮಾರ್ ಅವರ ಸಂಗೀತ ಸಂಯೋಜನೆ ಇದೆ.

ಸಮಯವಾಗಿದೆ 8:57. ನಮ್ಮ ಈ ದಿನದ ನಿಮ್ಮ ಆಯ್ಕೆಯಲ್ಲಿ ನೀವು ಕೇಳಿದಂತಹ ಎಲ್ಲಾ ಗೀತೆಗಳಿಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಈ ದಿನದ ನಿಮ್ಮ ಆಯ್ಕೆ ಕಾರ್ಯಕ್ರಮ ಮುಗಿಸುವಂತಹ ಸಮಯ ಆಗಿದೆ.

0: ಶ್ರೇಯಾ ಶ್ರೇಯಾ, ಏ ಶ್ರೇಯಾ, ಕೇಳಿಸ್ತಿಲ್ವೇನೆ ನಿಂಗೆ?
1: ಏನಮ್ಮ ನೀನು, ನಂಗೂ ಕೇಳಿಸ್ತೋ. ಎಷ್ಟ್ ಸಲ ಕರಿತೀಯಾ? ಬರ್ತೀನಿರೋ, ನಾನು ಆನ್ಲೈನ್ ಕ್ಲಾಸ್ ಅಲ್ಲಿ ಇದ್ದೀನಿ.
0: ನೀನು ನಿನ್ ಆನ್ಲೈನ್ ಕ್ಲಾಸ್ ಎಲ್ಲ ಗೊತ್ತು ನಂಗೆ. ನೀನು ಬರೀ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ವಾಟ್ಸಪ್ ಅಂತ ಮುಳುಗಿರೋದು ನನಗೆ ಕೇಳಿಸ್ತಾ ಇದೆ. ನಾನೇನಷ್ಟ್ ಪೆದ್ದಿ ಅನ್ಕೊಂಡಿದ್ಯಾ ನೀನು? ಸಾಕು, ನಿಲ್ಸು.
2: ಅಮ್ಮ ಹೌದು, ಇವಳು ರೀಲ್ಸ್ ನೋಡ್ತಾ ಕೂತಿದ್ದಾಳೆ.
0: ಆಹಾ, ನಮ್ ದೇವ್ರ ಸತ್ಯ ನನಗ್ ಗೊತ್ತಿಲ್ವಾ? ಕನ್ನಡಕ ಇಲ್ದೆ ಇದ್ರೆ ಈ ವಯಸ್ಸಿಗೆ ಏನೂ ಕಾಣಲ್ಲ. ಪರೀಕ್ಷೆ ಬರ್ಲಿ, ರಿಸಲ್ಟ್ ಬರ್ಲಿ, ಮೊಬೈಲ್ ಮಾತ್ರ ಕೈಯಲ್ಲಿ. ಮೊಬೈಲ್ಗೆ ಅಡಿಕ್ಟ್ ಆಗ್ಬಿಟ್ಟಿದೀಯ ನೀನು.
3: ಬಿಡು ಬಿಡು ಬಿಡು, ಕದ್ದು ಕದ್ದು ನೋಡೋದನ್ನ.
4: ಅತಿಯಾದ ಅವಲಂಬನೆ ಎಂದೆಂದಿಗೂ ಒಳ್ಳೆಯದಲ್ಲ. ಮೊಬೈಲ್ ಬಳಕೆಯ ಬಗ್ಗೆ ಎಚ್ಚರವಿರಲಿ, ಅವಶ್ಯಕತೆಯ ಪರಿಮಿತಿಯ ಬಗ್ಗೆ ಅರಿವಿರಲಿ.

ಈಗ ಕೇಳಿ ಮೊಹಮ್ಮದ್ ಅಸ್ಲಾಂ ಮತ್ತು ಶ್ರೇಯಾ ಘೋಷಾಲ್ ಅವರ ದನಿಯಲ್ಲಿ ಸಮೀರ್ ಅವರ ಸಾಹಿತ್ಯ, ನದೀಮ್ ಶ್ರಾವಣ್ ಅವರ ಸಂಗೀತ ಸಂಯೋಜನೆ ಇರುವಂತಹ ಗೀತೆ ಜಿಂದಾ ದಿಲ್ ಚಿತ್ರದಿಂದ.

ಈಗ ಕೇಳಿ ಜೆಹರ್ ಚಿತ್ರದಿಂದ ಉದಿತ್ ನಾರಾಯಣ್ ಮತ್ತು ಶ್ರೇಯಾ ಘೋಷಾಲ್ ಅವರ ಧ್ವನಿಯಲ್ಲಿ, ಶಕೀಲ್ ಅಜ್ಮಿ ಅವರ ರಚನೆ, ರೂಪ್ ಕುಮಾರ್ ರಾಥೋಡ್ ಅವರ ಸಂಗೀತ ಸಂಯೋಜನೆ ಇರುವಂತಹ ಗೀತೆ.

ಕಿಶೋರ್ ಕುಮಾರ್ ಮತ್ತು ಆಶಾ ಭೋಸ್ಲೆ ಅವರ ಧ್ವನಿಯಲ್ಲಿ, ಇಂದಿವರ್ ಅವರ ಸಾಹಿತ್ಯ, ಸುದೀಪ್ ಅವರ ಸಂಗೀತ ಸಂಯೋಜನೆ ಇದ್ದಂತಹ ಗೀತೆನ ಕೇಳಿದ್ರಿ. ಈಗ ಕೇಳಿ ಮತ್ತೊಂದು ಗೀತೆ, ಕಿಶೋರ್ ಕುಮಾರ್ ಮತ್ತು ಲತಾ ಮಂಗೇಶ್ಕರ್ ಅವರ ಗಾಯನದಲ್ಲಿ, ಮಜ್ರು ಅವರ ಸಾಹಿತ್ಯ, ಎಸ್ ಡಿ ಬರ್ಮನ್ ಅವರ ಸಂಗೀತ ಸಂಯೋಜನೆ ಇದೆ.

ಈಗ ಕೇಳಿ ಆಶಾ ಭೋಸ್ಲೆ, ಮನ್ನಾಡೆ ಮತ್ತು ಮೊಹಮ್ಮದ್ ರಫಿ, ಮೀನಾ ಕಪೂರ್ ಅವರ ಧ್ವನಿಯಲ್ಲಿ, ಶಾಹಿರ್ ಲುದಿ ಆನ್ವಿ ಅವರ ಸಾಹಿತ್ಯ, ರೋಷಿನ್ ಅವರ ಸಂಗೀತ ಸಂಯೋಜನೆ ಇರುವಂತಹ ಗೀತೆ.

ಉದಿತ್ ನಾರಾಯಣ್ ಮತ್ತು ಅಲ್ಕಾ ಯಾಜ್ಞಿಕ್ ಅವರ ಧ್ವನಿಯಲ್ಲಿ, ಸಮೀರ್ ಅವರ ಸಾಹಿತ್ಯ, ಹಿಮೇಶ್ ರೇಷ್ಮಿಯಾ ಅವರ ಸಂಗೀತ ಸಂಯೋಜನೆ ಇದ್ದಂಥ ಗೀತೆನ ದಿಲ್ನೇ ಜೈಸೆ ಅಪ್ನಾ ಕಹಾ ಚಿತ್ರದಿಂದ ಕೇಳಿದ್ರಿ. ಈಗ ಕೇಳಿ ಮತ್ತೊಂದು ಹಿಂದಿಯ ಗೀತೆ. ಹಾಗೆ ಸಮಯ ಆಗಿದೆ 9:55. ನಮ್ಮ ಈ ದಿನದ ಹಿಂದಿ ಮೆಲೋಡೀಸ್ ಕಾರ್ಯಕ್ರಮ ಮುಗಿಸುವಂತಹ ಸಮಯ ಇದಾಗಿದೆ.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಇದೇ 23ರಂದು ಗದಗ ಜಿಲ್ಲೆಯ ಗಜೇಂದ್ರಗಡ ಪಟ್ಟಣದಲ್ಲಿ ನಡೆಯಲಿರುವ ಭಗವಾನ್ ಮಹಾವೀರ ಆಯುರ್ವೇದ ವೈದ್ಯಕೀಯ ಮಹಾವಿದ್ಯಾಲಯ ಘಟಿಕೋತ್ಸವ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಪಾಲ್ಗೊಳ್ಳಲಿದ್ದಾರೆ ಎಂದು ಜಿಲ್ಲಾಧಿಕಾರಿ ತಿಳಿಸಿದ್ದಾರೆ. ಜಾಗತಿಕವಾಗಿ ಎದುರಾಗುವ ಅಡೆತಡೆಗಳು ಮತ್ತು ಭೌಗೋಳಿಕ ರಾಜಕೀಯ ಅಡೆತಡೆಗಳ ಹೊರತಾಗಿಯೂ ಕರಕುಶಲ ವಸ್ತುಗಳು ಸೇರಿದಂತೆ ಭಾರತದ ಜವಳಿ ರಫ್ತು 2025-26ರಲ್ಲಿ 3,25,000 ಕೋಟಿ ರೂಪಾಯಿಗಳಿಗಿಂತ ಹೆಚ್ಚಾಗಿದ್ದು ಶೇಕಡ 1.8% ಬೆಳವಣಿಗೆ ದಾಖಲಿಸಿದೆ. 2024-25ರಲ್ಲಿ ರಫ್ತು 3,19,000 ಕೋಟಿ ರೂಪಾಯಿಗಳಿಗಿಂತ ಹೆಚ್ಚಾಗಿತ್ತು. ಭಾರತದ ಚುನಾವಣಾ ಆಯೋಗದ ನಿರ್ದೇಶನದಂತೆ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದ್ದು, ಬೂತ್ ಮಟ್ಟದ ಅಧಿಕಾರಿಗಳಿಗೆ ಅಗತ್ಯ ಮಾಹಿತಿ ನೀಡಲು ಸಹಕರಿಸಬೇಕೆಂದು ಕೊಪ್ಪಳ ತಾಲೂಕು ಸ್ವೀಪ್ ಸಮಿತಿ ಅಧ್ಯಕ್ಷ ಮತ್ತು ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ದುಂಡಪ್ಪ ತುರಾದಿ ನಾಗರಿಕರಿಗೆ ಮನವಿ ಮಾಡಿದ್ದಾರೆ. ಸಾಂಪ್ರದಾಯಿಕ ಕಲೆಗಳನ್ನು ಜನರಿಗೆ ಪರಿಚಯಿಸುವ ಉದ್ದೇಶದಿಂದ ರಾಮನಗರದಲ್ಲಿ ಕಲಾನಡಿಗೆ ಜನರ ಬಳಿಗೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕ ಕೆ ಸತೀಶ್ ತಿಳಿಸಿದ್ದಾರೆ. ಪ್ರಸ್ತುತ ಹವಾಮಾನ ಇಲಾಖೆಯ ಮುನ್ಸೂಚನೆಗಳ ಪ್ರಕಾರ ಎಲ್ನಿನೋ ಪರಿಣಾಮದಿಂದಾಗಿ ಪ್ರಸಕ್ತ ಮುಂಗಾರು ಹಂಗಾಮಿನಲ್ಲಿ ಮಳೆಯ ವಿಳಂಬ, ತೀವ್ರ ಮಳೆಯ ಕೊರತೆ, ಮಧ್ಯಂತರ ಒಣಹವೆ ಮತ್ತು ತಾಪಮಾನದಲ್ಲಿ ಗಣನೀಯ ಏರಿಕೆಯಾಗುವ ಸಾಧ್ಯತೆ ಇದೆ. ಈ ವೈಪರೀತ್ಯವು ರಾಜ್ಯದ ತೋಟಗಾರಿಕೆ ಬೆಳೆಗಳ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀರಬಹುದು ಎಂದು ಕೋಲಾರ ಕೃಷಿ ವಿಜ್ಞಾನ ಕೇಂದ್ರದ ಹಿರಿಯ ವಿಜ್ಞಾನಿ ಡಾ ಶಿವಾನಂದ್ ಹೊಂಗಲ್ ಎಚ್ಚರಿಸಿದ್ದಾರೆ. ಮುಂಬೈ ಷೇರು ಮಾರುಕಟ್ಟೆಯಲ್ಲಿಂದು ಷೇರು ಸಮಿತಿ ಸೂಚಕ ಸೆನ್ಸೆಕ್ಸ್ 238 ಅಂಕಗಳಷ್ಟು ಇಳಿಕೆಯಾಗಿದ್ದು ದಿನದಾಂತ್ಯಕ್ಕೆ 77,420 ಅಂಕಗಳಷ್ಟು ದಾಖಲಾಗಿದೆ. ಇದೇ ವೇಳೆ ರಾಷ್ಟೀಯ ಸಮಿತಿ ಸೂಚ್ಯಂಕ ನಿಫ್ಟಿ 51 ಅಂಕಗಳಷ್ಟು ಇಳಿಕೆಯನ್ನು ಕಂಡಿದ್ದು ದಿನದಾಂತ್ಯಕ್ಕೆ 24,188 ಅಂಕಗಳಷ್ಟು ದಾಖಲಾಗಿದೆ. ವಿದೇಶಿ ವಿನಿಮಯ ಮಾರುಕಟ್ಟೆಯಲ್ಲಿಂದು ಅಮೆರಿಕನ್ ಡಾಲರ್ ಎದುರು ಭಾರತೀಯ ರೂಪಾಯಿ ಮೌಲ್ಯ 96.24 ರೂಪಾಯಿಯಷ್ಟಾಗಿತ್ತು. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ರಾತ್ರಿ 11 ಗಂಟೆಗೆ.

ನಮಸ್ತೆ ಎಲ್ಲ ಆತ್ಮೀಯ ಕೇಳುಗರಿಗೆ, ಪ್ರೇಮ ನಿನಾದ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತವನ್ನು ಹೇಳ್ತಿರೋದು ನಿಮ್ಮ ಆರ್ಜೆ ಲತಾ. ಏನಾದರೂ ಪ್ರೀತಿಯಲ್ಲಿ ನಾವು ಉಡುಗೊರೆಯನ್ನು ಕೊಡಬೇಕು ಅಂತೇಳಿ ಆಸೆ ಎಲ್ಲರಿಗೂ ಕೂಡ ಇರುತ್ತೆ. ಆದರೆ ಆ ಪ್ರೀತಿಯನ್ನೇ ಉಡುಗೊರೆಯಾಗಿ ಕೊಟ್ಟರೆ ಅವರ ಜೀವನ ಹೇಗಿರುತ್ತೆ? ಇದ್ರ ಬಗ್ಗೆ ಮಾತಾಡ್ತಾ ಇಂದಿನ ಕಾರ್ಯಕ್ರಮದಲ್ಲಿ ಸಾಗಬಹುದು. ಮೊದಲಿಗೆ ಕೇಳಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ ವೀರವೀರಚಂದ್ರನ್ ಅವರ ಸಂಗೀತ ಸಂಯೋಜನೆ ಇರುವಂತಹ ಒಂದು ಗೀತೆ ಚೋರಾ ಚಿತ್ತ ಚೋರಾ ಚಿತ್ರದಿಂದ.

ಪ್ರೀತಿಸಿದವ್ರಿಗೆ ನಾವು ಅನೇಕ ಉಡುಗೊರೆಗಳನ್ನ ಕೊಡ್ತೀವಿ. ಆ ಉಡುಗೊರೆಗಳು ಕೆಲವೊಮ್ಮೆ ಅವರ ಜೀವನವಿಡೀ ಜೊತೆ ಇರ್ಬೋದು, ಅಥವಾ ಕೆಲವೊಮ್ಮೆ ಕಳೆದು ಹೋಗ್ಬೋದು, ಅಥವಾ ಮುರಿದು ಹೋಗ್ಬೋದು. ಈ ಭೌತಿಕ ವಸ್ತುಗಳೆಲ್ಲ ಒಂದಲ್ಲ ಒಂದು ದಿನ ಕೊನೆ ಅನ್ನೋದಿರುತ್ತೆ. ಆದರೆ ನಾವು ನಮ್ಮನ್ನು ಪ್ರೀತಿಸೋರಿಗೆ ಅಥವಾ ನಾವು ಪ್ರೀತಿಸಿದವ್ರಿಗೆ ಏನಾದ್ರು ಕೊಡುವಂಥ ಒಂದು ಶ್ರೇಷ್ಠವಾದಂಥ ಉಡುಗೊರೆ ಅಂದರೆ ನಮ್ಮ ಪ್ರೀತಿ. ಯಾವಾಗ ನಮ್ಮ ಅಮೂಲ್ಯವಾದಂತಹ ಪ್ರೀತಿ ಅವ್ರಿಗೆ ಸಿಗುತ್ತೋ ಅಲ್ಲಿ ಪ್ರೀತಿಯ ಹಣದ ಅಗತ್ಯ ಇಲ್ಲ ಅನ್ನುವ ಒಂದು ಅರಿವಾಗತ್ತೆ. ಹಾಗೆ ಅವರು ಸಮಯ ಮತ್ತು ಗಮನವನ್ನು ಹೆಚ್ಚಾಗಿ ಬಯಸ್ತಾ ಇರ್ತಾರೆ ಅನ್ನೋದು ಕೂಡ ಸತ್ಯ. ಈಗ ಕೇಳಿ ರಾಜೇಶ್ ಮತ್ತು ಚಿತ್ರ ಅವರ ಧ್ವನಿಯಲ್ಲಿ ಹಂಸಲೇಖ ಅವರ ಸಂಗೀತ ಮತ್ತು ಸಾಹಿತ್ಯವಿರುವಂತಹ ಗೀತೆ ಪ್ರೇಮಚಾರಿ ಚಿತ್ರದಿಂದ.

ಇನ್ನು ಒಂದು ರೀತಿಯ ಮಾನಸಿಕ ನೆಮ್ಮದಿಯನ್ನು ಕೊಡುವಂತಹ ಶಕ್ತಿ ಈ ಒಂದು ಪ್ರೀತಿಯ ಉಡುಗೊರೆಗಿದೆ. ಕಷ್ಟದ ಸಮಯದಲ್ಲಿ ನಾನು ನಿನಗೆ ಆಸರಿಯಾಗಿರ್ತೀನಿ, ಮತ್ತೆ ನಾನು ನೀಡುವಂತಹ ಭಾವನಾತ್ಮಕ ಬೆಂಬಲವೇ ನಿನಗೆ ಸ್ಫೂರ್ತಿಯಾಗುತ್ತೆ ಅಂತ ಒಂದು ಸಣ್ಣ ಮಾತನ್ನು ಹೇಳಿದಾಗ ಅದು ದೊಡ್ಡ ಉಡುಗೊರೆ ಅವರ ಜೀವನಕ್ಕಾಗುತ್ತೆ. ಹಾಗೆ ಎರಡು ಮನಸ್ಸುಗಳಿಗೂ ಕೂಡ ಇದು ಒಂದು ರೀತಿಯ ಖುಷಿಯನ್ನು ತರುತ್ತೆ. ಪ್ರೀತಿಯನ್ನು ನೀಡಿದಷ್ಟು ಅದು ಹೆಚ್ಚಾಗುತ್ತೆ ಅನ್ನೋದು ಎಷ್ಟು ಸತ್ಯನೋ, ಹಾಗೆ ಆ ಪ್ರೀತಿಯನ್ನೇ ಉಡುಗೊರೆಯಾಗಿ ಕೊಡುವಾಗ ಕೊಟ್ಟವರಿಗೂ ಮತ್ತು ಅದನ್ನು ತೆಗೆದುಕೊಂಡವರಿಗೂ ಕೂಡ ಇಬ್ಬರಿಗೂ ಕೂಡ ಖುಷಿಯಾಗುತ್ತೆ ಅನ್ನೋದು ಸತ್ಯ. ಈಗ ಕೇಳಿ ಕನಸಲು ನೀನೆ ಮನಸಲು ನೀನೆ ಚಿತ್ರದಿಂದ, ಎಲೆನ್ ಶಾಸ್ತ್ರಿ ಅವರ ಗಾಯನದಲ್ಲಿ, ಕೆ ಕಲ್ಯಾಣ್ ಅವರ ಸಾಹಿತ್ಯ, ಚೈತನ್ಯ ಅವರ ಸಂಗೀತ ಸಂಯೋಜನೆ ಇರುವಂತಹ ಗೀತೆ.

ಇನ್ನು ಈ ಪ್ರೀತಿನೇ ದೊಡ್ಡವ ಒಂದು ಉಡುಗೊರೆ ಪ್ರೀತಿಸಿದವ್ರಿಗೆ ಅಂತ ಹೇಳೋದಕ್ಕೆ ಕನ್ನಡ ಸಾಹಿತ್ಯದಲ್ಲಿ ನಮ್ಮ ಕವಿಗಳು ಕೂಡ ಬಹಳ ಸುಂದರವಾಗಿ ವರ್ಣಿಸಿದ್ದಾರೆ. ನಿನ್ನ ಕಣ್ಣೋಟದ ಬೆಳಕೊಂದಿದ್ದರೆ ಸಾಕು, ಪ್ರಪಂಚದ ಯಾವ ರತ್ನದ ಹಾರವೂ ನನಗೆ ಬೇಡ ಅಂತ ಹೇಳಿದ್ದಾರೆ ಕೆ ಎಸ್ ನರಸಿಂಹಸ್ವಾಮಿಯವರು. ನಿನ್ನ ಪ್ರೀತಿಯ ಕಣ್ಣೋಟದ ಎದುರು ಈ ಪ್ರಪಂಚದ ಯಾವುದೇ ಬೆಲೆ ಬಾಳುವಂಥ ಆಭರಣ ಅಥವಾ ರತ್ನದ ಹಾರವು ಏನೇನೂ ಅಲ್ಲ. ಅಂದರೆ ನೋಡಿ, ನಾವು ಬೇರೆ ಏನೇ ಕೊಟ್ಟರು ಆ ಪ್ರೀತಿ ಮುಂದೆ ಏನೂ ಇಲ್ಲ ಅಂಥೇಳಿ ಕೆ ಎಸ್ ನರಸಿಂಹಸ್ವಾಮಿಯವರು ಹೇಳಿದ್ದಾರೆ. ಈಗ ಕೇಳಿ ಸೋನು ನಿಗಮ್ ಅವರ ಧ್ವನಿ ಇರುವಂತಹ ಒಂದು ಗೀತೆ ನಿನಗೋಸ್ಕರ ಚಲನಚಿತ್ರದಿಂದ ಕಿ ಕಲ್ಯಾಣ್ ಅವರ ಸಾಹಿತ್ಯ, ಚೈತನ್ಯ ಅವರ ಸಂಗೀತ ಸಂಯೋಜನೆ.

ಹೂವು ತಂದ್ರೆ ಬಾಡಿ ಹೋದೀತು, ಒಲವ ತಂದಿರುವೆ ಬಾಡದಂತೆ ನಿನ್ನ ಹೃದಯದಲ್ಲಿ ಇಟ್ಕೋ ಅಂತ ಹೇಳಿದ್ದಾರೆ ನಮ್ಮ ಜಿ ಎಸ್ ಶಿವರುದ್ರಪ್ಪ ಅವರು. ಭೌತಿಕ ವಸ್ತುಗಳಿಗಿಂತ ಮನಸ್ಸಿನ ಭಾವನೆಗೆ ಬೆಲೆ ನೀಡಿರುವಂತಹ ಸಾಲುಗಳಿವು ಅಲ್ವಾ? ಏನೇನ ಉಡುಗೊರೆಯ ಕೊಟ್ಟರುನೋ ಇಡೀ ನನ್ನ ಜೀವನವನ್ನೇ ನಿನಗಾಗಿ ಮುಡಿಪಿಟ್ಟಿದ್ದೀನಿ ಅಂತ ಹೇಳಿರುವಂತಹ ಸಾಲುಗಳಿದು. ಈಗ ಕೇಳಿ ಅಂಡಮಾನ್ ಚಿತ್ರದಿಂದ ಎಸ್ ಪಿ ಬಾಲಸುಬ್ರಹ್ಮಣ್ಯ ಮತ್ತು ಚಿತ್ರ ಅವರು ಧ್ವನಿಯಾಗಿರುವಂತಹ ಗೀತೆ. ಹಂಸಲೇಖ ಅವರ ಸಂಗೀತ ಮತ್ತು ಸಾಹಿತ್ಯ ಈ ಗೀತೆಗಿದೆ.

ಇನ್ನು ಈ ಪ್ರೀತಿಯ ಉಡುಗೊರೆನ ಯಾವ ರೀತಿ ನಾನು ನೀಡೋದು ಅಂತ ಏನಾದರೂ ಪ್ರಶ್ನೆ ಇದ್ರೆ ನಮ್ಮ ಅಂತರಂಗದ ಮಾತುಗಳನ್ನ, ಕನಸುಗಳನ್ನ, ಭಾವನೆಗಳನ್ನ ಮುಚ್ಚುಮರೆಯಿಲ್ಲದೆ ಹಂಚ್ಕೊಳ್ಳೋದು. ಹಾಗೆ ನಾನಿದ್ದೀನಿ ನಿನಗೋಸ್ಕರ, ಸದಾ ಇರ್ತೀನಿ ಎಂಬ ಒಂದು ಸಣ್ಣ ಭರವಸೆಯ ಪಿಸು ಮಾತನ್ನು ಏನಾದರೂ ನಾವು ಕೊಟ್ಟರೆ ಜಗತ್ತಿನ ಎಲ್ಲ ಆಸ್ತಿಗಿಂತ ಇದು ಒಂದು ರೀತಿಯ ದೊಡ್ಡ ಧೈರ್ಯವನ್ನು ಪ್ರೀತಿಸಿದವ್ರಿಗೆ ನೀಡುತ್ತೆ ಅಂತ ಹೇಳ್ತಾ ಈಗ ಕೇಳಿ ರಾಜೇಶ್ ಕೃಷ್ಣನವರ ಧ್ವನಿಯಲ್ಲಿರುವಂತಹ ಒಂದು ಗೀತೆ. ಚಿತ್ರ ಅವರು ಧ್ವನಿಯಾಗಿರುವಂತಹ ಗೀತೆ ಓ ಪ್ರೇಮವೇ ಚಿತ್ರದಿಂದ ಈ ಒಂದು ಗೀತೆ. ಕೆ ಕಲ್ಯಾಣ್ ಅವರ ಸಾಹಿತ್ಯ, ಕೆ ಜೆ ಯೇಸುದಾಸ್ ಅವರು ಕೂಡ ಧ್ವನಿಯಾಗಿದ್ದಾರೆ. ವಿ ರವಿಚಂದ್ರನ್ ಅವರ ಸಂಗೀತ ಸಂಯೋಜನೆ ಇದೆ.

ಹಣವಿದ್ರೆ ಜಗತ್ತಿನ ಅತ್ಯಂತ ಬೆಲೆ ಬಾಳುವಂತಹ ಕಾರು, ಚಿನ್ನ, ಬಂಗ್ಲೆ, ಹಾಗೆ ನಮ್ಗೆ ಏನೇನು ಬೇಕೋ ಎಲ್ಲನೂ ಕೂಡ ನಾವು ತಗೊಳ್ಬೋದು. ಆದರೆ ಈ ಒಂದು ವಸ್ತು ಏನಾದರೂ ಹಾಳಾದರೆ ಮತ್ತೊಂದನ್ನು ತಗೊಬರೋದಕ್ಕಾಗಲ್ಲ. ಏನಂದರೆ ಒಬ್ಬ ವ್ಯಕ್ತಿ ನಮಗಾಗಿ ಮಿಡಿಯುವಂತಹ ಹೃದಯ ಇದ್ದಾಗ ಅವರು ತೋರಿಸುವಂತಹ ಅಕ್ಕರೆ ಅಥವಾ ನೀಡುವಂತಹ ಭಾವನಾತ್ಮಕ ಬೆಂಬಲ ಇಷ್ಟೇ ಹಣ ಕೊಟ್ಟರು ಕೂಡ ಅದು ಮತ್ತೆ ಮರಳಿ ನಮ್ಮ ಹತ್ರ ಬರೋದಿಲ್ಲ ಅಂತ ಹೇಳ್ತಾ ಚಿತ್ರ ಮತ್ತು SP ಬಾಲಸುಬ್ರಹ್ಮಣ್ಯಂ ಅವರು ಧ್ವನಿಯಾಗಿರುವಂಥ ಗೀತೆ, RN J ಗೋಪಾಲ್ ಅವರ ಸಾಹಿತ್ಯ, ರಾಜ್ಕೋಟಿಯವರ ಸಂಗೀತ ಸಂಯೋಜನೆ ಇರುವಂಥ ಗೀತೆ, ರಾಯರು ಬಂದರು ಮಾವನ ಮನೆಗೆ ಚಿತ್ರದಿಂದ.

ಸಂಯುಕ್ತ ಚಿತ್ರದಿಂದ ಎಸ್ ಪಿ ಬಾಲಸುಬ್ರಹ್ಮಣ್ಯ ಮತ್ತು ವಾಣಿ ಜಯರಾಮ್ ಅವರ ಧ್ವನಿಯಲ್ಲಿ ಚಿಯೋದಯಶಂಕರ್ ಅವರ ಸಾಹಿತ್ಯ, ಸಂಗೀತಂ ಶ್ರೀನಿವಾಸ ರಾವ್ ಅವರ ಸಂಗೀತ ಸಂಯೋಜನೆ ಇದ್ದಂತಹ ಗೀತೆನ ಕೇಳಿದ್ರಿ. ಹಾಗೆಯೇ ಈ ಪ್ರೀತಿ ಅನ್ನೋದು ಒಂದು ರೀತಿಯ ಅನನ್ಯತೆ ಅಂತಲೇ ಹೇಳ್ಬೋದು. ಏನಂತ ಹೇಳಿದ್ರೆ, ನಿಜವಾದ ಪ್ರೀತಿಯನ್ನು ಯಾವಾಗಲೂ ಕೂಡ ಕೇವಲ ಮಾತುಗಳಲ್ಲಿ ನಾವು ಕೊಡೋದಕ್ಕಾಗೋದಿಲ್ಲ. ನಮಗಾಗಿ ಮೀಸಲಿಟ್ಟಿರುವಂಥ ಒಂದು ಹೃದಯ ಏನಿರುತ್ತೆ ಅಲ್ಲಿ ನಾವು ನಂಬಿಕೆ ಅನ್ನೋದನ್ನು ಉಳಿಸ್ಕೋಬೇಕಾಗತ್ತೆ. ಹಾಗೆಯೇ ಸಮಯವನ್ನು ಕೊಡಬೇಕಾಗತ್ತೆ. ಹಾಗೆ ಕೆಲವೊಂದಿಷ್ಟು ನೆನಪುಗಳನ್ನ ಕೂಡ ನಾವು ಕಾಣಿಕೆಯಾಗಿ ಕೊಡಬಹುದು ಅಂತ ಹೇಳ್ತಾ, ರಾಟೆ ಚಿತ್ರದಿಂದ ಸೋನು ನಿಗಮ್ ಅವರ ಧ್ವನಿಯಲ್ಲಿ, ಯೋಗರಾಜ್ ಭಟ್ ಅವರ ಸಾಹಿತ್ಯ, ವಿ ಹರಿಕೃಷ್ಣ ಅವರ ಸಂಗೀತ ಸಂಯೋಜನೆ ಇರುವಂತಾಗಿದೆ.

0: ಉಸಿರು ಕಟ್ಟುವುದು ನಿಂತಲ್ಲೇ ನಿಂತ ಕಡೆ
1: ನಾವು ಏನಾದರೂ ವಸ್ತುವನ್ನು ತಂದರೆ ಕಳೆದೋಗ್ಬಿಡತ್ತೆ, ಹಾಗೆ ಹೂವನ್ನು ತಂದಾಗ ಅದು ಬಾಡ್ ಹೋಗ್ಬಿಡತ್ತೆ. ಸವೆಯದ ಮತ್ತು ಬಾಡದ ಏನಿದೆ ಅಂತಹ ಪ್ರೀತಿ ನಮ್ಮೆಲ್ಲರಿಗೂ ಕೂಡ ಸಿಗಲಿ ಅಂತ ಹೇಳ್ತಾ ಈಗ ಕೇಳಿ ರಾಜೇಶ್ ಕೃಷ್ಣನ್ ಅವರ ಧ್ವನಿ ಇರುವಂತಹ ಒಂದು ಗೀತೆ ಅಮೆರಿಕಾ ಅಮೆರಿಕಾ ಚಲನಚಿತ್ರದಿಂದ. ಸಂಗೀತ ಕಟ್ಟಿಯವರು ಕೂಡ ಈ ಒಂದು ಗೀತೆಗೆ ಧ್ವನಿಗೂಡಿಸಿದ್ದಾರೆ. ನಾಗತಿಹಳ್ಳಿ ಚಂದ್ರಶೇಖರ್ ಅವರ ಸಾಹಿತ್ಯ, ಮನುಮೂರ್ತಿಯವರ ಸಂಗೀತ ಸಂಯೋಜನೆ ಇದೆ.

ಸಮಯ ಆಗ್ತದೆ 10:57. ನಮ್ಮ ಈ ದಿನದ ಪ್ರೇಮನ್ನಾದ ಕಾರ್ಯಕ್ರಮ ಮುಗಿಸುವಂತಹ ಸಮಯ ಆಗಿದೆ. ಎಲ್ಲರಿಗೂ ಪ್ರೀತಿಯನ್ನೇ ಉಡುಗೊರೆಯಾಗಿ ಕೊಟ್ಟು ಉಡುಗೊರೆಯಾಗಿ ಪ್ರೀತಿಯನ್ನೇ ಪಡೆಯುವಂತಹ ಭಾಗ್ಯ ನಿಮ್ಮದಾಗಲಿ ಅಂತ ಶುಭ ಹಾರೈಸ ಈ ಕಾರ್ಯಕ್ರಮವನ್ನು ಈ ಒಂದು ಗೀತೆಯೊಂದಿಗೆ ಮುಕ್ತಾಯಗೊಳಿಸ್ತಾ ಇದ್ದೇವೆ. ಎಲೆನ್ ಶಾಸ್ತ್ರಿ ಮತ್ತು ಶ್ರೇಯಾ ಘೋಷಾಲ್ ಅವರ ಧ್ವನಿಯಾಗಿರುವಂತಹ ಗೀತೆ, ಜಯತೀರ್ಥ ಅವರ ಸಾಹಿತ್ಯ, ದೇವಾ ಅವರ ಸಂಗೀತ ಸಂಯೋಜನೆ ಈ ಗೀತೆಗಿದೆ.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ನೀಟ್ ಕುರಿತು ಸಂಸತ್ತಿನಲ್ಲಿ ಚರ್ಚೆಗೆ ಅವಕಾಶ ನೀಡಲಾಗುವುದು ಎಂದು ಸರ್ಕಾರ ಹಿರಿಯ ಕಾಂಗ್ರೆಸ್ ನಾಯಕರಿಗೆ ವೈಯಕ್ತಿಕವಾಗಿ ಭರವಸೆ ನೀಡಿದ ನಂತರವೂ ಲೋಕಸಭೆಯಲ್ಲಿ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಅವರು ಪ್ರತಿಭಟನೆಯನ್ನು ಕೊನೆಗೊಳಿಸುವ ಭರವಸೆಯಿಂದ ಹಿಂದೆ ಸರಿದರು. ಅಲ್ಲದೆ ಹೊಸ ಬೇಡಿಕೆಗಳನ್ನು ಸಲ್ಲಿಸಿದರು. ವಿರೋಧ ಪಕ್ಷಗಳು ರಾಜಕೀಯ ಸಂಘರ್ಷಕ್ಕೆ ಆದ್ಯತೆ ನೀಡುತ್ತಿದ್ದರೂ ಪ್ರಧಾನಿ ನರೇಂದ್ರ ಮೋದಿ ಅವರ ಸರ್ಕಾರ ಪ್ರಶ್ನೆ ಪತ್ರಿಕೆ ಸೋರಿಕೆಗೆ ಕಾರಣರಾದವರ ವಿರುದ್ದ ಕಠಿಣ ಕ್ರಮ ಕೈಗೊಳ್ಳುತ್ತಿದೆ ಎಂದು ಕೇಂದ್ರ ಸಚಿವ ಡಾ ಜಿತೇಂದ್ರ ಸಿಂಗ್ ಹೇಳಿದ್ದಾರೆ. 2013-14 ಆರ್ಥಿಕ ವರ್ಷದಿಂದ 2025-26 ಆರ್ಥಿಕ ವರ್ಷಕ್ಕೆ ದೇಶದಲ್ಲಿ ನವೀಕರಿಸಬಹುದಾದಂತಹ ಇಂಧನ ವಲಯ ಸುಮಾರು 46 ದಶಲಕ್ಷ ಡಾಲರ್ಗಳಿಗೆ ವಿದೇಶಿ ನೇರ ಹೂಡಿಕೆ ಎಫ್ಡಿಐಯನ್ನು ಆಕರ್ಷಿಸಿದೆ ಎಂದು ಕೇಂದ್ರ ನವೀಕರಿಸಬಹುದಾದ ಇಂಧನ ಖಾತೆ ರಾಜ್ಯ ಸಚಿವ ಶ್ರೀಪಾದ್ ಯೆಸ್ಸೋ ನಾಯಕ್ ರಾಜ್ಯಸಭೆಯಲ್ಲಿಂದು ತಿಳಿಸಿದ್ದಾರೆ. ಗ್ರೇಟರ್ ಬೆಂಗಳೂರು ಅಭಿವೃದ್ಧಿ ಸಚಿವ ಕೃಷ್ಣ ಭೈರೇಗೌಡ ನಿರ್ದೇಶನದಂತೆ ಹಾಗೂ ಬೆಂಗಳೂರು ಉತ್ತರ ನಗರ ಪಾಲಿಕೆ ಆಯುಕ್ತ ಪೊಮಲ ಸುನೀಲ್ ಕುಮಾರ್ ಮಾರ್ಗದರ್ಶನದಲ್ಲಿ ಪಾದಚಾರಿಗಳಿಗೆ ಸುರಕ್ಷಿತ, ಸುಗಮ ಮತ್ತು ಅಡೆತಡೆ ಇಲ್ಲದ ಸಂಚಾರ ವ್ಯವಸ್ಥೆ ಕಲ್ಪಿಸುವ ಉದ್ದೇಶದಿಂದ ಪಾದಚಾರಿ ಮಾರ್ಗ ಒತ್ತುವರಿ ತೆರವು ಕಾರ್ಯಾಚರಣೆ ಇಂದು ಕೂಡ ವಿವಿಧ ಭಾಗಗಳಲ್ಲಿ ನಡೆಯಿತು. ತಂಬಾಕು ಉತ್ಪನ್ನಗಳ ಬಳಕೆಯಿಂದಾಗುವ ದುಷ್ಪರಿಣಾಮಗಳ ಕುರಿತು ರಾಮನಗರ ಜಿಲ್ಲೆಯ ಯುವ ಜನರಲ್ಲಿ ಹೆಚ್ಚಿನ ಅರಿವು ಮೂಡಿಸಲು ಹಾಗೂ ಜಿಲ್ಲೆಯನ್ನು ತಂಬಾಕು ಮುಕ್ತವನ್ನಾಗಿಸಲು ಸಂಬಂಧಿಸಿದ ಇಲಾಖೆಗಳು ಪರಸ್ಪರ ಸಮನ್ವಯತೆಯೊಂದಿಗೆ ಕಾರ್ಯನಿರ್ವಹಿಸಬೇಕು ಎಂದು ಅಪರ ಜಿಲ್ಲಾಧಿಕಾರಿ ಆರ್ ಚಂದ್ರಯ್ಯ ನಿರ್ದೇಶನ ನೀಡಿದ್ದಾರೆ. ಚಾಮರಾಜನಗರ ಜಿಲ್ಲೆಯ ಉದ್ದಿಮೆ ಸ್ಥಾಪಿಸುವವರಿಗೆ ಆಡಳಿತದಿಂದ ಎಲ್ಲಾ ಸಹಕಾರ ನೀಡಲಿದ್ದು ಲಭ್ಯವಿರುವ ಅವಕಾಶಗಳನ್ನು ಪಡೆದುಕೊಳ್ಳುವಂತೆ ಜಿಲ್ಲಾಧಿಕಾರಿ ಶ್ರೀರೂಪ ತಿಳಿಸಿದ್ದಾರೆ. ಕಾಡುಕೋಣ ದಾಳಿಯಿಂದ ವ್ಯಕ್ತಿ ಸಾವನ್ನಪ್ಪಿದ ಘಟನೆ ಚಿಕ್ಕಮಗಳೂರು ಜಿಲ್ಲೆಯ ಕೊಪ್ಪ ತಾಲೂಕಿನ ದೋಣಿಹಡ್ಲು ಗ್ರಾಮದಲ್ಲಿ ಇಂದು ನಡೆದಿದೆ. ಮಂಜುನಾಥ್ ಎಂಬುವರು ತಮ್ಮ ಕಾಫಿ ತೋಟಕ್ಕೆ ತೆರಳುತ್ತಿದ್ದ ವೇಳೆ ಕಾಡುಕೋಣ ದಾಳಿ ನಡೆಸಿದೆ. ತೀವ್ರವಾಗಿ ಗಾಯಗೊಂಡ ಅವರನ್ನು ಆಸ್ಪತ್ರೆಗೆ ಸಾಗಿಸುವಾಗ ಮಾರ್ಗ ಮಧ್ಯೆ ಮೃತಪಟ್ಟಿದ್ದಾರೆ. ಹರ್ಬು ಜಲಸಂಧಿಯ ಮೇಲೆ ನಿಯಂತ್ರಣ ಸಾಧಿಸುವ ನಿಟ್ಟನಲ್ಲಿ ಇರಾನ್ ಮತ್ತು ಅಮೆರಿಕ ಸತತ ಹತ್ತನೇ ದಿನವೂ ಪರಸ್ಪರ ವಾಯುದಾಳಿಗಳನ್ನು ನಡೆಸಿವೆ. ಹರ್ಮು ಜಲಸಂಧಿಯಲ್ಲಿ ಸಂಚರಿಸುತ್ತಿದ್ದಂತಹ ತೈಲ ನೌಕೆಯೊಂದರ ಮೇಲೆ ಇರಾನ್ ದಾಳಿ ನಡೆಸಿದೆ. ಇರಾನ್ನ ಗುರಿಗಳ ಮೇಲೆ ಅಮೆರಿಕ ಮತ್ತೊಂದು ಸುತ್ತಿನ ವಾಯುದಾಳಿ ನಡೆಸಿದೆ. ಚೀನಾ ಓಪನ್ ಬ್ಯಾಡ್ಮಿಂಟನ್ನಲ್ಲಿ ಭಾರತದ ಶಟ್ಲರ್ ಪಿವಿ ಸಿಂಧು ನಾಳೆ ನಡೆಯುವ ಮಹಿಳಾ ಸಿಂಗಲ್ಸ್ ವಿಭಾಗದ 32ನೇ ಸುತ್ತಿನ ಪಂದ್ಯದಲ್ಲಿ ಭಾರತದವರೇ ಆದಂತಹ ಉನ್ನತಿ ಹೂಡಾ ಅವರನ್ನು ಎದುರಿಸಲಿದ್ದಾರೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ನಾಳೆ ಬೆಳಗ್ಗೆ 6 ಗಂಟೆಗೆ.

ಇದು ವಿದ್ಯಾರ್ಥಿ ಆಕಾಶವಾಣಿ ಕನ್ನಡ ನಿಲಯದ ಇಂದಿನ ಪ್ರಸಾರ ಕಾರ್ಯವನ್ನು ಮುಗಿಸುವಂತಹ ಸಮಯ. ನಾಳೆ ಬೆಳಿಗ್ಗೆ 5:53 ಮತ್ತೆ ನಮ್ಮ ಪ್ರಸಾರ ಪ್ರಾರಂಭ ಆಗುತ್ತೆ. ಶುಭರಾತ್ರಿ, ಜೈ ಹಿಂದ್.